ಆಕಾಶವಾಣಿ ಎಫ್ಎಂ ರೈನ್ಬೋ 101.3 ಕಂಪನಾಂಕಗಳಲ್ಲಿ ಇಂದಿನ ಕಾರ್ಯಕ್ರಮಗಳನ್ನು ಆರಂಭಿಸ್ತಾ ಇದ್ದೀವಿ. ಸಮಯ 5:58:30. ಇಂದು 1948ನೇ ಶಕವರ್ಷ, ವೈಶಾಖ ಮಾಸದ 23ನೇ ದಿನ, ಅಂದರೆ 2026ನೇ ಇಸವಿ, ಮೇ ತಿಂಗಳ 13ನೇ ತಾರೀಕು, ಬುಧವಾರ. ಎಫ್ಎಂ ರೈನ್ಬೋದ ಎಲ್ಲ ಕೇಳುಗರಿಗೆ ಬೆಳಗಿನ ಶುಭೋದಯಗಳನ್ನು ಕೋರುತ್ತಿರುವುದು ನಾನು ತೇಜಾ.

ಎಫ್ಎಂ ರೈನ್ಬೋದ ಎಲ್ಲ ಕೇಳುಗರಿಗೂ ಶುಭೋದಯ, ಶುಭ ಮುಂಜಾನೆ. ಸಮಯ ಆಗಿದೆ 6:02:32. ಇಂದಿನ ಕಾರ್ಯಕ್ರಮದ ವರದಿಯ ಬಗ್ಗೆ ನೋಡೋದಾದ್ರೆ, ವಿವರಗಳ ಬಗ್ಗೆ ನೋಡೋದಾದ್ರೆ, ಇನ್ನು ಕೆಲವೇ ನಿಮಿಷಗಳಲ್ಲಿ ಹಿಂದಿನಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳನ್ನು ಕೇಳಲಿದ್ದೀರಿ. ಇದಾದ ನಂತರ ಭಕ್ತಿಗೀತೆಗಳ ಸರಮಾಲೆ ನಾದಾರ್ಚನೆ ಕಾರ್ಯಕ್ರಮ ಮೂಡಿಬರುತ್ತೆ 6:10-6:50. ಇದಾದ ನಂತರ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮ ನಿಮ್ಮೆಲ್ಲರಿಗೋಸ್ಕರ ಮೂಡಿಬರುತ್ತೆ. ನಂತರ ಸಂಸ್ಕೃತದಲ್ಲಿ ವಾರ್ತೆಗಳನ್ನು ಕೇಳಬಹುದು. ಅದಾದ ನಂತರ ಮತ್ತೊಂದು ಸೊಗಸಾಗಿರುವಂತಹ ಕಾರ್ಯಕ್ರಮ ಮೂಡಿಬರುತ್ತೆ ಸ್ನೇಹಿತರೆ. ಹಾಗೆ ಮನೋವಿಹಾರಿಣಿ ಅನ್ನುವಂತಹ ಒಂದು ಪ್ರಾಯೋಜಿತ ಕಾರ್ಯಕ್ರಮ ಕೂಡ ಇದೆ. ಇದಾದ ನಂತರ ಭಾವಸ್ಪಂದನ ಕಾರ್ಯಕ್ರಮ, ಭಾವಗೀತೆಗಳ ಸರಮಾಲೆ ನಿಮ್ಮೆಲ್ಲರಿಗೋಸ್ಕರ ಮೂಡಿಬರುತ್ತೆ. ನಂತರ ಕನ್ನಡದಲ್ಲಿ ವಾರ್ತೆಗಳನ್ನು ಕೇಳಲಿದ್ದೀರಿ. ಇದಾದ ನಂತರ 8:00 ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಮಾರ್ನಿಂಗ್ ನ್ಯೂಸ್ ಅಂದರೆ ಹಿಂದಿ ಹಾಗೂ ಇಂಗ್ಲೀಷ್ನಲ್ಲಿ ವಾರ್ತಾ ಪ್ರಸಾರ ಮೂಡಿಬರುತ್ತೆ. ಹಾಗೆ ಇಂದಿನ ಕೆಲವು ಇನ್ನ ಡೌಟ್ಸ್ ಬಗ್ಗೆ ಕೇಳ್ಕೊಳ್ಬೇಕು ಅಂತಂದರೆ ಹೆಲೋ ಕರ್ನಾಟಕ ಕಾರ್ಯಕ್ರಮ ಕೇಳಿ 8:30-9:00. ಇದಾದ ನಂತರ ನಿಮ್ಮೆಲ್ಲರ ನೆಚ್ಚಿನ ಕಾರ್ಯಕ್ರಮ ನಿಮ್ಮದೇ ಗೀತೆಗಳ ಆಯ್ಕೆಯ ಕಾರ್ಯಕ್ರಮ ಮೂಡಿಬರುತ್ತೆ. ಸಖತ್ ಸಾಂಗ್ಸು ಕಾರ್ಯಕ್ರಮ ಮೂಡಿಬರುತ್ತೆ. ಇದಾದ ನಂತರ ಸಿನಿ ಚಿಟ್ಟೆ ಕಾರ್ಯಕ್ರಮದಲ್ಲಿ ಇವತ್ತು ಒಂದು ವಿಶೇಷವಾದಂತಹ ದಿನ ಕೂಡ ಇದೆ. ಸೊ ಏನದು ಏನು ದಿನ ಎಲ್ಲದರ ಬಗ್ಗೆ ತಿಳ್ಕೊಬೇಕು ಅಂದರೆ ಇವತ್ತಿನ ಎಲ್ಲ ಕಾರ್ಯಕ್ರಮಗಳನ್ನು ಕೂಡ ನೀವು ಕೇಳಿ.

ಮನದಾಳದ ಪ್ರಾರ್ಥನೆಯನ್ನ ಭಕ್ತಿಪೂರ್ವಕವಾಗಿ ನಮಿಸುವಂತಹ ಸಮಯ ಸ್ನೇಹಿತರೆ, ನಾದಾರ್ಚನೆ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಪ್ರೀತಿಯ ಸ್ವಾಗತ. ಮೊಟ್ಟ ಮೊದಲನೇ ಗೀತೆ ಮೂಡಿ ಬರ್ತಾ ಇದೆ, ಎಸ್ ಪಿ ಬಿ ಅವರ ಧ್ವನಿಯಲ್ಲಿ ಸೊಗಸಾಗಿರುವಂತಹ ಗೀತೆ ಮೂಡಿ ಬರ್ತಾ ಇದೆ. ಯಡಿಯೂರು ಸಿದ್ಧಲಿಂಗೇಶ್ವರ ಸ್ವಾಮಿಯ ಕುರಿತಾಗಿ ಚಿವುದಯಶಂಕರ್ ಅವರು ಈ ಒಂದು ರಚನೆಯನ್ನು ಮಾಡಿದ್ದಾರೆ, ಹಾಗೆ ರಂಗರಾವ್ ಅವರ ಸಂಗೀತ ಸಂಯೋಜನೆಯಲ್ಲಿ. ಹಾಗೆ ಮತ್ತೊಂದು ಸೊಗಸಾಗಿರುವಂತಹ ಗೀತೆ ಕೂಡ ಮೂಡಿ ಬರ್ತಾ ಇದೆ, ನರಸಿಂಹ ನಾಯಕ್ ಅವರ ಧ್ವನಿಯಲ್ಲಿ. ವಿಠಲ ವಿಠಲ ಶ್ರೀ ವಿಠಲ ಅನ್ನುವಂತಹ ಒಂದು ಶೀರ್ಷಿಕೆ ಇರುವಂಥದ್ದು. ಸೊ ಈ ಎರಡು ಗೀತೆಗಳು ನಿಮ್ಮೆಲ್ಲರಿಗೋಸ್ಕರ ಮೂಡಿ ಬರ್ತಾ ಇದೆ. ಮೊದಲನೇದಾಗಿ ವಿಠಲನನ್ನು ಭಜಿಸಿ

ಗುರುಪಾದಗಳಿಗೆ ವಂದಿಸುತ್ತಾ ಹಾಗೆ ಹೂವ ತಂದು ಹೂವ ನೆರಚುತ್ತಾ ನಾವು ಕೂಡ ಧನ್ಯರಾಗೋಣ, ಪುನೀತರಾಗೋಣ ಅಂತ ಹೇಳ್ತಾ ಮುಂದೆ ಸಾಗೋಣ ಸ್ನೇಹಿತರೆ. ಇಲ್ಲಿ ಒಂದು ಒಂದು ಉಕ್ತಿ ಇದೆ, ಒಂದು ವಾಕ್ಯ ಇದೆ. ಸೊ ಇದನ್ನು ಕೇಳಿದ್ರೆ ಎಷ್ಟೆಲ್ಲ ಖುಷಿ ಅನಿಸುತ್ತೆ. ಇಷ್ಟಪಟ್ಟಿದ್ದೆಲ್ಲ ಸಿಗಬೇಕಾದ್ರೆ ಪ್ರಯತ್ನ ಜೊತೆ ಯೋಗನೂ ಇರಬೇಕು. ಆ ಯೋಗ ಪಡೆಯೋದು ನಮ್ಮಲ್ಲಿಲ್ಲ, ಆದರೆ ಇಷ್ಟಪಟ್ಟಿದ್ದು ಸಿಕ್ಕಾಗ ಉಳಿಸ್ಕೊಳ್ಳೋದಕ್ಕೆ ಯೋಗ್ಯತೆ ಬೇಕು. ಅದು ನಮ್ಮಲ್ಲೇ ಇರುತ್ತೆ, ಅದನ್ನು ಉಪಯೋಗಿಸ್ಬೇಕು ಅಷ್ಟೇ, ಹೌದಲ್ವಾ? ಸೊ ಕೆಲವೊಂದು ಸರ್ತಿ ಎಷ್ಟೇ ಕಷ್ಟಪಟ್ಟರು ಕೂಡ ಒಂದು ಕೆಲಸ ಸಿದ್ಧಿ ಆಗೋದಾಗಿರ್ಬೋದು, ಒಂದು ವಸ್ತು ಸಿಗೋದಾಗಿರ್ಬೋದು ಆಗೋದಿಲ್ಲ. ಇಲ್ಲಾಂದರೆ ಒಂದೊಂದು ಸರ್ತಿ ಸ್ವಲ್ಪ ಇಷ್ಟಪಟ್ಟರೂ ಸಾಕು, ಅದು ಸಿದ್ಧಿಸ್ಬಿಡತ್ತೆ. ಸೊ ಸಿದ್ಧಿಸಿದಾಗ ಅದನ್ನು ಕ್ರಮೇಣವಾಗಿ ಅದೇ ರೀತಿ ಜೋಪಾನವಾಗಿ ಮಾಡ್ಕೊಳ್ಳೋಂತಹ ಜವಾಬ್ದಾರಿ ನಮ್ಮಲ್ಲೇ ಇರುತ್ತೆ. ಯೋಗ್ಯತೆ ಅನ್ನೋದಕ್ಕಿಂತ ಹೆಚ್ಚಾಗಿ ಜವಾಬ್ದಾರಿ ಅಂತ ಅಂದರೆ ಸೂಕ್ತ ಅಂತ ಅನಿಸುತ್ತೆ. ಎಲ್ಲರೂ ಸಹ ನಮ್ಮ ನಮ್ಮ ಜವಾಬ್ದಾರಿಗಳನ್ನು ಸರಿಯಾಗಿ ನಿರ್ವಹಣೆ ಮಾಡೋಣ ಅಂತ ಹೇಳ್ತಾ ಮತ್ತೊಂದು ಸೊಗಸಾಗಿರುವಂಥ ಗೀತೆ

ಹರಿಯ ಕಾಣದ ಕಂಗಳು ಇದ್ದರೆಷ್ಟು ಬಿಟ್ಟರೆಷ್ಟು ಅನ್ನೋ ಹಾಗೆ ಶ್ರೀಪಾದರಾಯರು ರಚಿಸಿದಂತಹ ಈ ಸೊಗಸಾಗಿರುವಂತಹ ಗೀತೆಗೆ ಧ್ವನಿಯಾಗಿದ್ದು ರಾಜ್ಕುಮಾರ್ ಭಾರತಿ ಅವರು.

ಭಗವಂತನ ದಯೆ ಇರಬೇಕು ಅಂತ ಎಲ್ಲರೂ ಕೂಡ ನಂಬಿರ್ತೀವಿ. ಅದೇ ರೀತಿ ನಮ್ಮಲ್ಲೂ ಕೂಡ ಆ ದೃಢತೆ ಇರಬೇಕು, ಕಾರ್ಯವನ್ನು ನಾವು ಮಾಡುವಂತಹ ಒಂದು ಪ್ರಬಲವಾದಂತಹ ಮನಸ್ಸಿರಬೇಕು. ಯಾಕಂದರೆ ಆ ಒಂದು ಶಕ್ತಿ ನಮ್ಮಲ್ಲಿ ತುಂಬಿರುತ್ತೆ ಕೆಲಸಗಳು ಮಾಡುವಾಗ. ಸೊ ಎಲ್ಲರೂ ಕೂಡ ಕಾರ್ಯೋನ್ಮುಖರಾಗಿ ಅಂತ ಆಶಿಸ್ತಾ ಮತ್ತೊಂದು ಗೀತೆ ನಿಮ್ಮೆಲ್ಲರಿಗೋಸ್ಕರ ಮೂಡಿ ಬರ್ತಾ ಇದೆ ಸ್ನೇಹಿತರೆ. ವಿದ್ಯಾಭೂಷಣ್ ತೀರ್ಥರ ಧ್ವನಿಯಲ್ಲಿ ಗೀತೆ ಮೂಡಿ ಬರ್ತಾ ಇದೆ. ಹರಿದಾಸರ ದಿನಚರಿ ಚಿತ್ರದ್ದು, ಪುರಂದರದಾಸರ ರಚನೆ, ಹಾಗೆ ವಿದ್ಯಾಭೂಷಣ್ ತೀರ್ಥರ ಒಂದು ಸಂಗೀತ ಸಂಯೋಜನೆ ಕೂಡ ಈ ಒಂದು ಗೀತೆಗಿದೆ. ಇದಾದ ನಂತರ ಅನುರಾಧ ಭಟ್ ಅವರ ಧ್ವನಿಯಲ್ಲಿ ಮೂಡಿ ಬರ್ತಾ ಇದೆ ನನ್ನೆದೆಯ ಹಾಡು, ಈ ಒಂದು ಚಿತ್ರದ ಗೀತೆ. ಈ ಎರಡು ಗೀತೆಗಳು ನಿಮ್ಮೆಲ್ಲರಿಗೋಸ್ಕರ ಮೂಡಿ ಬರ್ತಾ ಇದೆ ಈ ಸಮಯದಲ್ಲಿ ನಾದಾರ್ಚನೆ ಕಾರ್ಯಕ್ರಮದಲ್ಲಿ.

0: ಸಾಹಿತ್ಯ, ಸಂಗೀತ, ಸಿನಿಮಾ, ನಾಟಕ,
1: ಆಹಾರ, ಆರೋಗ್ಯ,
0: ಭಾಷೆ, ಸಂಸ್ಕೃತಿ,
1: ಪುರಾಣ, ಇತಿಹಾಸ,
0: ದೇಶ ಪ್ರೇಮ, ಸಹಬಾಳ್ವೆ,
2: ವಿಶ್ವ ವಿನೂತನ ವಿದ್ಯಾ ಚೇತನ ಸರ್ವಹೃದಯ ಸಂಸ್ಕಾರಿ ಜಯ ಭಾರತಿ.
0: ಮನೆ ಮನಗಳ ಸಂಗಾತಿ, ತಲೆಮಾರುಗಳ ಕೊಂಡಿ, ನಿಮ್ಮ ಪ್ರೀತಿಯ ಆಕಾಶವಾಣಿಗೆ ಈಗ 90ರ ಹರಿಯ.

0: ದಶಕಗಳ ಪಯಣ ಇನ್ನೇನು ಶತಕ ತಲುಪಲಿದೆ.
1: ನಿಮ್ಮ ಒಲವು ನಿರಂತರವಿರಲಿ, ಈ ಪಯಣ ಮುಗಿಯದಿರಲಿ.
2: ಪಲ್ಲವಗಳ ಪಲ್ಲವಿಯಲಿ ಗರಿಗೆ ಗರಿದೆ ಗೀತ, ತಂಬೆಲರಲಿ ಹಬ್ಬುತ್ತಿದೆ ಕೋಗಿಲ ಸಂಗೀತ.
1: ಬಹುಜನ ಹಿತಾಯ ಬಹುಜನ ಸುಖಾಯ ಘೋಷವಾಕ್ಯದೊಂದಿಗೆ ನಿಮ್ಮೊಂದಿಗೆ ಆಕಾಶವಾಣಿ.

0: ಮ್ಯೂಸಿಕ್ಲಿ ಎಂದೆಂದಿಗೂ ಯಾರ್ಸ್ ಕೇಳ್ತಾ ಇದ್ರೆ ಆಕಾಶವಾಣಿ ಎಫ್ ಎಂ ರೈನ್ಬೋ 101.3 ನಾದಾರ್ಚನೆ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುವಂತಹ ಸಮಯ ಕೂಡ ಆಗಿದೆ ಸ್ನೇಹಿತರೆ. ಸೊ ಭಕ್ತಿಪೂರ್ವಕವಾದಂತಹ ಗೀತೆಗಳನ್ನು ನಾವೆಲ್ಲರೂ ಕೂಡ ಆಲಿಸಿದ್ವಿ. ಮುಂದಿನ ಕಾರ್ಯಕ್ರಮಕ್ಕೆ ಹೋಗೋಣ. ಮುಂದೆ ನಿಮ್ಮೆಲ್ಲರಿಗೋಸ್ಕರ ಮೂಡಿ ಬರ್ತಾ ಇದೆ ಕಾರ್ಯಕ್ರಮ ಕನ್ನಡ ರತ್ನ ಭಂಡಾರ.
1: ಆಕಾಶವಾಣಿ
2: ಆಯಿಸು ಕನ್ನಡ ಡಿಂ ಡಿಮ್ಮವಾ ಓ ಕರ್ನಾಟಕ ಹೃದಯ ಶಿವ
3: ಕನ್ನಡ ರತ್ನ ಭಂಡಾರ. ನೂರ 122 ವರ್ಷ 313 ದಿನ ಬದುಕಿದ್ದರು ಅಂದ ಕೂಡಲೇ ನಮಗೆ ನೆನಪಾಗುವ ಹೆಸರು ಸುಧಾಕರ ಚತುರ್ವೇದಿ. ಅತ್ಯಂತ ದೀರ್ಘಾಯುಷಿ ಖ್ಯಾತಿ. ವ್ಯಾಕರಣ, ಪ್ರಾಚೀನ ಕನ್ನಡ ಇವನ್ನೆಲ್ಲ ಬಾಲ್ಯದಲ್ಲೇ ಕರತಲಾಮಲಕ ಮಾಡಿಕೊಂಡವರು. ಸುಧಾಕರ ಹರಿದ್ವಾರದಲ್ಲಿ ಗುರುಕುಲದಲ್ಲಿ ಸಂತ ಜೀವನವನ್ನು ನಡೆಸಿದರು. ವೇದಗಳಲ್ಲಿ ಉನ್ನತ ಜ್ಞಾನ ಪಡೆದರು. ಲೇಖಕರು ವಾಗ್ಮಿ, ಸತ್ಯಾನ್ವೇಷಿ. ಗಾಂಧೀಜಿಯವರು ಇವರನ್ನ ಪ್ರೀತಿಯಿಂದ ಕರ್ನಾಟಕಿ ಅಂತಾನೆ ಕರೀತಾ ಇದ್ರು. ಚತುರ್ವೇದಿ ಅವರು ಹರಿದ್ವಾರದಲ್ಲಿ ಶಿಷ್ಯವೃತ್ತಿ ಮಾಡುತ್ತಿದ್ದಾಗ ಹಚ್ಚಿಕೊಂಡ ಹೆಸರು ಸುಧಾಕರ ಚತುರ್ವೇದಿ. ಅವರು ಗಾಂಧೀಜಿಯವರೊಂದಿಗಿನ ತಮ್ಮ ಬಾಂಧವ್ಯವನ್ನು ನೆನಪಿಸಿಕೊಂಡಿದ್ದಾರೆ.
4: ಮಹಾತ್ಮ ಗಾಂಧಿ ಪಂಜಾಬ್ಗೆ ಬಂದರು. ಅಲ್ಲಿಯೇ ನನಗೂ ಗಾಂಧೀಜಿಗೂ ಫಸ್ಟ್ ಪರಿಚಯ. ಕೇಳಿದರು, ಏನಪ್ಪ ನೀನು ವೈದಿಕ ವಿದ್ವಾಂಸ, ನನಗೆ ವೇದಗಳು ಗೀದಗಳು ಯಾವುದೂ ಗೊತ್ತಿಲ್ಲ, ಆದರೆ ನಿನ್ನ ಸಹಾಯ ನನಗೆ ಬೇಕಾಗುತ್ತೆ, ಯಾಕೆ ಹರಿಜನ ಆದವಿರೋ ಮೂಮೆಂಟು ಎಲ್ಲ ಶುರು ಮಾಡಿದ್ದೀನಿ. ಆವಾಗ ಅವ್ರಿಗೆ ಒಂದು ಮಾತು ಹೇಳಿದೆ, ಎಲ್ಲಿಯವರೆಗೆ ನಿಮ್ಮ ಮಾತು ವೇದಕ್ಕೆ ಅನುಕೂಲವಾಗಿರುತ್ತೋ ಅಲ್ಲಿವರೆಗೆ ನೀವು ಸಪೋರ್ಟ್ ಕೊಡ್ತೇನೆ, ವೇದಕ್ಕೆ ವಿರುದ್ಧ ಮಾತು ನೀವೇನಾದ್ರೂ ಹೇಳಿದರೆ ನಾನು ಒಪ್ಪೋದಿಲ್ಲ ಆಗಲಿ ಅಂತ ಮಾತು ಕೊಟ್ಟರು. ಅಲ್ಲಿಂದ ಆಚೆಗೆ ಮಹಾತ್ಮ ಗಾಂಧಿಗೂ ನನಗೂ ಅಂದರೆ 1920 ಅಂತ ಇಟ್ಕೊಳ್ಳಿ, ಅವರು ತೀರಿ ಹೋಗೋವರೆಗೂ ನನಗೂ ಗಾಂಧೀಜಿಗೂ ಸದಾ ಸಂಪರ್ಕ ಇರ್ತಲೇ ಇತ್ತು. ಮತ್ತು ಈ ಧರ್ಮದ ವಿಷಯದಲ್ಲಿ ಯಾರಾದರೂ ಚರ್ಚೆಗೆ ಬಂದರೆ ನನ್ನೇ ಮುಂದೆ ಮಾಡಿಬಿಡೋರು. ಅವರು ಒಂದು ಸಲ ಮಾತಾಡ್ತಾ ಕೂತಿರೋವಾಗ ಇದ್ದಕ್ಕಿದ್ದಾಗ ಅದೇನು ಅನ್ನಿಸ್ತೇನೋ, ನಾನಲ್ಲಪ್ಪ ಮಹಾತ್ಮ, ನೀನು ಮಹಾತ್ಮ ಅಂದರು ಗಾಂಧೀಜಿ. ನಾನು ಹೇಳಿದೆ, ಯಾಕೆ ರಾವಣನ ಶಿಬಿರಕ್ಕೆ ತಳ್ತಾ ಇದ್ದೀರಿ? ಅವ್ರಿಗೆ ಅರ್ಥವಾಗಲಿಲ್ಲ ಮೊದಲು, ಏನು ಹಾಕಂದ್ರೆ ಅಂತ ಕೇಳಿ ನೋಡಿ ವಾಲ್ಮೀಕಿ ರಾಮಾಯಣದಲ್ಲಿ ಬರುತ್ತೆ, ಸೀತಾ ಚಾಪ ಹೃತ ತೇನ ರಾವಣೇನ ಮಹಾತ್ಮನ. ಮಹಾತ್ಮ ರಾವಣನಿಂದ ಸೀತೆ ಅಪಹರಿಸಲ್ಪಟ್ಲು ಅಂತ ಹೇಳಿ. ನಾನು ಯಾರು ಸೀತೆಯನ್ನು ಅಪಹರಿಸೋಕೆ ಹೋಗೋದಿಲ್ಲ ಗಾಂಧೀಜಿ. ನಕ್ಕು ನಗ್ತಾರೆ, ಅವ್ರಿಗೆ ಉತ್ತರ ಕೊಡೋಕೆ ಗೊತ್ತಾಗೋದಿಲ್ಲ. ಇದೆಲ್ಲ ನಡೀತಾ ಇತ್ತು. ಇಂಥ ಎಷ್ಟೋ ಇದೆ. ಯಾವಾಗ ಶಾಸ್ತ್ರಾರ್ಥ ಮಾಡಬೇಕಾದರೂ ನನ್ನೇ ಮುಂದಕ್ಕೆ ತಳ್ಳೋರು. ಅವರು ಸೆರೆಮನೆಯಲ್ಲಿ ಎಷ್ಟೋ ಸಲ ಇದ್ದರು. ಎಲ್ಲದಕ್ಕಿಂತ ಮುಖ್ಯವಾಗಿ ಹೇಳ್ತಾ ಇದ್ದೀನಿ, 1924 ಆವಾಗಿನ್ನೂ ಅವರು ಸಬರಮತಿ ಆಶ್ರಮದಲ್ಲೇ ಇದ್ದರು. ನಾನು ಆವಾಗ ಯಂಗ್ ಇಂಡಿಯಾ ಅನ್ನೋ ಪತ್ರಿಕೆ, ಇವರು ಎಡಿಟರ್ ಆಗಿದ್ದರು ಮಹಾತ್ಮ ಗಾಂಧಿ, ನಾನು ಅಡ್ವೈಸರ್. ಅಲ್ಲಿ ಬ್ಲೂಮ್ ಫೀಲ್ಡ್ಸ್ ಅಂತ ಅವನ ಹೆಸರು, ಅವನು ಜಡ್ಜು. ಮಹಾತ್ಮ ಗಾಂಧಿ ಅಲ್ಲಿ ಬಂದ ಕೂಡಲೇ ನಿಂತ್ಕೊಂಡು ನಮಸ್ಕಾರ ಮಾಡ್ದ. ನಾನು ಗಾಂಧೀಜಿ ಜೊತೆಲೇ ಇದ್ದೆ. 6 ಸೆರೆ ಮನೆ ವಾಸ ನಿನಗೆ ವಿಧಿಸಿದ್ದೇವೆ, ಯಾಕೆಂದರೆ ರಾಜದ್ರೋಹಕರವಾದ ಲೇಖನಗಳನ್ನು ನೀನು ಬರೆದಿದ್ದೀಯ. ಸೇಟಿದ್ದಾರೆ ಜಮನಾಲಾಲ್ ಭಾಯ್, ಅವನಿಗೂ 6 ಆದರೆ ಅವನು ಸ್ವಲ್ಪ ಹಣವಂತ ಆದ್ದರಿಂದ ಅವನು ಫೈನ್ ಕೂಡ ಕೊಡಬಲ್ಲ. ಅವನು ಫೈನ್ ಹಾಕಿದ್ದೇನೆ 10,000 ರೂಪಾಯಿ. ಅವನು ಕೊಡಲಿಲ್ಲ,

0: ಅಲ್ಲಿಂದ ಎರವಾಡಿಗೆ ಅಲ್ಲಿಗೆ ಹಾಕಿದರು. ಬಹಳ ಕಷ್ಟ ಆಯಿತು. ಇಲ್ಲಿ ಎಷ್ಟು ಗೌರವ ಸಿಕ್ತು ಗಾಂಧಿಗೆ, ಅಲ್ಲಿ ಹೋದ ಕೂಡಲೇ ನರಕ ಯಾತನೆ ಶುರುವಾಯಿತು. ಸೊಳ್ಳೆ ಪರದೆ ಇಲ್ಲ, ಮಂಚ ಇಲ್ಲ, ನೆಲದ ಮೇಲೆ ಮಲಿಕೊಳ್ಬೇಕು, ಒಂದು ರಗ್ಗು, ಆ ರಗ್ ಮೇಲೆ ಚಾಪೆ ಹಾಸ್ಕೊಂಡು ಮಲಿಕೊಳ್ಬೇಕು. ಈ ಕಷ್ಟಗಳಲ್ಲಿ ಆ ಗಾಂಧೀಜಿ ಹತ್ರ ಹೆಚ್ಚು ಬಟ್ಟೆ ಇರ್ತಾ ಇರಲಿಲ್ಲ, ಅದೇ ಬಟ್ಟೆನ ಅವರೇ ಒಗಿಬೇಕು. ಆ ಒಗೆಯೋದಕ್ಕೂ ಕೂಡ ಸೋಪ್ ಬೇಕಲ್ಲ, ಆ ಸೋಪ್ ಕೊಟ್ಟಿರಲಿಲ್ಲ. ಕಿರುಕುಳ, ಪ್ರತಿಯೊಂದು ಮಾತಿನಲ್ಲೂ ಕಿರುಕುಳ. ಗಾಂಧೀಜಿಗೂ ಕೂಡ ಬಹಳ ಕಷ್ಟ ಆಯಿತು.
1: ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಈ ದಿನ ಸುಧಾಕರ ಚತುರ್ವೇದಿ ಅವರ ಧ್ವನಿಯನ್ನು ಆಲಿಸಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾ ಎಎಸ್ ಶಂಕರ ನಾರಾಯಣ. ಪ್ರತಿದಿನ ಆಲಿಸಿ ಕನ್ನಡ ರತ್ನ ಭಂಡಾರ.
2: ಸರ್ವೋದಯವಾಗಲಿ ಸರ್ವರಲಿ.
3: ಸ್ನೇಹಿತರೆ, ಇದುವರೆಗೂ ಕೇಳಿದಿರಿ ಕಾರ್ಯಕ್ರಮ ಕನ್ನಡ ರತ್ನ ಭಂಡಾರ. ಇನ್ನೀಗ ಕೇಳಿ ಸಂಸ್ಕೃತದಲ್ಲಿ ವಾರ್ತೆಗಳು.
4: ಸಿಂಪಡಿಸಬೇಕು,
5: ರೈತರಿಗೆ ಸಲಹೆ ಕೇಳಿದಿರಿ. ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆಗಳು.
6: ಇಯಂ ಆಕಾಶವಾಣಿ. ಸಂಪ್ರತಿ ವಾರ್ತಾ ಶ್ರೂಯಂತಾಂ ಪ್ರವಾಚಿಕಾ ರಿಚಾ ಝಾ. ಅಥ ವಾರ್ತಾ. ಕೇಂದ್ರಿಯಾನ್ವೇಷಣಾಭೀಕರಣೇನ ಅಸ್ಯ ವರ್ಷಸ್ಯ ರಾಷ್ಟ್ರೀಯ ಪಾತ್ರತಾ ಸಹ ಪ್ರವೇಶ ಪರೀಕ್ಷಾ ನೀಟ್ ಯುಜಿ ಇತ್ಯಸ್ಯಾಃ ಆಯೋಜನೆ ಪ್ರಶ್ನಪತ್ರಂ ಅನಧಿಕೃತರೀತ್ಯಾ ಬಹಿರಾಗಮನ ವಿಷಯಮಾಲಕ್ಷ್ಯ ಪ್ರಕರಣಂ ಪಂಜೀಕೃತಂ. ಶಿಕ್ಷಾ ಮಂತ್ರಾಲಯಸ್ಯ ಉಚ್ಚ ಶಿಕ್ಷಾ ವಿಭಾಗಾತ್ ಪ್ರಾಪ್ತಸ್ಯ ಲಿಖಿತ ಪರಿವಾದಸ್ಯ ಆಧಾರೇ ಸಂಸ್ಥಯಾ ಏತತ್ ಪ್ರಕರಣಂ ಪಂಜೀಕೃತಂ. ಸಂಸ್ಥಯಾ ಸಂಸೂಚಿತಂ ಯತ್ ವಿಶೇಷಾಣಾಂ ಕೇಂದ್ರಿಯಾವೇಷಣಾಭೀಕರಣದರಾನಾಂ ನಿರ್ಮಾಣಂ ಜಾತಂ ತಥಾ ಪ್ರಕರಣಂ ಅನ್ವೇಷಣಾರ್ಥಂ ವಿಭಿನ್ನೇಷು ಸ್ಥಾನೇಷು ಏತಾನಿ ದಲಾನಿ ಪ್ರೇಷಿತಾನಿ ಸಂತಿ. ಏಷಾ ನೀಟ್ ಪರೀಕ್ಷಾ ಅಸ್ಯ ಮಾಸಸ್ಯ ತೃತೀಯ ದಿನಾಂಕೆ ರಾಷ್ಟ್ರೀಯ ಪರೀಕ್ಷಣ ಸಂಸ್ಥೆಯಾ ಆಯೋಜಿತಾ ಆಸೀತ್. ನವದಲ್ಯಾಂ ನೀಟ್ ಪರೀಕ್ಷಾಯಾಃ ನಿರಸ್ತೀಕರಣ ವಿಷಯೇ ವಾರ್ತಾಹರ ಸಮ್ಮೇಳನಂ ಸಂಬೋಧಯನ್ ರಾಷ್ಟ್ರೀಯ ಪರೀಕ್ಷಣ ಸಂಸ್ಥಾಯಾಃ ಮಹಾನಿದೇಶಕಃ ಅಭಿಷೇಕ ಸಿಂಹಃ ಅವದತ್ ಯತ್ ರಾಷ್ಟ್ರೀಯ ಪರೀಕ್ಷಣ ಸಂಸ್ಥಾ ಛಾತ್ರೇಭ್ಯಃ ಪುನಃ ಪರೀಕ್ಷಾಂ ಆಯೋಜಯಿಷ್ಯತಿ, ಸಾ ಚ ಪರೀಕ್ಷಾ ನಿಷ್ಪಕ್ಷರೂಪೇಣ ಭವಿಷ್ಯತಿ, ಪುನಃ ಪರೀಕ್ಷಾಯೈ ಅತಿರಿಕ್ತ ಶುಲ್ಕಂ ನ ಭವಿಷ್ಯತಿ ಇತಿ. ಭಾರತಂ ಶ್ವಃ ಆರಭ್ಯ ಬ್ರಿಕ್ಸ್ ವಿದೇಶಮಂತ್ರಿಣಾಂ ಉಪವೇಶನಸ್ಯ ಆತಿಥ್ಯಂ ಕರಿಷ್ಯತಿ. ಅದ್ಯ ಉಪವೇಶನಸ್ಯ ಅಧ್ಯಕ್ಷತಾಂ ವಿದೇಶಮಂತ್ರಿ ಡಾಕ್ಟರ್ ಎಸ್ ಜಯಶಂಕರಃ ಕರಿಷ್ಯತಿ. ನವದಿಲ್ಲ್ಯಾಂ ವಾರ್ತಾಹರಾನ್ ಸಂಸೂಚಯನ್ ವಿದೇಶಮಂತ್ರಾಲಯಸ್ಯ ಪ್ರವಕ್ತಾ ರಣಧೀರ ಜಾಯಸ್ವಾಲಃ ಉಕ್ತವಾನ್ ಯತ್ ಉಪವೇಶನಾವಧೌ ಬ್ರಿಕ್ಸ್ ಸದಸ್ಯ ದೇಶಾನಾಂ ವಿದೇಶಮಂತ್ರಿಣಃ ಪಾರಸ್ಪರಿಕ ಹಿತಸ್ಯ ವೈಶ್ವಿಕ ಕ್ಷೇತ್ರೀಯ ವಿಷಯೇಷು ವಿಚಾರ ವಿನಿಮಯಂ ಕರಿಷ್ಯಂತೀತಿ. ಲೋಕಸಭಾಧ್ಯಕ್ಷಸ್ಯ ಓಂ ಬಿರ್ಲಾ ವರ್ಯಸ್ಯ ನೇತೃತ್ವೇ ಏಕಂ ಉಚ್ಚಸ್ತರೀಯಂ ಭಾರತೀಯ ಸಂಸದೀಯ ಪ್ರತಿನಿಧಿಮಂಡಲಂ ಭಾರತ ಭೂಟಾನ್ ಸಂಬಂಧಾನ್ ಸುದೃಢೀಕರಣೋದ್ದೇಶ್ಯೇನ ಸಹ ಅದ್ಯ ಭೂಟಾನಸ್ಯ ಯಾತ್ರಾಂ ಕರಿಷ್ಯತಿ. ಏಕಪಂಚಾಶತ್ ಸದಸ್ಯಾಃ ಭೂಟಾನ್ ಭಾರತ ಸಂಬಂಧಾನಾಂ ವಿಭಿನ್ನೇಷು ವಿಷಯೇಷು ಉಭಯಯೋಃ ಪ್ರತಿವೇಶಿ ದೇಶಯೋಃ ಮಧ್ಯೆ ಸಹಯೋಗಂ ಸಂವರ್ಧಯಿತುಂ ಚ ಚರ್ಚಾಂ ಕರಿಷ್ಯಂತಿ ಇತಿ ಅಪೇಕ್ಷಾ ಅಸ್ತಿ. ಯಾತ್ರಾವಧೌ ಪ್ರತಿನಿಧಯಃ ಭೂಟಾನ ದೇಶಸ್ಯ ರಾಜ್ಞಾ ತತ್ರತ್ಯ ಪ್ರಧಾನಮಂತ್ರಿಣಾ ಚ ಸಹ ಮೇಲನಂ ಕರಿಷ್ಯಂತಿ. ಉತ್ತರ ಪ್ರದೇಶಸ್ಯ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥಃ ರಾಜ್ಯಸ್ಯ ಜನಾನ್ ಪ್ರಧಾನಮಂತ್ರಿಣಃ ನರೇಂದ್ರ ಮೋದಿನಃ ಆಹ್ವಾನಂ ವ್ಯಾವಹಾರಿಕ ರೂಪೇಣ ಪ್ರವರ್ತಯಿತುಂ ಪ್ರಾರ್ಥಯತ್. ಅನೇನ ನಾಗರಿಕೇಭ್ಯಃ ಇಂಧನಸ್ಯ ಉಪಭೋಗಂ ನ್ಯೂನೀಕರ್ತುಂ ಅನಾವಶ್ಯಕಂ ಸ್ವರ್ಣಕ್ರಯಣಂ ಪರಿಹರ್ತುಂ ಚ ಆಗ್ರಹಃ ಕೃತಃ. ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥಃ ನಿರ್ದೇಶಂ ಪ್ರದತ್ತವಾನ್ ಯತ್ ಮುಖ್ಯಮಂತ್ರಿಣಃ ಮಂತ್ರಿಣಾಂ ಅನ್ಯೇ ಚ ಜನಾನಾಂ ಸಂಖ್ಯಾ ತತ್ಕ್ಷಣಮೇವ 50% ಯಾವತ್ ನ್ಯೂನೀಕರ್ತವ್ಯಮಿತಿ. ಅಸೌ ಪ್ರಾರ್ಥಯತ್ ಯತ್ ರಾಜ್ಯೇ ಗೃಹಾತ್ ಕಾರ್ಯಂ ಕುರ್ವಂತು ಇತಿ. ಮಹಿಳಾನಾಂ ಸುರಕ್ಷಾಯೈ ಸಂಸ್ಥಾಗತ ಸಮನ್ವಯಂ ಸುದೃಢೀಕರ್ತುಂ ರಾಷ್ಟ್ರೀಯ ಮಹಿಳಾಯೋಗೇನ ದಿಲ್ಲೀ ಆರಕ್ಷಕೈ ಸಹ ಏಕಂ ಉಚ್ಚಸ್ತರೀಯಂ ಸಮೀಕ್ಷೋಪವೇಶನಂ ಆಯೋಜಿತಂ. ಉಪವೇಶನಾವಧೌ ರಾಷ್ಟ್ರೀಯ ಮಹಿಳಾಯೋಗಸ್ಯ ಅಧ್ಯಕ್ಷ ವಿಜಯಾ ರಾಹತ್ಕರ इत्येषा समन्वितस्य पीडित केन्द्रितस्य च दृष्टेः आवश्यकतायै बलं प्रदत्तवती। एषा अवदत् यत् महिलाभ्यः समयोचित समर्थनं न्यायं च सुनिश्चेतुं गृहहिंसा अधिनियमस्य अन्तर्गतम् आरक्षकयन्त्रस्य सुरक्षाधिकारिणां च मध्ये प्रभावी सम्पर्कः आवश्यकः अस्ति। अमेरिका देशस्य राष्ट्रपतिः डोनाल्ड ट्रम्प अद्य चीन देशस्य त्रिदिवसीय यात्रायै बीजिंग नगरं सम्प्राप्स्यति। डोनाल्ड ट्रम्प इत्यस्य चीन देशस्य राष्ट्रपतेः शी जिनपिंग इत्यस्य च मध्ये बहुप्रतीक्षिते उपवेशने द्विपाक्षिक सम्बन्धानां अनेकेषु विषयेषु चर्चा भविष्यति इति आशास्यते। आईपीएल इति क्रिकेट प्रतिस्पर्धायां ह्यः रात्रौ अहमदाबादस्य नरेन्द्र मोदी क्रीडांगणे गुजरात टाइटन्स दलेन सनराइजर्स हैदराबाद दलं 82 अंकैः पराजितम् इति वार्ताः।

0: ಮನೋವಿಹಾರಿಣಿ, ಮಾನಸಿಕ ಆರೋಗ್ಯ ಮತ್ತು ನರವಿಜ್ಞಾನ ಕುರಿತ ಪ್ರಾಯೋಜಿತ ಶಿಕ್ಷಣ ಮಾಲಿಕೆ ಮನೋವಿಹಾರಿಣಿ ಪ್ರತಿ ಬುಧವಾರ ಬೆಳಿಗ್ಗೆ 7:15 ಬೆಂಗಳೂರು ಆಕಾಶವಾಣಿ 101.3 FM ನಲ್ಲಿ. ಮನೋವಿಹಾರಿಣಿ ಪ್ರಾಯೋಜಕರು ನಿಮ್ ಹ್ಯಾನ್ಸ್ ಬೆಂಗಳೂರು.
1: ಬೆಳಗ್ಗೆ ಆಯ್ತು ಅಂದ್ರೆ ಈ ಕೆಲ್ಸ ಶುರುವಾಗುತ್ತೆ. ಈ ಟೆನ್ಷನ್ ನಡುವೆ ನನ್ನ ಇಷ್ಟದ ಹಾಡಾದ್ರೂ ಕೇಳಿದ್ರೆ ಹಾಯ್ ಅನ್ಸುತ್ತೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
2: ಅಮೃತ ಧಾರೆ ಕೋಟಿ ಜನುಮ ಜಾತಿ.
3: ಅಬ್ಬಾ, ನೈಟ್ ಶಿಫ್ಟ್ ಮುಗೀತು. ನಿದ್ದೆ ಮಾಡಕ್ಕೂ ಮುಂಚೆ ನನ್ನ ಫೇವರೇಟ್ ಹಾಡ್ ಕೇಳಬೇಕು ಅನ್ನಿಸ್ತಾ ಇದೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
2: ಹಾಡದಿದ್ದರೆ ನನ್ನ ಹಾಡು ಕೇಳು.
4: ಆಫೀಸಿಗೆ ಹೋಗ್ತಾ ಹಾಡುಗಳನ್ನ ಕೇಳ್ಕೊಂಡು ಹೋದ್ರೆ ಯಾವ ಸ್ಟ್ರೆಸ್ಸು ಇರಲ್ಲ. ಆದ್ರೆ ಹಾಡ್ ಕೇಳೋಕ್ ಏನ್ ಮಾಡ್ಲಿ?
1: ಏನ್ ಮಾಡ್ಲಿ?
3: ಏನ್ ಮಾಡ್ಲಿ?
4: ಏನ್ ಮಾಡ್ಲಿ?
0: FM ರೈನ್ಬೋಗೆ ಮೆಸೇಜ್ ಮಾಡಿ,
3: ಕೇಳಿ ಭಾವನೆ ರಿಕ್ವೆಸ್ಟ್ಗಳ ರಿಂಗು ಸಖತ್ ಸಾಂಗು.
0: ಪ್ರತಿದಿನ ಬೆಳಗ್ಗೆ 9:00 ನಿಮ್ಮ ಕನ್ನಡಕ ಮನಬಿಲ್ಲಿನಲ್ಲಿ.
5: ಆಕಾಶವಾಣಿ FM ರೇನ್ಬೋ 101.3 ಮೆಗಾಹರ್ಟ್ಸ್, ಮ್ಯೂಸಿಕಲಿ ಯೋರ್ಸ್.
6: ಮಲಗೋ ಕಂದಮ್ಮನಿಗೆ ಜೋಗುಳ ಹಾಡು,
7: ಜೋ ಜೋ ಲಾಲಿ ನಾ ಹಾಡುವೆ.
6: ಬೆಳೆಯೋ ಮಕ್ಕಳಿಗೆ ಜ್ಞಾನದ ಗೂಡು,
8: ಈ ಕನ್ನಡದ ಅಕ್ಷರ ಮಾಲೆ.
6: ಹದಿ ಹರೆಯದವರಿಗೆ ಸ್ಫೂರ್ತಿಯ ಚಿಲುಮೆ,
8: ನನ್ನೆದೆ ಕೋಗಿಲೆಯ ಒಲವಿನ ಪಲ್ಲವಿ.
6: ವಯೋವೃದ್ಧರಿಗೆ ಬದುಕಿನ ಹಿರಿವೆ,
7: ಮನೆಗೊಂದು ಎಲ್ಲೆ ಎಲ್ಲಿದೆ.
6: ಬೆಳಗಿನಿಂದ ರಾತ್ರಿ ಎಬ್ಬಿಸಿ ಮಲಗಿಸೋ ವಾಣಿ, ಅದುವೇ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಆಕಾಶವಾಣಿ. ಅದಕ್ಕೀಗ 90ರ ಸಂಭ್ರಮ. ಹರಸಿ ಹಾರೈಸುತ್ತಿರುವ ನಿಮ್ಮೆಲ್ಲರಿಗೂ ಧನ್ಯವಾದಗಳು.
7: ನಮ್ಮ ನಿಮ್ಮ ವಾಣಿ ಇದು ಎಲ್ಲರ ಕಣ್ಮಣಿ.
6: ಸದಾ ಜೊತೆ ಜೊತೆಯಲ್ಲಿ ಸಾಗಲಿ ನಮ್ಮ ನಿಮ್ಮ ಪಯಣ, ಯಾಕೆಂದ್ರೆ ನಮ್ಮ ಆಕಾಶವಾಣಿ ಸದಾ ನಿತ್ಯ ನೂತನ.

ಸ್ನೇಹಿತರೆ ಕೇಳ್ತಾ ಇದ್ರೆ ಆಕಾಶವಾಣಿ ಎಫ್ಎಂ ರೈನ್ಬೋ 101.3 ಸಮಯ ಆಗಿದೆ. 7:04:10 ಇನ್ನು ಕೆಲವೇ ಕ್ಷಣಗಳಲ್ಲಿ ಕೇಳಿ ಕನ್ನಡದಲ್ಲಿ ವಾರ್ತೆಗಳನ್ನು ಇನ್ನು ಕೆಲವೇ ಕ್ಷಣಗಳಲ್ಲಿ ಕೇಳಲಿದ್ದೀರಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ರವಿ ಕುಲಕರ್ಣಿ. ಮುಖ್ಯಾಂಶಗಳು. ತುಮಕೂರಿನಲ್ಲಿ ನಡೆಯಲಿರುವ ರಾಜ್ಯ ಸರ್ಕಾರದ ಬೃಹತ್ ಸಮಾವೇಶ, ಸಾಧನೆಯ ಸಂಭ್ರಮವಲ್ಲ, ಸಾರ್ಥಕ ಸೇವೆಯ ಸಮರ್ಪಣೆ, ಕಂದಾಯ ಸಚಿವರ ಸ್ಪಷ್ಟನೆ. ಒಳ ಮೀಸಲಾತಿ ಜಾರಿಗೆ ರಾಜ್ಯ ಕಾಂಗ್ರೆಸ್ಗೆ ಆಸಕ್ತಿ ಇಲ್ಲ, ಮಾಜಿ ಮುಖ್ಯಮಂತ್ರಿ ಹಾಗೂ ಸಂಸದ ಬಸವರಾಜ ಬೊಮ್ಮಾಯಿ ಆರೋಪ. ಬೇಸಿಗೆ ಹಿನ್ನೆಲೆ ರಾಜ್ಯದಲ್ಲಿ ಹೆಚ್ಚುತ್ತಿರುವ ಬಿಸಿಲಿನ ಧಗೆ, ಕುಡಿಯುವ ನೀರಿನ ಸಮಸ್ಯೆ ಪರಿಹಾರಕ್ಕೆ ಅಗತ್ಯ ಮುನ್ನೆಚ್ಚರಿಕಾ ಕ್ರಮ. ಜ್ಞಾನ ಭಾರತ ಮಿಷನ್ ಯೋಜನೆಯಡಿ ಹಸ್ತಪ್ರತಿಗಳ ಸಂರಕ್ಷಣೆ, ಡಿಜಿಟಲೀಕರಣ ಯಾದಗಿರಿ ಜಿಲ್ಲಾ ಮಟ್ಟದ ಸಮೀಕ್ಷೆಗೆ ಚಾಲನೆ. ಈಗ ವಾರ್ತೆಗಳ ವಿವರ. ಇದೇ 20ರಂದು ತುಮಕೂರಿನಲ್ಲಿ ನಡೆಯಲಿರುವ ರಾಜ್ಯ ಸರ್ಕಾರದ ಬೃಹತ್ ಸಮಾವೇಶ ಕೇವಲ ಸಾಧನೆಯ ಸಂಭ್ರಮವಲ್ಲ, ಕಳೆದ 3 ವರ್ಷಗಳಲ್ಲಿ ರಾಜ್ಯ ಸರ್ಕಾರ ಮಾಡಿರುವ ಆದ್ಯತಾ ಕಾರ್ಯಕ್ರಮಗಳ ಸಾರ್ಥಕ ಸೇವೆಯ ಸಮರ್ಪಣೆ ಎಂದು ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಸ್ಪಷ್ಟಪಡಿಸಿದ್ದಾರೆ. ತುಮಕೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯ ಸರ್ಕಾರ ಅಧಿಕಾರಕ್ಕೆ ಬಂದು ಕಳೆದ 3 ವರ್ಷಗಳ ಅವಧಿಯಲ್ಲಿ ಕಂದಾಯ ಇಲಾಖೆ ಸೇರಿದಂತೆ ವಿವಿಧ ಇಲಾಖೆಗಳಲ್ಲಿ ಜನರಿಗಾಗಿ ಸಾಕಷ್ಟು ಆದ್ಯತಾ ಯೋಜನೆಗಳನ್ನು ಜಾರಿಗೊಳಿಸಲಾಗಿದೆ. ಕಾರ್ಯಕ್ರಮಗಳ ಅನುಷ್ಠಾನ ಕುರಿತು ಜನರಿಗೆ ನೀಡಿದ್ದ ಭರವಸೆ ಉಳಿಸಿಕೊಂಡಿರುವ ಬಗ್ಗೆ ಉತ್ತರದಾಯಿತ್ವವಾಗಿ ಸಾರ್ಥಕ ಸೇವೆಯ ಸಮರ್ಪಣಾ ಸಮಾವೇಶ ಆಯೋಜಿಸಲಾಗಿದೆ ಎಂದು ಸಚಿವರು ಹೇಳಿದರು. ಭಾರತದ ಮಹಿಳೆಯರಲ್ಲಿ ಹೆಚ್ಚಾಗಿ ವರದಿಯಾಗುತ್ತಿರುವ ಸರ್ವೈಕಲ್ ಕ್ಯಾನ್ಸರ್ ತಡೆಯುವ ನಿಟ್ಟಿನಲ್ಲಿ ಎಚ್ಪಿವಿ ಲಸಿಕಾ ಅಭಿಯಾನವನ್ನು ರಾಜ್ಯಾದ್ಯಂತ ವ್ಯಾಪಕವಾಗಿ ನಡೆಸಲಾಗುತ್ತಿದೆ ಎಂದು ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಈ ಕುರಿತು ಸಾಮಾಜಿಕ ಮಾಧ್ಯಮ ಎಕ್ಸ್ನಲ್ಲಿ ಮಾಹಿತಿ ಹಂಚಿಕೊಂಡಿರುವ ಅವರು, ಹೆಣ್ಣು ಮಕ್ಕಳು ಪ್ರೌಢಾವಸ್ಥೆಗೆ ಬಂದಾಗಲೇ ಲಸಿಕೆ ನೀಡುವುದು ಹೆಚ್ಚು ಪರಿಣಾಮಕಾರಿ. ಅಭಿಯಾನಕ್ಕೆ ಕಲಬುರಗಿಯಲ್ಲಿ ಉತ್ತಮ ಸ್ಪಂದನೆ ದೊರಕಿದ್ದು, ಇದುವರೆಗೆ ಜಿಲ್ಲೆಯಾದ್ಯಂತ ಮಾರ್ಚ್ನಿಂದ ಈವರೆಗೆ 20,511 ಹೆಣ್ಣು ಮಕ್ಕಳಿಗೆ ಲಸಿಕೆ ಹಾಕಲಾಗಿದ್ದು, ಶೇಕಡ 68.5% ಸಾಧನೆಯೊಂದಿಗೆ ಜಿಲ್ಲೆ ರಾಜ್ಯದಲ್ಲಿಯೇ ಮೊದಲ ಸ್ಥಾನದಲ್ಲಿದೆ ಎಂದು ಸಚಿವರು ತಿಳಿಸಿದ್ದಾರೆ. ಮಹಿಳೆಯರನ್ನು ಕಾಡುತ್ತಿರುವ ಗರ್ಭಕಂಠದ ಕ್ಯಾನ್ಸರ್ ತಡೆಗಟ್ಟುವಲ್ಲಿ ಎಚ್ಪಿವಿ ಲಸಿಕೆ ಅತ್ಯಂತ ಪರಿಣಾಮಕಾರಿಯಾಗಿದ್ದು, ಸಮಾಜದಲ್ಲಿ ಈ ಕುರಿತು ಜಾಗೃತಿ ಮೂಡಿಸಬೇಕು ಎಂದು ಚಿಕ್ಕಮಗಳೂರು ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಎಚ್ಎಸ್ ಕೀರ್ತನಾ ತಿಳಿಸಿದ್ದಾರೆ. ಚಿಕ್ಕಮಗಳೂರಿನಲ್ಲಿ ಆಯೋಜಿಸಿದ್ದ ಎಚ್ಪಿವಿ ಲಸಿಕಾ ಅಭಿಯಾನಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ಜಿಲ್ಲೆಯಲ್ಲಿ ಪ್ರಸ್ತುತ ಶೇಕಡ 51% ಲಸಿಕಾ ನೀಡಿಕೆಯಲ್ಲಿ ಪ್ರಗತಿಯಾಗಿದ್ದು, ರಾಜ್ಯ ಮಟ್ಟದಲ್ಲಿ 6ನೇ ಸ್ಥಾನದಲ್ಲಿದೆ. ಉಳಿದ ಶೇಕಡ 49% ಗುರಿ ತಲುಪಲು ಆಶಾ ಕಾರ್ಯಕರ್ತೆಯರು ಮತ್ತು ಆರೋಗ್ಯ ಇಲಾಖೆ ಶ್ರಮಿಸಬೇಕು ಎಂದು ಸಿಇಒ ಸೂಚನೆ ನೀಡಿದರು. ಒಳ ಮೀಸಲಾತಿ ಜಾರಿ ಮಾಡಲು ರಾಜ್ಯ ಕಾಂಗ್ರೆಸ್ಗೆ ಆಸಕ್ತಿ ಇಲ್ಲ ಎಂದು ಮಾಜಿ ಮುಖ್ಯಮಂತ್ರಿ ಹಾಗೂ ಸಂಸದ ಬಸವರಾಜ ಬೊಮ್ಮಾಯಿ ಆರೋಪಿಸಿದ್ದಾರೆ. ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯ ಸರ್ಕಾರ ಎಸ್ಸಿ ಎಸ್ಟಿ ಮತ್ತು ಒಬಿಸಿ ಜನಾಂಗಕ್ಕೆ ಬಹಳ ದೊಡ್ಡ ಅನ್ಯಾಯ ಮಾಡುತ್ತಿದೆ. ಎಸ್ಸಿ ಎಸ್ಟಿ ಒಳ ಮೀಸಲಾತಿ ಗೊಂದಲದ ಬಗ್ಗೆ ಸಂವಿಧಾನ ಪೀಠ ರಾಜ್ಯ ಸರ್ಕಾರಗಳಿಗೆ ಅಧಿಕಾರ ಕೊಟ್ಟಿದೆ. ಅದನ್ನು ತೆಲಂಗಾಣ, ಹರಿಯಾಣ ಸೇರಿದಂತೆ ಅನೇಕ ರಾಜ್ಯಗಳು ಜಾರಿ ಮಾಡಿವೆ ಎಂದರು. ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಎಸ್ಸಿ ಎಸ್ಟಿ ಸಮುದಾಯಕ್ಕೆ ಹೆಚ್ಚಳ ಮಾಡಿದ್ದ

0: ಮೀಸಲಾತಿಯನ್ನು ರಾಜ್ಯ ಕಾಂಗ್ರೆಸ್ ಸರ್ಕಾರ ರದ್ದು ಮಾಡಿರುವುದನ್ನು ಖಂಡಿಸಿ ಬಿಜೆಪಿ ವತಿಯಿಂದ ರಾಜ್ಯದ ಜನತೆಗೆ ಜಾಗೃತಿ ಮೂಡಿಸಲು ತೀರ್ಮಾನಿಸಲಾಗಿದೆ ಎಂದು ಬಸವರಾಜ ಬೊಮ್ಮಾಯಿ ಹೇಳಿದರು. ಧಾರವಾಡ ಜಿಲ್ಲೆ ಕಲಘಟಗಿ ಪಟ್ಟಣ ಪಂಚಾಯತ್ನ 17 ವಾರ್ಡ್ಗಳಿಗೆ ದಿನದ 24 ಗಂಟೆ ಕುಡಿಯುವ ನೀರು ಸರಬರಾಜು ಮಾಡುವ ನಿರಂತರ ಕುಡಿಯುವ ನೀರು ಯೋಜನೆ ಬರುವ ಜೂನ್ 15ರಿಂದ ಆರಂಭವಾಗಲಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ ತಿಳಿಸಿದ್ದಾರೆ. ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ನಡೆದ ಜಿಲ್ಲಾ ವಿಪತ್ತು ನಿರ್ವಹಣಾ ಪ್ರಾಧಿಕಾರದ ಸಭೆಯಲ್ಲಿ ಈ ವಿಷಯ ತಿಳಿಸಿದ ಅವರು, 2024 ಮೇನಲ್ಲಿ ಆರಂಭಗೊಂಡಿದ್ದ ಯೋಜನೆ 2026 ಏಪ್ರಿಲ್ ತಿಂಗಳಲ್ಲಿ ಮುಕ್ತಾಯಗೊಳ್ಳಬೇಕಿತ್ತು. ತಾಂತ್ರಿಕ ಕಾರಣಗಳಿಂದಾಗಿ ಅದು ಮುಂದೂಡಲ್ಪಟ್ಟಿತು. 35.38 ಕೋಟಿ ಮೊತ್ತದ ಈ ನಿರಂತರ ಕುಡಿಯುವ ನೀರು ಸರಬರಾಜು ವ್ಯವಸ್ಥೆ ಜೂನ್ 15ಕ್ಕೆ ಆರಂಭಗೊಳ್ಳಲಿದೆ ಎಂದರು. ಉಳಿದಂತೆ ಅಣ್ಣಿಗೇರಿ, ನವಲಗುಂದ, ಕುಂದಗೋಳ ಪಟ್ಟಣಗಳಲ್ಲಿಯೂ ಆದಷ್ಟು ಶೀಘ್ರ ಕಾಮಗಾರಿಗಳನ್ನು ಪೂರ್ಣಗೊಳಿಸಿ ಅಲ್ಲಿನ ಜನರಿಗೆ ದಿನದ 24 ಗಂಟೆ ನಿರಂತರ ಕುಡಿಯುವ ನೀರು ಲಭಿಸುವಂತೆ ಕ್ರಮ ವಹಿಸಲಾಗುವುದು ಎಂದು ಸಚಿವರು ತಿಳಿಸಿದರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ವಿಜಯಪುರ ಜಿಲ್ಲೆಯಲ್ಲಿ ಬಿಸಿಲಿನ ತಾಪ ಹೆಚ್ಚುತ್ತಿದ್ದು ನಿಡಗುಂದಿ ತಾಲೂಕಿನ ಆಲಮಟ್ಟಿ ಕೃಷ್ಣಾ ಜಲಾಶಯದಲ್ಲಿ ನೀರಿನ ಮಟ್ಟ ಕುಸಿದಿದೆ. 519.60 ಮೀಟರ್ ಎತ್ತರದ ಜಲಾಶಯದಲ್ಲಿ 123.08 ಟಿಎಂಸಿ ನೀರನ್ನು ಸಂಗ್ರಹ ಮಾಡಬಹುದಾಗಿದೆ. ಆದರೆ ಸದ್ಯ 27.063 ಟಿಎಂಸಿ ಮಾತ್ರ ಸಂಗ್ರಹವಿದೆ. ಕಳೆದ ವರ್ಷಕ್ಕೆ ಹೋಲಿಸಿದರೆ ಈ ವರ್ಷ ನೀರಿನ ಮಟ್ಟ ಪರವಾಗಿಲ್ಲ. ಕುಡಿಯುವ ನೀರಿಗೆ ಯಾವುದೇ ತೊಂದರೆ ಇಲ್ಲ ಎಂದು ಕೃಷ್ಣಾ ಭಾಗ್ಯ ಜಲ ನಿಗಮದ ವ್ಯವಸ್ಥಾಪಕ ನಿರ್ದೇಶಕ ಕೃಷ್ಣಮೂರ್ತಿ ಕುಲಕರ್ಣಿ ಪ್ರದೇಶ ಸಮಾಚಾರಕ್ಕೆ ಮಾಹಿತಿ ನೀಡಿದ್ದಾರೆ.
4: ಆಲಮಟ್ಟಿ ಅಣೆಕಟ್ಟು ವಿಜಯಪುರ ಜಿಲ್ಲೆ ನಿಡಗುಂದಿ ತಾಲೂಕಿನಲ್ಲಿದೆ. ಇವತ್ತು ಈ ಡ್ಯಾಂನಲ್ಲಿ ನೀರಿನ ಸಂಗ್ರಹಣ 27.063 ಟಿಎಂಸಿ ಇದೆ. ಅಂದ್ರೆ ಇದು ಒಟ್ಟಾರೆ ಪ್ರಮಾಣಕ್ಕೆ 21.99 ಪರ್ಸೆಂಟೇಜಸ್ ಆಗುತ್ತೆ. ಕಳೆದ ವರ್ಷ ಕಂಪೇರ್ ಮಾಡಿದ್ರೆ ಈ ವರ್ಷ ಸುಮಾರು 3 ಟಿಎಂಸಿ ಅಷ್ಟು ಜಾಸ್ತಿ ನೀರಿದೆ. ನೀರಾವರಿ ಸಲಹಾ ಸಮಿತಿ ಇದೆ. ಈ ಸಮಿತಿಯಲ್ಲಿ ಚರ್ಚೆ ಮಾಡಿ ಕುಡಿಯುವ ನೀರು ಮತ್ತು ಇತರೆ ಬೇಡಿಕೆಗಳನ್ನು ಪೂರೈಸಲು ಒಟ್ಟು 45.79 ಟಿಎಂಸಿ ಅಷ್ಟು ನೀರನ್ನು ಕೈಗೆತ್ತಲಾಗಿತ್ತು. ಅದರಂತೆ ಅಣೆಕಟ್ಟಿನಿಂದ ನೀರಿನ ಸದ್ಬಳಕೆ ಮಾಡುತ್ತಿದ್ದು ಕುಡಿಯುವ ನೀರಿಗೆ ಈ ಸಾಲಿನಲ್ಲಿ ಯಾವುದೇ ತೊಂದರೆ ಉಂಟಾಗುವುದಿಲ್ಲ.
0: ಭೀಮಾ ಹಾಗೂ ಕೃಷ್ಣಾ ನದಿಗಳ ನೀರಿನ ಬಳಕೆಗೆ ಸಂಬಂಧಿಸಿದಂತೆ ಇರುವ ಗೊಂದಲ ಬಗೆಹರಿಸಿ ಶಾಶ್ವತ ಪರಿಹಾರ ಕಂಡುಕೊಳ್ಳುವ ನಿಟ್ಟಿನಲ್ಲಿ ವಿಜಯಪುರ, ಬೆಳಗಾವಿ ಹಾಗೂ ಕಲಬುರಗಿ ಜಿಲ್ಲೆಯ ಶಾಸಕರನ್ನೊಳಗೊಂಡ ಉನ್ನತ ಮಟ್ಟದ ನಿಯೋಗ ಮಹಾರಾಷ್ಟ ಸರ್ಕಾರವನ್ನು ಭೇಟಿ ಮಾಡಲಿದೆ ಎಂದು ಇಂಡಿ ಶಾಸಕ ಯಶವಂತರಾವ್ ಗೌಡ ಪಾಟೀಲ್ ಹೇಳಿದ್ದಾರೆ. ವಿಜಯಪುರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕೃಷ್ಣಾ ಮತ್ತು ಭೀಮಾ ನದಿಗಳಿಗೆ ಸಂಬಂಧಿಸಿದ ಕುಡಿಯುವ ನೀರಿನ ಯೋಜನೆಗಳನ್ನು ಶಾಶ್ವತವಾಗಿ ಅನುಷ್ಠಾನಗೊಳಿಸುವ ಅಗತ್ಯವಿದ್ದು, ಈ ಹಿನ್ನೆಲೆಯಲ್ಲಿ ಶಾಸಕರನ್ನೊಳಗೊಂಡ ನಿಯೋಗ ಮಹಾರಾಷ್ಟ ಸರ್ಕಾರವನ್ನು ಭೇಟಿ ಮಾಡಿ ಸಮಗ್ರ ಚರ್ಚೆ ನಡೆಸಲಿದೆ ಎಂದು ಅವರು ತಿಳಿಸಿದರು. ಕಲಬುರಗಿ ಜಿಲ್ಲೆಯ ಯಾವುದೇ ಗ್ರಾಮೀಣ ಮತ್ತು ನಗರ ಭಾಗದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಕಂಡುಬಂದಲ್ಲಿ ಕೂಡಲೇ ಬಾಡಿಗೆ ಆಧಾರದ ಮೇಲೆ ಕೊಳವೆ ಬಾವಿ ಪಡೆದು ಜನವಸತಿ ಪ್ರದೇಶಗಳಿಗೆ ಕುಡಿಯುವ ನೀರು ಪೂರೈಕೆ ಮಾಡಬೇಕು ಎಂದು ಜಿಲ್ಲಾಧಿಕಾರಿ ಇಕ್ರಂ ಶರೀಫ್ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಜಿಲ್ಲಾ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಕುಡಿಯುವ ನೀರಿನ ಸಮಸ್ಯೆ ಕಂಡುಬಂದಲ್ಲಿ ಕೂಡಲೇ ಜಿಲ್ಲಾ ಪಂಚಾಯತ್ ಸಿಇಒ ಮತ್ತು ಡಿಯುಡಿಸಿ ಅವರ ಗಮನಕ್ಕೆ ತರಬೇಕು. ಹಳೆ ಬೋರ್ವೆಲ್ಗಳಿದ್ದಲ್ಲಿ ಅವುಗಳನ್ನು ಫ್ಲಶ್ ಮಾಡಬೇಕು. ಟ್ಯಾಂಕರ್ ಮೂಲಕ ನೀರು ಪೂರೈಕೆ ನಮ್ಮ ಕೊನೆಯ ಆದ್ಯತೆಯಾಗಿರಬೇಕು ಎಂದು ಅವರು ಸೂಚಿಸಿದರು. ಗದಗ ಜಿಲ್ಲೆಯ ರೋಣ ತಾಲೂಕಿನ ಹಲವು ಗ್ರಾಮಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಕಾಣಿಸಿಕೊಳ್ಳುತ್ತಿರುವುದರಿಂದ ಸಾರ್ವಜನಿಕರಿಗೆ ಯಾವುದೇ ರೀತಿಯ ತೊಂದರೆ ಉಂಟಾಗದಂತೆ ಮುನ್ನೆಚ್ಚರಿಕಾ ಕ್ರಮ ಕೈಗೊಳ್ಳಬೇಕು ಎಂದು ರೋಣ ತಾಲೂಕ್ ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಚಂದ್ರಶೇಖರ್ ಕಂದಕೂರ್ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ತಾಲೂಕ್ ಪಂಚಾಯಿತಿ ಸಭಾಭವನದಲ್ಲಿ ಜರುಗಿದ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಬೇಸಿಗೆ ಸಂದರ್ಭದಲ್ಲಿ ತಾಲೂಕಿನಲ್ಲಿ

ಕುಡಿಯುವ ನೀರಿನ ಸಮಸ್ಯೆ ಕಂಡುಬಂದ ತಕ್ಷಣ ಪರ್ಯಾಯ ವ್ಯವಸ್ಥೆ ಕಲ್ಪಿಸಿ ಸಾರ್ವಜನಿಕರಿಗೆ ತೊಂದರೆಯಾಗದಂತೆ ನೋಡಿಕೊಳ್ಳಬೇಕು ಎಂದು ಸೂಚಿಸಿದ್ದಾರೆ. ಕೇಂದ್ರ ಸರ್ಕಾರದ ಜ್ಞಾನ ಭಾರತಂ ಮಿಷನ್ ಯೋಜನೆಯಡಿ ಯಾದಗಿರಿ ಜಿಲ್ಲೆಯಲ್ಲಿ ಹಸ್ತಪ್ರತಿಗಳ ಸಮಗ್ರ ಸಮೀಕ್ಷೆ ಮತ್ತು ಡಿಜಿಟಲೀಕರಣ ಕಾರ್ಯಕ್ಕೆ ಅಧಿಕೃತ ಚಾಲನೆ ನೀಡಲಾಗಿದೆ. ಈ ಕುರಿತು ಪ್ರಕಟಣೆ ನೀಡಿರುವ ಯಾದಗಿರಿ ಜಿಲ್ಲೆ ಅಪರ ಜಿಲ್ಲಾಧಿಕಾರಿ ರಮೇಶ್ ಕೋಲಾರ್, ಶತಮಾನಗಳಷ್ಟು ಹಳೆಯ ಕೈಬರಹದ ಗ್ರಂಥಗಳು, ಹಸ್ತಪ್ರತಿಗಳು, ಧಾರ್ಮಿಕ ಪಠ್ಯಗಳು ಹಾಗೂ ಐತಿಹಾಸಿಕ ದಾಖಲೆಗಳನ್ನು ಆಧುನಿಕ ತಂತ್ರಜ್ಞಾನ ಬಳಸಿ ಶಾಶ್ವತವಾಗಿ ಸಂರಕ್ಷಿಸುವ ಮಹತ್ವಾಕಾಂಕ್ಷಿ ಯೋಜನೆಯನ್ನು ಕೇಂದ್ರ ಸರ್ಕಾರ ಅನುಷ್ಠಾನಗೊಳಿಸುತ್ತಿದೆ ಎಂದು ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ತುಮಕೂರಿನಲ್ಲಿ ನಡೆಯಲಿರುವ ರಾಜ್ಯ ಸರ್ಕಾರದ ಬೃಹತ್ ಸಮಾವೇಶ ಸಾಧನೆಯ ಸಂಭ್ರಮವಲ್ಲ, ಸಾರ್ಥಕ ಸೇವೆಯ ಸಮರ್ಪಣೆ, ಕಂದಾಯ ಸಚಿವರ ಸ್ಪಷ್ಟನೆ. ಒಳ ಮೀಸಲಾತಿ ಜಾರಿಗೆ ರಾಜ್ಯ ಕಾಂಗ್ರೆಸ್ಗೆ ಆಸಕ್ತಿ ಇಲ್ಲ, ಮಾಜಿ ಮುಖ್ಯಮಂತ್ರಿ ಹಾಗೂ ಸಂಸದ ಬಸವರಾಜ ಬೊಮ್ಮಾಯಿ ಆರೋಪ. ಬೇಸಿಗೆ ಹಿನ್ನೆಲೆ ರಾಜ್ಯದಲ್ಲಿ ಹೆಚ್ಚುತ್ತಿರುವ ಬಿಸಿಲಿನ ಧಗೆ, ಕುಡಿಯುವ ನೀರಿನ ಸಮಸ್ಯೆ ಪರಿಹಾರಕ್ಕೆ ಅಗತ್ಯ ಮುನ್ನೆಚ್ಚರಿಕಾ ಕ್ರಮ. ಜ್ಞಾನಭಾರತಂ ಮಿಷನ್ ಯೋಜನೆಯಡಿ ಹಸ್ತಪ್ರತಿಗಳ ಸಂರಕ್ಷಣೆ, ಡಿಜಿಟಲೀಕರಣ, ಯಾದಗಿರಿ ಜಿಲ್ಲಾ ಮಟ್ಟದ ಸಮೀಕ್ಷೆಗೆ ಚಾಲನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35 ಕ್ಕೆ.

0: ಬೆಂಗಳೂರಿನ ನಿಮ್ಹಾನ್ಸ್ ವತಿಯಿಂದ ಮಾನಸಿಕ ಆರೋಗ್ಯ ಮತ್ತು ನರವಿಜ್ಞಾನ ಕುರಿತ ಪ್ರಾಯೋಜಿತ ಶಿಕ್ಷಣ ಮಾಲಿಕೆ. ಸಹಯೋಗ ಡಾಕ್ಟರ್ ರಾಮಚಂದ್ರ ಎನ್ ಮೂರ್ತಿ ಮಾನಸಿಕ ಆರೋಗ್ಯ ಮತ್ತು ನರವಿಜ್ಞಾನ ಪ್ರತಿಷ್ಠಾನ ನಿಮ್ಹಾನ್ಸ್. ಕೇಳಿ ಮಾನಸಿಕ ಆರೋಗ್ಯ ಮತ್ತು ನರವಿಜ್ಞಾನ ಕುರಿತ ಮಾಲಿಕೆ ಮನೋವಿಹಾರಿಣಿ.
1: ನಮಸ್ಕಾರ ಶ್ರೋತೃಗಳೇ, ನಿಮಗೆಲ್ಲರಿಗೂ ಮನೋವಿಹಾರಿಣಿ ಶಿಕ್ಷಣ ಮಾಲಿಕೆಯ ಈ ಸಂಚಿಕೆಗೆ ಅತ್ಯಂತ ಸ್ವಾಗತ. ಹಿಂದಿನ ಸಂಚಿಕೆಯಲ್ಲಿ ಮನೋವೈದ್ಯಕೀಯ ಶಾಸ್ತ್ರ ಕ್ಷೇತ್ರದಲ್ಲಿ ಬಳಸುವಂತಹ ಎಲೆಕ್ಟ್ರೋ ಕನ್ವಲ್ಸಿವ್ ಚಿಕಿತ್ಸೆ ಅಥವಾ ಇಸಿಟಿ ಅಂದರೆ ವಿದ್ಯುತ್ ಕಂಪನ ಚಿಕಿತ್ಸೆ ಬಗ್ಗೆ ತಿಳ್ಕೊಂಡ್ವಿ. ಈ ಸಂಚಿಕೆಯಲ್ಲಿ ಅದೇ ರೀತಿ ನಿರ್ವ ಪ್ರಚೋದನೆಯ ಹೊಸ ಚಿಕಿತ್ಸಾ ಸಾಧನ ಬಗ್ಗೆ ತಿಳ್ಕೊಂಡು, ಜನರಲ್ಲಿ ಸಾಧಾರಣವಾಗಿ ಕಂಡುಬರುವಂತಹ ಮಾನಸಿಕ ಮತ್ತು ನರಮಂಡಲದ ಅಸ್ವಸ್ಥತೆಗಳಿಗೆ ಸರಿಯಾದ ಸಮಯಕ್ಕೆ ಸೂಕ್ತವಾದ ರೋಗ ನಿರ್ಣಯ ಅಂದರೆ ಡಯಾಗ್ನೋಸಿಸ್ ಮತ್ತೆ ಚಿಕಿತ್ಸೆ ದೊರಕಬೇಕಾದದ್ದು ಸಹಜ. ಹಾಗಾಗದಿದ್ದರೆ ಪರಿಸ್ಥಿತಿ ಉಲ್ಬಣವಾಗಬಹುದು, ರೋಗಿಯಲ್ಲಿ ಯಾತನೆ ಅಂಗವೈಕಲ್ಯ ಹೆಚ್ಚಬಹುದು, ಕೆಲವೊಮ್ಮೆ ಜೀವಕ್ಕೂ ಅಪಾಯ ಆಗಬಹುದು. ಹಲವು ಮಾನಸಿಕ ಕಾಯಿಲೆಗಳ ಚಿಕಿತ್ಸೆಗೆ ಒಳ್ಳೆಯ ಔಷಧಿಗಳು ಮತ್ತು ಮಾನಸಿಕ ಚಿಕಿತ್ಸೆಗಳು ಲಭ್ಯವಿದೆ. ಆದರೆ ಕೆಲವೊಮ್ಮೆ ಈ ಚಿಕಿತ್ಸೆಗಳು ಸರಿಯಾದ ರೀತಿಯಲ್ಲಿ ಕೆಲಸ ಮಾಡದೇ ಇರಬಹುದು ಅಥವಾ ನಾವು ಊಹೆ ಮಾಡಿದಷ್ಟು ಪರಿಹಾರವನ್ನು ನೀಡದೇ ಇರಬಹುದು. ಇಂತಹ ಲೋಪಗಳನ್ನು ಸರಿಪಡಿಸಲು ಹಲವಾರು ಸುರಕ್ಷಿತ ವಿಧಾನಗಳನ್ನು ಅಭಿವೃದ್ಧಿಪಡಿಸಲಾಗಿದೆ. ಇವುಗಳಲ್ಲಿ ಪರಿಣಾಮಕಾರಿಯಾದ ಆದರೆ ಕೆಲವೊಮ್ಮೆ ತಪ್ಪಾಗಿ ಅರ್ಥೈಸಿಕೊಂಡಿರುವಂತಹ ಎಲೆಕ್ಟ್ರೋ ಕನ್ವಲ್ಸಿವ್ ಚಿಕಿತ್ಸೆ ಅಥವಾ ಇಸಿಟಿ ಅಂದರೆ ವಿದ್ಯುತ್ ಕಂಪನ ಚಿಕಿತ್ಸೆ ಬಗ್ಗೆ ತಜ್ಞರು ಹಿಂದಿನ ಸಂಚಿಕೆಯಲ್ಲಿ ತಿಳಿಸಿದರು. ಈ ಚಿಕಿತ್ಸಾ ವಿಧಾನದಲ್ಲಿ ರೋಗಿಯ ಮೆದುಳಿಗೆ ಸಣ್ಣ ಪ್ರಮಾಣದ ವಿದ್ಯುತ್ತನ್ನು ಹಾಯಿಸುತ್ತಾರೆ. ಹಾಗಿದ್ರೂ ಇದು ಸುರಕ್ಷಿತವಾದ ಚಿಕಿತ್ಸಾ ವಿಧಾನ, ಇದರ ಬಗ್ಗೆ ಆತಂಕ ಪಟ್ಟಿರಬೇಕಾಗಿಲ್ಲ ಅನ್ನೋದನ್ನು ಕೂಡ ತಜ್ಞರು ವಿವರಿಸಿದರು. ಅದೇ ರೀತಿ ಇರುವಂತಹ ಇನ್ನೆರಡು ಚಿಕಿತ್ಸಾ ವಿಧಾನಗಳು ಟ್ರಾನ್ಸ್ಕ್ರೇನಿಯಲ್ ಮ್ಯಾಗ್ನೆಟಿಕ್ ಸ್ಟಿಮ್ಯುಲೇಷನ್ ಅಥವಾ TMS ಮತ್ತು ಟ್ರಾನ್ಸ್ಕ್ರೇನಿಯಲ್ ಡೈರೆಕ್ಟ್ ಕರೆಂಟ್ ಸ್ಟಿಮ್ಯುಲೇಷನ್ TDCS ಅನ್ನೋದರ ಬಗ್ಗೆ ಇಂದಿನ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ. ಮನೋವೈದ್ಯಕೀಯ ಶಾಸ್ತ್ರ ಕ್ಷೇತ್ರದಲ್ಲಿ ಸುಮಾರು 20 ವರ್ಷಗಳಿಂದ ವೈದ್ಯಕೀಯ ಸೇವೆ ಮತ್ತು ಸಂಶೋಧನೆ ಮಾಡ್ತಾ ಇರುವಂತಹ ನಿಮ್ಹಾನ್ಸ್ನ ಸೈಕ್ಯಾಟ್ರಿ ವಿಭಾಗದ ಪ್ರಾಧ್ಯಾಪಕರಾಗಿರುವ ಡಾಕ್ಟರ್ ಊರ್ವಾಕ್ಷ ಮೆಹ್ತಾ ಅವರು ನಮ್ಮ ಜೊತೆಗಿದ್ದಾರೆ, ಅವ್ರನ್ನ ಸ್ವಾಗತಿಸೋಣ. ನಮಸ್ಕಾರ ಡಾಕ್ಟರ್ ಊರ್ವಾಕ್ಷ ಅವರೇ.
2: ನಮಸ್ಕಾರ ಸರ್,
1: ನಿಮಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಅವರ ಜೊತೆ ಅದೇ ವಿಭಾಗದಲ್ಲಿ ಸುಮಾರು 15 ವರ್ಷಗಳಿಂದ ಸೇವೆ ಸಲ್ಲಿಸ್ತಾ ಇರುವಂತಹ ಸಹ ಪ್ರಾಧ್ಯಾಪಕರಾಗಿರೋ ಡಾಕ್ಟರ್ ಶ್ರೀರಾಜ್ ಅವರು ಕೂಡ ಬಂದಿದ್ದಾರೆ, ಅವ್ರನ್ನ ಕೂಡ ಸ್ವಾಗತಿಸೋಣ. ನಮಸ್ಕಾರ ಡಾಕ್ಟರ್ ಶ್ರೀರಾಜ್ ಅವರೇ.
2: ನಮಸ್ಕಾರ,
1: ನಿಮಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಡಾಕ್ಟರ್ ಉರ್ವಾಕ್ಷ ಅವರೇ, ನಿಮಗೆ ಮೊದಲನೇ ಪ್ರಶ್ನೆ ಏನು ಅಂತಂದ್ರೆ, ಈ ಟ್ರಾನ್ಸ್ಕ್ರೇನಿಯಲ್ ಮ್ಯಾಗ್ನೆಟಿಕ್ ಸ್ಟಿಮ್ಯುಲೇಷನ್ TMS ಮತ್ತು ಈ ಟ್ರಾನ್ಸ್ಕ್ರೇನಿಯಲ್ ಡೈರೆಕ್ಟ್ ಕರೆಂಟ್ ಸ್ಟಿಮ್ಯುಲೇಷನ್ TDCS ಅಂತಂದ್ರೇನು ದಯವಿಟ್ಟು ತಿಳಿಸಿ.
2: ಟ್ರಾನ್ಸ್ಕ್ರೇನಿಯಲ್ ಮ್ಯಾಗ್ನೆಟಿಕ್ ಸ್ಟಿಮ್ಯುಲೇಷನ್ ಒಂದು ಮ್ಯಾಗ್ನೆಟಿಕ್ ಎನರ್ಜಿ ಯೂಸ್ ಮಾಡುವಂತ ಟ್ರೀಟ್ಮೆಂಟ್. ಅದು ಸಾಮಾನ್ಯವಾಗಿ ಯಾರ ಪೇಷಂಟ್ಗಳು ಮನೋರೋಗದಿಂದ ಅಫೆಕ್ಟ್ ಆಗಿರ್ತಾರೆ ಅವ್ರಿಗೆ ನಾರ್ಮಲ್ ಟ್ರೀಟ್ಮೆಂಟ್ ಇಂದ ಇಂಪ್ರೂವ್ಮೆಂಟ್ ಆಗದೆ ಇರುವಾಗ ಹೊಸ ಟ್ರೀಟ್ಮೆಂಟ್ ಟ್ರೈ ಮಾಡಬಹುದು. ಅದರಲ್ಲಿ ಟ್ರಾನ್ಸ್ಕ್ರೇನಿಯಲ್ ಮ್ಯಾಗ್ನೆಟಿಕ್ ಸ್ಟಿಮ್ಯುಲೇಷನ್ ಅಂದ್ರೆ ಮ್ಯಾಗ್ನೆಟಿಕ್ ಎನರ್ಜಿಯಿಂದ ನಮ್ಮ ಮೆದುಳಿನ ಬ್ರೈನ್ ಸೆಲ್ಸ್ ಅಲ್ಲಿ ಅದನ್ನ ಐದರ್ ಆಕ್ಟಿವೇಟ್ ಮಾಡಬಹುದು ಅಥವಾ ಸಪ್ರೆಸ್ ಮಾಡಬಹುದು. ಸೊ ಸುಮಾರು ರಿಸರ್ಚ್ ಮುಖಾಂತರ ನಮ್ಗೆ ಗೊತ್ತಾಗುತ್ತೆ ಕೆಲವು ಬ್ರೈನ್ ರೀಜನ್ಸ್ ಕೆಲವು ಕಾಯಿಲೆಗಳಲ್ಲಿ ಹೆಚ್ಚಿಗೆ ಆಕ್ಟಿವ್ ಇರುತ್ತೆ, ಕೆಲವು ರೀಜನ್ಸ್ ಕಡಿಮೆ ಆಕ್ಟಿವೇಶನ್ ಇರುತ್ತೆ. ಅದನ್ನ ಆಕ್ಟಿವಿಟಿ ಚೇಂಜ್ ಮಾಡಕ್ಕೆ ಮ್ಯಾಗ್ನೆಟಿಕ್ ಅಥವಾ ಇಲೆಕ್ಟ್ರಿಕಲ್ ಲೋ ಫೀಲ್ಡ್ ಲೋ ಕರೆಂಟ್ ಇಲೆಕ್ಟ್ರಿಸಿಟಿ ಯೂಸ್ ಮಾಡಬಹುದು. ಸೊ TMS ಮ್ಯಾಗ್ನೆಟಿಕ್ ಫೀಲ್ಡ್ ಯೂಸ್ ಮಾಡುತ್ತೆ ಮತ್ತೆ TDCS ಇಲೆಕ್ಟ್ರಿಕಲ್ ಫೀಲ್ಡ್ ಯೂಸ್ ಮಾಡುತ್ತೆ.
1: ಸರ್, ಇವಾಗ ಹಿಂದಿನ ಸಂಚಿಕೆಯಲ್ಲಿ ಕೇಳುವವರಿಗೆಲ್ಲ ಈ ವಿದ್ಯುತ್ ಕಂಪನ ಚಿಕಿತ್ಸೆ ECT ಬಗ್ಗೆ ತಿಳ್ಕೊಂಡ್ವಿ. ಈ TMS ಮತ್ತೆ TDCS ಅಂತ ಡಾಕ್ಟರ್ ಹೇಳಿದ್ರಲ್ಲ, ಅದಕ್ಕೂ ಈ ECTಗೂ ಏನ್ ವ್ಯತ್ಯಾಸ ದಯವಿಟ್ಟು ತಿಳಿಸಿ ಡಾಕ್ಟರ್ ಶ್ರೀರಾಜ್ ಅವರೇ.
3: ECTನಲ್ಲಿ ನೀವು ಕಳೆದ ಸಂಚಿಕೆಯಲ್ಲಿ ತಿಳಿದ ಹಾಗೆ ಅದರಲ್ಲಿ ಹೈಯರ್ ಡೋಸ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಅನ್ನು ಯೂಸ್ ಮಾಡ್ತೇವೆ. ಇದರಲ್ಲಿ ನಾವು ಕೊಡುವಂತ ಡೋಸ್ ಬಹಳ ಕಡಿಮೆ ಇರುತ್ತೆ, TMS ಆಗಲಿ ಅಥವಾ TDCS ಆಗಲಿ. ಹಾಗೆಯೇ ವೋಲ್ಟೇಜ್ ಕೂಡ ತುಂಬಾ ಕಡಿಮೆ ಇರುತ್ತೆ. ಸೊ ಇದರಲ್ಲಿ ನೋವಾಗೋದು ಇದು ಬಹಳ ಕಡಿಮೆ. ಅಂಡ್ ಇದರಲ್ಲಿ ಅರವಳಿಕೆ ಕೊಡೋದಿಲ್ಲ, ಪ್ರಜ್ಞೆ ಇರೋ ಹಾಗೆನೇ ಈ ಟ್ರೀಟ್ಮೆಂಟ್ ಅನ್ನು ಕೊಡಲಾಗ್ತದೆ. ಅಂಡ್ ಈ ಟ್ರೀಟ್ಮೆಂಟ್ ಅನ್ನು ಕೆಲವು ನಿಮಿಷಗಳ ಕಾಲ ಕೊಡ್ತೇವೆ ಒಂದು ಸೆಷನ್ ಅಲ್ಲಿ. ಜನರಲಿ 5 ನಿಮಿಷದಿಂದ ಅರ್ಧ ಗಂಟೆ ಕಾಲ ತನಕ ಐದರ್ TMS ಅಥವಾ TDCS ಸೆಷನ್ಸ್. ಸೊ ಈ ಟೈಮ್ ಒಂದು ಸೆಷನ್ ನಡೀತದೆ.
1: ಯಾವ ರೀತಿಯ ಮಾನಸಿಕ ಮತ್ತು ನರಮಂಡಲದ ಕಾಯಿಲೆಗಳಲ್ಲಿ ಈ TMS ಮತ್ತೆ TDCS ಅನ್ನು ನೀವು ಬಳಸ್ತೀರಾ, ಅದು ಸುರಕ್ಷಿತವೇ ದಯವಿಟ್ಟು ತಿಳಿಸಿ.
2: TMS ಮತ್ತೆ TDCS ಟ್ರೀಟ್ಮೆಂಟ್ ಮುಖ್ಯವಾಗಿ ಡಿಪ್ರೆಷನ್ ರೋಗದಲ್ಲಿ ಯೂಸ್ ಆಗುತ್ತೆ. ಅಕಸ್ಮಾತ್ ಮಾತ್ರೆ ತಗೊಂಡಿದ್ಮೇಲೆ ಅಥವಾ ಕೌನ್ಸಿಲಿಂಗ್ ಆದ್ಮೇಲೆ ಯಾರಿಗೆ ಇಂಪ್ರೂವ್ಮೆಂಟ್ ಆಗೋದಿಲ್ಲ ಅವ್ರಿಗೆ TMS ಅಥವಾ TDCS ಟ್ರೀಟ್ಮೆಂಟ್ ಕೊಡಬಹುದು. ಕೆಲವು ಬೇರೆ ಕಾಯಿಲೆಗಳಲ್ಲೂ ಇಂಪ್ರೂವ್ಮೆಂಟ್ ಕಾಣಬಹುದು. ಫಾರ್ ಎಕ್ಸಾಂಪಲ್ OCD ಗೀಳುಬೇನೆ, ಆಬ್ಸೆಸಿವ್ ಕಂಪಲ್ಸಿವ್ ಡಿಸಾರ್ಡರ್ ಅಂತ ಹೇಳ್ತೀವಿ, ಅದರಲ್ಲಿ TMS ಯೂಸ್ ಮಾಡಬಹುದು. ಮತ್ತೆ ಸಬ್ಸ್ಟೆನ್ಸ್ ಯೂಸ್ ಡಿಸಾರ್ಡರ್ಸ್, ಯಾರಿಗೆ ನಶೆ ಮಾಡೋದು ಕಾಯಿಲೆ ಇರುತ್ತೆ ಅವರಲ್ಲೂ TMS ಡೀಪ್ TMS ಯೂಸ್ಫುಲ್ ಇದೆ ಅಂತ ಬರುತ್ತೆ. ಕೆಲವು ಬೇರೆ ಲಕ್ಷಣಗಳು ಹ್ಯಾಲುಸಿನೇಷನ್ ಹೇಳ್ತೀವಿ, ಯಾರು ಇಲ್ದಿರುವಾಗ ಕಿವಿನಲ್ಲಿ ಶಬ್ದಗಳು ಕೇಳೋದು, ಅದು ಒಂದು ಸೈಕಾಟಿಕ್ ಸಿಂಪ್ಟಮ್, ಅದೊಂದು ಸ್ಕಿಜೋಫ್ರಿನಿಯಾ ಅಂತ ಒಂದು ರೋಗದಲ್ಲಿ ಆ ಸಿಂಪ್ಟಮ್ಸ್ ಇರುತ್ತೆ. ಅದು ಮಾತ್ರೆಯಿಂದ ಅಕಸ್ಮಾತ್ ಇಂಪ್ರೂವ್ಮೆಂಟ್ ಆಗಲಿಲ್ಲ ಅಂದ್ರೆ ಅಂತ ಪರಿಸ್ಥಿತಿಯಲ್ಲೂ TMS ಅಥವಾ TDCS ಯೂಸ್ ಮಾಡ್ತೀವಿ ನಾವು. TMS ಮತ್ತೆ TDCS ಎರಡು ಟ್ರೀಟ್ಮೆಂಟ್ ಸೇಫ್ ಟ್ರೀಟ್ಮೆಂಟ್ಸ್. ಸೊ ರಿಪೀಟೆಡ್ ಆಗಿ ಕೊಟ್ಟಿದ್ಮೇಲೆ ಒಂದು ಕೆಲವು ದಿವಸ ವಾರಗಳು ಕೊಟ್ಟಿದ್ಮೇಲೂ ಸೈಡ್ ಎಫೆಕ್ಟ್ಸ್ ಏನೂ ಆಗುದಿಲ್ಲ. ಟ್ರೀಟ್ಮೆಂಟ್ ತಗೊಳ್ಳುವಾಗ ಕೆಲವು ಸತಿ ಸ್ವಲ್ಪ ಡಿಸ್ಕಂಫರ್ಟ್ ಆಗ್ಬಹುದು, ವೆರಿ ರೇರ್ಲಿ TMS ಇಂದ ಸೀಜರ್ ಆಗ್ಬಹುದು. ಸೊ ಯಾರಿಗೆ ಫಿಟ್ಸ್ ಕಾಯಿಲೆ ಇರುತ್ತೆ, ಸೀಜರ್ ಕಾಯಿಲೆ ಇರುತ್ತೆ, ಅವ್ರಿಗೆ ಸಾಮಾನ್ಯವಾಗಿ TMS ಕೊಡೋದಿಲ್ಲ.
1: ಈಗ ಒಂದು ಸಣ್ಣ ವಿರಾಮ ತಗೊಳ್ಳೋಣ, ನಂತರ ಟ್ರಾನ್ಸ್ಕ್ರೇನಿಯಲ್ ಮ್ಯಾಗ್ನೆಟಿಕ್ ಸ್ಟಿಮ್ಯುಲೇಷನ್ TMS ಮತ್ತು ಟ್ರಾನ್ಸ್ಕ್ರೇನಿಯಲ್ ಡೈರೆಕ್ಟ್ ಕರೆಂಟ್ ಸ್ಟಿಮ್ಯುಲೇಷನ್ TDCS ಬಗ್ಗೆ ಚರ್ಚೆಯನ್ನು ಮುಂದುವರಿಸೋಣ.
0: ಬೆಂಗಳೂರಿನ ನಿಮ್ಹಾನ್ಸ್ ಮಾನಸಿಕ ಆರೋಗ್ಯ ಮತ್ತು ನರವಿಜ್ಞಾನ ಕ್ಷೇತ್ರದಲ್ಲಿ ಹೆಸರುವಾಸಿ. ಶ್ರೇಷ್ಠ ಮಟ್ಟದ ಔಷಧೋಪಚಾರ, ಸಂಶೋಧನೆ ಮತ್ತು ತರಬೇತಿ ಇವೇ ನಿಮ್ಹಾನ್ಸ್ನ ಪ್ರಮುಖ ಧ್ಯೇಯಗಳು. ದೇಶದ ವಿವಿಧ ಭಾಗಗಳಿಂದ ಬರುವ ಲಕ್ಷಾಂತರ ಜನರಿಗೆ ಚಿಕಿತ್ಸೆ ನೀಡುವ ನಿಮ್ಹಾನ್ಸ್ಗೆ ರಾಷ್ಟೀಯ ಪ್ರಾಮುಖ್ಯತಾ ಸಂಸ್ಥೆ ಎಂಬ ಗೌರವ. ಚಿಕಿತ್ಸೆ ಮತ್ತು ವೈದ್ಯಕೀಯ ಸೇವೆಗಳ ಜೊತೆಯಲ್ಲಿ ನರರೋಗ ಮತ್ತು ಮನೋವೈದ್ಯಕೀಯ ಪುನರ್ವಸತಿ ಸೇವೆಗಳು, ಸಮುದಾಯ ಮಟ್ಟದ ಆರೋಗ್ಯ ಕಾರ್ಯಕ್ರಮಗಳನ್ನು ನಡೆಸುವುದು ಹಾಗೂ ಜನಜಾಗೃತಿ ಮೂಡಿಸುವ ಕೆಲಸಗಳಲ್ಲಿ ಸಕ್ರಿಯವಾಗಿದೆ ನಿಮ್ಹಾನ್ಸ್. ಈ ನಿಟ್ಟಿನಲ್ಲಿ ಆಕಾಶವಾಣಿಯ ಶ್ರೋತೃಗಳಿಗೆ ನರಮಂಡಲ ಮತ್ತು ಮಾನಸಿಕ ಆರೋಗ್ಯದ ಬಗ್ಗೆ ಉಪಯುಕ್ತ ಮಾಹಿತಿ ನೀಡುವುದೇ ಡಾ ರಾಮಚಂದ್ರ ಎನ್ ಮೂರ್ತಿ ಮಾನಸಿಕ ಆರೋಗ್ಯ ಮತ್ತು ನರವಿಜ್ಞಾನ ಪ್ರತಿಷ್ಠಾನ ನಿಮ್ಹಾನ್ಸ್ನ ಸಹಯೋಗದೊಂದಿಗೆ ಮೂಡಿಬರುತ್ತಿರುವ ಈ ಮನೋವಿಹಾರಿಣಿ ಶಿಕ್ಷಣ ಮಾಲಿಕೆಯ ಮೂಲ ಉದ್ದೇಶ.
1: ವಿರಾಮದ ನಂತರ ಮನೋವಿಹಾರಿಣಿಯ ಈ ಸಂಚಿಕೆಗೆ ನಿಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ವಿರಾಮಕ್ಕೆ ಮುಂಚೆ ಟ್ರಾನ್ಸ್ಕ್ರೇನಿಯಲ್ ಮ್ಯಾಗ್ನೆಟಿಕ್ ಸ್ಟಿಮ್ಯುಲೇಷನ್ TMS ಮತ್ತು ಟ್ರಾನ್ಸ್ಕ್ರೇನಿಯಲ್ ಡೈರೆಕ್ಟ್ ಕರೆಂಟ್ ಸ್ಟಿಮ್ಯುಲೇಷನ್ TDCS ಬಗ್ಗೆ ನಿಮ್ಹಾನ್ಸ್ನ ತಜ್ಞರಾದ ಡಾ ಉರ್ವಾಕ್ಷ್ ಮತ್ತು ಡಾ ಶ್ರೀರಾಜ್ ಅವರತ್ರ ಮಾತಾಡ್ತಾ ಇದ್ವಿ. ಈಗ ಈ ಚರ್ಚೆಯನ್ನು ಮುಂದುವರಿಸೋಣ. ಡಾ ಶ್ರೀರಾಜ್ ಅವರೇ, ನಿಮಗೆ ಮುಂದಿನ ಪ್ರಶ್ನೆ ಏನು ಅಂತಂದ್ರೆ, ಒಂದು TMS ಮತ್ತು TDCS ಸೆಷನ್ ನಲ್ಲಿ ಸಾಧಾರಣವಾಗಿ ಏನಾಗುತ್ತೆ ದಯವಿಟ್ಟು ತಿಳಿಸಿ.
3: ಮೊದಲು ಬ್ರೈನ್ ನ ಯಾವ ರೀಜನ್ ನಾವು ಟಾರ್ಗೆಟ್ ಮಾಡಬೇಕು, ಎಲ್ಲಿ ನಾವು ಟ್ರೀಟ್ಮೆಂಟ್ ಕೊಡಬೇಕು ಅನ್ನೋದನ್ನ ಗುರುತಿಸ್ತೇವೆ. ಗುರುತು ಮಾಡಿದ ನಂತರ

0: ರೋಗಿಗಳೇನಿರ್ತಾರೆ ಅದು ಸಾಮಾನ್ಯವಾಗಿ ನಾವು ಹೇಗೆ ಕುತ್ಕೊಂಡಿದ್ವಿ ಇದೇ ತರದಲ್ಲೇ ಕುತ್ಕೊಂಡಿರ್ತಾರೆ. ಕುತ್ಕೊಂಡಿರೋ ಸಮಯದಲ್ಲೇ ಒಂದು ಟಿಎಂಎಸ್ ಕಾಯಿಲ್ ಬರುತ್ತೆ, ಆ ಕಾಯಿಲ್ ಅನ್ನ ಮೆದುಳಿನ ಭಾಗತ್ತೇನಿರುತ್ತೆ ಅದ್ರ ಮೇಲಿನಲ್ಲಿ ಅಂದ್ರೆ ಸ್ಕಾಲ್ಪ್ ಏನಿರುತ್ತೆ ಕಪಾಲ ಏನಿರುತ್ತೆ ಆ ಕಪಾಲದ ಮೇಲ್ಭಾಗದಲ್ಲಿ ನಾವು ಕಾಯಿಲ್ ನ ಪ್ಲೇಸ್ ಮಾಡ್ತೇವೆ. ಅದರಿಂದ ಒಂದೊಂದೇ ಪಲ್ಸ್ ಗಳು ಬರ್ತವೆ, ಮ್ಯಾಗ್ನೆಟಿಕ್ ಪಲ್ಸ್ ಗಳು ಬರ್ತವೆ. ಅದರಿಂದ ಉತ್ತೇಜನ ಐದರ್ ಹೆಚ್ಚಾಗತ್ತೆ ಇಲ್ಲ ಉತ್ತೇಜನ ಕಡಿಮೆ ಮಾಡುತ್ತೆ. ಸೊ ಯಾವ್ದು ಉತ್ತೇಜನ ಕಡಿಮೆ ಮಾಡಬೇಕಾ ಹೆಚ್ಚು ಮಾಡಬೇಕು ಅನ್ನೋದು ಆ ಕಾಯಿಲೆಗೆ ಸಂಬಂಧಿಸಿದಂತೆ ಪ್ರೋಟೋಕಾಲ್ಸ್ ಇರ್ತವೆ, ಅದನ್ನ ಫಾಲೋ ಮಾಡ್ತೇವೆ. ಸೊ ಅದೇ ತರದಲ್ಲಿ ಟಿಡಿಸಿಎಸ್ ಕೂಡ ಮಾಡ್ತೇವೆ. ಟಿಡಿಸಿಎಸ್ ನಲ್ಲಿ ಏನು ಅಂತಂದ್ರೆ ಎಲೆಕ್ಟ್ರೋಡ್ಸ್ ಇರುತ್ತೆ. ಸೊ ಇದು ವಿದ್ಯುದ್ವಾರಗಳು. ಸೊ ಒಂದು ಆನೋಡ್ ಇರುತ್ತೆ, ಒಂದು ಕ್ಯಾಥೋಡ್ ಇರುತ್ತೆ. ಸೊ ಕರೆಂಟ್ ಒಂದ್ ಕಡೆಯಿಂದ ಹೋಗಿ ಇನ್ನೊಂದು ಕಡೆಯಿಂದ ಹೊರಡೆ ಬರುವಂತದ್ದು. ನಾವು ಅದನ್ನ ಬೇರೆ ಬೇರೆ ಜಾಗದಲ್ಲಿ ಅದನ್ನ ಗುರುತಿಸ್ಬಿಟ್ಟು ಆನೋಡ್ ಇರೋ ಕಡೆಯಲ್ಲಿ ಚಟುವಟಿಕೆ ಜಾಸ್ತಿ ಆಗುತ್ತೆ, ಕ್ಯಾಥೋಡ್ ಇರೋ ಕಡೆ ಚಟುವಟಿಕೆ ಕಡಿಮೆ ಆಗುತ್ತೆ. ಸೊ ಈ ಟ್ರೀಟ್ಮೆಂಟ್ ಗಳು ನಡೀಬೇಕಾದ್ರೆ ರೋಗಿಗಳು ಆರಾಮಾಗಿ ಕುತ್ಕೊಂಡಿರ್ತಾರೆ, ನಮ್ಮ ಜೊತೆಗೆ ಬೇಕಾದ್ರೆ ಮಾತಾಡಬಹುದು, ಏನ್ ಬಿಕ್ರು ಮಾಡಬಹುದು. ಕೆಲವು ಸಲ ಏನ್ ಮಾಡ್ತೇವೆ, ಇವನ್ ಇದ್ರ ಜೊತೆಗೆ ಕೆಲವು ತರಬೇತಿಗಳನ್ನು ಕೂಡ ಕೊಡ್ತೇವೆ. ಇದನ್ನ ಡಿಮೆನ್ಷಿಯಾ ಅಥವಾ ಆ ತರದ ಕಾಯಿಲೆಗಳಲ್ಲಿ ಸ್ಮರಣ ಶಕ್ತಿ ಹೆಚ್ಚು ಮಾಡಲಿಕ್ಕೆ, ಗಮನ ಶಕ್ತಿ ಹೆಚ್ಚು ಮಾಡಲಿಕ್ಕೆ, ಇಲ್ಲ ಬೇರೆ ತರದ ಬೌದ್ಧಿಕ ಕ್ಷಮತೆಗಳನ್ನು ಹೆಚ್ಚು ಮಾಡಲಿಕ್ಕೆ ಕೂಡ ಕೊಡ್ತೇವೆ. ಸೊ ಅಂತ ಸಮಯದಲ್ಲಿ ಈ ಟ್ರೈನಿಂಗ್ ಜೊತೆಗೆ ಟ್ರೀಟ್ಮೆಂಟ್ ಕೊಡಬೇಕಾದ್ರೆ ಕೆಲವೊಮ್ಮೆ ಎಫೆಕ್ಟ್ಗಳು ಎರಡರದೂ ಇನ್ನು ಹೆಚ್ಚಾಗುವಂತ ಸಾಧ್ಯತೆಗಳಿರ್ತವೆ.
1: ಡಾಕ್ಟರ್ ಉರ್ವಾಕ್ಷರೇ, ನಿಮ್ಮ ಪ್ರಕಾರ ಈ ಚಿಕಿತ್ಸೆ ಮಾಡುವಾಗ ರೋಗಿಗಳಿಗೆ ಅನಸ್ತೀಶಿಯಾ ಅಥವಾ ಅರವಳಿಕೆ ಕೊಡಬೇಕಾಗತ್ತೆ ಮತ್ತೆ ಅವರು ಆಸ್ಪತ್ರೆಗೆ ದಾಖಲಾಗಬೇಕಾಗತ್ತೆ?
2: ಟಿಎಂಎಸ್ ಮತ್ತೆ ಟಿಡಿಸಿಎಸ್ ಟ್ರೀಟ್ಮೆಂಟ್ ಅಲ್ಲಿ ಅನಸ್ತೀಶಿಯಾ ಅವಶ್ಯಕತೆ ಇರೋದಿಲ್ಲ. ಅಡ್ಮಿಷನ್ ಅವಶ್ಯಕತೆ ಕಂಪಲ್ಸರಿ ಇರೋದಿಲ್ಲ. ಅಕಸ್ಮಾತ್ ಅವರು ನಿಯರ್ ಬೈ ಲೊಕ್ಯಾಲಿಟಿ ಅಲ್ಲಿ ಇದ್ರೆ ಅವರು ಔಟ್ ಪೇಷಂಟ್ ಟ್ರೀಟ್ಮೆಂಟ್ ಅಲ್ಲೂ ನಾವು ಟ್ರೀಟ್ಮೆಂಟ್ ಕೊಡಬಹುದು. ಬೇರೆ ಊರಿಂದ ಯಾರು ಬಂದಿರ್ತಾರೋ ಅವ್ರಿಗೆ ಬೇರೆ ಟ್ರೀಟ್ಮೆಂಟ್ಗಳು ಕೌನ್ಸಿಲಿಂಗ್ ಅಥವಾ ಮೆಡಿಸಿನ್ ಅಲ್ಲೂ ಚೇಂಜಸ್ ಮಾಡಕ್ಕೆ ಅಬ್ಸರ್ವೇಷನ್ಗೆ ಅವರು ಯಾರಿಗೆ ಬೇಕಾಗುತ್ತೆ ಅವ್ರಿಗೆ ನಾವು ಅಡ್ಮಿಟ್ ಮಾಡ್ತೀವಿ. ಸೊ ಅಡ್ಮಿಷನ್ ಕಂಪಲ್ಸರಿ ಇರೋದಿಲ್ಲ ಇಂತ ಟ್ರೀಟ್ಮೆಂಟ್ಗೆ.
1: ಕೆಲವೊಮ್ಮೆ ವಯಸ್ಸಾದ ರೋಗಿಗಳಿದ್ರೆ, ಚಿಕ್ಕ ಮಕ್ಕಳಿದ್ರೆ ಅಥವಾ ಗರ್ಭಿಣಿ ಸ್ತ್ರೀಯರಿದ್ರೆ ಅವರಲ್ಲಿ ಇದು ಸುರಕ್ಷಿತವೇ?
0: ಈ ಟ್ರೀಟ್ಮೆಂಟ್ಗಳು ಕಂಪ್ಲೀಟ್ಲಿ ಸುರಕ್ಷಿತವಾದಂತಹ ಟೆಕ್ನಿಕ್ಸ್ ಗಳಿವು. ಸಣ್ಣ ಮಕ್ಕಳು ಅಂತಂದ್ರೆ ಜನರಲಿ ಅಡೋಸೆಂಟ್ ಈ ಏಜ್ ನಲ್ಲಿ ಜಾಸ್ತಿ ಕೊಡ್ತೇವೆ. ನಂತರ ಈವನ್ ವಯಸ್ಸಾದವ್ರನ್ನಲ್ಲೂ ಕೂಡ ಇದನ್ನು ಕೊಡ್ತೇವೆ. ಅದ್ರ ಜೊತೆಗೆ ಹಲವಾರು ಪೇಷಂಟ್ಸ್ ಗರ್ಭಿಣಿಯರಾಗ್ಲಿ ಇಲ್ಲ ಬೇರೆ ಮೆಡಿಕಲ್ ತೊಂದರೆಗಳಿದ್ದಂತವ್ರು ಬೇರೆ ಹಲವಾರು ತರದ ಮಾತ್ರೆಗಳನ್ನು ತಗೊಳ್ತಾ ಇರ್ತಾರೆ. ಸೊ ಅಂತ ಸಮಯದಲ್ಲೂ ಕೂಡ ಈ ಟ್ರೀಟ್ಮೆಂಟ್ಗಳನ್ನು ಸುರಕ್ಷಿತವಾಗಿ ಕೊಡಲಾಗ್ತದೆ.
1: ಡಾಕ್ಟರ್ ಉರ್ವಾಕ್ಷ, ಈ ಎರಡು ಚಿಕಿತ್ಸೆಗಳಿಂದ ಸೈಡ್ ಎಫೆಕ್ಟ್ಸ್ ಅಥವಾ ಅಡ್ಡ ಪರಿಣಾಮಗಳಿದೆಯೇ, ಯಾವ್ದಾದ್ರು ಅಪಾಯಗಳಿವೆಯೇ? ದಯವಿಟ್ಟು ತಿಳಿಸಿ.
2: ಏನೇ ಅಪಾಯ ಇದ್ರೂ ಅದು ಒಂದು ಟೆಂಪ್ರರಿ ಅಪಾಯ. ಮೋಸ್ಟ್ ಕಾಮನ್ ಅಪಾಯ ಏನಂತಂದ್ರೆ ಟ್ರೀಟ್ಮೆಂಟ್ ಕೊಡುವಾಗ ಸ್ವಲ್ಪ ಡಿಸ್ಕಂಫರ್ಟ್ ಆಗುತ್ತೆ, ಒಂಥರ ತಲೆ ಮೇಲೆ ಸಣ್ಣ ಒಂದು ಸ್ಟಿಕ್ ತಗೊಂಡು ಹೊಡೆದಂಗ್ ಆತರ ಸೆನ್ಸೇಷನ್ ಬರುತ್ತೆ. ಕೆಲವರಿಗೆ ಆ ನಾಯ್ಸ್ ಇಂದ ಸ್ಟಿಮ್ಯುಲೇಷನ್
0: ಮತ್ತೆ ಮತ್ತೆ ಕೊಟ್ಟಾಗ ಅದ್ರದ್ದು ಇಂಪ್ರೂವ್ಮೆಂಟ್ ಕಾಣಿಸ್ಕೊಳ್ಳಿಕ್ ಶುರುವಾಗುತ್ತೆ. ಸೊ ಟ್ರೀಟ್ಮೆಂಟ್ ಡ್ಯೂರೇಷನ್ ವೇರಿ ಆಗುತ್ತೆ, ಪೇಷಂಟ್ ಟು ಪೇಷಂಟ್ ಅದನ್ನ ನಾವು ಅಡ್ಜಸ್ಟ್ ಮಾಡಬೇಕಾಗ್ತದೆ.
1: ಡಾಕ್ಟರ್ ಉಭಾಕ್ಷರೇ, ಈ ಟಿಎಂಎಸ್ ಮತ್ತೆ ಟಿಡಿಸಿಎಸ್ ಬಗ್ಗೆ ಸಾಧಾರಣವಾಗಿ ಯಾವ ರೀತಿಯ ತಪ್ಪು ಕಲ್ಪನೆಗಳು, ಮಿತ್ಸ್ ಅಂಡ್ ಮಿಸ್ಕಾನ್ಸೆಪ್ಷನ್ಸ್ ಇವೆ, ದಯವಿಟ್ಟು ತಿಳಿಸಿ.
2: ಸೊ ಫಸ್ಟ್ ಆಫ್ ಆಲ್, ಇಂಥ ಟ್ರೀಟ್ಮೆಂಟ್ ಇದೆ, ಇದೊಂದು ಸೇಫ್ ಟ್ರೀಟ್ಮೆಂಟ್, ಇದೊಂದು ಇಫೆಕ್ಟಿವ್ ಟ್ರೀಟ್ಮೆಂಟ್. ಕರೆಕ್ಟ್ ಇಂಡಿಕೇಶನ್ ಯೂಸ್ ಮಾಡಿದಾಗ ಇದು ಒಂದು ಯೂಸ್ಫುಲ್ ಟ್ರೀಟ್ಮೆಂಟ್ ಇರುತ್ತೆ ಅಂತ ಅದು ಸುಮಾರು ಜನಕ್ಕೆ ಗೊತ್ತಿರೋದಿಲ್ಲ. ಎರಡನೇದು, ಅವ್ರಿಗೆ ಗೊತ್ತಾಗಿದ ಮೇಲೆ ಅವ್ರು ಏನ್ ತಿಳ್ಕೊತಾರೆ, ಇದು ಒಂದು ಇಸಿಟಿಗೆ, ನಾವು ಇಸಿಟಿ ಬಗ್ಗೆ ಮಾತಾಡಿದೀವಿ, ಇಲೆಕ್ಟ್ರೋ ಕನ್ವರ್ಸ್ ಥೆರಪಿಗೆ ಒಂಥರ ರಿಪ್ಲೇಸ್ಮೆಂಟ್ ಅಂತ ತಿಳ್ಕೊಬಹುದು, ಬಟ್ ಆತರ ಇರೋದಿಲ್ಲ. ಮತ್ತೆ ಆ ಟಿಎಂಎಸ್ ತಗೊಂಡಿದ್ಮೇಲೆ ಅಥವಾ ಟಿಡಿಸಿಎಸ್ ತಗೊಂಡಿದ್ಮೇಲೆ ನಾವು ಮಾತ್ರೆಗಳನ್ನ ನಿಲ್ಲಿಸಬಹುದು ಅಂತ ಇನ್ನೊಂದು ಭಾವನೆ ಇರುತ್ತೆ. ಅದನ್ನು ಸಾಮಾನ್ಯವಾಗಿ ಆಗೋದಿಲ್ಲ, ಯಾಕಂದ್ರೆ ಟಿಎಂಎಸ್ ಅಥವಾ ಟಿಡಿಸಿಎಸ್ ಇಫೆಕ್ಟ್ಸ್ ಒಂದು 3 ತಿಂಗಳು ಅಥವಾ 6 ತಿಂಗಳು ತನಕ ಅದ್ರ ಇಫೆಕ್ಟ್ ಇರುತ್ತೆ. ಅದನ್ನ ಮೇಂಟೈನ್ ಮಾಡಬೇಕು ಅಂದ್ರೆ ನಾವು ಮೆಡಿಸಿನ್ ಅಥವಾ ಕೌನ್ಸಿಲಿಂಗ್ ಥೆರಪಿ ಬೇರೆ ಟ್ರೀಟ್ಮೆಂಟ್ಗಳನ್ನ ಕಂಟಿನ್ಯೂ ಮಾಡಬೇಕು.
1: ಬಹಳ ಉಪಯುಕ್ತ ಮಾಹಿತಿ ನೋಡಿ. ನಿನ್ನ ಹತ್ರ ಮಾತಾಡ್ತಾ ಕಾಲ ಕಳೆದಿದ್ದೇ ಗೊತ್ತಾಗಲಿಲ್ಲ. ಇಲ್ಲಿಗೆ ಸಂಚಿಕೆ ಮುಗಿಸುವಂತ ಸಮಯ ಆಗ್ತಿದೆ. ಡಾಕ್ಟರ್ ಉರ್ವಾಕ್ಷರೇ, ಡಾಕ್ಟರ್ ಶ್ರೀರಾಜ್ ಅವರೇ, ಎಲ್ಲ ಕೇಳುಗರಿಗೆ ಟ್ರಾನ್ಸ್ಕ್ರೇನಿಯಲ್ ಮ್ಯಾಗ್ನೆಟಿಕ್ ಸ್ಟಿಮ್ಯುಲೇಷನ್ ಟಿಎಂಎಸ್ ಮತ್ತು ಟ್ರಾನ್ಸ್ಕ್ರೇನಿಯಲ್ ಡೈರೆಕ್ಟ್ ಕರೆಂಟ್ ಸ್ಟಿಮ್ಯುಲೇಷನ್ ಟಿಡಿಸಿಎಸ್ ಬಗ್ಗೆ ಉಪಯುಕ್ತ ಮಾಹಿತಿ ನೀಡಿದಿರಾ. ನಿಮಗೆ ಎಲ್ಲರ ಪರವಾಗಿ ಧನ್ಯವಾದಗಳು. ಶ್ರೋತೃಗಳು, ಮಾನಸಿಕ ಆರೋಗ್ಯ ಮತ್ತು ನರವಿಜ್ಞಾನದ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯೊಂದಿಗೆ ಮನೋವಿಜ್ಞಾನ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ.
0: ನಮಸ್ಕಾರ.
3: ಇಲ್ಲಿಯವರೆಗೆ ಬೆಂಗಳೂರಿನ ನಿಮ್ಹಾನ್ಸ್ ವತಿಯಿಂದ ಮಾನಸಿಕ ಆರೋಗ್ಯ ಮತ್ತು ನರವಿಜ್ಞಾನ ಕುರಿತ ಪ್ರಾಯೋಜಿತ ಶಿಕ್ಷಣ ಮಾಲಿಕೆ ಮನೋವಿಹಾರಿಣಿ ಕೇಳಿದಿರಿ. ಸಹಯೋಗ ಡಾ ರಾಮಚಂದ್ರ ಎನ್ ಮೂರ್ತಿ, ಮಾನಸಿಕ ಆರೋಗ್ಯ ಮತ್ತು ನರವಿಜ್ಞಾನ ಪ್ರತಿಷ್ಠಾನ, ನಿಮ್ಹಾನ್ಸ್.

0: ಡಾಕ್ಟರ್ ಕೆಎಸ್ ಮೀನಾ ನಿಮ್ಹಾನ್ಸ್, ಮಾನಸಿಕ ಆರೋಗ್ಯ ಶಿಕ್ಷಣ ವಿಭಾಗ ನಿಮ್ಹಾನ್ಸ್ ಹಾಗೂ ನಿವೇದಿತಾ ಬಿಎಸ್ ನಿಮ್ಹಾನ್ಸ್. ಸಂಗೀತ ಸಂಯೋಜನೆ ಕೆ ಕಲ್ಯಾಣ್. ಪರಿಕಲ್ಪನೆ, ನಿರೂಪಣೆ ಮತ್ತು ನಿರ್ಮಾಣ ಡಾಕ್ಟರ್ ಎಂಎಂ ಶ್ರೀನಿವಾಸ್ ಭರತ್ ನಿಮ್ಹಾನ್ಸ್. ನಿಮ್ಮ ಸಂದೇಶಗಳನ್ನು ಕಳಿಸಬೇಕಾದ ದೂರವಾಣಿ ಸಂಖ್ಯೆ 7899905524, 7899105524. ವಾಟ್ಸ್ಆಪ್ ಸಂದೇಶಗಳು ಮಾತ್ರ. ಈ ಕಾರ್ಯಕ್ರಮದ ಮುಂದಿನ ಸಂಚಿಕೆ ಮುಂದಿನ ವಾರ ಇದೇ ಸಮಯಕ್ಕೆ ಮನೋವಿಹಾರಿಣಿ ಮಾಲಿಕೆಯಲ್ಲಿ.
1: ಸ್ನೇಹಿತರೆ, ಇದುವರೆಗೂ ಕೇಳಿದಿರಿ ಪ್ರಾಯೋಜಿತ ಕಾರ್ಯಕ್ರಮ ಮನೋವಿಹಾರಿಣಿ.

0: ಸೊಗಸಾಗಿರುವಂತಹ ಗೀತೆಯನ್ನು ಕೇಳ್ತಾ ಇದ್ರಿ ಸ್ನೇಹಿತರೆ. ಅರ್ಚನಾ ಉಡುಪ ಹಾಗೂ ಎಂ ಟಿ ಪಲ್ಲವಿ ಅವರ ಧ್ವನಿಯಲ್ಲಿ ಗೀತೆ ಮೂಡಿ ಬರ್ತಾ ಇತ್ತು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕೇಳಿ ವಾರ್ತಾ ಪ್ರಸಾರವನ್ನು.
1: ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಗಿರೀಶ್ ಮೇರ್ವೆ. ಮುಖ್ಯಾಂಶಗಳು. ನೀಟ್ ಯುಜಿ 2026 ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣ, ಸಿಬಿಐನಿಂದ ಎಫ್ಐಆರ್ ದಾಖಲು. ತಮಿಳುನಾಡು ವಿಧಾನಸಭೆಯಲ್ಲಿ ಬಹುಮತ ಸಾಬೀತಿಗಾಗಿ ಇಂದು ಟಿವಿಕೆ ಸರ್ಕಾರಕ್ಕೆ ವಿಶ್ವಾಸಮತ ಪರೀಕ್ಷೆ. ಪಶ್ಚಿಮ ಬಂಗಾಳದ ಕಾನೂನು ಸುವ್ಯವಸ್ಥೆ ಸುಧಾರಣೆಗೆ ಪೊಲೀಸ್ ಇಲಾಖೆಯಿಂದ ಕಟ್ಟುನಿಟ್ಟಿನ ಕ್ರಮ. ವಾರ್ಷಿಕ ಮತ್ತು ನಾಲ್ಕನೇ ತ್ರೈಮಾಸಿಕ ಜಿಡಿಪಿ ಅಂದಾಜುಗಳ ಬಿಡುಗಡೆ ದಿನಾಂಕ ಪರಿಷ್ಕರಿಸಿದ ಕೇಂದ್ರ ಸರ್ಕಾರ. 17 ವರ್ಷದೊಳಗಿನವರ ಏಷ್ಯಾಕಪ್ ಬಾಕ್ಸಿಂಗ್ ಚಾಂಪಿಯನ್ಶಿಪ್, ಭಾರತದ ಲಕ್ಷಯ್ ಪೋಗಟ್ ಫೈನಲ್ಗೆ ಲಗ್ಗೆ. ವಾರ್ತೆಗಳ ವಿವರ. ರಾಷ್ಟ್ರೀಯ ಅರ್ಹತಾ ಪ್ರವೇಶ ಪರೀಕ್ಷೆ ನೀಟ್ ಯುಜಿ 2026 ಪ್ರಶ್ನೆ ಪತ್ರಿಕೆ ಸೋರಿಕೆ ಮತ್ತು ಅಕ್ರಮಗಳ ಆರೋಪಕ್ಕೆ ಸಂಬಂಧಿಸಿದಂತೆ ಕೇಂದ್ರೀಯ ತನಿಖಾ ದಳ ಸಿಬಿಐ ಎಫ್ಐಆರ್ ದಾಖಲಿಸಿಕೊಂಡಿದೆ. ಕೇಂದ್ರ ಶಿಕ್ಷಣ ಸಚಿವಾಲಯದ ಉನ್ನತ ಶಿಕ್ಷಣ ಇಲಾಖೆ ನೀಡಿದ ಲಿಖಿತ ದೂರಿನ ಆಧಾರದ ಮೇಲೆ ಈ ಕ್ರಮ ಕೈಗೊಳ್ಳಲಾಗಿದ್ದು, ಅಪರಾಧ ಸಂಚು, ವಂಚನೆ, ನಂಬಿಕೆ ದ್ರೋಹ, ಸಾಕ್ಷ್ಯ ನಾಶ ಹಾಗೂ ಸಾರ್ವಜನಿಕ ಪರೀಕ್ಷೆ ಅಕ್ರಮ ತಡೆ ಕಾಯ್ದೆ 2024 ಅಡಿಯಲ್ಲಿ ಪ್ರಕರಣಗಳನ್ನು ದಾಖಲಿಸಲಾಗಿದೆ. ಪ್ರಕರಣದ ಸಮಗ್ರ ತನಿಖೆಗಾಗಿ ವಿಶೇಷ ಸಿಬಿಐ ತಂಡಗಳನ್ನು ರಚಿಸಲಾಗಿದ್ದು ವಿವಿಧ ಸ್ಥಳಗಳಿಗೆ ರವಾನಿಸಲಾಗಿದೆ. ಈ ಅಕ್ರಮದಲ್ಲಿ ಭಾಗಿಯಾಗಿರುವ ವ್ಯಕ್ತಿಗಳು ಮತ್ತು ಸಂಸ್ಥೆಗಳ ಪಾತ್ರವನ್ನು ಪತ್ತೆ ಹಚ್ಚಲು ತನಿಖಾ ಸಂಸ್ಥೆಯು ಮುಂದಾಗಿದೆ. ಈ ಮಧ್ಯೆ ನವದೆಹಲಿಯಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆ ಎನ್ಟಿಎಯ ಮಹಾನಿರ್ದೇಶಕ ಅಭಿಷೇಕ್ ಸಿಂಗ್ ಅವರು, ಪರೀಕ್ಷಾ ಪ್ರಕ್ರಿಯೆಯ ಪಾರದರ್ಶಕತೆಯ ಮೇಲೆ ಸಣ್ಣ ಅನುಮಾನವಿದ್ದರೂ ಪರೀಕ್ಷೆಯನ್ನು ರದ್ದುಗೊಳಿಸುವುದು ಸೂಕ್ತ ನಿರ್ಧಾರವಾಗಿದೆ ಎಂದು ತಿಳಿಸಿದ್ದಾರೆ. ರದ್ದಾಗಿರುವ ಪರೀಕ್ಷೆಯ ಶುಲ್ಕವನ್ನು ವಿದ್ಯಾರ್ಥಿಗಳಿಗೆ ಮರುಪಾವತಿಸಲಾಗುವುದು ಮತ್ತು ಯಾವುದೇ ಹೆಚ್ಚುವರಿ ಶುಲ್ಕವಿಲ್ಲದೆ ಪಾರದರ್ಶಕವಾಗಿ ಮರುಪರೀಕ್ಷೆ ನಡೆಸಲಾಗುವುದು ಎಂದು ಅವರು ಭರವಸೆ ನೀಡಿದ್ದಾರೆ. ಈ ತಿಂಗಳ 3ರಂದು ನಡೆದಿದ್ದ ನೀಟ್ ಪರೀಕ್ಷೆಯ ಕುರಿತು ತನಿಖೆ ಚುರುಕುಗೊಂಡಿದೆ. ರಾಜಸ್ಥಾನದ ಪೊಲೀಸರ ವಿಶೇಷ ಕಾರ್ಯಾಚರಣೆ ತಂಡವು ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇದುವರೆಗೆ 15 ಜನರನ್ನು ವಶಕ್ಕೆ ಪಡೆದಿದೆ. ಪ್ರಶ್ನೆ ಪತ್ರಿಕೆ ಹಂಚಿಕೆಗಾಗಿ ನಡೆದಿದ್ದ ಹಣಕಾಸಿನ ವ್ಯವಹಾರ ಮತ್ತು ಜಾಲದ ಬಗ್ಗೆ ಅಧಿಕಾರಿಗಳು ವಿಚಾರಣೆ ನಡೆಸುತ್ತಿದ್ದಾರೆ. ಜೈಪುರದಲ್ಲಿ ಮನೀಷ್ ಎಂಬ ಶಂಕಿತ ಆರೋಪಿಯನ್ನು ವಶಕ್ಕೆ ಪಡೆಯಲಾಗಿದ್ದು, ಇದಕ್ಕೂ ಮೊದಲು ಡೆಹ್ರಾಡೂನ್ನಲ್ಲಿ ಸಿಕಾರ್ ಮೂಲದ ಕೆರಿಯರ್ ಕೌನ್ಸಿಲರ್ ರಾಕೇಶ್ ಕುಮಾರ್ ಸೇರಿದಂತೆ 5ರನ್ನು ಬಂಧಿಸಲಾಗಿತ್ತು. ಬಂಧಿತರಲ್ಲಿ 4ವರು ನೀಟ್ ಆಕಾಂಕ್ಷಿಗಳೂ ಸೇರಿದ್ದಾರೆ ಎಂದು ಮೂಲಗಳು ತಿಳಿಸಿವೆ. ತಮಿಳುನಾಡಿನ ಟಿವಿಕೆ ಸರ್ಕಾರ ಇಂದು ವಿಧಾನಸಭೆಯಲ್ಲಿ ತನ್ನ ಬಹುಮತವನ್ನು ಸಾಬೀತುಪಡಿಸಲಿದೆ. ವಿಶ್ವಾಸಮತ ಪರೀಕ್ಷೆಗೂ ಮುನ್ನ ಮುಖ್ಯಮಂತ್ರಿ ಸಿ ಜೋಸೆಫ್ ವಿಜಯ್ ಬೆಂಬಲ ನೀಡುತ್ತಿರುವ ಪಕ್ಷಗಳ ನಾಯಕರೊಂದಿಗೆ ಸರಣಿ ಸಭೆಗಳನ್ನು ನಡೆಸಿ ಬೆಂಬಲ ಕ್ರೋಢೀಕರಿಸಿದ್ದಾರೆ. ಮಿತ್ರ ಪಕ್ಷಗಳ ಜೊತೆಗೆ ಎಐಎಡಿಎಂಕೆಯ ಬಂಡಾಯ ಬಣ ಮತ್ತು ಅಮ್ಮ ಮಕ್ಕಳ ಮುನ್ನೇಟ್ರ ಕಳಗಂ

0: ಎಂಎಂಕೆಯ ಏಕೈಕ ಶಾಸಕ ಎಸ್ ಕಾಮರಾಜ್ ಅವರ ಬೆಂಬಲದೊಂದಿಗೆ ಟಿವಿಕೆ ಸರ್ಕಾರವು ಪ್ರಸ್ತುತ ಸದನದಲ್ಲಿ ಸುಮಾರು 150 ಶಾಸಕರ ಬೆಂಬಲವನ್ನು ಹೊಂದಿದೆ. ಈ ಮಧ್ಯೆ ತಮಿಳುನಾಡು ರಾಜಕೀಯದಲ್ಲಿ ನಿನ್ನೆ ಪ್ರಮುಖ ಬೆಳವಣಿಗೆಗಳು ನಡೆದಿದ್ದು, ಸರ್ಕಾರಕ್ಕೆ ಬೆಂಬಲ ನೀಡುವ ವಿಷಯದಲ್ಲಿ ಎಐಎಡಿಎಂಕೆಯು ಎರಡು ಬಣಗಳಾಗಿ ವಿಭಜನೆಯಾಗಿದೆ. ಮಾಜಿ ಮುಖ್ಯಮಂತ್ರಿ ಮತ್ತು ಪಕ್ಷದ ಪ್ರಧಾನ ಕಾರ್ಯದರ್ಶಿ ಎಡಪ್ಪಾಡಿ ಕೆ ಪಳನಿಸ್ವಾಮಿ ನೇತೃತ್ವದ ಬಣವು ಟಿವಿಕೆ ಸರ್ಕಾರವನ್ನು ಬೆಂಬಲಿಸದಂತೆ ತನ್ನ ಶಾಸಕರಿಗೆ ವಿಪ್ ಜಾರಿ ಮಾಡಿದೆ. ಪಕ್ಷದ ವಿಪ್ ಉಲ್ಲಂಘಿಸುವ ಯಾವುದೇ ಶಾಸಕರು ಉಚ್ಚಾಟನೆ ಎದುರಿಸಬೇಕಾಗುತ್ತದೆ ಎಂದು ಹಿರಿಯ ನಾಯಕ ಅಗ್ರಿ ಕೃಷ್ಣಮೂರ್ತಿ ಎಚ್ಚರಿಸಿದ್ದಾರೆ. ಮತ್ತೊಂದೆಡೆ 30 ಶಾಸಕರ ಬೆಂಬಲವಿದೆ ಎಂದು ಪ್ರತಿಪಾದಿಸುತ್ತಿರುವ ಎರಡನೇ ಬಣ ಎಸ್ಪಿ ವೇಲುಮಣಿ ಅವರನ್ನು ಎಐಎಡಿಎಂಕೆ ಶಾಸಕಾಂಗ ಪಕ್ಷದ ನಾಯಕರನ್ನಾಗಿ ಆಯ್ಕೆ ಮಾಡಿದೆ. ಮಾಜಿ ಸಚಿವ ಸಿವಿ ಷಣ್ಮುಗಂ ಅವರ ನಿವಾಸದಲ್ಲಿ ನಡೆದ ಸಭೆಯ ನಂತರ ಈ ಬಣವು ವಿಶ್ವಾಸಮತದ ವೇಳೆ ಟಿವಿಕೆ ಸರ್ಕಾರವನ್ನು ಬೆಂಬಲಿಸುವುದಾಗಿ ಘೋಷಿಸಿದೆ. ಇದೇ ವೇಳೆ ಸರ್ಕಾರಕ್ಕೆ ಬೆಂಬಲ ಘೋಷಿಸಿದ್ದ ಎಎಂಎಂಕೆಯ ಏಕೈಕ ಶಾಸಕ ಎಸ್ ಕಾಮರಾಜ್ ಅವರನ್ನು ಪಕ್ಷದಿಂದ ಉಚ್ಚಾಟಿಸಲಾಗಿದೆ. ಪಶ್ಚಿಮ ಬಂಗಾಳದಲ್ಲಿ ಸರ್ಕಾರ ಬದಲಾದ ಬೆನ್ನಲ್ಲೇ ರಾಜ್ಯ ಪೊಲೀಸ್ ಇಲಾಖೆಯು ಕಾನೂನು ಸುವ್ಯವಸ್ಥೆ ಕಾಪಾಡುವಲ್ಲಿ ಮತ್ತು ರಾಜಕೀಯ ಹಿಂಸಾಚಾರದ ಹಳೆಯ ಪ್ರಕರಣಗಳ ವಿಚಾರಣೆಯಲ್ಲಿ ಕಠಿಣ ನಿಲುವು ತಾಳಿದೆ. ಈ ಕುರಿತು ನಿನ್ನೆ ಕಾನೂನು ಮತ್ತು ಸುವ್ಯವಸ್ಥೆ ವಿಭಾಗದ ಹೆಚ್ಚುವರಿ ಪೊಲೀಸ್ ಮಹಾನಿರ್ದೇಶಕ ಎಲ್ಲ ಪೊಲೀಸ್ ಕಮಿಷನರ್ಗಳು, ಪೊಲೀಸ್ ವರಿಷ್ಠಾಧಿಕಾರಿಗಳು ಮತ್ತು ರೈಲ್ವೆ ಪೊಲೀಸರಿಗೆ ಸಮಗ್ರ ನಿರ್ದೇಶನವೊಂದನ್ನು ನೀಡಿದ್ದಾರೆ. ಈ ಆದೇಶದನ್ವಯ 2021 ವಿಧಾನಸಭಾ ಚುನಾವಣೆಯ ನಂತರ ನಡೆದ ಹಿಂಸಾಚಾರದ ಎಲ್ಲ ಪ್ರಕರಣಗಳನ್ನು ಮರುಪರಿಶೀಲಿಸಲು ಸೂಚಿಸಲಾಗಿದೆ. ಈ ಹಿಂದೆ ತನಿಖೆ ನಡೆಸಿ ಅಂತಿಮ ವರದಿ ಸಲ್ಲಿಸಲಾದ ಅಥವಾ ತನಿಖೆಯಲ್ಲಿ ನಿರ್ಲಕ್ಷ್ಯ ವಹಿಸಲಾದ ಪ್ರಕರಣಗಳನ್ನು ಪುನರಾರಂಭಿಸಿ ಸಮಗ್ರ ತನಿಖೆ ನಡೆಸಲು ನಿರ್ದೇಶನ ನೀಡಲಾಗಿದ್ದು, ಇವುಗಳ ಉಸ್ತುವಾರಿಯನ್ನು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಹಾಗೂ ಆಯುಕ್ತರೇ ವಹಿಸಲಿದ್ದಾರೆ. ಇದೇ ವೇಳೆ ರಾಜ್ಯ ಪೊಲೀಸ್ ಇಲಾಖೆಯು ಶಸ್ತ್ರಾಸ್ತ್ರಗಳ ಮೇಲೆ ನಿಯಂತ್ರಣ ಸಾಧಿಸಲು ಮುಂದಾಗಿದ್ದು, ಈ ಶುಕ್ರವಾರದೊಳಗೆ ಎಲ್ಲ ಪೊಲೀಸ್ ಠಾಣೆಗಳ ಶಸ್ತ್ರಾಗಾರಗಳಲ್ಲಿರುವ ಶಸ್ತ್ರಾಸ್ತ್ರ ಮತ್ತು ಮದ್ದುಗುಂಡುಗಳ ಬಹುತೇಕ ಪರಿಶೀಲನೆ ನಡೆಸಲು ಆದೇಶಿಸಿದೆ. ಇದರ ನಂತರ 2 ವಾರಗಳ ಕಾಲ ವಿಶೇಷ ಕಾರ್ಯಾಚರಣೆ ನಡೆಸಿ ರಾಜ್ಯದಲ್ಲಿರುವ ಅಕ್ರಮ ಶಸ್ತ್ರಾಸ್ತ್ರ ಮತ್ತು ಸ್ಫೋಟಕಗಳನ್ನು ವಶಪಡಿಸಿಕೊಳ್ಳಲು ಕ್ರಮ ಕೈಗೊಳ್ಳಲಾಗುವುದು. ಗಡಿಯಾಚೆಗಿನ ಕಳ್ಳಸಾಗಾಣೆ ತಡೆಗೆ ಗುಪ್ತಚರ ಮಾಹಿತಿ ವಿನಿಮಯ ಮಾಡಿಕೊಳ್ಳುವಂತೆ ಮತ್ತು ಅಕ್ರಮ ಜಾನುವಾರು ಮಾರುಕಟ್ಟೆಗಳು, ಅನಧಿಕೃತ ಕಸಾಯಿಖಾನೆಗಳು ಹಾಗೂ ಗಣಿಗಾರಿಕೆಯ ವಿರುದ್ಧ ಕಟ್ಟುನಿಟ್ಟಿನ ಕ್ರಮ ಜರುಗಿಸುವಂತೆ ಅಧಿಕಾರಿಗಳಿಗೆ ತಿಳಿಸಲಾಗಿದೆ. ಇದರೊಂದಿಗೆ ಕಾನೂನುಬದ್ಧ ವ್ಯಾಪಾರಿಗಳಿಗೆ ಕಿರುಕುಳ ನೀಡುವ ದುಷ್ಕರ್ಮಿಗಳ ವಿರುದ್ಧ ಶಿಸ್ತು ಕ್ರಮ ಮತ್ತು ಸಂಚಾರ ನಿಯಮಗಳ ಪಾಲನೆಗೂ ಆದ್ಯತೆ ನೀಡುವಂತೆ ಸೂಚಿಸಲಾಗಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
0: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ವಾರ್ಷಿಕ ಒಟ್ಟು ದೇಶೀಯ ಉತ್ಪನ್ನ ಜಿಡಿಪಿಯ ತಾತ್ಕಾಲಿಕ ಅಂದಾಜುಗಳು ಮತ್ತು 4ನೇ ತ್ರೈಮಾಸಿಕದ ಜಿಡಿಪಿ ಅಂದಾಜುಗಳನ್ನು ಬಿಡುಗಡೆ ಮಾಡುವ ದಿನಾಂಕವನ್ನು ಕೇಂದ್ರ ಸರ್ಕಾರ ಪರಿಷ್ಕರಿಸಿದೆ. ಈ ಮೊದಲು ಪ್ರತಿ ವರ್ಷದ ಮೇ ತಿಂಗಳ ಕೊನೆಯ ಕೆಲಸದ ದಿನದಂದು ಈ ಅಂಕಿಅಂಶಗಳನ್ನು ಬಿಡುಗಡೆ ಮಾಡಲಾಗುತ್ತಿತ್ತು. ಆದರೆ ಇನ್ನು ಮುಂದೆ ಪ್ರತಿ ವರ್ಷ ಜೂನ್ 7ರಂದು ಬಿಡುಗಡೆ ಮಾಡಲು ನಿರ್ಧರಿಸಲಾಗಿದೆ. ರಾಷ್ಟ್ರೀಯ ಸಾಂಖ್ಯಿಕ ಆಯೋಗದ ಸಲಹಾ ಸಮಿತಿಯೊಂದಿಗೆ ಸಮಗ್ರ ಸಮಾಲೋಚನೆ ನಡೆಸಿದ ನಂತರ ಈ ಬದಲಾವಣೆಯನ್ನು ತರಲಾಗಿದೆ ಎಂದು ಸಚಿವಾಲಯ ತಿಳಿಸಿದೆ. ದತ್ತಾಂಶಗಳ ಗುಣಮಟ್ಟವನ್ನು ಮತ್ತಷ್ಟು ಬಲಪಡಿಸುವ ಮತ್ತು ರಾಷ್ಟ್ರೀಯ ಲೆಕ್ಕಪತ್ರಗಳ ಕ್ರೋಢೀಕರಣದಲ್ಲಿ ಬಳಸಲಾಗುವ ಮಾಹಿತಿಯ ವಿಶ್ವಾಸಾರ್ಹತೆಯನ್ನು ಹೆಚ್ಚಿಸುವ ಉದ್ದೇಶದಿಂದ ಈ ನಿರ್ಧಾರ ಕೈಗೊಳ್ಳಲಾಗಿದೆ. ಅಂಕಿಅಂಶಗಳ ನಿಖರತೆ, ವ್ಯಾಪ್ತಿ ಮತ್ತು ಸದೃಢತೆಯನ್ನು ಸುಧಾರಿಸಲು ಸಚಿವಾಲಯವು ನಿರಂತರವಾಗಿ ನಡೆಸುತ್ತಿರುವ ಪ್ರಯತ್ನಗಳ ಭಾಗವಾಗಿ ಈ ಪರಿಷ್ಕರಣೆ ಮಾಡಲಾಗಿದೆ ಎಂದು ಸಚಿವಾಲಯ ತಿಳಿಸಿದೆ. ಮಹಾರಾಷ್ಟ್ರದ ಜತ್ ತಹಸೀಲ್ನಲ್ಲಿ ನಿನ್ನೆ ನಡೆದ ಧಾರ್ಮಿಕ ಸಮಾವೇಶದ ವೇಳೆ ಗೋಡೆಯೊಂದು ಕುಸಿದು 6 ಮಂದಿ ಭಕ್ತರು ಮೃತಪಟ್ಟಿದ್ದು 15 ಮಂದಿ ಗಾಯಗೊಂಡಿದ್ದಾರೆ. ಬಲವಾದ ಗಾಳಿಯೊಂದಿಗೆ ಭಾರೀ ಮಳೆ ಸುರಿಯುತ್ತಿದ್ದ ಸಂದರ್ಭದಲ್ಲಿ ಈ ದುರಂತ ಸಂಭವಿಸಿದೆ. ಘಟನಾ ಸ್ಥಳದಲ್ಲಿ 300ಕ್ಕೂ ಹೆಚ್ಚು ಭಕ್ತಾದಿಗಳು ಸೇರಿದ್ದರು ಎಂದು ವರದಿಯಾಗಿದೆ. ದುರ್ಘಟನೆಯಲ್ಲಿ ಮೃತಪಟ್ಟವರ ಕುರಿತು ಪ್ರಧಾನಿ ನರೇಂದ್ರ ಮೋದಿ ತೀವ್ರ ಶೋಕ ವ್ಯಕ್ತಪಡಿಸಿದ್ದು ಗಾಯಗೊಂಡವರ ಶೀಘ್ರ ಚೇತರಿಕೆಗೆ ಪ್ರಾರ್ಥಿಸಿದ್ದಾರೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಚೀನಾಗೆ 3 ದಿನಗಳ ಮಹತ್ವದ ಭೇಟಿಗಾಗಿ ಇಂದು ಬೀಜಿಂಗ್ಗೆ ಆಗಮಿಸಲಿದ್ದಾರೆ. ಈ ಪ್ರವಾಸ ವೇಳೆ ಅಧ್ಯಕ್ಷ ಟ್ರಂಪ್ ಚೀನಾ ಅಧ್ಯಕ್ಷ ಕ್ಸಿ ಜಿನ್ಪಿಂಗ್ ಅವರೊಂದಿಗೆ ದ್ವಿಪಕ್ಷೀಯ ವ್ಯಾಪಾರ ಸೇರಿದಂತೆ ವಿವಿಧ ವಿಷಯಗಳ ಕುರಿತು ಚರ್ಚಿಸಲಿದ್ದಾರೆ. ಅಧ್ಯಕ್ಷ ಕ್ಸಿ ಜಿನ್ಪಿಂಗ್ ಅವರೊಂದಿಗೆ ಅಧ್ಯಕ್ಷ ಟ್ರಂಪ್ ಅವರ ಒಟ್ಟಾರೆ 7ನೇ ಭೇಟಿ ಇದಾಗಿದೆ.

ಆಗಿದ್ದು 2017 ನಂತರ ಉಭಯ ನಾಯಕರು ಮೊದಲ ಭೇಟಿಯಾಗುತ್ತಿದ್ದಾರೆ. ರಾಜಸ್ಥಾನದಲ್ಲಿ ತೀವ್ರ ಉಷ್ಣಾಯಿ ಅಲೆ ಪರಿಸ್ಥಿತಿ ಉಂಟಾಗಿರುವ ಹಿನ್ನೆಲೆಯಲ್ಲಿ ಭಾರತೀಯ ಹವಾಮಾನ ಇಲಾಖೆ ರೆಡ್ ಅಲರ್ಟ್ ಘೋಷಿಸಿದೆ. ರಾಜ್ಯದ ಗಡಿ ಜಿಲ್ಲೆಗಳಲ್ಲಿ ಜನರು ತೀವ್ರ ಶಾಖದಿಂದ ಕಂಗಾಲಾಗಿದ್ದು ಹಲವೆಡೆ ತಾಪಮಾನ 45-47 ಡಿಗ್ರಿ ಸೆಲ್ಸಿಯಸ್ ವರೆಗೆ ದಾಖಲಾಗಿದೆ. ನಿನ್ನೆ ಬಾರ್ಮರ್ನಲ್ಲಿ ಗರಿಷ್ಠ 48.3 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲಾಗುವ ಮೂಲಕ ರಾಜ್ಯ ಶಾಖಮಯ ಪ್ರದೇಶವಾಗಿ ಗುರುತಿಸಿಕೊಂಡಿದೆ. ಉಜ್ಬೇಕಿಸ್ತಾನದ ತಾಷ್ಕೆಂಟ್ನಲ್ಲಿ ನಡೆಯುತ್ತಿರುವ ಏಷ್ಯನ್ ಬಾಕ್ಸಿಂಗ್ 17 ವರ್ಷದೊಳಗಿನವರ ಚಾಂಪಿಯನ್ಶಿಪ್ನಲ್ಲಿ ಭಾರತದ ಲಕ್ಷಯ್ ಪೊಗಟ್ ಫೈನಲ್ಗೆ ಲಗ್ಗೆ ಇಟ್ಟಿದ್ದಾರೆ. ಪುರುಷರ 75 ಕೆಜಿ ವಿಭಾಗದ ಸೆಮಿಫೈನಲ್ ಪಂದ್ಯದಲ್ಲಿ ಲಕ್ಷಯ್ ಅವರು ಕೊರಿಯಾದ ಸೇಯುಂಗ್ ಮಿನ್ ಲೀ ವಿರುದ್ಧ 5-0 ಅಂತರದ ಭರ್ಜರಿ ಜಯ ಸಾಧಿಸುವ ಮೂಲಕ ಭಾರತದ ಪರ ಫೈನಲ್ ತಲುಪಿದ ಏಕೈಕ ಬಾಕ್ಸರ್ ಆಗಿದ್ದಾರೆ. ಇದೇ ವಿಭಾಗದಲ್ಲಿ ಸ್ಪರ್ಧಿಸಿದ್ದ ಇತರ 4 ಭಾರತೀಯ ಬಾಕ್ಸರ್ಗಳು ಕಂಚಿನ ಪದಕಕ್ಕೆ ತೃಪ್ತಿಪಟ್ಟುಕೊಂಡಿದ್ದಾರೆ. ಮತ್ತೊಂದೆಡೆ ಭಾರತದ ಹೆಣ್ಣು ಮಕ್ಕಳು ಈ ಕೂಟದಲ್ಲಿ ಗಮನಾರ್ಹ ಪ್ರದರ್ಶನವನ್ನು ಮುಂದುವರಿಸಿದ್ದು ಒಟ್ಟು 8 ಬಾಕ್ಸರ್ಗಳು ಫೈನಲ್ ಹಂತಕ್ಕೆ ಮುನ್ನಡೆದಿದ್ದಾರೆ. ಉಳಿದ 4 ಬಾಕ್ಸರ್ಗಳು ಕಂಚಿನ ಪದಕವನ್ನು ತಮ್ಮದಾಗಿಸಿಕೊಂಡಿದ್ದಾರೆ. ಫೈನಲ್ ತಲುಪಿರುವ 8 ಬಾಕ್ಸರ್ಗಳು ತಮ್ಮ ಅತ್ಯುತ್ತಮ ಪ್ರದರ್ಶನ ನೀಡಿ ಚಿನ್ನದ ಪದಕ ತಮ್ಮದಾಗಿಸಿಕೊಳ್ಳುವ ಪ್ರಯತ್ನದಲ್ಲಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನೀಟ್ UG 2026 ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣ, CBI FIR ದಾಖಲು. ತಮಿಳುನಾಡು ವಿಧಾನಸಭೆಯಲ್ಲಿ ಬಹುಮತ ಸಾಬೀತಿಗಾಗಿ ಇಂದು TVK ಸರ್ಕಾರಕ್ಕೆ ವಿಶ್ವಾಸ ಮತ ಪರೀಕ್ಷೆ. ಪಶ್ಚಿಮ ಬಂಗಾಳದ ಕಾನೂನು ಸುವ್ಯವಸ್ಥೆ ಸುಧಾರಣೆಗೆ ಪೊಲೀಸ್ ಇಲಾಖೆಯಿಂದ ಕಟ್ಟುನಿಟ್ಟಿನ ಕ್ರಮ. ವಾರ್ಷಿಕ ಮತ್ತು 4ನೇ ತ್ರೈಮಾಸಿಕ GDP ಅಂದಾಜುಗಳ ಬಿಡುಗಡೆ ದಿನಾಂಕ ಪರಿಷ್ಕರಿಸಿದ ಕೇಂದ್ರ ಸರ್ಕಾರ. 17 ವರ್ಷದೊಳಗಿನವರ ಏಷ್ಯನ್ ಬಾಕ್ಸಿಂಗ್ ಚಾಂಪಿಯನ್ಶಿಪ್, ಭಾರತದ ಲಕ್ಷಯ್ ಪೊಗಟ್ ಫೈನಲ್ಗೆ ಲಗ್ಗೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಮಧ್ಯಾಹ್ನ 12 ಗಂಟೆಗೆ.

ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.

ಸ್ನೇಹಿತರೆ ಕೇಳ್ತಾ ಇದ್ದೀರಿ ಆಕಾಶವಾಣಿ ಎಫ್ಎಂ ರೈನ್ಬೋ 101.3 ಸಮಯ ಆಗಿದೆ, 7:46. ಭಾವಸ್ಪಂದನ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಹೃದಯ ತುಂಬಿ ಸ್ವಾಗತ. ಭಾವ ತುಂಬಿದಂತಹ ಮಧುರವಾದಂತಹ ಗೀತೆಗಳನ್ನು ಕೇಳುವಂತಹ ಭಾವಸ್ಪಂದನ ಕಾರ್ಯಕ್ರಮ. ಹೌದು, ಇವತ್ತಿನ ಭಾವಸ್ಪಂದನ ಕಾರ್ಯಕ್ರಮದಲ್ಲಿ ಏನು ವಿಶೇಷ ಅಂತ ಕೇಳ್ತಾ ಇದ್ದೀರಾ? ಒಬ್ಬರು ಪ್ಲೇಬ್ಯಾಕ್ ಸಿಂಗರ್ ನಮ್ಮ ಒಂದು ಕನ್ನಡ ಸಿನಿರಂಗದಲ್ಲಿ ಅಪಾರವಾದಂತಹ ಹೆಸರು ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಸಾಕಷ್ಟು ಭಕ್ತಿಗೀತೆಗಳನ್ನು ಭಾವಗೀತೆಗಳನ್ನು ಹಾಡಿದಂತಹ ಹೆಗ್ಗಳಿಕೆ ಕೂಡ ಅವರಿಗೆ ಸಲ್ಲತ್ತೆ. ಯಾರಂತ ಕೇಳ್ತಾ ಇದ್ದೀರಾ? ಅವರೇ ಅಜಯ್ ವಾರಿಯರ್. ಅವರು ಹಾಡಿರುವಂತಹ ಗೀತೆಗಳು ಪ್ರಸಾರ ಆಗುತ್ತೆ ಇವತ್ತಿನ ಭಾವಸ್ಪಂದನ ಕಾರ್ಯಕ್ರಮದಲ್ಲಿ. ಮೊಟ್ಟ ಮೊದಲನೇ ಗೀತೆ ಮೂಡಿ ಬರ್ತಾ ಇದೆ, ಮಲೆನಾಡಿನ ಕೋಗಿಲೆ ಅಂತ ಹಾಡ್ತಾ ಇದ್ದಾರೆ ಅಜಯ್ ವಾರಿಯರ್ ಅನ್ನುವಂತಹ ಕೋಗಿಲೆ ಇವರು. ಡಾಕ್ಟರ್ ಕಾವ್ಯಂ ಶ್ರೀನಿವಾಸ ಮೂರ್ತಿ ಅವರ ಸಾಹಿತ್ಯ ಈ ಗೀತೆಗಿದೆ. ಹಾಗೆ ಶಂಕರ್ ಕುಮಾರ್ ಅವರ ಒಂದು ಸಂಗೀತ ಸಂಯೋಜನೆ ಈ ಗೀತೆ ಇದೆ. ಈ ಗೀತೆ ನಿಮ್ಮೆಲ್ಲರಿಗೋಸ್ಕರ ಮೂಡಿ ಬರ್ತಾ ಇದೆ ಭಾವಸ್ಪಂದನ ಕಾರ್ಯಕ್ರಮದಲ್ಲಿ. ಈ ಹೊತ್ತಲ್ಲಿ ಭಾವಸ್ಪಂದನ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ಆಗ್ತಾ ಇರೋದು ತೇಜಾ.

ಅಜಯ್ ವಾರಿಯರ್ ಅನ್ನುವಂತಹ ಕೋಗಿಲೆಯ ಕಂಠ ಸಿರಿಯಲ್ಲಿ ಮೂಡಿ ಬಂದಂತಹ ಗೀತೆಗಳನ್ನು ನಾವು ಕೇಳ್ತಾ ಇದ್ವಿ, ಭಾವಗೀತೆಗಳನ್ನು. ಬರೀ ಕನ್ನಡ ಅಷ್ಟೇ ಅಲ್ಲದೆ ಸ್ನೇಹಿತರೆ, ಅರೇಬಿಕ್, ಮಲಯಾಳಿ, ಕೊಂಕಣಿ, ಲಂಬಾಣಿ, ಸಂಸ್ಕೃತದಲ್ಲೂ ಹಾಗೆ ತುಳು, ತೆಲುಗು, ತಮಿಳ್, ಮಲಯಾಳಂ, ಹಿಂದಿ, ಮರಾಠಿ, ಎಲ್ಲ ಭಾಷೆಗಳಲ್ಲೂ ಕೂಡ ಛಾಪು ಮೂಡಿಸಿದಂತಹ ವ್ಯಕ್ತಿತ್ವ ಅಜಯ್ ವಾರಿಯರ್ ಅವರದ್ದು. ಅವರೇ ಹಾಡಿರುವಂತಹ ಮತ್ತೊಂದು ಸೊಗಸಾಗಿರುವಂತಹ ಗೀತೆ ಮೂಡಿ ಬರ್ತಾ ಇದೆ. ಅಜಯ್ ವಾರಿಯರ್ ಹಾಗೂ ಅಶ್ವಿನಿ ಇಬ್ಬರು ಕೂಡ ಹಾಡಿದ್ದಾರೆ ಈ ಗೀತೆ ನಿಮ್ಮೆಲ್ಲರಿಗೋಸ್ಕರ ಭಾವಸ್ಪಂದನ ಕಾರ್ಯಕ್ರಮದಲ್ಲಿ.

ಎಂಥ ಪ್ರೀತಿ ತುಂಬಿದ ಹಾಡು ಇದಾಗಿತ್ತು ಸ್ನೇಹಿತರೆ. ಇಲ್ಲಿಗೆ ಇವತ್ತಿನ ಭಾವಸ್ಪಂದನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಇನ್ನು ಕೆಲವೇ ಕ್ಷಣಗಳಲ್ಲಿ ಕೇಳಿ ಹಿಂದಿ ಹಾಗೂ ಇಂಗ್ಲಿಷ್ನಲ್ಲಿ ವಾರ್ತಾ ಸಂಚಿಕೆಗಳು.

ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ, ಸಮಯ ಇದೆ 8:31 ರೈನ್ಬೋ ಕೇಳುಗರೆಲ್ಲರಿಗೂ ಹ್ಯಾಪಿ ಮಾರ್ನಿಂಗ್, ಹಾಗೆ ಗುಡ್ ಮಾರ್ನಿಂಗ್ ಕೂಡ. ಸೊ ಈ ಸಮಯ ಹಲೋ ಕರ್ನಾಟಕ ಅಂತ ಹೇಳುವಂತಹ ಸಮಯ ಈಗ ತಾನೇ ಕಣ್ಣುಚ್ಕೊಂಡು ಬೆಟ್ಟಿಂದ ಎದ್ದೇಳ್ತಾ ಇರೋರಾಗಿರಬಹುದು. ಯಾಕಂದ್ರೆ ಸಮ್ಮರ್ ಹಾಲಿಡೇಸ್ ಅಲ್ವಾ, ಪರವಾಗಿಲ್ಲ ನಡೆಯುತ್ತೆ. ಅಥವಾ ನಾವು ವಾಕಿಂಗ್ ಮುಗಿಸ್ಕೊಂಡು ಈಗಷ್ಟೇ ಕಾಫಿ ಕುಡಿತಾ ಇದ್ದೀನಿ ಅನ್ನೋರಾಗಿರ್ಬೋದು. ಏನೇ ಆದ್ರೂ ನಮ್ಗೆ ಯಾವ ಹಾಲಿಡೇಸ್ ಇಲ್ಲ ರೀ, ನಾವು ಓಡ್ತಾ ಇರಬೇಕು ಆಫೀಸ್ಗೆ ಅನ್ನೋರಾಗಿರ್ಬೋದು. ಎಲ್ಲರಿಗೂ ಮತ್ತೊಮ್ಮೆ ಹಲೋ ಕರ್ನಾಟಕ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಹೌದು, ಹಲೋ ಕರ್ನಾಟಕ ಕಾರ್ಯಕ್ರಮದಲ್ಲಿ ಏನೆಲ್ಲ ಮಾತುಕತೆ ಸಾಗತ್ತೆ ಮುಂದೆ ನೋಡೋಣ. ಈ ಗೀತೆಯೊಂದಿಗೆ ಈಗ ತೆನೆಮಲರಿಗೋಸ್ಕರ ಮೂಡಿ ಬರ್ತಾ ಇದೆ ಮಂಗ್ಲಿ ಅವರ ಧ್ವನಿಯಲ್ಲಿ ವೇದ ಚಿತ್ರದ ಸೂಪರ್ ಹಿಟ್ ಸಖತ್ ಎನರ್ಜೆಟಿಕ್ ಸಾಂಗ್. ಅರ್ಜುನ್ ಜನ್ಯ ಅವರ ಕಂಪೋಸಿಷನ್, ಹಾಗೆ ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯ ಈ ಗೀತೆ ಇದೆ. ಈ ಗೀತೆ ನಿಮ್ಮೆಲ್ಲರಿಗೋಸ್ಕರ ಮೂಡಿ ಬರ್ತಾ ಇದೆ ಹಲೋ ಕರ್ನಾಟಕ ಕಾರ್ಯಕ್ರಮದಲ್ಲಿ. ಈ ಹೊತ್ತಲ್ಲಿ ಹಲೋ ಕರ್ನಾಟಕ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ಆಗ್ತಾ ಇರೋದು ತೇಜಾ.

ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ. ಹಲೋ ಕರ್ನಾಟಕ ಕಾರ್ಯಕ್ರಮದಲ್ಲಿ ಸಾಕ್ತಾ ಇದ್ದೀವಿ. ಕರ್ನಾಟಕದಾದ್ಯಂತ ಬಿಸಿಲು ಕೂಡ ಸಿಕ್ಕಾಪಟ್ಟೆ ಜಾಸ್ತಿನೇ ಆಗ್ತಾ ಇದೆ. ಸೊ ಈ ಬಿಸಿಲು ಅಂತ ಬಂದ ಕ್ಷಣ ಒಂದಷ್ಟು ತಿಂಡಿಗಳಂತೂ ರೆಡಿ ಆಗಿಬಿಡತ್ತೆ. ಒಂದು ರೌಂಡ್ ಮಳೆ ಆಗಲಿ ಯಾಕಂದರೆ ಸಿಕ್ಕಾಪಟ್ಟೆ ಧೂಳಿರುತ್ತೆ. ಒಂದು ರೌಂಡ್ ಮಳೆ ಬಿದ್ದ ನಂತರ ಒಂಚೂರು ಹಸನಾಗತ್ತೆ ಎಲ್ಲ ನೆಲ ಎಲ್ಲನೂ ಕೂಡ. ಅದಾದ ನಂತರ ಒಂದಷ್ಟು ಸಿಕ್ಕಾಪಟ್ಟೆ ಬಿಸಿಲು ಬರುತ್ತೆ, ಬಟ್ ಕ್ಲೀನ್ ಆಗಿರುತ್ತೆ ಎನ್ವೈರನ್ಮೆಂಟ್, ಅಷ್ಟೊಂದು ಧೂಳಿರೋದಿಲ್ಲ. ಸೊ ಇಂಥ ಒಂದು ಕಾಲ ಬರಲಿ ಅಂತಲೇ ನಮ್ಮ ಅಜ್ಜಿ, ಚಿಕ್ಕಮ್ಮ, ದೊಡ್ಡಮ್ಮ, ಅಮ್ಮದಿರು ಎಲ್ಲರೂ ಕೂಡ ಕಾಯ್ತಾ ಇರ್ತಾರೆ. ಸೊ ಏನೇನೆಲ್ಲ ತಿಂಡಿಗಳನ್ನು ತಯಾರು ಮಾಡ್ತಾರೆ ಈ ಒಂದು ಬಿಸಿಲು ಕಾಲದಲ್ಲಿ, ಅದು ಮುಂದೆ ಇನ್ನೇನು ಚಳಿ ಹಾಗೂ ಮಳೆಗಾಲ ಎರಡಕ್ಕೂ ಕೂಡ ಅನುಗುಣ ಆಗಬೇಕು, ಆ ರೀತಿಯಾಗಿ ಕೆಲವು ತಿಂಡಿಗಳನ್ನು ಮಾಡ್ತಾರೆ. ಸಂಡಿಗೆ ಆಗಿರಬಹುದು,

ಪಾಳಕ ಆಗಿರಬಹುದು, ಈ ರೀತಿ ಮಾಡ್ತಾರೆ. ಸೊ ನೀವು ಕೂಡ ಬರೆದು ಕಳಿಸಿ ಏನೆಲ್ಲ ತಿಂಡಿಗಳ ತಯಾರಿ ನಿಮ್ಮ ಮನೆಯಲ್ಲಿ ನಡೀತಾ ಇದೆ ಅನ್ನೋದ್ರ ಬಗ್ಗೆ. ಸೊ ಬೇಗ ಬೇಗ ಬರ್ತು ಕಳಿಸಿ ವಾಟ್ಸಪ್ ಮುಖಾಂತರ. ನಮ್ಮ ವಾಟ್ಸಪ್ ಸಂಖ್ಯೆ 9480901013. ಮಾವಿನಕಾಯಿ ಕಾಲರಿ, ಮಾವಿನಕಾಯಿ ಅಂದ ಕ್ಷಣ ಉಪ್ಪಿನಕಾಯಿ ಅಂತೂ ಇರಲೇಬೇಕಲ್ವಾ.

ಉಪ್ಪಿನಕಾಯಿ ಇರುತ್ತೋ ಬಿಡುತ್ತೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಆಚಾರ್ ಎಂಡ್ಕೋ ಒಂದು ಚಿತ್ರದಲ್ಲಿ ಉಪ್ಪಿನಕಾಯಿ ಗೀತೆ ಅಂತೂ ನಮ್ಮಲ್ಲಿ ಮೂಡಿ ಬಂದೇ ಬರುತ್ತೆ. ಸೊ ಈ ಗೀತೆ ನಿಮ್ಮೆಲ್ಲರಿಗೋಸ್ಕರ ಮೂಡಿ ಬರುತ್ತೆ. ನೀವು ಕೂಡ ಹಾಗೆ ಬರೆದು ಕಳಿಸಿ, ಯಾವ ಉಪ್ಪಿನಕಾಯಿನ ರೆಡಿ ಮಾಡ್ತಾ ಇದ್ದೀರಾ, ಹಾಗೆ ಯಾವ ಸಣ್ಣಕಿ ಬಾಳ್ಕ ಏನೆಲ್ಲ ರೆಡಿ ಮಾಡ್ತಿದ್ದೀರಾ, ಕೆಲವು ಟಿಪ್ಸ್ ಇದ್ರೆ ನೀವು ಕೂಡ ಬರೆದು ಕಳಿಸ್ಬಹುದು. ಇಲ್ಲ ಇಂಥ ಒಂದು ಪದಾರ್ಥ ಹಾಕಿ ಗರ್ಗರಿ ಆಗುತ್ತೆ ಸಂಡಿಗೆ ಅನ್ನೋದಾಗಿರ್ಬೋದು, ಆ ಥರ ಏನಾದರೂ ಟಿಪ್ಸ್ ಇದ್ರೆ ಸೊ ಪ್ಲೀಸ್ ನೀವು ಕೂಡ ಬರೆದು ಕಳಿಸಿ. ಈ ಗೀತೆ ನಿಮ್ಮೆಲ್ಲರಿಗೋಸ್ಕರ ಮೂಡಿ ಬರ್ತಾ ಇದೆ ಎಂ ಜಿ ಹಾಗೂ ದೀಪಿಕಾ ಕುಮಾರ್ ಅವರ ಧ್ವನಿಯಲ್ಲಿ. ಆಚಾರ್ ಅಂಡ್ ಕೋ ಚಿತ್ರದ ಗೀತೆ ಬಿಂದು ಮಾಲಿನಿ ಹಾಗೂ ಪ್ರೀತಿ ಅವರು ಕೂಡ ಧ್ವನಿಗೊಡಿಸಿದ್ದಾರೆ. ತ್ರಿಲೋಕ್ ತ್ರಿವಿಕ್ರಮ ಅವರ ಸಾಹಿತ್ಯ ಹಾಗೆ ಬಿಂದು ಮಾಲಿನಿ ಅವರದೇ ಸಂಗೀತ ಸಂಯೋಜನೆಯಲ್ಲಿ.

ಪ್ರೀತಿ ಅಂದ್ರೆ ಇಷ್ಟೇ ಅಲ್ಲ, ಇನ್ನು ಸಾಕಷ್ಟು ಮತ್ತಷ್ಟು ಮುಗದಷ್ಟು ಇರ್ತಾನೆ ಇರತ್ತೆ ಪ್ರೀತಿ ಅಂದ್ರೆ. ಎವ್ರಿಥಿಂಗ್ ಇಸ್ ಫೇರ್ ಇನ್ ಲವ್ ಅಂಡ್ ವಾರ್ ಅಂತ ಹೇಳ್ತಾರಲ್ಲ. ಸೊ ಏನಾದ್ರೂ ಅಪ್ಪು ತಪ್ಪು ಒಪ್ಪು ಏನೇ ಇದ್ರು ಸರಿ ದುಗ್ಗಿಸ್ಕೊಂಡು ಹೋಗ್ತಾ ಇದ್ರೇನೆ ಪ್ರೀತಿ ಅಲ್ವಾ, ಏನ್ ಹೇಳ್ತೀರಿ? ಹೌದು ಹೌದು ಅಂತ ಎಲ್ಲ ಹೇಳ್ತಾ ಇದ್ರ. ಥ್ಯಾಂಕ್ ಯು ಸೋ ಮಚ್. ಹಾಗೆ ಇನ್ನು ಮುಂದುವರಿತ ಸ್ನೇಹಿತರೆ, ಈ ಒಂದು ಬೇಸಿಗೆ ಸಮಯದಲ್ಲಿ ಯಾವೆಲ್ಲ ತಿಂಡಿಗಳು ಪ್ರಚಲಿತ ಇದ್ದೇ ಇರುತ್ತೆ, ಇನ್ನೊಂದು 3-4 ತಿಂಗಳಿಗೆ ಆಗೋಷ್ಟು ಮಾಡಿಟ್ಕೊಂಡು ಬಿಡೋಣಪ್ಪ ಅಂತ ಹೇಳುವಂಥದ್ರಲ್ಲಿ ಫಸ್ಟ್ ಹಿಟ್ ಲಿಸ್ಟಲ್ಲಿ ಫಸ್ಟ್ ಇರೋದು ಅಂತಂದರೆ ಈ ಸಂಡಿಗೆಗಳು. ಸೊ ಈ ಒಂದು ಸಬ್ಬಕ್ಕಿದಾಗಿರ್ಬಹುದು ಅಥವಾ ಅಕ್ಕಿದಾಗಿರ್ಬಹುದು, ಪ್ರತಿಯೊಬ್ಬರು ಕೂಡ ಮಾಡ್ತಾನೆ ಇರ್ತಾರೆ. ಸೊ ಕೆಲವು ಸರ್ತಿ ಅನ್ನ ಮಿಕ್ತು ಅಂದ್ರೂ ಕೂಡ ಈಸಿ ರೆಸಿಪಿ, ಚೆನ್ನಾಗಿ ಮಿಕ್ಸಿಲ್ ಹಾಕಿ ಗ್ರೈಂಡ್ ಮಾಡಿಬಿಟ್ಟು ಸ್ವಲ್ಪ ಉಪ್ಪು ಹಾಗೆ ಜೀರಿಗೆ ಮತ್ತು ಓಂಕಾಳು ಮತ್ತು ಒಂಚೂರು ಏನು ಬೇಕಾದರೂ ಫ್ಲೇವರ್ಸ್ ಆ್ಯಡ್ ಮಾಡಬಹುದು. ಬೇಕಾದರೆ ಈರುಳ್ಳಿನ ಕೂಡ ರುಬ್ಬು ಹಾಕ್ಬೋದು ಅಥವಾ ಬೆಳ್ಳುಳ್ಳಿನ ರುಬ್ಬು ಹಾಕ್ಬೋದು ಅಥವಾ ಮೆಣಸಿನಕಾಯಿನ ಪುಡಿ ಮಾತ್ರ ಹಾಕಿದ್ರೂ ಸರಿನೇ. ಸೊ ಇದನ್ನು ಚಿಕ್ಕ ಚಿಕ್ಕ ಒಂದು ಆಕಾರದಲ್ಲಿ ಬಿಟ್ಟರೂ ಕೂಡ ಚೆನ್ನಾಗಿರುತ್ತೆ. ಸೊ ಇದೊಂದು ಗಂಜಿ ರೀತಿನಲ್ಲಿ ಆಗುತ್ತೆ. ಇದನ್ನು ಪ್ಲಾಸ್ಟಿಕ್ ಶೀಟ್ ಮೇಲೋ ಅಥವಾ ಬಟ್ಟೆ ಮೇಲೇನೋ ಹಾಕಿದ್ರೆ, ಒಂದು ಪಂಚೆ ಬಟ್ಟೆ ಮೇಲೆ ಹಾಕಿ ಮತ್ತು ಡ್ರೈ ಮಾಡಿದ್ರಂತೂ ತುಂಬಾ ಚೆನ್ನಾಗಿರುತ್ತೆ. ಇದು ಒಂದಾಯಿತು. ಹಾಗೆ ಒಂದು ಟಿಪ್ ಶೇರ್ ಮಾಡಬೇಕು ಅಂದರೆ, ಯಾವುದಾದ್ರು ಸಂಡಿಗೆ ಮಾಡಿ ಹಪ್ಪಳ ಅಥವಾ ಸಂಡಿಗೆ ಏನು ಮಾಡಿದ್ರು ಕೂಡ, ಸೊ ಯಾವಾಗ್ಲೂ ಜೀರಿಗೆ ಮತ್ತು ಓಂಕಾಳನ್ನ ಬಳಕೆ ಹೆಚ್ಚಾಗಿ ಮಾಡಿ, ಆದಷ್ಟು ಪ್ಲೇನನ್ನು ಅವಾಯ್ಡ್ ಮಾಡೋದು ಒಳ್ಳೆಯದು. ಯಾಕಂದರೆ ಎನಿವೇಸ್ ಇದನ್ನು ಫ್ರೈ ಮಾಡಿರ್ತೀವಿ, ಸೊ ಸಬ್ಬಕ್ಕಿ ಎಲ್ಲ ಹಾಕಿದಾಗ್ಲೂ ಕೂಡ ಎಲ್ಲಾನು ಫ್ರೈ ಮಾಡಿರ್ತೀವಿ ನಾವು. ಸೊ ಇದು ಇದರಲ್ಲಿರುವಂಥ ಜೀರಿಗೆ ಅಥವಾ ಓಂಕಾಳ ಅಂಶ ಒಂಚೂರು ತಕ್ಕ ಮಟ್ಟಿಗೆ ಗ್ಯಾಸ್ಟ್ರಿಕ್ ಆಗೋದನ್ನು ಕಮ್ಮಿ ಮಾಡುತ್ತೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಟೇಸ್ಟ್ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಬರ್ಸ್ಟ್ ಆಫ್ ಸ್ಪೈಸಸ್ ಅಂತಾರಲ್ಲ, ಬಾಯಲ್ಲಿ ಆ ರೀತಿ ಆಗುತ್ತೆ. ಸಿಕ್ಕಾಪಟ್ಟೆ ಚೆನ್ನಾಗಿ ಆ ಒಂದು ಜೀರಿಗೆ ಮತ್ತು ಓಂಕಾಳೆಲ್ಲ ಸಿಗ್ತಾ ಇರೋ ಸಖತ್ತಾಗಿರುತ್ತೆ. ಸೊ ಇಷ್ಟು ಹೇಳ್ತಾ ಹಾಗೆ ಮತ್ತೊಂದು ಗೀತೆ ನಿಮ್ಮೆಲ್ಲರಿಗೋಸ್ಕರ ಮಾಡಿ ಬರ್ತಾ ಇದೆ. ಪುನೀತ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ ರನ್ ಆಂಟೋನಿ ಚಿತ್ರದ ಗೀತೆ ಮೂಡಿ ಬರ್ತಾ ಇದೆ. ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯ ಹಾಗೆ ಕದ್ರಿ ಮಣಿಕಾಂತ್ ಅವರ ಸಂಗೀತ ಸಂಯೋಜನೆಯಲ್ಲಿ ರನ್ ಆಂಟೋನಿ ಚಿತ್ರದ ಜನಕ್ ಜನಕ್.

ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ, ಹಲೋ ಕರ್ನಾಟಕ ಅಂತ ಹೇಳ್ತಾ ಇದ್ದೀವಿ. ಹಾಗೆ ಯಾರ್ಯಾರೆಲ್ಲ ಸಂದೇಶವನ್ನು ಕಳಿಸಿದ್ದಾರೆ ಅಂತ ನೋಡೋದಾದರೆ, ಬಿಂಬಕಕಾಯಿ ಉಪ್ಪಿನಕಾಯಿ ರೆಡಿ ಇದೆ ಅಂತ ಹೇಳ್ತಾ ಇದ್ದಾರೆ. ಉಪ್ಪಿನಕಾಯಿ ಗೊತ್ತಾಯಿತು, ಈ ಬಿಂಬಕಕಾಯಿ ಅಂದರೆ ಏನು ಅಂತ ಗೊತ್ತಾಗಿಲ್ಲ. ಸ್ವಲ್ಪ ಇದ್ರ ಬಗ್ಗೆ ಒಂಚೂರು ರಿಸರ್ಚ್ ಮಾಡಿ ನೋಡೋಣ. ತೀರ್ಥೇಶ್ ಅವರು ಚನ್ನಪಟ್ಟಣದಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಈ ಬಿಂಬಕಕಾಯಿ ಸಂದೇಶ ಕಳಿಸ್ತಿರೋರು ಸೌಮ್ಯ ಅವರು ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಸಂದೇಶ ಕಳಿಸಿದ್ದಾರೆ ವಿನೋದ್, ಸವಿತಾ ವೇದ ವಿನೋದ್ ಕುಟುಂಬ ಬೆಳಗಾವಿಯಿಂದ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಬಿಂದು ಪ್ರಕಾಶ್ ಅವರ ಸಂದೇಶ ಕೂಡ ಬಂದಿದೆ. ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಸಂದೇಶಕ್ಕೆ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇಷ್ಟೊತ್ತು ನಿಮ್ಮ ಜೊತೆ ಆಗಿತ್ತು ತೇಜ. ಹಲೋ ಕರ್ನಾಟಕಗೆ ಬಾಯ್ ಹೇಳ್ತಾ ಹಾಗೆ ಮುಂದಿನ ಕಾರ್ಯಕ್ರಮ ಸಖತ್ ಸಾಂಗ್ಸು ಕಾರ್ಯಕ್ರಮಕ್ಕೆ ಹಾಯ್ ಹೇಳೋಣ. ಹೌದು, ಸಖತ್ ಸಾಂಗ್ಸು ಕಾರ್ಯಕ್ರಮ ನಿಮ್ಮೆಲ್ಲರಿಗೋಸ್ಕರ ಮೂಡಿ ಬರುತ್ತೆ. ಸೊ ನೀವು ನಿಮ್ಮಿಷ್ಟದಾಗಿ

0: ಬೆಳಗ್ಗೆ ಆಯ್ತು ಅಂದ್ರೆ ಈ ಕೆಲ್ಸ ಶುರುವಾಗತ್ತೆ. ಈ ಟೆನ್ಷನ್ ನಡುವೆ ನನ್ನ ಇಷ್ಟದ ಹಾಡಾದ್ರೂ ಕೇಳಿದ್ರೆ ಹಾಯ್ ಅನ್ಸುತ್ತೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
1: ಅಮೃತ ಧಾರೆ ಕೋಟಿ ಜನುಮ ಜತೆ ಗಾತೀನಿ.
2: ಅಬ್ಬಾ, ನೈಟ್ ಶಿಫ್ಟ್ ಮುಗೀತು. ನಿದ್ದೆ ಮಾಡೋಕ್ಕೂ ಮುಂಚೆ ನನ್ನ ಫೇವರೇಟ್ ಹಾಡ್ ಕೇಳಬೇಕು ಅನಿಸ್ತಾ ಇದೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
1: ಹಾಡದಿದ್ದರೆ ನನ್ನ ಹಾಡು ಕೇಳು.
3: ಆಫೀಸಿಗೆ ಹೋಗ್ತಾ ಹಾಡುಗಳನ್ನ ಕೇಳ್ಕೊಂಡು ಹೋದ್ರೆ ಯಾವ ಸ್ಟ್ರೆಸ್ಸು ಇರಲ್ಲ. ಆದ್ರೆ ಹಾಡ್ ಕೇಳೋಕ್ ಏನ್ ಮಾಡ್ಲಿ?
0: ಏನ್ ಮಾಡ್ಲಿ?
2: ಏನ್ ಮಾಡ್ಲಿ?
3: ಏನ್ ಮಾಡ್ಲಿ?
0: ಎಫ್ಎಂ ರೈನ್ಬೋಗೆ ಮೆಸೇಜ್ ಮಾಡಿ.
2: ಕೇಳಿ ಭಾವನೆ ರಿಕ್ವೆಸ್ಟ್ ಗಳ ರಿಂಗು ಸಖತ್ ಸಾಂಗು
0: ಪ್ರತಿದಿನ ಬೆಳಗ್ಗೆ 9:00 ನಿಮ್ಮ ಕನ್ನಡ ಕಾಮನ ಬಿಲ್ಲಿನಲ್ಲಿ.
4: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 MHz ಮ್ಯೂಸಿಕಲಿ ಯೋರ್ಸ್.

ಮ್ಯೂಸಿಕಲಿ ಎಂದೆಂದಿಗೂ ಯೋರ್ಸ್ ಕೇಳ್ತಾ ಇದ್ರೆ ಆಕಾಶವಾಣಿ ಎಫ್ಎಂ ರೈನ್ಬೋ 101.3 ಸಮಯ ಆಗಿದೆ. 9:01. ಈ ಸಮಯ ಸಖತ್ ಸಾಂಗ್ಸ್ ಕಾರ್ಯಕ್ರಮದ ಸಮಯ. ಬೇಗ ಬೇಗ ನಿಮ್ ರಿಕ್ವೆಸ್ಟ್ ಅನ್ನ ಕಳಿಸಿ, ಹಾಗೆ ನೀವು ಮೆಚ್ಚಿದ ಗೀತೆಗಳನ್ನು ಕೂಡ ಕೇಳಿ. ಆಲ್ರೆಡಿ ಮೆಸೇಜ್ಗಳ ಮಹಾಪೂರ ನಮ್ಮ ಸಿಸ್ಟಮ್ಗೆ ಬಂದಿದೆ. ಯಾರ್ಯಾರೆಲ್ಲ ಸಂದೇಶ ಕಳಿಸಿದ್ದಾರೆ ಅಂತ ನೋಡೋದಾದ್ರೆ, ಶ್ರೀಧರ್ ಪದ್ಮಾಪನಗಾಟಿ, ಅನಂತಕುಮಾರ್ ವಿಠಲಾಪುರದಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ, ಮಡಿಕಲ್ ಕೃಪಾ ಉಮೇಶ್ ಅವರು ಕೂಡ, ಹಾಗೆ ಸುಧಾ ಜಯಶ್ರೀ ಸುನಿಲ್, ಹಾಗೆ ನಮಗೋಸ್ಕರ ತಪ್ಪದೆ ಹಾಡನ್ನು ಪ್ರಸಾರ ಮಾಡಿದಂಥ ರೂಪಾ ಪಾಂಡುರಂಗರಾವ್ ಚಿತ್ರದುರ್ಗದಿಂದ, ಹಾಗೆ ನಮಗೋಸ್ಕರ ಹಾಡು ಪ್ರಸಾರ ಮಾಡಿದ್ದ ಭೋಪಾ ವೆಂಕಟೇಶ್, ಲಕ್ಷ್ಮೀ, ಗಗನ್, ಸುಷ್ಮಿತಾ, ಸುಪ್ರಿಯಾ, ಪವನ್, ರಾಹುಲ್, ಲಿಖಿತ ಅವರ ಸಂದೇಶ ಕೂಡ ಬಂದಿದೆ. ಹಾಗೆ ಪುತ್ತೂರಿನಿಂದ ಸಂದೇಶ ಕಳಿಸಿದ್ದಾರೆ ವಿಲಿಯಂ ಅವರು ಕೂಡ. ಸೊ ಬೇಗ ಬೇಗ ಮತ್ತಷ್ಟು ಸಂದೇಶಗಳು ಬರಲಿ, ಹಾಗೆ ನಿಮ್ಮಿಷ್ಟದ ಗೀತೆಗಳನ್ನು ಪ್ಲೇ ಮಾಡುವಂಥದ್ದು ಸಖತ್ ಸಾಂಗ್ಸ್ ಕಾರ್ಯಕ್ರಮದಲ್ಲಿ. ಬರೀ ಹಾಡಿಗಿಂತ ಚೂರು ಪಾರು ಮಾತಾಡಿದ್ರೂ ಎಷ್ಟು ಚಂದ ಅನ್ಸುತ್ತೆ ಅಲ್ವಾ ಸ್ನೇಹಿತರೆ? ಸೊ ಏನಪ್ಪ ವಿಚಾರ ಅಂತಂದರೆ, ಎಲ್ಲರೂ ನಾವು ಕೆಲಸಕ್ಕೆ ಹೋಗ್ತೀವಿ, ಒಂದು ಮಾತು ಇದ್ದೇ ಇದೆ, ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ, ಗೇಣು ಬಟ್ಟೆಗಾಗಿ, ತುತ್ತು ಹಿಟ್ಟಿಗಾಗಿ ಅನ್ನೋವಂಥದ್ದು. ಸೊ ಈ ಮೂರಷ್ಟೇ ಅಲ್ಲದೆ ಇನ್ನೂ ಹಲವಾರು ಖರ್ಚುಗಳು ಲೈನಪ್ ಆಗಿಬಿಟ್ಟಿರುತ್ತೆ. ತಿಂಗಳ ಸಂಬಳ ಬಂತು ಅಂತಂದರೆ ಖರ್ಚಿನ ಪಟ್ಟಿನೇ ಅತೀ ಹೆಚ್ಚು ಆಗತ್ತೆ. ಕೆಲವೊಂದು ಕಡೆ ಆದಾಯಕ್ಕೆ ತಕ್ಕಂತೆ ಖರ್ಚಾದ್ರೇ, ಇನ್ನು ಕೆಲವೊಂದು ಕಡೆ ಆದಾಯನೂ ಮೀರಿ ಖರ್ಚು ಮಾಡುವಂಥದ್ದು ಸಿಕ್ಕಾಪಟ್ಟೆನೇ ಆಗತ್ತೆ. ಸೊ ಹೀಗೆ ಮಾತಾಡ್ತಾ ಒಂದು ಮಾತಂದರೆ, ನಿಮ್ಮ ಒಂದು ಸಂಪಾದನೆಯಲ್ಲಿ ಎಷ್ಟು ಪೋರ್ಷನ್ನಲ್ಲಿ ಜಾಸ್ತಿ ಖರ್ಚು ಮಾಡ್ತೀರಾ? ಅಂದರೆ ಬಟ್ಟೆ ಮೇಲೆ ಜಾಸ್ತಿ ಖರ್ಚು ಮಾಡ್ತೀರಾ, ಅಥವಾ ಎಲ್ಲರೂ ಆಚೆ ಹೋಗಿ ಊಟ ಮಾಡೋದ್ರ ಮೇಲೇ ಜಾಸ್ತಿ ಖರ್ಚು ಮಾಡ್ತೀರಾ, ಅಥವಾ ಮನೆಯ ಖರ್ಚುಗಳೇ ಜಾಸ್ತಿ ಆಗತ್ತಾ, ಅಥವಾ EMI ಜಾಸ್ತಿ ಆಗತ್ತಾ? ಸೊ ಆ ಒಂದು ಕ್ವೆಶನ್ ಮಾರ್ಕ್ಗೆ ನೀವು ಆನ್ಸರ್ ಮಾಡಿ. ಸೊ ನಿಮ್ಮ ಒಂದು ಸಂಬಳ ಅಥವಾ ನಿಮ್ಮ ಒಂದು ಆದಾಯದ ಮೇಲೆ ಯಾವುದ್ರ ಮೇಲೆ ಜಾಸ್ತಿ ಖರ್ಚು ಮಾಡ್ತೀರಿ ತಿಂಗಳಲ್ಲಿ ಅಂತ ನೋಡೋಣ. ಎಷ್ಟೆಷ್ಟೆಲ್ಲ ಫನಿ ಫನಿ ಆನ್ಸರ್ಸ್ ಬರುತ್ತೆ ಅಂತ. ನಾವು ಖರ್ಚು ಮಾಡಲ್ಲ ಬಟ್ಟೆ ಮೇಲೆ ಅಂತ ಅಂದ್ಕೊಂಡ್ರೂ ಕೂಡ ಏನೋ ಗೊತ್ತಾಗಲ್ಲ ಎಷ್ಟೆಷ್ಟು ಬೇಗ ಖರ್ಚಾಗೋಗ್ಬಿಡುತ್ತೆ. ಈ ವರ್ಷ ಮಾತ್ರ ಇನ್ನೇನು ತುಂಬ ಎಕ್ಸ್ಪೆನ್ಸಿವ್ ಆಗಿರೋದೇನು ತೊಗೊಳಲ್ಲ ಅಂತೀವಿ, ಆದರೆ ಎಲ್ಲಿ ಕರ್ಕೊಂಡು ಹೋಗುತ್ತೆ ಅನ್ನೋದೇ ಗೊತ್ತಾಗೋದಿಲ್ಲ ಸಂಬಳ ಬಂದ ಕ್ಷಣ. ಸೊ ನೀವು ಕೂಡ ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡಿದರೆ ಬೇಗ ಬೇಗ ಬರೆದು ಕಳಿಸಿ ನಿಮ್ಮ ನೆಚ್ಚಿನ ಗೀತೆಯೊಂದಿಗೆ. ಸೊ ಯಾವುದ್ರ ಮೇಲೆ ತಿಂಗಳ ಖರ್ಚಲ್ಲಿ ಯಾವ ಪೋರ್ಷನ್ ಜಾಸ್ತಿ ಖರ್ಚಾಗುತ್ತೆ, ಸೊ ಅತಿ ಹೆಚ್ಚು ಖರ್ಚು ಮಾಡೋದು ಏನಕ್ಕೆ ಅನ್ನೋದನ್ನ ಈ ಗೀತೆ ನಿಮ್ಮೆಲ್ಲರಿಗೋಸ್ಕರ ಮೂಡಿ ಬರ್ತಾ ಇದೆ. ಶ್ರೇಯಾ ಘೋಷಾಲ್ ಅವರ ಧ್ವನಿಯಲ್ಲಿ ಬಿರುಗಾಳಿ ಈ ಚಿತ್ರದ ಗೀತೆ, ಅರ್ಜುನ್ ಚನ್ನೆ ಅವರ ಸಂಗೀತ ಸಂಯೋಜನೆ ಈ ಗೀತೆಗಿದೆ. ಈ ಗೀತೆ ನಿಮ್ಮೆಲ್ಲರಿಗೋಸ್ಕರ ಸಖತ್ ಸಾಂಗ್ಸ್ ಕಾರ್ಯಕ್ರಮದಲ್ಲಿ.

ಬರ್ತಾ ಇದೆ. ನಮಗೋಸ್ಕರ ತಪ್ಪೇ ಹಾಡು ಪ್ರಸಾರ ಮಾಡಿ ಅಂತ ಸಾಕಷ್ಟು ಜನ ಸಂದೇಶ ಕಳಿಸಿದ್ದಾರೆ. ಹಾಗೆ ಹೇಳ್ತಾ ಇದ್ರೆ ಡ್ರೆಸ್ಸು ಪಾನಿಪುರಿಗಂತೂ ಎಷ್ಟು ಖರ್ಚಾಗತ್ತೆ ಹೇಳೋದಕ್ಕೆ ಆಗಲ್ಲ ಅಂತ ನಾಗರತ್ನ ಅವರು ರಾಜಾಜಿ ನಗರದಿಂದ ಸಂದೇಶವನ್ನ ಕಳ್ಸಿಕೊಟ್ಟಿದ್ದಾರೆ. ಇನ್ನೂ ಬಹಳಷ್ಟು ಜನ ಸಂದೇಶ ಕಳಿಸಿದ್ದಾರೆ. ಭೂಪ ವೆಂಕಟೇಶ್ ಅವರು ಸಂದೇಶವನ್ನ ಕಳಿಸಿ ಹೇಳ್ತಾ ಇದ್ದಾರೆ, ಇಎಂಐಗೆ ಸ್ವಲ್ಪ ಹೆಚ್ಚಾಗಿ ಖರ್ಚಾಗತ್ತೆ ಅಂತ ಹೇಳ್ತಾ ಇದ್ರೆ, ಸೊ ಒಂದ್ ರೀತಿ ಎಲ್ಲೋ ಒಂದ್ ಕಡೆ ನಾವು ಬದುಕನ್ನ ಕಟ್ಕೊಳ್ತಾ ಇರ್ತೀವಿ. ಸೊ ಅದಕ್ಕೋಸ್ಕರ ಇಎಂಐಗೆ ವ್ಯಾಲಿಡ್ ಆಗಿರೋಂಥದಕ್ಕೆ ಹೋದ್ರೆ ಬಹುಶಃ ಸರಿ ಅಂತಾನೆ ಅನ್ಸುತ್ತೆ. ನೆಕ್ಸ್ಟ್ ಮಂಡಿಕಲ್ ಕೃಪಾ ಅವರು ಸಂದೇಶವನ್ನ ಕಳ್ಸಿಕೊಟ್ಟಿದ್ದಾರೆ. ಕೃಪಾ ಉಮೇಶ್ ಅವರು, ಎಷ್ಟೆಲ್ಲಾ ಅನ್ಕೊಳ್ತೀನಿ ಲೆಕ್ಕ ಇಟ್ಕೋಬೇಕು ಅಂತ, ಲೆಕ್ಕನೇ ಸಿಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಇನ್ಯಾರ್ಯಾರೆಲ್ಲ ಸಂದೇಶವನ್ನು ಕಳಿಸಿದ್ದಾರೆ ಅಂತ ನೋಡೋದಾದರೆ, ಪ್ರಸಾದ್ ಕೆಸರಮಡು ತುಮಕೂರಿನಿಂದ, ಹಾಗೆ ಅವಿನಾಶ್ ಅಂಜಲಿ ಅದಿತಿ ಸಿಂಗ್ ಅವರ ಸಂದೇಶ ಕೂಡ ಬಂದಿದೆ ಮತ್ತು ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ನಂಬರ್ ಎಂಡಿಂಗ್ ವತ್ 7539, ಎಲ್ಲಿ ನಿಮ್ಮ ಹೆಸರು ಕಾಣಿಸ್ತಾ ಇಲ್ಲ, ಸವಿತಾ ವೇದ ವಿನೋದ್ ಅವರು ಕೂಡ ನಂತರ ಸಂದೇಶ ಕಳ್ಸ್ಕೊಟ್ಟಿದ್ದಾರೆ. ಲತಾ ದಿನೇಶ್ ಗಂಗೋಣ್ಣಳ್ಳಿಯಿಂದ, ಹಾಗೆ ಪ್ರಶಾಂತ್ ಹೆಚ್ ಬಿ ಜಯರಾಮ್ ಅವರು ಕೂಡ, ಹಾಗೆ ಮಾದನ ಹಿಪ್ಪರಿಗೆಯಿಂದ ಶಿವಲಿಂಗಪ್ಪ ಭದ್ರೆ ಹಾಗೂ ಮನೆಯವರು ಕೂಡ, ಗಣೇಶ್ ಸಾಗರದಿಂದ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಚಿದಾನಂದ ಟಿ ವಿ ಸರ್ಕಲ್ ಹೊಸದುರ್ಗದಿಂದ ಮತ್ತು ಸಂದೇಶ ಕಳ್ಸ್ಕೊಟ್ಟಿದ್ದಾರೆ ಕಿಶನ್ ರೋಷನ್ ಶೋಭಾರಾಣಿ ಹನುಮಂತಗೌಡ ಹಾಡ್ಲಿ ಮಳವಳ್ಳಿಯಿಂದ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಬೆಂಗಳೂರಿನಿಂದ ಅಂತ ಹೇಳ್ತಾ ಇದ್ದಾರೆ ಅಮರಾವತಿ, ಹಾಗೆ ಅಮರಾವತಿ ಹರಿಕುಮಾರ್ ಅವರು ಕೂಡ ಹಾಗೆ ಸಂದೇಶ ಕಳ್ಸ್ಕೊಟ್ಟಿದ್ದಾರೆ. ಮುಧೋಳದಿಂದ ಅದ್ವೈತ ತನುಶ್ರೀ, ನಿಹಾರಿಕಾ ಶಂಕರ್ ಅವರು ಕೂಡ, ಅರ್ಪಿತಾ ಬೆಂಗಳೂರಿನಿಂದ. ಸೊ ನೀವು ಕೂಡ ನಿಮ್ಮ ಇಷ್ಟದ ಗೀತೆಗಳಿಗಾಗಿ ರಿಕ್ವೆಸ್ಟ್ ಅನ್ನ ಕಳಿಸ್ಬೋದು ವಾಟ್ಸ್ಆಪ್ ಮುಖಾಂತರ. ನಮ್ಮ ವಾಟ್ಸ್ಆಪ್ ಸಂಖ್ಯೆ 9480101013 9480103. ಹಾಗೆ ನೀವು ಕೂಡ ಬರೆದು ಕಳಿಸಿ ಯಾವ ಒಂದು ವಿಚಾರಕ್ಕೆ ಅತಿ ಹೆಚ್ಚು ಖರ್ಚು ಮಾಡ್ತೀರಿ ಒಂದು ತಿಂಗಳಲ್ಲಿ ಅಂತ. ಸೊ ಅದು EMI ಆಗಿರ್ಬೋದು, ಅಥವಾ ತಿನ್ನೋದಾಗಿರ್ಬೋದು, ಅಥವಾ ಸಿಕ್ಕಾಪಟ್ಟೆ ಡ್ರೆಸ್ಸು, ಅಥವಾ ಆಕ್ಸೆಸರೀಸನ್ನು ಪರ್ಚೇಸ್ ಮಾಡೋದಾಗಿರ್ಬೋದು, ಇಲ್ಲಾಂದರೆ ಕೆಲವರಿಗೆ ಸಿಕ್ಕಾಪಟ್ಟೆ ಹುಚ್ಚರತ್ತೆ ಸೆಲ್ ಫೋನ್ಸ್ದು, ಅದಕ್ಕೆ ಒಂದೊಂದು ತಿಂಗಳೂ ಕೂಡ ಏನಾದರೂ ಒಂದು ಅಲಂಕಾರ ಮಾಡ್ತಾನೆ ಇರಬೇಕು. ಸೊ ಆ ರೀತಿನ, ಅಥವಾ ಯಾವ ಒಂದು ವಿಚಾರದಲ್ಲಿ ಅತಿ ಹೆಚ್ಚು ಖರ್ಚು ಮಾಡ್ತೀರಿ ಅನ್ನೋದ್ರ ಬಗ್ಗೆ. ಮುಂದೆ ನಿಮ್ಮೆಲ್ಲರಿಗೋಸ್ಕರ ಅಭಯ ಚಿತ್ರದ ಗೀತೆ ಮೂಡಿ ಬರ್ತಾ ಇದೆ. ಸುನೀತಾ ಗೋಪರಾಜು ಅವರ ಧ್ವನಿಯಲ್ಲಿ, ಜಯಂತ್ ಕಾಯ್ಕಿಣಿ ಅವರ ಸಾಹಿತ್ಯ, ಹಾಗೆ ವಿ ಹರಿಕೃಷ್ಣ ಅವರ ಸೂಪರ್ ಹಿಟ್ ಸಂಗೀತ ಸಂಯೋಜನೆಯಲ್ಲಿ ಈ ಗೀತೆ ನಿಮ್ಮೆಲ್ಲರಿಗೋಸ್ಕರ ಮೂಡಿ ಬರ್ತಾ ಇದೆ ಸಖತ್ ಸಾಂಗ್ಸ್ ಕಾರ್ಯಕ್ರಮದಲ್ಲಿ.

ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ ಸಿಬಿಎಸ್ ಬಿಎಲ್

ಹೌದು, ನಮ್ಮ ಹಿಗ್ಗಿದು ಎಫ್ ಎಂ ರೈನ್ಬೋ ಇದು ಕೇಳ್ತಾ ಇದ್ದೀರಾ, ಆಕಾಶವಾಣಿ ಎಫ್ ಎಂ ರೈನ್ಬೋ 101.3. ಸಖತ್ ಸಾಂಗ್ಸ್ ಕಾರ್ಯಕ್ರಮದಲ್ಲಿ ಸಖತ್ತಾಗಿ ನಡೀತಾ ಇದೆ ನಮ್ಮ ಪ್ರಯಾಣ ಕೂಡ. ಹಾಗೆ ಬಹಳಷ್ಟು ಸಂದೇಶಗಳು ಕೂಡ ಬಂದಿದೆ ಊಟ ಜೊತೆ ಸಿಹಿ ತಿಂಡಿಗೆ, ಹಾಗೆ ಸಾಯಂಕಾಲ ಹೊತ್ತು ಸ್ಪೈಸಿ ಸ್ನ್ಯಾಕ್ಸ್ಗೆ ಸಿಕ್ಕಾಪಟ್ಟೆ ಖರ್ಚು ಮಾಡಿಬಿಡ್ತೀವಿ ಅಂತ ಸಂತೋಷ್ ಧೂಪದಾಳ್ ಅವರು ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಕೆಲವೊಂದು ಸರ್ತಿ ಅನ್ಕಂಟ್ರೋಲಬಲ್ ಅನ್ಸ್ಬಿಡತ್ತೆ, ಸೊ ನಿಯಂತ್ರಣದಲ್ಲಿ ಇದ್ರೆ ಬಹಳ ಒಳ್ಳೇದು ಅಂತ ಅನ್ಸುತ್ತೆ. ಸೊ ಹೇಳ್ದಿರಾ ಕೇಳ್ದಿರಾ, ಕೆಲವೊಂದು ಸರ್ತಿ ಬರೀ ಊಟ ತಿಂಡಿಗೆನೆ ಎಷ್ಟುಟ್ಟು ಹೋಗುತ್ತೆ ಹೇಳೋದಕ್ಕೆ ಆಗೋದಿಲ್ಲ. ಏನೋ ಸಂದೇಶ ಕಳಿಸಿದ್ದಾರೆ ರೂಪಾ, ಲಕ್ಷ್ಮೀಕಾಂತ್, ಯಶವಂತ್, ತೇಜಸ್ವಿನಿ, ಚನ್ನಕುಂಟೆ ಇಲ್ಲಿಂದ, ಹಾಗೆ ಎನ್ ಬಸವರಾಜ್ ಅವರು ಕೂಡ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಸಂದೇಶ ಬಂದಿದೆ ಯಶಸ್ವಿನಿ, ಗಿರಿಜಮ್ಮ, ಅನ್ನಪೂರ್ಣ, ಎನ್ ಎಸ್ ಬಡಾವಣೆ, ಹೊಸದುರ್ಗದಿಂದ, ನಾಗೇಂದ್ರ, ತಾವರೆಕೆರೆ, ಕುಣಿಗಲ್ ನಿಂದ ಹಾಗೆ ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ಬಿಂದು ಪ್ರಕಾಶ್ ಬೆಂಗಳೂರಿನಿಂದ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಕನಸಿನ ಮನೆ ಅಂತ ಮಾಡ್ಕೊಂಡಾದ್ಮೇಲೆ EMI ಹೊಟ್ಟೆ ಹೋಗುತ್ತಲ್ವಾ, ಸೊ ಅದೇ ಅತಿ ಹೆಚ್ಚಾಗಿ ಖರ್ಚಾಗೋದು ಅಂತ ಹೇಳ್ತಾ ಇದ್ದಾರೆ. ಲತಾ ದಿನೇಶ್ ಅವರು ಗಂಗೊಂಡಳ್ಳಿಯಿಂದ, ಎಲ್ಲ ಒಂದು ಕಡೆ ಜೀವನ ಕಟ್ಕೊಳ್ಳೋದಕ್ಕೆ ಅದು ಸಹಾಯ ಆಗ್ತಾ ಇದೆ. ಸೊ ಒಂದ್ಸರ್ತಿ ಖರ್ಚಾದ್ರೂ ಕೂಡ ಇದೊಂಥರ ಲೈಫ್ ಟೈಮ್ ಅಸೆಟ್ ಇದ್ದ ಹಾಗೆ. ವಾಣಿ ವಿಜಯ್ ಅವರು ಸಂದೇಶ ಕಳಿಸಿದ್ದಾರೆ ಗದಗ್ನಿಂದ. ಬಸವರಾಜ್ ನಾಯಕ್ ಅವರು ಚಿಕ್ಕ ನಾಯಕನ ಹಳ್ಳಿಯಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಇನ್ನೂ ಬಹಳಷ್ಟು ಸಂದೇಶ ಬಂದಿದೆ ಸ್ನೇಹಿತರೆ, ನೀವು ಕೂಡ ಬರೆದು ಕಳಿಸಿ. ಹಾಗೆ ನಿಮಗೆ ಯಾವ ಗೀತೆ ಇಷ್ಟ ಅನ್ನೋದು ಮತ್ತು ಬರೆದು ಕಳಿಸಿ ಯಾವ ಒಂದು ವಿಚಾರದಲ್ಲಿ ಅತಿ ಹೆಚ್ಚು ಖರ್ಚು ಮಾಡ್ತೀರಿ, ನಾನು ಖರ್ಚು ಮಾಡಬಾರ್ದು ಅಂತ ಅಂದ್ಕೊಂಡ್ರೂ ಸಹ ನಮ್ಮ ಕೈ ಮೀರಿ ಅತಿ ಹೆಚ್ಚು ವ್ಯಯ ಆಗೋದು ಯಾವ ಒಂದು ವಿಚಾರದಲ್ಲಿ ತಿಂಗಳಲ್ಲಿ ಅನ್ನೋದನ್ನು ವಾಟ್ಸಪ್ ಮುಖಾಂತರ ನಮ್ಮ ವಾಟ್ಸಾಪ್ ಸಂಖ್ಯೆ 9480901013 8091013 ಈ ಗೀತೆ ನಿಮ್ಮೆಲ್ಲರಿಗೋಸ್ಕರ ಮೂಡಿ ಬರ್ತಾ ಇದೆ. ಬಂದಳೋ ಬಂದಳೋ ಕಾಂಚನ ಅಂತ ಕಾಂಚನ ಬರ್ತಾ ಇದ್ದಾರೆ. ಸಾಂಗ್ಲಯಾನ ಚಿತ್ರದ್ದು, ಹಂಸಲೇಖ ಅವರ ಸಾಹಿತ್ಯ, ಹಾಗೆ ಅವರದೇ ಸಂಗೀತದಲ್ಲಿ.

ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBS BLR @ G

ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ, ನಾವು ಸಾಕ್ತಾ ಇದ್ದೀವಿ ಸಖತ್ ಸಾಂಗ್ಸ್ ಕಾರ್ಯಕ್ರಮದಲ್ಲಿ. ಇನ್ನೂ ಸಖತ್ತಾಗಿ ಯಾರ್ಯಾರೆಲ್ಲ ಮೆಸೇಜ್ ಮಾಡಿದ್ದಾರೆ ಅಂತ ನೋಡೋದಾದರೆ, ನಾನು ಅಪೂರ್ವ ಅತಿಯಾಗಿ ಖರ್ಚು ಮಾಡೋದು ಬಟ್ಟೆ ಕೊಂಡ್ಕೊಳ್ಳುವಾಗ, ಹಾಗೆ ಕುರುಕ್ಲು ತಿಂಡಿ ಮೇಲೆ ಸುಮ್ಮನೆ ಗೆಳತಿಯ ಜೊತೆ ಹೋದರೆ ಹೇಗೋ ಖರ್ಚಾಗೋಗುತ್ತೆ, ಇನ್ನು ಕಾಸ್ಮೆಟಿಕ್ಸ್ ಅಂತೂ ಕೇಳಲೇಬೇಡಿ ಸಿಕ್ಕಾಪಟ್ಟೆ ಖರ್ಚಾಗೋಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಒಂದು ದೊಡ್ಡ ಪಟ್ಟಿನೇ ಬಂದ್ಬಿಡ್ತು ಆ್ಯಕ್ಚುಲಿ, ನೀವೇನೇನು ಖರ್ಚು ಮಾಡ್ತೀರಿ ಅಂತ. ಇನ್ನು ಸಂದೇಶವನ್ನ ಕಳಿಸಿ ಹೇಳ್ತಾ ಇದ್ದಾರೆ, ಮದುವೆ ಸೀಸನ್ ಅಲ್ವಾ ಮೇಡಮ್, ಬರೀ ಗಿಫ್ಟ್ಗಳಿಗೇನೆ ಪ್ರೆಸೆಂಟ್ಸ್ಗೇನೆ ಹೊಟ್ಟೋಗ್ಬಿಡತ್ತೆ ಖರ್ಚು ಎಲ್ಲಾನು ಅಂತ ಬೆಳಗಾವಿಯಿಂದ ವಿನೋದ್ ಅವರು ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ. ಅದೊಂದು ರೀತಿ ಹೇಳೋದಕ್ಕಾಗಲ್ಲ, ಸೊ ಇದ್ದೇ ಇರುತ್ತೆ. ಯಾಕೆಂದರೆ ಕೆಲವು ನಾವು ಯಾವುದಾದ್ರೂ ಫಂಕ್ಷನ್ ಮಾಡಿದಾಗ ನಮಗೆ ಬಂದು ಕೊಟ್ಟಿರೋರು ಇರ್ತಾರೆ, ಅದೊಂದು ರಿಟರ್ನ್ ಕೊಡೋವಂಥದ್ದು ಹಾಗೆ ಆಗುತ್ತೆ, ಮುಯಿಗೆ ಮುಯಿ ಅಂತ ಹೇಳ್ತಾರಲ್ಲ ಆ ರೀತಿ. ಪರವಾಗಿಲ್ಲ, ನೆಕ್ಸ್ಟ್ ಟೈಮ್ ಇನ್ಯಾವಾಗಲಾದರೂ ಇನ್ನೇನಾದರೂ ಫಂಕ್ಷನ್ ಮಾಡಿದಾಗ ಇನ್ನೂ ಹೆಚ್ಚಾಗಿ ಬರಬಹುದು ನಿಮಗೂ ಕೂಡ. ಇನ್ನೂ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ ಅನಂತಮೂರ್ತಿ ಅವರು ಶೃಂಗೇರಿಯಿಂದ. ಹಾಗೆ ಗುಮ್ಮಾಳಪುರ ಗ್ರಾಮಸ್ಥರು ಆನೇಕಲ್ನಿಂದ ಅಂತ ಹೇಳ್ತಾ ಇದ್ದಾರೆ. ಹಾಗೆ ನಮಗೋಸ್ಕರ ಒಂದು ಹಾಡನ್ನು ಪ್ರಸಾರ ಮಾಡಿ ಅಂತ ರಮೇಶ್, ಅಶ್ವಿನಿ, ವಾಣಿಶ್ರೀ, ವೇದಾಂತ್ ಕಮತೆ ಚಿಕ್ಕೋಡಿ ತಾಲೂಕಿನಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಶರತ್ ಮತ್ತು ಪದ್ಮಜಾ ಭಿಡೆ ಅವರು ಕೂಡ ಸುಭಾನ್ ಕೌರಿ ಹಂಪಸಾಗರದಿಂದ. ಹಾಗೆ ಇನ್ನೂ ಬಹಳಷ್ಟು ಸಂದೇಶ ಬಂದಿದೆ. ಬಸವರಾಜ್ ಅವರು ಕೂಡ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ನಾವೆಲ್ಲದರಲ್ಲೂ ಕೂಡ ಖರ್ಚು ಅಂತ ಮಾಡೋದಕ್ಕಾಗೋದಿಲ್ಲ, ಯಾಕಂದರೆ ಒಂದು ಗುರಿ ಇಟ್ಕೊಂಡಿರ್ತೀವಿ, ಅದ್ರ ತಕ್ಕಂತೆ ಖರ್ಚಾಗುತ್ತೆ ಅಂತ. ಆ್ಯಕ್ಚುಲಿ ಒಳ್ಳೆ ಅಭ್ಯಾಸ ಇದು, ಈ ಅಭ್ಯಾಸನ ಮುಂದುವರಿಸಿ. ಗೀತಾ ನಾಗಪ್ಪ ಶಿವಮೊಗ್ಗದಿಂದ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಮೊಬೈಲ್ ಕರೆನ್ಸಿಗೆ ಅತಿ ಹೆಚ್ಚು ಖರ್ಚಾಗೋದು ಅಂತ ಹೇಳ್ತಾ ಇದ್ದಾರೆ. ಎಲ್ಲಿ ನಿಮ್ಮ ಹೆಸರೇ ಕಳಿಸಿಲ್ಲ, ತೇಜಸ್ವಿನಿ ಅನ್ಸತ್ತೆ, ಯಶವಂತ ತೇಜಸ್ವಿನಿ ಚೆನ್ನಕೊಂಟೆ ಇಲ್ಲಿಂದ. ಹಾಗೆ ತನ್ವಿ ಸಿಂಚನ ಅಗ್ರಹಾರ ಲೇಔಟ್ ಯಲಹಂಕದಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹೌದು, ದುಡ್ಡು ಅನ್ನೋದು ದಡ್ಡರ ಲೋಕ ಅಂತ ಒಂದು ಮಾತಿದೆ. ಸೊ ಏನಿದ್ರೂ ಪರವಾಗಿಲ್ಲ, ದುಡ್ಡು ಅಂತ ಒಂದು ಬಂದುಬಿಟ್ರೆ ಒಂದೊಂದು ಸರ್ತಿ ಈ ಬೇಡ ಬೇಡ ಬೇಡ ಅಂದ್ರೂ ಅತಿ ಹೆಚ್ಚಾಗಿ ಖರ್ಚಾಗೋಗ್ಬಿಡುತ್ತೆ. ಸೊ ಆ ಒಂದು ಖರ್ಚನ ನಿಯಂತ್ರಣದಲ್ಲಿ ನಾವೆಲ್ಲರೂ ಕೂಡ ಇಟ್ಕೊಳ್ಳೋಣ ಅಂತ ಹೇಳ್ತಾ, ಹೀಗೆ ನಿಮ್ಮೆಲ್ಲರಿಗೋಸ್ಕರ ಮೂಡಿ ಬರ್ತಾ ಇದೆ ಲೋಕ ಮಾಯಾ ಬಜಾರು ಅನ್ನುವಂಥ ಗೀತೆ. ಮಾಯಾ ಬಜಾರ್ ಚಿತ್ರದ 2016 ತೆರೆ ಕಂಡಂತಹ ಚಿತ್ರ, ಯೋಗರಾಜ್ ಭಟ್ ಅವರ ಸಾಹಿತ್ಯ, ಮಿಥುನ್ ಮುಕುಂದನ್ ಅವರ ಸಂಗೀತ ಸಂಯೋಜನೆ, ಹಾಗೆ ಎಸ್ ಪಿ ವಿ ಅವರ ಗೋಲ್ಡನ್ ವಾಯ್ಸ್ ನಲ್ಲಿ ಈ ಗೀತೆ ಮೂಡಿ ಬರ್ತಾ ಇದೆ. ಹೌದು ಸ್ನೇಹಿತರೆ, ಈ ಬಜಾರ್ ಅಂತ ಹೋಗ್ಬಿಟ್ರೆ ಸಾಕು, ಬೇಡ ಅಂದ್ರೂ ಕೂಡ ಇಲ್ಸಲ್ದೆ ಇರಂಗೆಲ್ಲ ಶಾಪಿಂಗ್ ಮಾಡಿಬಿಡ್ತೀವಿ. ಸೊ ಅವರೆಲ್ಲರಿಗೋಸ್ಕರ ಡೆಡಿಕೇಟ್ ಈ ಗೀತೆ ಲೋಕಮಾಯಾ ಬಜಾರು.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಮ್ಯೂಸಿಕಲಿ ಎಂದೆನಿಗೋ ಯಾರ್ಸ್ ಕೇಳ್ತಾ ಇದ್ದೀರಾ ಆಕಾಶವಾಣಿ ಎಫ್ಎಂ ರೇನ್ಬೋ 101.3. ನಾವು ಸಾಕ್ತಾ ಇದ್ದೀವಿ ಸಖತ್ ಸಾಂಗ್ಸ್ ಕಾರ್ಯಕ್ರಮದಲ್ಲಿ. ಹಾಗೆ ಕಡೆದಾಗ ಇನ್ನು ಯಾರ್ಯಾರೆಲ್ಲ ಸಂದೇಶವನ್ನ ಕಳಿಸಿದ್ದಾರೆ ಅಂತ ನೋಡೋದಾದ್ರೆ, ಶಾಪಿಂಗ್ ಹೋದ್ರೆ ಹೇಗೆ ಖರ್ಚಾಗುತ್ತೆ ಅಂತಾನೆ ಹೇಳೋದಕ್ಕಾಗಲ್ಲ. ಹಬ್ಬ ಬಂದ್ರಂತೂ ಇನ್ನೂ ದುಪ್ಪಟ್ಟು ಖರ್ಚು ಅಂತ ಹೇಳ್ತಾ ಇದ್ದಾರೆ. ಕಲಬುರಗಿಯಿಂದ ರಾಧಾಕೃಷ್ಣ ಅವರು, ಹಾಗೆ ತೇಜಸ್ ಅವರು ಕರ್ಕೊಳ್ಳೋದಿಂದ ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ. ಗಣೇಶ್ ಸಾಗರದಿಂದ ಸಂದೇಶವನ್ನ ಕಳಿಸಿ ಹೇಳ್ತಾ ಇದ್ದಾರೆ, ಯಾವಾಗಲೂ ಕೂಡ ಸ್ವಲ್ಪ ಇತಿಮಿತಿನಲ್ಲೇ ಖರ್ಚು ಮಾಡಬೇಕು, ಸೊ ಏನೇ ಆಗಲಿ ಉಳಿತಾಯಕ್ಕೆ ಅತಿ ಹೆಚ್ಚು ಆದ್ಯತೆ ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ. ಎಸ್, ಖಂಡಿತವಾಗ್ಲೂ ಸತ್ಯವಾದಂತಹ ಮಾತಿದು. ಹಾಗೆ ಅನುಷಾ ಅವರ ಸಂದೇಶ ಕೂಡ ಬಂದಿದೆ. ಹನುಮಂತ್ ನಾಗರಬೆಂಚಿ ಇಲ್ಲಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಮತ್ತು ಸಂದೇಶ ಕಳಿಸಿದ್ದಾರೆ ಯಾರಿದು, ಕಲಬುರಗಿ ಜಿಲ್ಲೆಯ ಶಿವಲಿಂಗಪ್ಪ ಭದ್ರೆ ಅವರು ಕೂಡ. ಹಾಗೆ ಇನ್ನೂ ಬಹಳಷ್ಟು ಸಂದೇಶ ಬಂದಿದೆ. ಗ್ರಾಮ್ ಪ್ರೋಹಿತ್ BTM ಲೇಔಟ್ನಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಮತ್ತು ಸೋನು ಮತ್ತು ಕುಟುಂಬ ಅವರು ಕೂಡ. ಹಾಗೆ ಮಮತಾ ರವಿ ಅವರ ಸಂದೇಶ ಕೂಡ ತಲುಪಿದೆ. ಗೀತಾ ನಾಗಪ್ಪ ಅವರ ಸಂದೇಶ ಬಂದಿದೆ ಶಿವಮೊಗ್ಗದಿಂದ. ನಿಮ್ಮೆಲ್ಲರ ಸಂದೇಶಕ್ಕೆ ಪ್ರೀತಿಯ ಧನ್ಯವಾದಗಳು ಅಂತ ಹೇಳ್ತಾ ಇಲ್ಲಿಗೆ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ಈ ಕಡೆಯ ಗೀತೆಯೊಂದಿಗೆ. ಈ ಗೀತೆ ನಿಮ್ಮೆಲ್ಲರಿಗೋಸ್ಕರ ಮೂಡಿ ಬರ್ತಾ ಇದೆ. ವಿಜಯ್ ಪ್ರಕಾಶ್ ಅವರ ಧ್ವನಿಯಲ್ಲಿ ಧ್ವಜ ಚಿತ್ರದ ಗೀತೆ, ಚಂದನ್ ಶಂಕರ್ ಅವರ ಸಾಹಿತ್ಯ, ಸಂತೋಷ್ ನಾರಾಯಣನ್ ಅವರ ಸಂಗೀತ ಸಂಯೋಜನೆಯಲ್ಲಿ. ಇಷ್ಟು ಹೇಳ್ತಾ ಟಟ ಬಾಯ್ ಬಾಯ್ ಹೇಳ್ತಾ ಇರೋದು ತೇಜ, ಆದರೆ ಈಗಲೇ ಫೈನಲ್ ಬಾಯ್ ಅಲ್ಲ. ಇನ್ನು ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೀನಿ ಸೇನೆ ಚಿಟ್ಟೆ ಕಾರ್ಯಕ್ರಮದಲ್ಲಿ. ಇವತ್ತು ಯಾವ ಚಿಟ್ಟೆ ಹಾರಾಡುತ್ತೆ, ಎಷ್ಟೆಲ್ಲ ಬಣ್ಣವನ್ನು ಪಸರಿಸುತ್ತೆ ನೋಡೋಣ.
2: ಹೇ ಮಳ್ಳ

ಸ್ನೇಹಿತರೆ, ಸಮಯ ಇದೆ 10:02. ಈ ಸಮಯ ಪ್ರತಿದಿನನೂ ಕೂಡ ಸ್ಯಾಂಡಲ್ವುಡ್ ನ ಸಮಾಚಾರ ಮಾತಾಡುವಂತಹ ಸಮಯ, ಸಿನಿ ಚಿಟ್ಟೆ ಕಾರ್ಯಕ್ರಮದ ಸಮಯ. ಇವತ್ತಿನ ಸಿನಿ ಚಿಟ್ಟೆನಲ್ಲಿ ಏನಪ್ಪ ಸ್ಪೆಷಲ್ ಅಂತ ಹೇಳ್ತಾ ಇದ್ದೀರಾ? ಸೊ ಇವತ್ತು ನಮ್ಮ ಸ್ಯಾಂಡಲ್ವುಡ್ ಕಂಡಂತಹ ಅದ್ಭುತವಾದಂತಹ ಮ್ಯಾಜಿಕಲ್ ಕಂಪೋಸರ್ ಒಬ್ಬರ ಹುಟ್ಟುಹಬ್ಬ. ಸಂಗೀತ ಸಂಯೋಜನೆಯಲ್ಲಿ ಎತ್ತದ ಕೈ ಅಂತಲೇ ಹೇಳಬೇಕು. ಅಪ್ರತಿಮ ಸಂಗೀತ ಸಂಯೋಜಕರು ಯಾರವರು, ಏನ್ ಕಥೆ, ಬಹಳಷ್ಟು ಜನಕ್ಕೆ ಗೊತ್ತಾಗಿರತ್ತೆ ಅಂತ ಅನ್ಸುತ್ತೆ. ಬಹಳಷ್ಟು ಗೀತೆಗಳಿಗೆ ಜೀವ ತುಂಬಿದಂತಹ ಹೆಗ್ಗಳಿಕೆ ಇವರಿಗೆ ಸಲ್ಲತ್ತೆ. ಬಹಳಷ್ಟು ರಿಯಾಲಿಟಿ ಶೋಸಲ್ಲೂ ಕೂಡ ಕಾಣಿಸ್ಕೊಂಡಿದ್ದಾರೆ. ಹಾಗೆ ಬಹಳಷ್ಟು ಚಿತ್ರಗಳಿಗೆ ಇವತ್ತಿಗೂ ಕೂಡ ಅವರ ಕಂಪೋಸಿಷನ್ನ ಗೀತೆಗಳು ಕೇಳ್ತಾರೆ. ಮತ್ತೆ ಮತ್ತೆ ಪುನಃ ಕೇಳಬೇಕು ಅಂತ ಅನಿಸುತ್ತೆ. ಯಾರವರು ಗೊತ್ತಿದ್ರೆ ಬೇಗ ಬೇಗ ಸಂದೇಶವನ್ನು ಕಳಿಸಿ ವಾಟ್ಸಾಪ್ ಮುಖಾಂತರ. ನಮ್ಮ ವಾಟ್ಸಾಪ್ ಸಂಖ್ಯೆ 9480901014800100103. ಅವರ ಕಂಪೋಸಿಷನ್ನಲ್ಲಿ ಮೂಡಿ ಬಂದಂತಹ ಒಂದು ಗೀತೆ ಪ್ರಸಾರ ಮಾಡ್ತೀನಿ. ಸೊ ನಿಮ್ಗೆ ಗೊತ್ತಾಗುತ್ತೆ ಅಂತ ಅನಿಸುತ್ತೆ. ಈ ಹೊತ್ತಲ್ಲಿ ಸಿನಿ ಚಿಟ್ಟೆ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ಆಗ್ತಾ ಇರೋದು ತೇಜಾ.

ಹೌದು, ಸಿನಿರಂಗದ ಕನ್ನಡ ಸಿನಿರಂಗದ ಮ್ಯಾಜಿಕಲ್ ಕಂಪೋಸರ್ ಒಬ್ಬರ ಹುಟ್ಟುಹಬ್ಬ ಇವತ್ತು ಅಂತ ಬಹಳಷ್ಟು ಜನ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹರೀಶ್ ಅವರು ಮಲ್ಲೇಶ್ವರಂನಿಂದ, ಹಾಗೆ ನೇತ್ರಾ ಅವರು ಕೆಂಗೇರಿಯಿಂದ, ಮತ್ತು ಸದಾನಂದ್ ಬಂಟ್ವಾಳ ಅವರು ಕೂಡ, ಹಾಗೆ ಶರತ್ ಮತ್ತು ಪದ್ಮಜಾ ಭಿಡೆ ಹಂಪಿ ನಗರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಎಸ್, ಇವತ್ತು ಅರ್ಜುನ್ ಜನ್ಯ ಅವರ ಹುಟ್ಟುಹಬ್ಬ.

ಸಂಗೀತ ಸಂಯೋಜನೆಯಲ್ಲೂ ಸೈ, ಗಾಯನಕ್ಕೂ ಸೈ ಅನ್ನೋ ಹಾಗೆ ಒಬ್ಬ ಮಲ್ಟಿ ಟಾಸ್ಕರ್ ಅಂತ ಹೇಳಬೇಕು ಅರ್ಜುನ್ ಜನ್ಯ ಸರ್ ಅವರು. ಸೊ ಅವರು ಹುಟ್ಟಿದಂತಹ ದಿನ ಇವತ್ತು. ಲೋಕೇಶ್ ಕುಮಾರ್ ಅನ್ನೋವಂಥದ್ದು ಅವರ ಹುಟ್ಟು ಹೆಸರಾಗಿತ್ತು. ಹಾಗಿದ್ರೆ ಈ ಲೋಕೇಶ್ ಕುಮಾರ್ ಅವರು ಅರ್ಜುನ್ ಜನ್ಯ ಆಗಿದ್ದು ಹೇಗೆ, ಇದ್ರ ಬಗ್ಗೆ ಇನ್ನೂ ಬಹಳಷ್ಟು ಮಾತಾಡೋಣ. ನಿಮಗೂ ಕೂಡ ಏನಾದರೂ ಮಾಹಿತಿ ಗೊತ್ತಿದ್ರೆ ನಮಗೆ ವಾಟ್ಸಾಪ್ ಮುಖಾಂತರ ಕಳಿಸ್ಕೊಡಿ. ನಮ್ಮ ವಾಟ್ಸಾಪ್ ಸಂಖ್ಯೆ 9480901018091013. ಅವರ ಸಂಗೀತ ನಿರ್ದೇಶನದಲ್ಲಿ ಮೂಡಿ ಬಂದಂತಹ ಮತ್ತೊಂದು ಸೊಗಸಾಗಿರುವಂತಹ ಗೀತೆ ನಿಮ್ಮೆಲ್ಲರಿಗೋಸ್ಕರ ಮೂಡಿ ಬರ್ತಾ ಇದೆ. ವಿಜಯ್ ಪ್ರಕಾಶ್ ಅವರು ಧ್ವನಿಗೂಡಿಸಿದ್ದಾರೆ, ಹಾಗೆ ಆನ್ ಸ್ಕ್ರೀನ್ ಅಲ್ಲಿ ರಚಿತಾ ರಾಮ್ ಹಾಗೂ ನೀನಾಸಂ ಸತೀಶ್ ಅವ್ರನ್ನ ನೋಡಬಹುದು. ಚೇತನ್ ಕುಮಾರ್ ಅವರ ಸಾಹಿತ್ಯ, ಹಾಗೆ ಪಾಲಕ್ ಮುಚಾಲ್ ಅವರು ಕೂಡ ಧ್ವನಿಗೂಡಿಸಿದ್ದಾರೆ. ಅಯೋಗ್ಯ ಚಿತ್ರದ ಈ ಗೀತೆ ನಿಮ್ಮೆಲ್ಲರಿಗೋಸ್ಕರ ಮೂಡಿ ಬರ್ತಾ ಇದೆ ಸಿನಿ ಚಿಟ್ಟೆ ಕಾರ್ಯಕ್ರಮದಲ್ಲಿ.

ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ, ಸಿನಿ ಚಿಟ್ಟೆ ಕಾರ್ಯಕ್ರಮದಲ್ಲಿ ಸಾಕ್ತಾ ಇದ್ದೀವಿ. ಲೋಕೇಶ್ ಕುಮಾರ್ ಅವರು, ಅಲ್ಲ ಲೋಕೇಶ್ ಕುಮಾರ್ ಅಂದರೆ ಅರ್ಥ ಆಗೋದಿಲ್ಲ, ಅರ್ಜುನ್ ಜನ್ಯ ಅವರು. ಇವತ್ತಿಗೆ ಅಂದರೆ 13th May 1980 ಅವರು ಹುಟ್ಟಿದ್ದು, ಮೂಲತಃ ಬೆಂಗಳೂರಿನವರೇನೆ. ಸೊ ಮುಂಚೆ ಒಬ್ಬ ಇಂಡಿಪೆಂಡೆಂಟ್ ಮ್ಯೂಸಿಕ್ ಕಂಪೋಸರ್ ಆಗೋಕ್ಕಿಂತ ಮುಂಚೆ ವಿ ಮನೋಹರ್ ಹಾಗೂ ಕಲ್ಯಾಣ್ ಅವರ ಜೊತೆ ಬಹಳಷ್ಟು ಚಿತ್ರಗಳಲ್ಲಿ ಕೆಲಸ ಮಾಡಿದ್ರು, ಕಾರ್ಯನಿರ್ವಹಿಸಿದ್ರು. ಅವರೇ ಹೇಳಿರೋ ಪ್ರಕಾರ ಸರಿಸುಮಾರು 30 ಚಿತ್ರಗಳಿಗೆ ಅವರು ಕಾರ್ಯಗಳನ್ನು ಮಾಡಿದ್ದಾರಂತೆ. ಸೊ ಎಷ್ಟೊಂದರಲ್ಲಿ ಸ್ವಲ್ಪ ಏನು ಸಣ್ಣಪುಟ್ಟ ಇನ್ಸ್ಟ್ರೂಮೆಂಟ್ಸ್ ನುಡಿಸೋದಾಗಿರ್ಬೋದು, ಸೊ ಪ್ರತಿಯೊಂದನ್ನು ಕೂಡ ಮಾಡ್ತಿರಂತೆ. ಎಸ್ಪೆಷಲಿ ಕೀಬೋರ್ಡನ್ನು ನುಡಿಸುವಂಥ ಒಂದು ಕಾರ್ಯದಲ್ಲಿ ಅರ್ಜುನ್ ಜನ್ಯ ಅವರು ಇದ್ರು ಅಂತ ಕೂಡ ಹೇಳ್ತಾರೆ. ಇನ್ನು 2006 ತೆರೆ ಕಂಡಂತಹ ಆಟೋಗ್ರಾಫ್ ಪ್ಲೀಸ್ ಅನ್ನುವಂತಹ ಚಿತ್ರದ ಮುಖಾಂತರ ಅವರೊಬ್ಬ ಇಂಡಿಪೆಂಡೆಂಟ್ ಡೈರೆಕ್ಟರ್ ಆದರು. ಸೊ ನೋಡ್ರಿ ನೋಡಿ, ಕಲಿಕೆ ಅನ್ನುವಂಥದ್ದು ಎಷ್ಟು ಪ್ರಭಾವ ಬೀರುತ್ತೆ ಅಂತ. ಅವರು ಅವಾಗ ಅಷ್ಟು ಚಿತ್ರಗಳಲ್ಲಿ ಬೆಳಕಿಗೆ ಬರದೆ ತನ್ನ ಕೆಲಸ ತಾವು ಮಾಡಿಕೊಂಡು ಚೆನ್ನಾಗಿ ಕಲಿತು ಅದನ್ನು ಕರತಲ ಮಲಕ ಮಾಡಿಕೊಂಡು ನಂತರ 2006 ಬಂದ್ರಲ್ಲ, ಸೊ ಒಬ್ಬ ಉದಯೋನ್ಮುಖ ಮ್ಯೂಸಿಕ್ ಡೈರೆಕ್ಟರ್

ಆಗಿ ಅದಾದ ನಂತರ ಮಾಡಿದಂತಹ ಎಲ್ಲ ಚಿತ್ರಗಳು ಕೂಡ ಸೂಪರ್ ಡೂಪರ್ ಹಿಟ್ ಆದಂತಹ ಚಿತ್ರಗಳು. ಚಿತ್ರಗಳ ಸಂಗೀತ ನಿರ್ದೇಶನ ಕೂಡ ಬಹಳನೇ ಸೊಗಸಾಗಿದೆ. ಸೊ ಈಗಷ್ಟೇ ನೀವು ಈ ಗೀತೆಯನ್ನು ಕೂಡ ಕೇಳಿದ್ರೆ, ಅನುರಾಧ ಭಟ್ ಅವರ ಧ್ವನಿಯಲ್ಲಿ ಭಜರಂಗಿ ಈ ಚಿತ್ರದ ಗೀತೆಯನ್ನು ಕೂಡ ಕೇಳಿದ್ರಿ. ವಿ ನಾಗೇಂದ್ರ ಪ್ರಸಾದ್ ಅವರು ಸಾಹಿತ್ಯವನ್ನು ರಚಿಸಿದ್ರು. ಇದರಲ್ಲೂ ಕೇಳ್ತಿದ್ರೆ ಒಂದು ದೈವತ್ವದ ಸಂಗೀತ ಅನ್ಸತ್ತೆ. ಸೊ ಇದೇ ರೀತಿ ನಮ್ಮೆಲ್ಲರ ಜೀವನದಲ್ಲೂ ಹಾಗೆ ಅಲ್ವಾ? ಸೊ ಬೇಸ್ ಒಂದು ಚೆನ್ನಾಗಾಗ್ಬಿಟ್ರೆ, ತುಂಬ ಚೆನ್ನಾಗಿ ಕಲಿಕೆ ಅನ್ನೋದಾಗ್ಬಿಟ್ರೆ, ಎಲ್ಲೋ ಒಂದು ಕಡೆ ನಾವು ಕಾರ್ಯನಿರ್ವಹಿಸುವಾಗ ಅದೆಲ್ಲವೂ ಕೂಡ ತುಂಬಾ ಪ್ರಭಾವ ಬೀರುತ್ತೆ. ಸೊ ಅದಕ್ಕೆ ಅತ್ಯುತ್ತಮವಾದಂತಹ ಉದಾಹರಣೆ ಅಂತಂದರೆ ನಮ್ಮ ಅರ್ಜುನ್ ಜನ್ಯ ಸರ್ ಅಂತಲೇ ಹೇಳಬೇಕು. ಅದಾದ ನಂತರ ಕೆಂಪೇಗೌಡ ಚಿತ್ರ ನೋಡಿ, ಅದಂತೂ ಏನಂತ ಹೇಳ್ತಾರೆ, ಒಂದು ರೀತಿ ಯೂ ಟರ್ನ್ ಕೊಟ್ಟಂತಹ ಚಿತ್ರ ಅವರ ಒಂದು ಸಿನಿ ಜರ್ನಿನಲ್ಲಿ. ಸೊ ಅದೇ ಚಿತ್ರದ ಗೀತೆ ನಿಮ್ಮೆಲ್ಲರಿಗೋಸ್ಕರ ಮೂಡಿ ಬರುತ್ತೆ ಕೂಡ. ಇದರ ನಡುವೆ ಇನ್ನು ಸ್ಲಂಬಾಲ ಆಗಿರಬಹುದು, ಹಾಗೆ ಯುಗ, ಇದೆಲ್ಲ ಚಿತ್ರಗಳಲ್ಲೂ ಕೂಡ ಅವರು ಬಹಳನೇ ಕೆಲಸ ಮಾಡಿದರು ಕೂಡ. ನಿಮ್ಮೆಲ್ಲರಿಗೋಸ್ಕರ ಮೂಡಿ ಬರ್ತಾ ಇದೆ ಕೆಂಪೇಗೌಡ ಚಿತ್ರದ ಗೀತೆ. ಇದಕ್ಕೂ ಕೂಡ ಬಹಳಷ್ಟು ಅವಾರ್ಡ್ಸನ್ನು ಪಡ್ಕೊಂಡಂತಹ ಹೆಗ್ಗಳಿಕೆ ಅರ್ಜುನ್ ಜನ್ಯ ಅವರಿಗೆ ಸಲ್ಲತೆ. ವಿಜಯ್ ಪ್ರಕಾಶ್ ಅವರ ಧ್ವನಿಯಲ್ಲಿ ಈ ಸೊಗಸಾಗಿರುವಂತಹ ಗೀತೆ ಮೂಡಿ ಬರ್ತಾ ಇದೆ ಕೆಂಪೇಗೌಡ ಚಿತ್ರದ.

ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ, ಕೇಳ್ತಾ ಇದ್ರಿ ಆಕಾಶವಾಣಿ ಎಫ್ಎಂ ರೇನ್ಬೋ 101.3. ನಾವು ಸಾಕ್ತಾ ಇದೀವಿ ಸಿನಿ ಚಿಟ್ಟೆ ಕಾರ್ಯಕ್ರಮದಲ್ಲಿ. ಇವತ್ತು ಬರ್ಡೇ ಗುಂಗಲ್ಲಿ ಹಾರಾಡ್ತಾ ಇರೋದು ನಮ್ಮ ಪ್ರೀತಿಯ ಅರ್ಜುನ್ ಜನ್ಯ ಸರ್ ಅವರು. ಸೊ ಅವರು ಮಾಡಿದಂತಹ ಚಿತ್ರಗಳ ಒಂದು ಮ್ಯೂಸಿಕ್ ಕಂಪೋಸಿಷನ್ ಇರುವಂತಹ ಚಿತ್ರಗಳ ಗೀತೆಗಳನ್ನ ನಾವೆಲ್ಲರೂ ಕೂಡ ಕೇಳ್ತಾ ಇದ್ವಿ. ಹೌದು, ಅವರನ್ನ ನಮ್ಮ ಕನ್ನಡದ ಎ.ಆರ್. ರೆಹಮಾನ್ ಅಂತ ಕೂಡ ಹೇಳ್ತಾರೆ. ಹೌದು, ಅವ್ರು ಮಾಡಿರುವಂತಹ ಅಷ್ಟು ಕಂಪೋಸಿಷನ್ ಕೂಡ ಅವರ ಒಂದು ಕಂಪೋಸಿಷನ್ಗೆ ಹೋಲಿಸ್ತಾರೆ. ಹೌದು, ಅವ್ರಿಗೆ ಖುಷಿನೂ ಕೊಡುತ್ತೆ ಅಂತ ಬಹಳಷ್ಟು ಕಡೆ ಹೇಳಿದ್ದಾರೆ. ಅವರ ಕಂಪೋಸಿಷನ್ ಅಲ್ಲಿ ಓಡಿ ಬಂದಂತಹ ರೋಮಿಯೋ ಚಿತ್ರಕ್ಕೆ ಸೈಮಾ ಬೆಸ್ಟ್ ಮ್ಯೂಸಿಕ್ ಡೈರೆಕ್ಟರ್ ಅವಾರ್ಡ್ ಕೂಡ ಸಿಕ್ಕಿದೆ. ಹಾಗೆ ಅಲೆಮಾರಿ ಚಿತ್ರದ ಒಂದು ಗೀತೆಗಾಗಿ ಕೂಡ ರಾಜ್ಯ ಪ್ರಶಸ್ತಿ ಪಡೆದಂತಹ ಹೆಗ್ಗಳಿಕೆ ಅರ್ಜುನ್ ಜನ್ಯ ಅವರಿಗೆ ಸಲ್ಲತೆ. ಇನ್ನು ಈಗಷ್ಟೇ ವಿಕ್ಟ್ರಿ ಚಿತ್ರದ ಗೀತೆಯನ್ನು ಕೂಡ ಕೇಳಿದ್ರಿ. 2013 ತೆರೆ ಕಂಡಂತಹ ಚಿತ್ರ ಇದು. ಸಿಕ್ಕಾಪಟ್ಟೆ ವೈರಲ್ ಆದಂತಹ ಮ್ಯೂಸಿಕ್, ಹಾಗೆ ಹಾಡುಗಳನ್ನು ಕೂಡ ಹೊಂದಿದಂತಹ ಚಿತ್ರ ವಿಕ್ಟ್ರಿ ಚಿತ್ರ. ಇದನ್ನ ಮ್ಯೂಸಿಕಲಿ ಹಿಟ್ ಚಿತ್ರ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ಮುಂದೆ ನಿಮ್ಮೆಲ್ಲರಿಗೋಸ್ಕರ ರೋಮಿಯೋ ಚಿತ್ರದ ಗೀತೆ ಲೈನ್ ಅಪ್ ಆಗಿದೆ. ಕಾರ್ತಿಕ್ ಹಾಗೂ ಪ್ರಿಯಾ ಹಿಮೇಶ್ ಅವರ ಧ್ವನಿಯಲ್ಲಿ, ಜಯಂತ್ ಕಾಯ್ಕಿಣಿ ಅವರ ಲಿರಿಕ್ಸ್, ಹಾಗೆ ಅರ್ಜುನ್ ಜನ್ಯ ಅವರ ಸೂಪರ್ ಹಿಟ್ ಕಂಪೋಸಿಷನ್ ಈ ಗೀತೆಗಿದೆ. ಹೇಗಿದೆ ನಿಮ್ಮೆಲ್ಲರಿಗೋಸ್ಕರ ಮೂಡಿ ಬರ್ತಾ ಇದೆ ಸಿನಿ ಚಿಟ್ಟೆ ಕಾರ್ಯಕ್ರಮದಲ್ಲಿ.

ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ. ನಾವು ಸಾಕ್ತಾ ಇದ್ದೀವಿ ಸಿನಿ ಚಿಟ್ಟೆ ಕಾರ್ಯಕ್ರಮದಲ್ಲಿ. ಹಾಗೆ ಸಾಕ್ತಾ ಸಾಕ್ತಾ ಅರ್ಜುನ್ ಜನ್ಯ ಅವರ ಕುರಿತು ಕೂಡ ಮಾತಾಡ್ತಾ ಇದ್ದೀವಿ. ಅವರ ಕಂಪೋಸಿಷನ್ನಲ್ಲಿ ಎಲ್ಲವೂ ಕೂಡ ಟಾಪ್ ಎ ಕ್ಲಾಸ್ ಕೂಡ. ಸೊ ಒಂದು ಗೀತೆ ತುಂಬಾ ಕಾಡುತ್ತೆ, ಒಡಿಯಾ ಚಿತ್ರದ ಗೀತೆ, ಅರ್ಮಾನ್ ಮಲ್ಲಿಕ್ ಅವರು ಹಾಡಿರುವಂಥದ್ದು. ಸ್ಟಾರ್ಟಿಂಗ್ ಮ್ಯೂಸಿಕ್ ಬಿಟ್ಟಿಂದ ಹಿಡಿದು ಕಡೆಯವರೆಗೂ ಕೂಡ ಅಷ್ಟೇ ಬ್ಯೂಟಿಫುಲ್ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿದ್ದಾರೆ ಕಂಪೋಸಿಷನ್ನಲ್ಲಿ. ಅದೇ ಗೀತೆ ನಿಮ್ಮೆಲ್ಲರಿಗೋಸ್ಕರ ಮೂಡಿ ಬರ್ತಾ ಇದೆ ಈಗ ಸಿನಿ ಚಿಟ್ಟೆ ಕಾರ್ಯಕ್ರಮದಲ್ಲಿ. ಬಹಳಷ್ಟು ಜನ ಸಂದೇಶವನ್ನು ಸಹ ಕಳಿಸಿದ್ದೀರಿ, ನಿಮ್ಮೆಲ್ಲರ ಸಂದೇಶವನ್ನು ಈ ಹಾಡಿನ ನಂತರ ಓದ್ತೀನಿ. ಈ ಗೀತೆ ನಿಮ್ಮೆಲ್ಲರಿಗೋಸ್ಕರ ಮೂಡಿ ಬರ್ತಾ ಇದೆ, ಒಡೆಯ ಚಿತ್ರದ್ದು. ಬಹುಶಃ ತುಂಬ ಕಾಮ್ ಮೈಂಡಲ್ಲಿದ್ದು ಒಂಚೂರು ಕಾಫಿನೋ ಟೀನೋ ಕುಡಿತಾ ಈ ಒಂದು ಗೀತೆನ ಎಂಜಾಯ್ ಮಾಡ್ಬೋದು.

ಆಕಾಶವಾಣಿ ಎಫ್ಎಂ ರಾಯಂಪು ಕೇಳ್ತಾ ಇದ್ದೀರಿ. ಆಪ್ಕಿ ಪಸಂದ್ ಕಾರ್ಯಕ್ರಮಕ್ಕೆ ತುಂಬಾ ಜನ ಸಂದೇಶವನ್ನ ಕಳಿಸಿದ್ದೀರಿ. ಪ್ಲೀಸ್ ನಮ್ಮ ಗೀತೆಯನ್ನು ಕೂಡ ಪ್ರಸಾರ ಮಾಡಿ ಅಂತ ಹೇಳಿ ಸತೀಶ್ ಕುಮಾರ್ ಅವರು ದೇವರಾಯನದುರ್ಗದಿಂದ ಮೆಸೇಜ್ ಮಾಡಿದ್ದಾರೆ. ಡಾಕ್ಟರ್ ಅನಂತಕುಮಾರ್ ಅರಸು ಅವರು ಕಡಬ ಗುಬ್ಬಿ ತಾಲೂಕಿನಿಂದ, ಹಾಗೆಯೇ TGIF ಪ್ರೋಗ್ರಾಮ್ ಮಿಸ್ ಮಾಡ್ಕೊಳ್ತಾ ಇದ್ದೀವಿ ಅಂತ ಇಲ್ಲೊಬ್ರು ಮೆಸೇಜ್ ಕಳಿಸಿದ್ದಾರೆ. ವಿನಯ್ ಪವಿತ್ರ ನಾಗರತ್ನ ಅವರು ವಿನೋಬ ನಗರದಿಂದ, ಹಾಗೆಯೇ ಸೋಮು ಸುಮಾ ವಸಿಷ್ಠ ಅವರ ಸಂದೇಶ, ಹಾಗೆ ಮತ್ತಷ್ಟು ಜನರ ಸಂದೇಶ ನಮಗೆ ತಲುಪಿದೆ. ತೇಜಸ್ ಕಾಕುಳ ಅವರು ಮೂರ್ತಿ ಮಂಗಮ್ಮ ವೆಲ್ಸನ್ ಗಾರ್ಡನ್ನಿಂದ ಸಂದೇಶ ಕಳಿಸಿದ್ದಾರೆ. ಹಾಗೆ ರಘುನಾರಾಯಣ್ ಅವರು ಹೇಳ್ತಿದ್ದಾರೆ, ಸುಧಾನಾರಾಯಣ್ ಅವರು ಹೇಳ್ತಿದ್ದಾರೆ, ಎಷ್ಟೊಳ್ಳೆ ಅಬ್ಸರ್ವೇಷನ್ ಎನ್ಆರ್ ಪ್ರಸಾದ್ ಅವರದ್ದು ಅಂತ ನಮಗೂ ಕೂಡ ಹಾಗೆ ಅನ್ನಿಸ್ತು. ಹಾಗೆ ಇಸ್ಮಾಯಿಲ್ ಅವರು ನಮಗೂ ಒಂದು ಹಾಡು ಬೇಕು ಅಂತ ಹೇಳ್ತಿದ್ದಾರೆ. ಮಾದನ ಹಿಪ್ಪರಿಗೆಯಿಂದ ಶಿವಲಿಂಗಪ್ಪ ಭದ್ರೆ ಅವರು ಹಾಡಿಗಾಗಿ ರಿಕ್ವೆಸ್ಟ್ ಕಳಿಸಿದ್ದಾರೆ. ನಿಮ್ಮೆಲ್ಲರ ಪ್ರೀತಿಯ ಸಂದೇಶಕ್ಕೆ ಧನ್ಯವಾದಗಳು, ಹಾಗೆ ನೀವು ಹಂಚಿಕೊಳ್ಳುವಂತಹ ಟ್ರಿವಿಯಾಕ್ಕೂ ಕೂಡ ಧನ್ಯವಾದಗಳು ಅಂತ ಹೇಳ್ತಾ ಇದ್ದೀವಿ. ಮತ್ತೆ ಕಾರ್ ಕುರಿತಾಗಿ ಮಾತಾಡಬೇಕಾದ್ರೆ ಮತ್ತೊಂದು ವಿಷಯ ನೆನಪಾಯಿತು. ರೇಷಮ್ ಅವ್ರ ಶೇರಾ ಅನ್ನುವಂತಹ ಚಿತ್ರ 1971 ತೆರೆ ಕಂಡಂತಹ ಕ್ರೈಮ್ ಡ್ರಾಮಾ ಸಿನಿಮಾ ಇದು. ಸುನಿಲ್ ದತ್ ಅವರು ಡೈರೆಕ್ಟ್ ಮಾಡಿದ್ರು, ವಹಿದಾ ರೆಹಮಾನ್ ಹಾಗೆ ಸುನಿಲ್ ದತ್ ಅವರು ನಟಿಸಿದಂತಹ

ಚಿತ್ರ ಇದು. ಇದರಲ್ಲಿ ವಿನೋದ್ ಖನ್ನಾ, ಅಮಿತಾಬ್ ಬಚ್ಚನ್, ರಾಖಿ, ರಂಜಿತ್, ಹಾಗೆ ಕೆ ಎನ್ ಸಿಂಗ್, ಜಯಂತ್, ಅಂಬರೀಶ್ ಪುರಿ ಮುಂತಾದವರು ಕೂಡ ನಟಿಸಿದ್ರು. ಇದು ಈ ಒಂದು ಚಿತ್ರದ ಬಗ್ಗೆ ಹೇಳಬೇಕು ಅಂತಂದರೆ, ಗೋಲ್ಡನ್ ಬೇರ್ ಅವಾರ್ಡ್ಗೆ ನಾಮಿನೇಟ್ ಆಗಿತ್ತು. ಸುನಿಲ್ ದತ್ ಅವರ ಒಂದು ಡೈರೆಕ್ಷನ್ ಅಷ್ಟು ಅದ್ಭುತವಾಗಿತ್ತು, ಮತ್ತು ಸಾಕಷ್ಟು ಅವಾರ್ಡ್ಗಳನ್ನ ಕೂಡ ಇದು ಪಡೆದುಕೊಂಡಂತಹ ಚಿತ್ರ. ಬೆಸ್ಟ್ ಆ್ಯಕ್ಟ್ರೆಸ್ ಅವಾರ್ಡ್ ಸಿಕ್ತು ವಹಿದಾ ರೆಹಮಾನ್ಗೆ, ಹಾಗೆ ಬೆಸ್ಟ್ ಮ್ಯೂಸಿಕ್ ಡೈರೆಕ್ಷನ್ಗೆ ಜಯದೇವ್ ಅವ್ರಿಗೆ ಸಿಕ್ತು, ಮತ್ತು ಬೆಸ್ಟ್ ಸಿನಿಮಾಟೋಗ್ರಫಿ ಅಂತ ರಾಮಚಂದ್ರ ಅವರಿಗೆ ಅವಾರ್ಡ್ ಸಿಕ್ತು. ಹೀಗೆ ಸಾಲು ಸಾಲು ಅವಾರ್ಡ್ಗಳನ್ನ ಬಾಚಿಕೊಂಡಂತಹ ಸಿನಿಮಾ ಇದು. ವಿಮರ್ಶಕರು ಕೂಡ ತುಂಬ ಸಕಾರಾತ್ಮಕವಾಗಿ ಪ್ರತಿಕ್ರಿಯಿಸಿದರು ಈ ಒಂದು ಸಿನಿಮಾವನ್ನು ತೆರೆದಿರುವಂತಹ ರೀತಿ, ತೆಗೆದಿರುವಂಥ ರೀತಿ, ಹಾಗೆಯೇ ನಟನೆಯ ಕುರಿತಾಗಿ ಪ್ರತಿಯೊಂದರ ಬಗ್ಗೆ ತುಂಬಾ ಒಳ್ಳೆಯ ಮಾತುಗಳನ್ನ ಆಡಿದರು. ಆದರೆ ಎಂಥ ಮೋಸ ನೋಡಿ, ಇದು ಬಾಕ್ಸ್ ಆಫೀಸ್ನಲ್ಲಿ ಗೆಲ್ಲೇ ಇಲ್ಲ. ಪ್ರೇಕ್ಷಕ ಮಹಾಪ್ರಭು ಈ ಒಂದು ಚಿತ್ರವನ್ನು ಅದೇನು ತೆರೆದ ತೋಳಿನಿಂದ ಸ್ವಾಗತಿಸಬಾರ್ದು ಅಂದ್ಕೊಂಡು, ಏನಾಯಿತೋ ಗೊತ್ತಿಲ್ಲ, ಎಲ್ಲಿ ಯಾವ ಒಂದು ಫಾರ್ಮುಲಾ ಮಿಸ್ ಹೊಡಿತು ಗೊತ್ತಿಲ್ಲ, ಒಟ್ಟಿನಲ್ಲಿ ಈ ಒಂದು ಸಿನಿಮಾಕ್ಕೆ ಜನ ಬರಲಿಲ್ಲ. ಮತ್ತೆ ಸುನಿಲ್ ದತ್ ಅವರು ತಮ್ಮ ಹತ್ರ ಇದ್ದಂತಹ 7 ಕಾರ್ಗಳನ್ನ ಮಾರಿ ಬಸ್ನಲ್ಲಿ ಟ್ರಾವೆಲ್ ಮಾಡೋದಕ್ಕೆ ಶುರು ಮಾಡಿಬಿಟ್ರಂತೆ. ಮತ್ತೆ ತುಂಬ ವರ್ಷಗಳ ನಂತರ ಇವತ್ತಿಗೂ ಕೂಡ ಈ ಒಂದು ಸಿನಿಮಾದ ಬಗ್ಗೆ ಒಳ್ಳೆ ಮಾತುಗಳನ್ನ ಆಡಬೇಕಾದ್ರೆ ಅಲ್ಲಿನ ನಟರಿಗಿರಬಹುದು, ನಿರ್ದೇಶಕರಿಗಿರಬಹುದು, ಖಂಡಿತ ಸಂತೋಷ ಆಗಿರುತ್ತೆ ಅಂತ ಅನ್ಸುತ್ತೆ. ನೀವೇನು ಹೇಳ್ತೀರಿ?

ಆಕಾಶವಾಣಿ ಎಫ್ಎಂ ರಾಯ್ಬಾಗ್ ಕೇಳ್ತಾ ಇದ್ದೀರಿ. ಆಪ್ಕಿ ಪಸಂದ್ ಕಾರ್ಯಕ್ರಮಕ್ಕೆ ಸಮೃದ್ಧ ಅರುಣ್ಯ ಕಾರ್ಕೋಳದಿಂದ ಸಂದೇಶ ಕಳಿಸಿದ್ದಾರೆ. ಹಾಗೆಯೇ ವಿನುತಾ ಅವರು ಸಂದೇಶ ಕಳಿಸಿದ್ರು ಮತ್ತು ಎನ್ ಆರ್ ಪ್ರಸಾದ್ ಅವರು ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇದ್ದಾರೆ. ಶಾಂತಾಚಾರ ಬಡಿಗೇರ ಅವರು ಕಾರ್ಯಕ್ರಮವನ್ನು ಮೆಚ್ಚಿ ಸಂದೇಶ ಕಳಿಸಿದ್ದಾರೆ. ಅನಂತಕುಮಾರ್ ಅವರು ವಿಠಲಪುರದ ಪದ್ಮಾ ಶ್ರೀಧರ್ ಕೂಡ ಸಂದೇಶ ಕಳಿಸಿ ಕಾರ್ಯಕ್ರಮಕ್ಕೆ ಶುಭ ಕೋರ್ತಾ ಇದ್ದಾರೆ. ಕಾರ್ಯಕ್ರಮ ಚೆನ್ನಾಗಿದೆ, ಹಾಡುಗಳಂತೂ ಸೂಪರ್ ಅಂತಿದ್ದಾರೆ ಅನಂತಮೂರ್ತಿ ಶೃಂಗೇರಿಯಿಂದ. ಹಾಗೆ ಶೋಭಾರಾಣಿ ಹನುಮಂತೇಗೌಡ ಹಾಡಲಿಂದ ಸಂದೇಶ ಕಳಿಸಿದ್ದಾರೆ. ಅಶೋಕ್ ಅವರು ಗುಡ್ ಮಾರ್ನಿಂಗ್ ಅಂತ ಇದ್ದಾರೆ. ಗುಡ್ ಮಾರ್ನಿಂಗ್, ಗುಡ್ ಆಫ್ಟರ್ನೂನ್ ಬಂದ್ಬಿಡ್ತು. ಕಾರ್ಯಕ್ರಮ ಚೆನ್ನಾಗಿದೆ, ಅನುಭವಿಸಿ ಕೇಳ್ತಾ ಇದ್ದೇವೆ ಅಂತ ಹೇಳಿ ಹನುಮಂತರಾಯಪ್ಪ ಶಕುಂತಲ ಹೊಳಕಲ್ನಿಂದ ಸಂದೇಶ ಕಳಿಸಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಪ್ರೀತಿಯ ಸಂದೇಶಕ್ಕಾಗಿ ಅಂತ ಹೇಳ್ತಾ ಎರಡು ಬ್ಯಾಕ್ ಟು ಬ್ಯಾಕ್ ಹಾಡುಗಳೊಂದಿಗೆ ಇವತ್ತಿನ ಆಪ್ ಕಿ ಪಸಂದ್ ಕಾರ್ಯಕ್ರಮ ಮುಕ್ತಾಯ ಆಗ್ತಾ ಇದೆ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ರಾಜ್ಯದಲ್ಲಿ ಭೂಸ್ವಾಧೀನ ಪ್ರಕ್ರಿಯೆಯನ್ನು ವೇಗಗೊಳಿಸಿ ಕೈಗಾರಿಕೆ ಹೂಡಿಕೆದಾರರಿಗೆ ಅನುಕೂಲಕರ ವಾತಾವರಣ ಸೃಷ್ಟಿಸುವ ನಿಟ್ಟಿನಲ್ಲಿ ಅಧಿಕಾರಿಗಳಿಗೆ ಅಗತ್ಯ ಸೂಚನೆ ನೀಡಲಾಗಿದೆ ಎಂದು ವಾಣಿಜ್ಯ ಮತ್ತು ಕೈಗಾರಿಕೆಗಳ ಖಾತೆ ಸಚಿವ ಎಂಬಿ ಪಾಟೀಲ್ ತಿಳಿಸಿದ್ದಾರೆ. ಕರ್ನಾಟಕ ರಾಜ್ಯ ಕೈಗಾರಿಕೆ ಮೂಲಸೌಕರ್ಯ ಅಭಿವೃದ್ಧಿ ಮಂಡಳಿ ಹಾಗೂ ಕರ್ನಾಟಕ ಕೈಗಾರಿಕೆ ಪ್ರದೇಶ ಅಭಿವೃದ್ಧಿ ಮಂಡಳಿ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದ ಸಚಿವರು, ಚಾಲ್ತಿಯಲ್ಲಿರುವ ಯೋಜನೆಗಳು ಹಾಗೂ ಭವಿಷ್ಯದಲ್ಲಿ ಕೈಗೊಳ್ಳಬೇಕಿರುವ ಅಭಿವೃದ್ಧಿ ಯೋಜನೆಗಳ ಕುರಿತು ಮಹತ್ವದ ಮಾತುಕತೆ ನಡೆಸಲಾಗಿದೆ ಎಂದು ತಿಳಿಸಿದ್ದಾರೆ. ಕರ್ನಾಟಕ ರಾಜ್ಯ ಸರ್ಕಾರ ಕೊಡಮಾಡುವ ಪ್ರಗತಿಪರ ರೈತ ಮಹಿಳೆ ಪ್ರಶಸ್ತಿಗೆ ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕಿನ ಕಡ್ಡಿ ರಾಂಪುರ ಗ್ರಾಮದ ಗೌರಮ್ಮ ಸಿದ್ದಲಿಂಗಯ್ಯ ಸೇರಿದಂತೆ ರಾಜ್ಯದ ವಿವಿಧ ಜಿಲ್ಲೆಗಳ ಒಟ್ಟು 8 ಜನ ಮಹಿಳೆಯರು ಭಾಜನರಾಗಿದ್ದಾರೆ. ಕಲಬುರಗಿಯಲ್ಲಿ ಆಯೋಜಿತ ಸಮಾರಂಭದಲ್ಲಿ ಪ್ರಶಸ್ತಿಗಳನ್ನು ಪ್ರದಾನಿಸಿ ಗೌರವಿಸಿದರು.

0: ಲಾಯಿತು. ಕಡ್ಡಿರಾಂಪುರ ಗ್ರಾಮದಲ್ಲಿ ಸಾವಯವ ಕೃಷಿ ಕೈಗೊಂಡು ವಿವಿಧ ಬೆಳೆಗಳನ್ನು ಬೆಳೆಯುತ್ತಿರುವ ಗೌರಮ್ಮ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಸಂತಸ ಹಂಚಿಕೊಂಡಿದ್ದಾರೆ.
1: ತಮ್ಮೆಲ್ಲರಿಗೂ ನಮಸ್ಕಾರಗಳು. ನನ್ನ ಹೆಸರು ಗೌರಮ್ಮ. ಕಟ್ರಾಂಪುರ ಗ್ರಾಮದಲ್ಲಿ 12 ಎಕರೆ ಜಮೀನಿದೆ. ಬಾಳೆ, ತೆಂಗು, ಅಡಿಕೆ, ಲೆಮನ್, ನುಗ್ಗೆಕಾಯಿ, ಕಬ್ಬು, ಮಾವು, ಟೀಕುಡ್ಡು ಎಲ್ಲಾ ಸೇರಿಸಿ ಸಮಗ್ರ ಕೃಷಿ ಮಾಡಲಾಗಿದೆ. ಹನಿ ನೀರಾವರಿ ಯೋಜನೆ ಮಾಡಲಾಗಿದೆ. ಇವೆಲ್ಲ ಪ್ರಯತ್ನದಿಂದ ನನಗೆ ಕಲ್ಯಾಣ ಕರ್ನಾಟಕದಿಂದ ವಿಜಯನಗರ ಡಿಸ್ಟಿಕ್ಗೆ ನನಗೆ ಅವಾರ್ಡ್ ಸಿಕ್ಕಿದೆ. ಉತ್ತಮ ರೈತ ಮಹಿಳೆ ಎಂದು ನನಗೆ ಪ್ರಶಸ್ತಿ ಸಿಕ್ಕಿದೆ.
0: ಕೊಪ್ಪಳ ತೋಟಗಾರಿಕೆ ಇಲಾಖೆ ವತಿಯಿಂದ ನಗರದ ತೋಟಗಾರಿಕೆ ಜಂಟಿ ನಿರ್ದೇಶಕರ ಕಚೇರಿ ಆವರಣದಲ್ಲಿ 10ನೇ ವರ್ಷದ ಮಾವು ಮೇಳಕ್ಕೆ ಚಾಲನೆ ದೊರೆತಿದೆ. 22ರವರೆಗೆ ಜರುಗುವ 10 ದಿನಗಳ ಮಾವು ಮೇಳದಲ್ಲಿ ಕೇಸರ್, ದಶಹರಿ, ತೋತಾಪುರಿ, ಮಲ್ಲಿಕ, ಬೆನೆಶಾನ್, ಸಿಂಧೂರಿ, ಇಮಾಮ್ ಪಸಂದ್ ಸೇರಿದಂತೆ ವಿವಿಧ ತಳಿ ಮಾವುಗಳ ಪ್ರದರ್ಶನ ಹಾಗೂ ಮಾರಾಟ ಮೇಳ ನಡೆಯಲಿದೆ. 100ಕ್ಕೂ ಹೆಚ್ಚಿನ ಸಂಖ್ಯೆಯ ಮಾವು ಬೆಳೆಗಾರರು ಮಾವು ಮೇಳದಲ್ಲಿ ಪಾಲ್ಗೊಂಡಿದ್ದಾರೆ. 10ನೇ ವರ್ಷದ ಮಾವು ಮೇಳದ ಅಂಗವಾಗಿ ಆಯೋಜಿತ ಛಾಯಾಚಿತ್ರ ಪ್ರದರ್ಶನವನ್ನು ವೀಕ್ಷಿಸಿದ ವಿಧಾನ ಪರಿಷತ್ ಸದಸ್ಯರಾದ ಹೇಮಲತಾ ನಾಯಕ್ ಮೆಚ್ಚುಗೆ ವ್ಯಕ್ತಪಡಿಸಿದರು. ಬಾಗಲಕೋಟೆ ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ವಿವಿಧ ಸಂಸ್ಥೆಗಳ ಸಹಯೋಗದಲ್ಲಿ ಇದೇ 16, 17 ಹಾಗೂ 18ರಂದು 3 ದಿನಗಳ ಕಾಲ ಮಾವು ಮೇಳ 2026 ಆಯೋಜಿಸಿದೆ. ಚಾಮರಾಜನಗರ ಜಿಲ್ಲೆ 100ನೇ ತಾಲೂಕು ಮಲೆ ಮಹದೇಶ್ವರ ಬೆಟ್ಟ ಹಾಗೂ ನಾಗಮಲೆಗೆ ಪಾದಯಾತ್ರೆ ಮೂಲಕ ತೆರಳಲು ಜಾತ್ರಾ ಅವಧಿಯಲ್ಲಿ ಮಾತ್ರ ಅವಕಾಶ ನೀಡಲಾಗುವುದು ಎಂದು ಅರಣ್ಯ ಖಾತೆ ಸಚಿವ ಈಶ್ವರ್ ಖಂಡ್ರೆ ತಿಳಿಸಿದ್ದಾರೆ. ನಾಗಮಲೆಗೆ ತೆರಳುತ್ತಿದ್ದ ಬಾಲಕ ಚಿರತೆ ದಾಳಿಯಿಂದ ಮೃತಪಟ್ಟ ಹಿನ್ನೆಲೆ ಕಾವೇರಿ ಹಾಗೂ ಮಲೆ ಮಹದೇಶ್ವರ ವನ್ಯಜೀವಿ ಧಾಮದ ಅಧಿಕಾರಿಗಳೊಂದಿಗೆ ವರ್ಚುವಲ್ ಮೂಲಕ ಸಭೆ ನಡೆಸಿದ ಸಚಿವರು, ಮಹದೇಶ್ವರ ಬೆಟ್ಟಕ್ಕೆ ಶಿವರಾತ್ರಿ, ಯುಗಾದಿ, ಜಾತ್ರೆ ವೇಳೆ ಮಾತ್ರವೇ ಕಾಲ್ನಡಿಗೆಯಲ್ಲಿ ಸಾಗಲು ಅವಕಾಶ ನೀಡುವಂತೆ ನಿರ್ದೇಶಿಸಿದರು. ವಿಶ್ವಪ್ರಸಿದ್ಧ ಹಂಪಿಯಲ್ಲಿ ಅನಧಿಕೃತವಾಗಿ ಕಾರ್ಯಾಚರಿಸುತ್ತಿರುವ ಹೋಮ್ಸ್ಟೇ, ವಸತಿಗೃಹ ಹಾಗೂ ಗೆಸ್ಟ್ ಹೌಸ್ಗಳ ಮೇಲೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಸ್ ಜಾಹ್ನವಿ ನೇತೃತ್ವದ ತಂಡ ದಾಳಿ ನಡೆಸಿ ಪರಿಶೀಲನೆ ನಡೆಸಿತು. ಮುಂದಿನ 5 ದಿನಗಳವರೆಗೆ ಉತ್ತರ ಒಳನಾಡು ಜಿಲ್ಲೆಗಳಲ್ಲಿ ತಾಪಮಾನ ಏರಿಕೆಯಾಗುವ ಸಾಧ್ಯತೆ ಇದ್ದು, ನಾಗರಿಕರು ಮುಂಜಾಗ್ರತೆ ಕ್ರಮಗಳನ್ನು ಪಾಲಿಸಿ ಸುರಕ್ಷಿತರಾಗಿರುವಂತೆ ಹವಾಮಾನ ಇಲಾಖೆ ಮುನ್ನೆಚ್ಚರಿಕೆ ನೀಡಿದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕುಡಿಯುವ ನೀರಿನ ಅಭಾವ ಮರುಕಳಿಸುವ ಗ್ರಾಮಗಳನ್ನು ಗುರುತಿಸಿ ಸಮರ್ಪಕವಾಗಿ ಕುಡಿಯುವ ನೀರು ಪೂರೈಕೆ ಮಾಡಲು ಕ್ರಮ ವಹಿಸುವಂತೆ ಉತ್ತರ ಕನ್ನಡ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಸೂಚಿಸಿದ್ದಾರೆ. ಗದಗ ಜಿಲ್ಲೆಯಲ್ಲಿ ತಾಪಮಾನ ಏರಿಕೆ ಹಿನ್ನೆಲೆ ಕುಡಿಯುವ ನೀರಿನ ಸಮಸ್ಯೆ ಉಂಟಾಗದಂತೆ ಎಚ್ಚರ ವಹಿಸಬೇಕು. ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳು ತಮ್ಮ ವ್ಯಾಪ್ತಿಯ ಗ್ರಾಮಗಳಲ್ಲಿ ಸಮರ್ಪಕ ಕುಡಿಯುವ ನೀರಿನ ಪೂರೈಕೆಯಾಗುತ್ತಿರುವ ಬಗ್ಗೆ ಖಚಿತಪಡಿಸಿಕೊಳ್ಳಬೇಕು ಎಂದು ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿ ಡಾ ಎಂವಿ ವೆಂಕಟೇಶ್ ನಿರ್ದೇಶನ ನೀಡಿದ್ದಾರೆ. ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ 60ನೇ ಘಟಿಕೋತ್ಸವ ನಾಳೆ ಬೆಳಗ್ಗೆ 11:30ಕ್ಕೆ ಜಿಕೆವಿಕೆ ಆವರಣದಲ್ಲಿರುವ ಡಾ ಬಾಬು ರಾಜೇಂದ್ರ ಪ್ರಸಾದ್ ಅಂತಾರಾಷ್ಟೀಯ ಸಮಾವೇಶ ಭವನದಲ್ಲಿ ಜರುಗಲಿದೆ. ಇಂದು ಹಿರಿಯ ಸಾಹಿತಿ ಪದ್ಮವಿಭೂಷಣ ಆರ್ಕೆ ನಾರಾಯಣ್ ಅವರ ಪುಣ್ಯತಿಥಿ. ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಮ್ಮ ಎಕ್ಸ್ ಖಾತೆಯಲ್ಲಿ ಆರ್ಕೆ ನಾರಾಯಣ್ ಅವರ ಸಾಹಿತ್ಯಿಕ ಕೊಡುಗೆಗಳನ್ನು ಸ್ಮರಿಸಿದ್ದು ಗೌರವ ನಮನಗಳನ್ನು ಸಲ್ಲಿಸಿದ್ದಾರೆ. ಕೇಂದ್ರ ಸರ್ಕಾರದ ಬೆಂಬಲ ಬೆಲೆ ಯೋಜನೆಯಡಿ ಬಾಗಲಕೋಟೆ ಜಿಲ್ಲೆಯ ರೈತರಿಂದ ಎಫ್ಎಕ್ಯೂ ಗುಣಮಟ್ಟದ ಸೂರ್ಯಕಾಂತಿ ಖರೀದಿ ಪ್ರಕ್ರಿಯೆ ಆರಂಭಿಸಲಾಗಿದ್ದು, ಪ್ರತಿ ಕ್ವಿಂಟಾಲ್ಗೆ 7,721 ರೂಪಾಯಿ ದರ ನಿಗದಿಪಡಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಸಂಗಪ್ಪ ತಿಳಿಸಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ 1:10 ಗಂಟೆ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಬೆಂಗಳೂರು ಆಕಾಶವಾಣಿ ಕೇಂದ್ರದ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಎಫ್ಎಂ ರೇನ್ಬೋ ಮ್ಯೂಸಿಕಲಿ ಯೋರ್ಸ್. ನಾನು ಸುಧೀಂದ್ರ, ನಿಮ್ಮ ಜೊತೆಯಲ್ಲಿ ಇದ್ದೀನಿ. ಸಮಯ 12:06 ಆಗಿದೆ. ಪ್ರತಿ ದಿನ 12 ಗಂಟೆಯಿಂದ 1 ಗಂಟೆವರೆಗೂ ನವಿಲುಗರಿ ಕಾರ್ಯಕ್ರಮ ಪ್ರಸಾರ ಆಗುತ್ತೆ. ಈ ದಿನದ ನವಿಲುಗರಿ ಅಂತಂದ್ರೆ

0: ಬುಧವಾರದ ನವಿಲುಗರಿ ಕಾರ್ಯಕ್ರಮದಲ್ಲಿ ನಾನು ಸುಧೀಂದ್ರ ನಿಮ್ಮ ಜೊತೆಯಲ್ಲಿ ಇರ್ತೀನಿ. ನಮ್ಮ ಜೊತೆಯಲ್ಲಿ ಒಬ್ಬ ಅತಿಥಿ ಇರ್ತಾರೆ, ಸಾಧನೆ ಮಾಡಿದಂಥ ಅತಿಥಿಗಳು ಇರ್ತಾರೆ, ಅವ್ರನ್ನ ಮಾತಾಡ್ತಾ ಹೋಗೋಣ. ಇವತ್ತು ನಮ್ಮ ಜೊತೆಯಲ್ಲಿ ಯಾರಿದ್ದಾರೆ ಸುಧೀಂದ್ರ ನಿಮ್ಮ ಜೊತೆಯಲ್ಲಿ ಅಂತ ಕೇಳಿದ್ರೆ, ಎಸ್, ಅವ್ರು ನನ್ನ ಜೊತೆಯಲ್ಲಿ ಇದ್ರೆ ನಿಮ್ಮ ಜೊತೆ ಕೂಡ ಇದ್ದಂಗೆ ಅಲ್ವಾ. ನಮ್ಮ ಜೊತೆಯಲ್ಲಿ ಇವತ್ತು ಸಂಗೀತ ನಿರ್ದೇಶಕರು ಗೌತಮ್ ಶ್ರೀವತ್ಸ ಅವರು ಇದ್ದಾರೆ, ಅವ್ರ ಜೊತೆ ಮಾತಾಡ್ತಾ ಹೋಗೋಣ. ಕ್ರೇಜ್ ಸ್ಟಾರ್ ರವಿಚಂದ್ರ ಅವ್ರ ಜೊತೆ ವರ್ಕ್ ಮಾಡಿದ್ದಾರೆ, ಹಂಸಲೇಖ ಅವ್ರ ಜೊತೆ ವರ್ಕ್ ಮಾಡಿದ್ದಾರೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಮನೆಯಲ್ಲೇ ಸಂಗೀತ ಇದೆ. ಅವ್ರ ತಂದೆ ಮೈಸೂರು ಮೋಹನ್ ಅವರು, ವಿಷ್ಣುವರ್ಧನ್, ಡಾಕ್ಟರ್ ವಿಷ್ಣುವರ್ಧನ್ ಸರ್ ಅವ್ರ ಜೊತೆಗೆ ಕೆಲಸ ಮಾಡಿದ್ದಾರೆ. ಸೊ ಈಗ ಕಳೆದ 15-20 ವರ್ಷಗಳಿಂದ ಸಂಗೀತ ಕ್ಷೇತ್ರದಲ್ಲಿದ್ದಾರೆ. ಅವ್ರನ್ನ ಮಾತಾಡ್ತಾ ಮುಂದೆ ಹೋಗೋಣ. ನೀವೇನು ಮಾಡಬೇಕು, 9480901013 ಇಸ್ ದ ನಂಬರ್ ಟು ಮೆಸೇಜ್. ಸೊ ನಂಬರ್ ಗೊತ್ತಿದೆ, ಮತ್ತೊಂದ್ಸಲ ಹೇಳ, 9480901013 ಇಸ್ ದಿ ನಂಬರ್ ಟು ಮೆಸೇಜ್. ಹಾಗಿದ್ರೆ ಗೌತಮ್ ಅವ್ರನ್ನ ಮಾತಾಡ್ಸೋಣ ಮುಂದಿನ 1 ಗಂಟೆ ಕಾಲ. ಓ ಗಾಡ್, ಅವ್ರ ಮಾತು ಕೇಳಿದ್ರೆ ಅವ್ರ ಮಾತು ಶುರು ಮಾಡ್ಬೇಕಷ್ಟೇ. ಸರ್, ಒಂದು ಹಾಡು ಹಾಕ್ತೀನಿ ಬಿಡಿ ಸರ್, ಕೇಳಿಸಿ ಸರ್ ಅನ್ಬೇಕು, ಅಷ್ಟು ಚೆನ್ನಾಗಿ ಮಾತಾಡ್ತಾರೆ ಅವರು. ಗೌತಮ್ ನಮಸ್ಕಾರ.
1: ನಮಸ್ಕಾರ ಸುಂದರ.
0: ನಾನೇನು ಹೇಳಿಲ್ಲ ಆಗ್ಲಿ ಅಂದ್ರೆ ಗೌತಮ್, ಗುಡ್ ಮಾರ್ನಿಂಗ್, ಗುಡ್ ಆಫ್ಟರ್ನೂನ್ ಇರ್ಲಿ ಎಲ್ಲ ಒಂದ ನಿಮಗೆ. ಈಗ ಯಾ FM ರೇನ್ಬೋ ಸ್ಟುಡಿಯೋಗೆ ನಿಮಗೆ ಸ್ವಾಗತ.
1: ಥ್ಯಾಂಕ್ ಯು.
0: ಹೇಗಿದ್ರಿ ಅಂತ ಕೇಳಂಗಿಲ್ಲ, ನಿಮ್ಮನ್ನ ಯಾವಾಗಲೂ ಖುಷಿಯಾಗಿರ್ತೀರಿ ನಂತರ ನೀವು. ಅದ್ರ ಬಿಹೈಂಡ್ ಏನು ಸಕ್ಸಸ್, ಅದರ ಸೀಕ್ರೆಟ್ ಆಫ್ ದಿ ಹ್ಯಾಪಿನೆಸ್?
1: ಏನು ಸೀಕ್ರೆಟ್ ಅಂತೇನಿಲ್ಲ, ಅಂದರೆ ನಮ್ಮ ಸುತ್ತಮುತ್ತ ಕ್ಲೀನಾಗಿದೆ, ಮನಃಶುದ್ಧವಾಗಿದೆ, ಅದರಿಂದ ಸಂತೋಷ ಆಟೋಮೆಟಿಕ್ಲಿ ಬರುತ್ತೆ.
0: ಸ್ವಚ್ಛ ಭಾರತ ಜೊತೆಗೆ ಮನಸ್ಸು ಕೂಡ ಸ್ವಚ್ಛವಾಗಿರ್ಬೇಕು.
1: ಮನಸ್ಸು ಸ್ವಚ್ಛ ಆಯ್ತಾನೆ ಸ್ವಚ್ಛ ಭಾರತ ಬರುತ್ತೆ.
0: ಅಬ್ಸಲ್ಯೂಟ್ಲಿ ಅಲ್ವಾ. ಸ್ವಚ್ಛವಾಗಿರ್ಬೇಕು ಅಂದ್ರೆ ಏನ್ ಮಾಡ್ಕೋಬೇಕು, ಹೇಗಿರ್ಬೇಕು, ಹೇಗ್ ಮಾಡ್ಕೋಬಹುದು?
1: ಸಿ, ಬೆಳಗ್ಗೆ ಎದ್ದ ತಕ್ಷಣ ನಾವು ಫಸ್ಟ್ ನಮ್ಮ ಬೆಡ್ ನಾವು ಕ್ಲೀನ್ ಮಾಡ್ಕೋಬೇಕು.
0: ಅಬ್ಸಲ್ಯೂಟ್ಲಿ.
1: ಸೊ ಯಾಕೆ ರಾತ್ರಿ ಸುಸ್ತಾಗಿ ಬಂದು ಕೊಳ್ಕೊಳ್ಕ.
0: ನೀಟ್ನೆಸ್ ಇಸ್ ನೆಕ್ಸ್ಟ್ ಟು ಗಾಡ್ ಅಂತ.
1: ನನಗೆ ಕ್ಲೀನ್ಲಿನೆಸ್ ವೆರಿ ಇಂಪಾರ್ಟೆಂಟ್. ಸೊ ನಮ್ಮ ಬಾತ್ರೂಮ್ ಆಗ್ಲಿ, ನಮ್ಮ ಸುತ್ತಮುತ್ತ ಎನ್ವಿರಾನ್ಮೆಂಟ್ ಆಗ್ಲಿ, ಸೊ ನಮ್ಮ ಮನೆ, ನಮ್ಮ ಬಟ್ಟೆಗಳು, ನಾವು ಶುದ್ಧವಾಗಿರ್ಬೇಕು.
0: ಸೊ ಖುಷಿ ವಿಚಾರ ಏನಂತಂದ್ರೆ, ಸಾಂಸ್ಕೃತಿಕ ನಗರಿ ಮೈಸೂರು, ಮೈಸೂರನ್ನ ಸ್ವಚ್ಛವಾಗಿಡಿ ಅಂತ ನೀವೇ ಜಿಂಗಲ್ಸ್ ಮಾಡಿದ್ರಿ.
1: ಹೌದು, ಅದಕ್ಕೆ ನಿಮ್ಮ ಕಂಠನೂ ಕೊಟ್ಟೆ.
0: ಅದು ವಿಚಾರ ಅಲ್ಲಿರೋದು ಕರೆಕ್ಟ್. ಅದ ಸ್ವಚ್ಛ ಅಂದ್ರೆ ಬಂದು ಎಲ್ಲೆಲ್ಲ ಕರೆಕ್ಟ್ ಆದಿವಿ ಅಂತ. ಖುಷಿಯಾಗಿರೋದು ತುಂಬಾ ಮುಖ್ಯ ಜೀವನದಲ್ಲಿ.
1: ಕರೆಕ್ಟ್.
0: ಯಾವಾಗ ಯಾವ ಟೈಮಲ್ಲಿ ಏನಾಗುತ್ತೆ ಅಂತ ಯಾರಿಗೂ ಗೊತ್ತಾಗಿಲ್ಲ. ದಿಲೀಪ್ ರಾಜ್ ಅವ್ರ ಜೊತೆ ಕೆಲಸ ಮಾಡಿದ್ದೀನಿ. ಸೊ ನಾನು ಕೇಳಿದ ತಕ್ಷಣ ಅಯ್ಯೋಯ್ಯೋ ಅಂತ ಅಂದ್ಕೊಂಡ್ವಿ. ಎಷ್ಟು ಅನ್ಸರ್ಟನಿಟಿ ಆಗುತ್ತೆ ಅಲ್ಲ ಲೈಫು.
1: ಹೌದು.
0: ಸೊ ಇರೋಷ್ಟು 4 ದಿನ ಖುಷಿಯಾಗಿದ್ ಬಿಡಿ ಅನ್ನೋದು ವಿಚಾರ. ನಾನೆಲ್ರಿಗೂ ಹೇಳ್ತಾ ಇರ್ತೇನೆ, ನಾನು ಖುಷಿಯಾಗಿದ್ದೇ ಇರ್ತೇನೆ, ಏನಾದರೂ ಇರಲಿ ಖುಷಿಯಾಗಿರ್ತೀನಿ ಅಂತ. ಇರ್ಬೇಕಲ್ವಾ, ದಟ್ ಈಸ್ ವಾಟ್ ದ ಲೈಫ್ ಈಸ್. ಸುಮಾರು ಒಂದು 18 ವರ್ಷಗಳಿಂದ, ಅಥವಾ 15 ವರ್ಷಗಳಿಂದ, 16 ವರ್ಷದಿಂದ ಅಂದ್ಕೊಳ್ಳೋಣ, ನೀವು ಬೇಸಿಕಲಿ ಎಂಜಿನಿಯರ್, ಕೆಲಸ ಬಿಟ್ಬಿಟ್ಟು ಇಲ್ಲ ನಾನು ಮ್ಯೂಸಿಕ್ಕೇ ತೊಗೊಳ್ಬೇಕು ಅಂತ ರಿಸೈನ್ ಮಾಡಿಬಿಟ್ಟು ನಡ್ಕೊಂಡು ಬಂದಿರಲ್ಲ. ಸೊ ಆ ದಿನ ನೆನೆಸ್ಕೊಂಡ್ರೆ ಹೇಗಿತ್ತು ಆ ದಿನ? ಇವತ್ತಿ ನೆನೆಸ್ಕೊಂಡ್ರೆ ಆ ದಿನ ಹೇಗನ್ಸುತ್ತೆ
1: ಅಂದ್ರೆ, ಒಳ್ಳೆ ಕೆಲಸ ಮಾಡಿದೆ ಅವತ್ತು ಅನ್ಸ್ತಾ ಇದೆ ನನಗೆ. ಸೊ ಅವತ್ತು ನಡ್ಕೊಂಡ್ ಬಂದಿದ್ದಕ್ಕೆ ಇವತ್ತು ಕಾರಲ್ಲಿ ಓಡಾಡ್ತಾ ಇದ್ದೀನಿ.
0: ಏಯ್ ಕಮ್ ಆನ್.
1: ಸೊ ಚಿಕ್ಕ ವಯಸ್ಸಿಂದ ನಾವು ಸಂಗೀತದೊಂದು ಫ್ಯಾಮಿಲಿಲೇ ಹುಟ್ಟಿ ಬೆಳೆದಿರೋದ್ರಿಂದ ಸುಮಾರು ನನ್ನ 6ನೇ ವಯಸ್ಸಲ್ಲೇ ನಾವು, ನಮ್ಮ ತಂದೆ ಮೈಸೂರು ಮೋಹನ್ ಅವರು ನಮಗೆಲ್ಲ ಸಂಗೀತ ಕಲಿಸ್ಬೇಕು, ನನಗೆ ನನ್ನ ತಮ್ಮ ಗೌರವಗೆ. ಸೊ ಅದಂತರ ನಮಗೆ ಅಕಾಡೆಮಿಕ್ಸ್ಗಿಂತ ಜಾಸ್ತಿ ಸಂಗೀತದ ಬಗ್ಗೆ ನಮಗೆ ಒಲವಿತ್ತು.
0: ಅವ್ರಿಗೆ ಶುರು ಮಾಡಿಬಿಟ್ರು ಮನೇಲಿ.
1: ಸೊ ಸದಾ ಕಾಲ ನಮಗೆ ಸಂಗೀತದಲ್ಲೇ ಹುಟ್ಟಿ ಒಂಥರ ಆ ವಾತಾವರಣದಲ್ಲೇ ಬೆಳೆದು ನಮಗೆ ಬೇರೆ ಏನು ಯೋಚನೆ ಮಾಡೋಕ್ಕಾಗಲಿಲ್ಲ. ಸೊ ಎಲ್ಲ ಒಂದು ಕಡೆ, ನಮ್ಮ ತಾಯಿ ಒಂದು ಇಚ್ಛೆಗೋಸ್ಕರ ನಾನೊಂದು ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ BE ಮುಗಿಸಿದ್ದೆ. ಸೊ ಮುಗಿಸಿ ಆರಕಲಲ್ ಕೆಲಸದಲ್ಲೂ ಇದ್ದೆ ನಾನು ಸುಮಾರು ವರ್ಷಗಳು. ಬಟ್ ಮನಸ್ಸು ಸಿನಿಮಾ ಕಡೆ ಇದ್ದಿದ್ದರಿಂದ ನಾನು ಒಂದು ದಿವಸ ನಿರ್ಧಾರ ತೊಗೊಂಡು ಬಿಟ್ಟು ಬರಬೇಕಾಗಿ.
0: ಚೆನ್ನಾಗಿ ಹೇಳಿದ್ರೆ ಅದನ್ನು, ಇವತ್ತು ಕೆಲಸ ಬೇಡ ಇವತ್ತು ಅಂತ ರಿಸೈನ್ ಮಾಡಿಬಿಟ್ಟು ಅಲ್ಲಿಂದ ನಡ್ಕೊಂಡು ಬಂದಿದ್ದೆ ಅಂತ ಹೇಳಿದ್ರೆ ಮುಂದೆ ಏನು ಅಂತ ಯೋಚನೆ ಮಾಡಿ. ಇವತ್ತು ಖುಷಿ ಇದೆ ಅಲ್ವಾ?
1: ಖಂಡಿತ ಖುಷಿ ಇದೆ.
0: ಚೆನ್ನಾಗಿ ಹೇಳಿದ್ರೆ, ಅವತ್ತು ಕಾಲಲ್ಲಿ ಬಂದಿದ್ದಕ್ಕೆ ಇವತ್ತು ಕಾರಲ್ಲಿ ಹೋಗ್ತಾ ಇದ್ದೀನಿ ಅಂತ. ಯಾವ ಮಾತ ಏನು ನೀವು ಕೊಟ್ಟರೆ ಪಂಚು, ಇಂಥ ಪಂಚ್ಗಳು ತುಂಬ ಇರುತ್ತೆ ಮುಂದಿನ 50 ನಿಮಿಷದಲ್ಲಿ. ಎಸ್, 9480901013 ಇದೆ ನಂಬರ್ ಟು ಮೆಸೇಜ್. ನಮ್ಮ ಜೊತೆಯಲ್ಲಿ ಗೌತಮ್ ಶ್ರೀವತ್ಸ ಅವರಿದ್ದಾರೆ, ಸಂಗೀತ ನಿರ್ದೇಶಕರು. ಅವರ ಜೊತೆ ಮಾತನಾಡೋಣ. ಗೌತಮ್, ನಿಮ್ಮ ಜೊತೆ ಮಾತಾಡೋಣ. ಮಾತಾಡೋಕ್ಕಿಂತ ಮುಂಚೆ ಒಂದು ಸೂಪರ್ ಹಾಡನ್ನು ಕೇಳೋಣ.
1: ಓಕೆ.

0: ಎಸ್, ಇದು ನವಿಲುಗರಿ ಕಾರ್ಯಕ್ರಮ. ನನ್ನ ಜೊತೆಯಲ್ಲಿ ಸಂಗೀತ ನಿರ್ದೇಶಕ ಗೌತಮ್ ಶ್ರೀವತ್ಸ ಅವರಿದ್ದಾರೆ, ಅವ್ರ ಜೊತೆ ಮಾತನ್ನ ಮುಂದುವರ್ಸೋಣ. ಹಾ, ಇದು ಹಾಡು ನಿಮಗೋಸ್ಕರನೇ. ಒಳ್ಳೆಯ ವಯಸ್ಸಿದೆ, ಒಳ್ಳೆಯ ಮನಸ್ಸಿದೆ, ಎಸ್, ಖುಷಿಯಾಗಿರೋಕೆ ಒಳ್ಳೆ ಮನಸ್ಸಿರಬೇಕು ಅಂತ.
1: ಹೌದು,
0: ಕೆಲಸ ಬಿಟ್ಟು ಬಂದ್ಮೇಲೆ ಮೊದಲಿಂದ ಕಲಿತಾ ಇದ್ರಿ ಅಲ್ವಾ?
1: ಹೌದು.
0: ಸೊ ಹೌ ಯು ಸ್ಟಾರ್ಟೆಡ್ ಅಗೇನ್?
1: ಅಂದರೆ ಸ್ಟಾರ್ಟೆಡ್ ಅಂದರೆ ನನಗೆ ಸುಮಾರು 11 ವಯಸ್ಸಿರುವಾಗ ನಾನು ಹಂಸಲೇಖ ಸರ್ಗೆ ಜಿಂಗಲ್ ನುಡ್ಸಕ್ಕೆ ಹೋಗಿದ್ದೆ. ವುಡ್ಲ್ಯಾಂಡ್ಸ್ ಹೋಟ್ಲಲ್ಲಿ ಸರಿ ಒಂದು ಸ್ಕೂಲ್ ಜಿಂಗಲ್ ಮಾಡಬೇಕಾಯಿತು.
0: ಓಕೆ.
1: ಸೊ ನಮ್ಮ ಚಿಕ್ಕಪ್ಪ ಬಂದು ಗೋಪಿಕೃಷ್ಣ ಅಂತ, ಅವರು ಮ್ಯೂಸಿಕ್ ಡೈರೆಕ್ಟ್ರು. ಸೊ ಅವ್ರ ಮೂಲಕ ಸರಿ ಹಂಸಲೇಖ ಅವ್ರು ಕರೆಸಿ ನನ್ನ ಅವಾಗಿಂದ ಕೆಲಸ, ನನ್ನ ಮ್ಯೂಸಿಕ್ ಜರ್ನಿ ಸ್ಟಾರ್ಟ್ ಆಗೋಗಿತ್ತು ಆಲ್ರೆಡಿ ನನ್ನ ಓದು ಇರೋವಾಗ್ಲೇ. ಜೊತೆಗೆ ಪ್ಯಾರಲಲ್ ಆಗಿ ನಮ್ಮ ತಂದೆ ಯಾವುದೇ ಸಿನಿಮಾ ಆಗಲಿ, ನಮ್ಮ ಕಾರ್ಯಕ್ರಮಗಳು ಮಾಡಲಿ, ಅದಕ್ಕೆಲ್ಲ ಪ್ರೋಗ್ರಾಮಿಂಗ್ ನಾನೇ ಮಾಡ್ತಾ ಇದ್ದೆ, ನಾನು ನಮ್ಮ ಬ್ರದರ್ ಗೌರವ್ ಅವರು.
0: ಅಯ್ಯೋ, ಗೌರವ್ ಸರ್ ಬಗ್ಗೆ ಮಾತಾಡೋಕ್ಕಾಗಲ್ಲ.
1: ಹೌದು,
0: ವೆರಿ ಸ್ಟ್ರಿಕ್ಟ್ ಅವರು.
1: ಸೊ ಅಲ್ಲಿಂದ ನಮ್ಮ ಸಂಗೀತ ಜರ್ನಿ ಸ್ಟಾರ್ಟ್ ಆಗೋಗಿತ್ತು ಆಲ್ರೆಡಿ. ಬಟ್ ಅಂದ್ರೆ ನಮ್ಮ ಒಂದು ಸಂಗೀತ ನಿರ್ದೇಶನ ಅಂತ ಸ್ಟಾರ್ಟ್ ಆಗಿತ್ತು ಸುಮಾರು ಒಂದು 16 ವಯಸ್ಸಲ್ಲಿ. ಕುಮಾರ್ ಗೋವಿಂದ್ ಅವರು, ನಮ್ಮ ತಂದೆ ಆರ್ಕೆಸ್ಟ್ರಲ್ಲಿ ಅವರು ಡ್ಯಾನ್ಸರ್. ಸೊ ಅಲ್ಲಿ ನಮ್ಮ ನನ್ನ ತಮ್ಮ ಪೇಪರಲ್ಲಿ ನೋಡ್ತಾನೆ, ಸತ್ಯ ಅಂತ ಒಂದು ಸಿನಿಮಾ ಅನೌನ್ಸ್ ಮಾಡಿದ್ದಾರೆ ಕುಮಾರ್ ಗೋವಿಂದ್ ಅವರು. ಅದಕ್ಕೆ ನಮ್ಮ ತಂದೆ ಹೇಳ್ತಾ ಇದ್ರು, ಕುಮಾರ್ ಗೋವಿಂದ್ ಅವ್ರು ನಮ್ಮ ಪಾರ್ಟಿಲಿ ಡ್ಯಾನ್ಸ್ ಮಾಡ್ತಾ ಇದ್ರು ಕೋಣ ಅಂತ. ಸೊ ಗೌರವ್ ಹೇಳ್ತಾನೆ, ಅಪ್ಪ ಗೊತ್ತಲ್ಲ ಹೆಂಗೋ, ಯಾಕೆ ವೈ ಡೋಂಟ್ ಯು ಸುಮ್ಮನೆ ಕಾಂಟ್ಯಾಕ್ಟ್ ಮಾಡು, ತುಂಬ ವರ್ಷ ಆಯ್ತಲ್ಲ ಪಿಕ್ಚರ್ ಅನೌನ್ಸ್ ಮಾಡಿದ್ದಾರೆ. ಸರಿ, ಫೋನ್ ಮಾಡಿ ಮಾತಾಡಿದ ತಕ್ಷಣ ಬನ್ನಿ ಬಾಸ್ ಸಿಗೋಣ ಅಂಥೇಳಿ ನಮ್ಮ ಚಾಮರಾಜಪೇಟೆ ಅರುಣ್ ಸ್ಟುಡಿಯೋ ಅಂತ.
0: ನೀವು ಬನ್ನಿ ಬಾಸ್ ಅಂತ ಅವ್ರ ಥರ ಹೇಳಿದ್ರಿ. ಗುಡ್ ಗುಡ್ ಗುಡ್.
1: ಸರಿ, ಚಾಮರಾಜಪೇಟೆ ಅರುಣ್ ಸ್ಟುಡಿಯೋಗೆ ಹೋಗಿ ನಾವು ಭೇಟಿ ಮಾಡಿ, ನಾನು ನಮ್ಮ ಬ್ರದರು ಮತ್ತು ನಮ್ಮ ತಂದೆ, ಸರಿ ಅವ್ರಿಗೆ ಸಿನಿಮಾ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರು. ಸರಿ, ನಮ್ಮ ತಂದೆ ಆ್ಯಕ್ಚುಲಿ ಅವರು ನೀವೇ ಮ್ಯೂಸಿಕ್ ಮಾಡಿ ಅಂತ ನಮ್ಮ ತಂದೆಗೆ ಫಸ್ಟ್ ಹೇಳಿದ್ರು ಸತ್ಯಾಗಿ. ಬಟ್ ನಮ್ಮ ಸ್ಟುಡಿಯೋಗೆ ಮನೆಗೆಲ್ಲ ಬಂದು ಸರಿ ನಾನು ನುಡ್ಸೋದೆಲ್ಲ ನೋಡಿಬಿಟ್ಟು, ಯಾಕೆ ಮಗನ್ನೇ ಲಾಂಚ್ ಮಾಡ್ಬೋದು ನಾವು ಮಾಡಬಾರ್ದು ಅನ್ನೋ ಒಂದು ಥಾಟ್ ಅವ್ರಿಗೆ ಬಂತು. ಸೊ ಅವಾಗ ಒಂದು ಯಂಗೆಸ್ಟ್ ಮ್ಯೂಸಿಕ್ ಡೈರೆಕ್ಟರ್ ಆಫ್ ಕರ್ನಾಟಕ ಅಂತ ಇಂಟ್ರೊಡ್ಯೂಸ್ ಆಗಿ ನಾನು. ಸೊ ಅದು ನನ್ನ ಮೊದಲನೇ ಸಿನಿಮಾ ಆ್ಯಸ್ ಅ ಮ್ಯೂಸಿಕ್ ಡೈರೆಕ್ಟರ್.
0: ಯಂಗೆಸ್ಟ್ ಮ್ಯೂಸಿಕ್ ಡೈರೆಕ್ಟರ್ ಕೇಳೋಕೆ ನನಗೆ ಎಷ್ಟು ಖುಷಿ ಆಗುತ್ತೆ. ಆಮೇಲೆ ಫ್ಯಾಂಟಾಸ್ಟಿಕ್, ಅಲ್ಲಿಂದ ಆರಂಭವಾದಂಥ ನಿಮ್ಮ ಜರ್ನಿ. ಎರಡು ಯೂನಿವರ್ಸಿಟಿಯಲ್ಲಿ ಕೆಲಸ ಮಾಡಿದ್ರೆ ನೀವು, ಇನ್ಫ್ಯಾಕ್ಟ್ ನಿಮಗೆ 3 ಯೂನಿವರ್ಸಿಟಿ ಇದೆ, ಒಂದು ಇಂಜಿನಿಯರಿಂಗ್, ಒಂದು ಯೂನಿವರ್ಸಿಟಿ, ಇನ್ನು 2 ಯೂನಿವರ್ಸಿಟಿ. ಇನ್ನು 2 ಯೂನಿವರ್ಸಿಟಿ ಯಾವುದಪ್ಪ ಅಂತಂದ್ರೆ, ಒಂದು ರವಿಚಂದ್ರನ್ ಸರ್ ಯೂನಿವರ್ಸಿಟಿ, ಒಂದು ಹಂಸಲೇಖ ಅವರ ಯೂನಿವರ್ಸಿಟಿ. ಫಸ್ಟ್ ಲೆಟ್ಸ್ ಸ್ಟಾರ್ಟ್ ವಿತ್ ಹಂಸಲೇಖ ಸರ್ ಯೂನಿವರ್ಸಿಟಿ. ಸೊ ಅಲ್ಲಿ ವರ್ಕ್ ಮಾಡಿದಂಥ ದಿನಗಳು, ಆ ಕೆಲಸ ಕಲ್ತ್ಕೊಂಡಂಥ ಸ್ಟೈಲು, ಅವರು ವರ್ಕ್ ಮಾಡೋ ಸ್ಟೈಲು, ಅಲ್ಲಿಂದ ನೀವು ಕಲ್ತ್ಕೊಂಡ ಸ್ಟೈಲು, ನೀವು ಅಡಾಪ್ಟ್ ಮಾಡ್ಕೊಂಡಿದ್ದು ಹೇಗಿತ್ತು?
1: ಅಂದರೆ ನನ್ನ ಕೆಲಸ ಬಿಟ್ಟು ಬಂದಿದ್ದ ತಕ್ಷಣ ನಮ್ಮ ಚಿಕ್ಕಪ್ಪ ಅವರು ಹಂಸಲೇಖ ಅವ್ರ ಹತ್ರ ಕರ್ಕೊಂಡೋದ್ರು ನನಗೆ. ಸೊ ಕೀಬೋರ್ಡ್ ಪ್ರೋಗ್ರಾಮರ್ ಆಗಿ ನಾನು ಕೆಲಸ ಮಾಡಬೇಕು ಅಂತ. ಸರಿ, ಅವರು ನನ್ನ ಚಿಕ್ಕ ವಯಸ್ಸಲ್ಲಿ ಆಕಾಶ್ ಸ್ಟುಡಿಯೋಲ್ಲಿ ನಾನು ನುಡ್ಸೋದೆಲ್ಲ ನೋಡಿದರು ಹಂಸಲೇಖ ಸರು. ಯಾವಾಗ ಸಿಕ್ಕಿದ್ರು ಯಾಕೋ ಓದೋದು, ಇಂಜಿನಿಯರ್ಗಳು ತುಂಬ ಜನ ಇದ್ದಾರೆ, ಮ್ಯೂಸಿಕ್ ಡೈರೆಕ್ಟರ್ಗಳು ಮ್ಯೂಸಿಷಿಯನ್ಸ್ ಕಮ್ಮಿ ಇದ್ದಾರೆ ಕಣೋ, ನಮ್ಮ ಲೈನಿಗೆ ಬಂದ್ಬಿಡು ಅಂತ ಹಂಸಲೇಖರ್ ಸರ್ ಸಿಕ್ಕಿದಾಗೆಲ್ಲ ನಂಗೆ ಪ್ರೋತ್ಸಾಹ ಮಾಡೋರು. ಸರಿ, ಅಲ್ಲಿ ಹೋಗಿ ಕೆಲಸ ಬಿಟ್ಬಿಟ್ಟು ಹೋಗಿದ ತಕ್ಷಣ ಅವರು ವಾರ್ಮ್ ಹಾರ್ಟೆಡ್ ಆಗಿ ನನ್ನ ಕರೆದ್ರು ಸ್ಟುಡಿಯೋಗೆ, ಬಾ ಕೆಲಸ ನಾಳೆಯಿಂದ ಬಂದ್ಬಿಡು ಅಂತ.
0: ಓಕೆ.
1: ಸೊ ಅಲ್ಲಿಂದ ನಾನು ಹಂಸಲೇಖ ಸರ್ ಜೊತೆ ಸುಮಾರು ಒಂದು 3-4 ವರ್ಷ ಅವ್ರ ಗರಡಿಯಲ್ಲಿ ಕೆಲಸ ಮಾಡಿದೆ ನಾನು.
0: ಓಕೆ.
1: ಸೊ ನಾನು, ನನ್ನ ಕನಸು, ಯೋಧ, ಆಮೇಲೆ ಅಪ್ಪು ಪಪ್ಪು, ದೇವ್ರ ಕೊಟ್ಟ ತಂಗಿ, ಆಮೇಲೆ ಹಂಪಿ ಉತ್ಸವದ ಒಂದು ಕಂಪ್ಲೀಟ್ ಶತಮಾನ ಮೈ ಅಂತ ಒಂದು 3 ಅವರ್ ಶೋ, 500 ಜನದ ರೆಕಾರ್ಡಿಂಗು. ಸೊ ಆ ಟೈಮಲ್ಲಿ ಯಶ್ ಅವ್ರು ಬಂದು ಕೃಷ್ಣದೇವರಾಯನ ಪಾತ್ರದಲ್ಲಿ ಮಾಡ್ತಾರೆ, ಸಾಯಿಕುಮಾರ್ ಅವರು ಯಶ್. ಸೊ ಅದೆಲ್ಲ ಡಬ್ಬಿಂಗ್ ಮಾಡೋ ಅವಾಗ ನವೀನ್

0: ಶೋರ್. ಸೊ ಬೈಕಲ್ ಬರೋರು,
1: ಸೊ ನವೀನ್ ಕುಮಾರ್. ಎಸ್
0: ಹೌದು. ಸೊ ಅಲ್ಲಿಂದ ನನಗೆ ಒಂದು ಸಿನಿಮಾ ಎಕ್ಸ್ಪೋಜರ್ ಬೇರೆ ತರ ಸಿಕ್ತು. ಅಲ್ಲಿವರೆಗೂ ಸಿ ನಮ್ಮ ಮ್ಯೂಸಿಕ್ ಲ್ಯಾಂಗ್ವೇಜ್ ಬೇರೆ, ಒಂದು ಸಿನಿಮಾ ಲ್ಯಾಂಗ್ವೇಜ್ ಬೇರೆ.
1: ಅಬ್ಸಲ್ಯೂಟ್ಲಿ.
0: ಸೊ ಆ ಸಿನಿಮಾ ಲ್ಯಾಂಗ್ವೇಜ್ ನಾನು ಕಲಿಯಕ್ಕೆ ಶುರು ಮಾಡಿದ್ದು ಹಂಸಲೇಖ ಸರ್.
1: ರೈಟ್. ಈ ಮ್ಯೂಸಿಕ್ ಲ್ಯಾಂಗ್ವೇಜ್ ಮತ್ತೆ ಸಿನಿಮಾ ಲ್ಯಾಂಗ್ವೇಜ್ ಈ ವ್ಯತ್ಯಾಸ ಏನು ಅಂತ ನಿಮ್ಮಿಂದ ಕೇಳ್ತೀನಿ. ಅದಕ್ಕಿಂತ ಮುಂಚೆ ನನಗೆ ಖುಷಿಯಾಗಿದ್ದು ಅಂತಂದರೆ ಈ ಹಾಡಲ್ಲಿ, ನೀವು ಕಂಪೋಸ್ ಮಾಡಿದ ಹಾಡಲ್ಲಿ ಟಸ್ಸೆ ಹೊತ್ತು ಈ ಕಾಲಿಗೆ ಅಲ್ವಾ?
0: ಕರೆಕ್ಟ್.
1: ಸೊ ಈ ಹಾಡು, ಈ ಹಾಡಲ್ಲಿ ಎಷ್ಟು ಕಾಣಿಸ್ಕೊತಾರೆ ಅಲ್ವಾ? ಚಂದ್ರ ಅಂತ ಸಿನಿಮಾ.
0: ಕರೆಕ್ಟ್.
1: ಈ ಹಾಡನ್ನ ಕೇಳೋಣ. ಈ ಹಾಡನ್ನ ಕೇಳಿದ್ಮೇಲೆ ಆ ಎರಡು ಭಾಷೆಗಳು ಏನೇನು ಅಂತ ಕೇಳೋಣ. ನಮ್ಮ ಜೊತೆಯಲ್ಲಿ ಗೌತಮ್ ಶ್ರೀವತ್ಸ ಅವರಿದ್ದಾರೆ. ಸ್ಟೇ ಟ್ಯೂನ್ಡ್ ಎಫ್ ಎಂ ರೇನ್ಬೋ.

0: ಬೆಂಗಳೂರು ಆಕಾಶವಾಣಿ ಕೇಂದ್ರದ ಎಫ್ ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ಎಫ್ ಎಂ ರೈನ್ಬೋ ಮ್ಯೂಸಿಕ್ ಯೂನಿವರ್ಸ್. ಸಮಯ 12:20 ಆಗಿದೆ. ಇದು ನವಿಲುಗರಿ ಕಾರ್ಯಕ್ರಮ. ನಾನು ಸುಧೀಂದ್ರ ನಿಮ್ಮ ಜೊತೆಯಲ್ಲಿ ಇದ್ದೀನಿ. ಸಂಗೀತ ನಿರ್ದೇಶಕ ಗೌತಮ್ ಶ್ರೀವತ್ಸ ಅವರು ನಮ್ಮ ಜೊತೆಯಲ್ಲಿ ಇದ್ದಾರೆ. ತಸ್ಸೇವತ್ತು ಈ ಕಾಲಿಗೆ ಎ ಪಿ ಅರ್ಜುನ್ ಅವರು ಬರೆದ, ನಿರ್ದೇಶಕ ಎ ಪಿ ಅರ್ಜುನ್ ಬರೆದಂತಹ ಗೀತೆ. ಈ ಹಾಡನ್ನ ಚಂದ್ರ ಸಿನಿಮಾಕ್ಕೋಸ್ಕರ ಮಾಡಿ ಅಡಾಪ್ಟ್ ಮಾಡ್ಕೊಂಡ್ರಿ. ರೂಪಾಯಿಯರ್ ಅವರು ನಿರ್ದೇಶನ ಮಾಡಿದಂತಹ ಸಿನಿಮಾ, ಪ್ರೊಡ್ಯೂಸ್ ಮಾಡಿದಂತಹ ಸಿನಿಮಾ. ಎಷ್ಟು ಅವ್ರ ಜೊತೆಗೆ ಕುತ್ಕೊಂಡು ಕಂಪೋಸ್ ಮಾಡಿದ್ರಿ ಅಂತ ಹೇಳ್ತಾ ಇದ್ರಿ? ಟೆಲ್ ಮಿ ದ ಸ್ಟೋರಿ.
1: ಅಂದರೆ ಇದು ಆ್ಯಕ್ಚುಲಿ ರೂಪಾಯರ್ ಬಂದು ನನ್ನ ವೈಫ್, ಸೊ ನಿಮಗೆ ಗೊತ್ತು. ಸೊ ಅವಳದೇ ಪ್ರೊಡಕ್ಷನ್ ಆ್ಯಂಡ್ ಡೈರೆಕ್ಷನಲ್ಲಿ ಬಂದಂಥದ್ದು. ಆ್ಯಂಡ್ ಆಮ್ಸಲೇಕ ಸ್ಟುಡಿಯೋಲಿ ಇನ್ನೊಂದು ಕೊಡುಗೆ ಸಿಕ್ಕಿದ್ದು ನನ್ನ ಜೀವನ ಸಂಗಾತಿ ರೂಪಾಯರು.
0: ನನಗೆ ನಿಮ್ಮ ಧರ್ಮಪತ್ನಿ ರೂಪಾಯರ್ಕ್ಕಿಂತ ರೂಪಾಯರವರ ಹಸ್ಬೆಂಡ್ ಗೌತಮ್ ಶ್ರೀವತ್ಸ ಅಂತ ಹೇಳೋ ಖುಷಿ ನಂಗೆ.
1: ಏ ಖಂಡಿತ, ಅದೇನಾದ್ರೆ ಯಾವಾಗಲೂ ಹೆಮ್ಮೆ ಇರುತ್ತೆ, ತಪ್ಪೇನಿಲ್ಲ ಅದರಲ್ಲಿ.
0: ಅಲ್ಲ ನನ್ ಖುಷಿ, ಯಾಕಂದ್ರೆ ನನಗೆ ಇಬ್ರು ಪರಿಚಯ ಇದ್ರು, ಹಾಗಾಗಿ ಇವತ್ತು ಕೂಡ ಪರಿಚಯ.
1: ಸೊ ಆ ಟೈಮಲ್ಲಿ ನಾವು ಆಕ್ಚುಲಿ ನಾನು ರೂಪ ಒಂದು ಸಾಂಗ್ ಆಲ್ರೆಡಿ ಒಂದು ವೆಂಕಟರಮಣ ಸ್ವಾಮಿ ಅಂತ ಒಂದು ಕಂಟಿನ್ಯೂಸ್ ಒಂದು ಅವಾಗ ತಮಿಳ್ ಒಂದು ಸಾಂಗ್ ಟ್ರೆಂಡ್ ಇತ್ತು ನಮಗೆ, ಅಡ್ರ ಅಡ್ರ ನಾಕುಮುಖ ನಾಕುಮುಖ ನಾಕುಮುಖ ಅಂತ. ಇಟ್ ವಾಸ್ ಅ ಬ್ರೆತ್ಲೆಸ್ ಸಾಂಗ್.
0: ಓಕೆ.
1: ಸೊ ನಮಗೆ ಯಶ್ ಅವರು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ ಅಂತ ಗೊತ್ತಿತ್ತು. ರೂಪನೂ ಆಕ್ಚುಲಿ ಹಂಪಿ ಉತ್ಸವದಲ್ಲಿ ಯಶ್ ಆಪೋಸಿಟ್ ಆಗಿ ಹೀರೋಯಿನ್ ಆಗಿ ಆಕ್ಟ್ ಮಾಡಿದ್ರು ಸ್ಟೇಜ್ ಮೇಲೆ. ಸೊ ಯಶ್ ಒಳ್ಳೆ ಡ್ಯಾನ್ಸರ್ ಆಗಿರೋದ್ರಿಂದ ಯಾಕೆ ನಾವು ಕನ್ನಡಕ್ಕೆ ಒಂದು ಬ್ರೆತ್ಲೆಸ್ ಸಾಂಗ್ ತಂದು ಮಾಡ್ಬೋದು ಅಂತ ನಾವು ಪ್ಲಾನ್ ಮಾಡಿ ಒಂದು ಆಲ್ರೆಡಿ ರೆಕಾರ್ಡು ಮಾಡಿದ್ವಿ ನಾವು. ಸೊ ಯಶ್ ಅವ್ರಿಗೆ ಮತ್ತೆ ಇಮ್ರಾನ್ ಅವರು ಡ್ಯಾನ್ಸ್ ಮಾಸ್ಟರ್ ಅದಕ್ಕೆ. ಸೊ ಅವ್ರು ಕಳಿಸ್ದಾಗ ಸಾಂಗು ನಮ್ಗೆ ಇನ್ನೊಂದು ಚೂರು ಬೇರೆ ತರ ಮಾಡೋಣ ಅಂತ ಪ್ಲಾನ್ ಇದೆ. ನಮ್ಗೊಂದು ಸಿಗ್ನೇಚರ್ ಟ್ಯೂನು ಗೋ ಗೋ ಗೋವಿಂದ ಅಂತ ಅವಾಗ ಒಂದು ಹಿಟ್ ಆಗಿತ್ತು ಪ್ರಭುದೇವ ಅವ್ರದ್ದು ಸಾಂಗು. ಸೊ ಅದ್ರಲ್ಲಿ ಒಂದು ಸಿಗ್ನೇಚರ್ ಬರುತ್ತೆ ನಮಗೆ, ಆ ಥರ ಒಂದು ಸಿಗ್ನೇಚರ್ ಟ್ಯೂನ್ ಇದ್ರೆ ನಮಗೆ ವರ್ಕ್ ಆಗುತ್ತೆ, ಜನಕ್ಕೆ ಒಂದು ಹುಕ್ ಟ್ಯೂನ್ ಥರ ಲೂಪ್ ಆಗುತ್ತೆ ಅಂತ ಹೇಳಿದಾಗ, ಸರಿ ನಾನು ರವಿಚಂದ್ರನ್ ಅವ್ರ ಸ್ಟುಡಿಯೋಲಿ ಕೆಲಸ ಮಾಡ್ತಾ ಇದ್ದೆ, ಸರಿ ನನಗೊಂದು ಕರೆ ಬಂತು ಹಿಂಗೆ ಹಿಂಗೆ ಮಾಡ್ಬೋದು ಅಂತ. ಸರಿ ನಾವು ಒಟ್ಟಿಗೆ ರಾತ್ರಿ ಅಲ್ಲಿ ಮುಗಿಸ್ಕೊಂಡು ಒಂದು 11 ಗಂಟೆಗೆ ಎ ಪಿ ಅರ್ಜುನ್ ಅವರ ಮನೆಗೆ ಲಿರಿಕ್ಸ್ ಬರ್ಸೋಕ್ಕೆ ಅಂತ ಹೋಗಿ ನಾನು ಯಶ್

0: ರೂಪ, ಎ ಪಿ ಅರ್ಜುನ್, ಗೌರವ್. ಸೊ ಇಷ್ಟು ಜನ ಕೂತ್ಕೊಂಡು ಅಲ್ಲಿ ಒಂದು ಹುಕ್ಟಿಯನ್ನು ನಾವು ಟಾಣ ಟಾಣ ಟಾಣ ಟಾಣ ಟಾ, ಅದೇನು ಬರುತ್ತಲ್ಲ ಅದು. ಸೊ ಅದು ನಮ್ಮ ಬ್ರದರ್ ಆ್ಯಕ್ಚುಲಿ ಕಂಪೋಸ್ ಮಾಡಿದ ಆ ಪೋರ್ಷನ್. ಸೊ ಅಲ್ಲಿಂದ ಫುಲ್ ಕಾಯಿನ್ ಆಯಿತು ಸಾಂಗು, ಆ್ಯಂಡ್ ಪ್ರೋಗ್ರಾಮ್ ಮಾಡಿದ್ವಿ. ಸೊ ಅದಾದಮೇಲೆ ಅದು ದಸರಾ, ಮೈಸೂರು ದಸರಾ ಶೂಟ್ ಮಾಡಬೇಕಾಯ್ತು. ಅದು ತುಂಬ ದೊಡ್ಡ ಚಾಲೆಂಜ್ ಆಗಿತ್ತು. ಮೈಸೂರು ದಸರಾ ಶಾರ್ಟ್ಸ್ ಎಲ್ಲ ಶೂಟ್ ಮಾಡಿ ಪ್ಲಸ್ ಒಂದು ತುಂಬ ದೊಡ್ಡ ಸೆಟ್ ಹಾಕಿದ್ವಿ ಗುಟ್ಟಳ್ಳಿ ಗವಿಗಂಧರ ದೇವಸ್ಥಾನ. 3 ಡೇಸ್ ಇಮ್ರಾನ್ ಅವರು ಶೂಟ್ ಮಾಡಿದ್ರು. ಸೊ ಅದ್ಭುತವಾಗಿ ಯಶೋರ್ ನಟನೆ ಮಾಡಿಕೊಟ್ರು, ಆ್ಯಂಡ್ ಒಳ್ಳೆ ನಿರ್ದೇಶನ ಮೇಕಿಂಗು ಎಲ್ಲ ರೂಪ ಚೆನ್ನಾಗಿ ಮಾಡಿದರು. ಸೊ ಇವತ್ತು ನೀವೇನು ಸಾಂಗ್ ಕೇಳ್ತಾ ಇದ್ರ?
1: ಹೌದೌದು, ಅಲ್ಲಿ ಸಾಂಗ್ ನೋಡಿದ ಕೂಡ ದಸರಾದಲ್ಲೇ ಹೋಗಿ ಶೂಟ್ ಮಾಡಿದ್ರ ಅನ್ನಂಗಿತ್ತು.
0: ಹೌದು, ಅಲ್ಲೇ ಶೂಟ್ ಮಾಡಿ
1: ಅಲ್ವಾ? ನಾನು ಅದನ್ನು ನೋಡಿದೆ, ಓ ಇದು ಅಫ್ಕೋರ್ಸ್ ನಾನು ಆ ಸಿನಿಮಾ ಪ್ರಮೋಟ್ ಮಾಡಿದಾಗ ನನಗೆ ಗೊತ್ತಿತ್ತು. ಬಟ್ ಅದಾದಮೇಲೆ ಕೂಡ ಜನರಿಗೆ ಹೊಸಬರಿಗೆ ನೋಡಿದ್ರೆ ಫಸ್ಟ್ ಟೈಮ್ ಥಿಯೇಟರ್ ನೋಡಿದಾಗ ಹಾಡು ನೋಡಿದಾಗ ಇಷ್ಟು ಚೆನ್ನಾಗಿ ದಸರಾದಲ್ಲಿ ಹೋಗಿ ಶೂಟ್ ಮಾಡಿದ್ರೆ, ಯಾಕಂದ್ರೆ ದಸರಾ ಬೊಂಬೆಗಳು ಅಲ್ಲಿ ಬರುವಂಥ ಪ್ರತಿಯೊಂದು ವಿಷಯಗಳನ್ನು. ಆ್ಯಂಡ್ ರೂಪಾ ಮೇಡಮ್ ತುಂಬ ಚೆನ್ನಾಗಿ ಸಿನಿಮಾನ ಎಷ್ಟು ಪ್ರೀತಿಸ್ತಾರೆ ಅಂದರೆ ಅಷ್ಟು ಚೆನ್ನಾಗಿ ಪ್ರೀತಿಸ್ತಾರೆ. ಅವ್ರು ಏನು ಅಂದ್ಕೊಂಡಿದ್ರು ತೆರೆ ಮೇಲೆ ಅಷ್ಟು ಚೆನ್ನಾಗಿ ತರ್ತಾರೆ.
0: 100% ಅವರು ಮೊದಲನೇ ಸಿನಿಮಾ ಕನ್ನಡದಲ್ಲಿ ಅವಾಗ ಕರ್ಕೊಂಬಂದಿದ್ದು ಆ ಪೀಕಲ್ಲಿದ್ರು ಶಿವಾಜಿ ಎಲ್ಲ ಮಾಡಿ ತುಂಬಾ ದೊಡ್ಡ ಕಲಾವಿದ್ರು.
1: ತಮಾಷೆ.
0: ಸೊ ಅವರು ಯಶ್ ಆಪೋಸಿಟ್ ಮಾಡುವಾಗ ಅದೊಂದು ಯಶ್ಗೊಂದು ಕ್ಯೂರಿಯಾಸಿಟಿ ಇತ್ತು, ಶ್ರೇಯಸ್ಸರನ್ ಜೊತೆ ಫಸ್ಟ್ ಮಾಡ್ತಾ ಇದ್ದೀನಿ ಅಂತ. ಯಾಕಂದ್ರೆ ಯಶ್ ಅವ್ರು ಅವಾಗ ಇನ್ನ ಹಿ ವಾಸ್ ಅನ್ ಅಪ್ಕಮಿಂಗ್ ಹೀರೋ. ಸೊ ಅದೆಲ್ಲ ಮೈಂಡ್ ಅಲ್ಲಿ ಇಟ್ಕೊಂಡು ಒಂದು ಬೇರೆ
1: ಫಂಟಾಸ್ಟಿಕ್ ಆ ಸಾಂಗ್ ಆಗಲಿ ನಿಮಗೆ ಕೊಟ್ಟ ಅಂದರೆ ಇಷ್ಟೇ ಅಲ್ಲ, ಚಂದ್ರ ಸಿನಿಮಾದ ಎಲ್ಲ ಹಾಡುಗಳು ಒಂದಕ್ಕಿಂತ ಒಂದು ಹಾಡುಗಳು ಸೂಪರ್ ಆಗಿ ಕೊಟ್ಟಿದ್ದಾರೆ. ಅದು ಯಾಕೆ ಅಂತಂದರೆ ಅದು ಬ್ಲಡ್ಡಲ್ಲೇ ಇದೆ, ಬ್ಲಡ್ಡಲ್ಲೇ ಸಂಗೀತ ಅಲ್ವಾ? ತಂದೆ ಜೊತೆಗೆ ಶೋಸ್ಗೆಲ್ಲ ಹೋಗ್ತಾ ಇದ್ರಿ ಅಂತ ಹೇಳಿದ್ರೆ ಯಾರನ್ನೆಲ್ಲ ಮೀಟ್ ಮಾಡಿ ಏನೆಲ್ಲ ವಿಷಯಗಳನ್ನ ತಿಳ್ಕೊಂಡ್ರಿ ತಂದೆಯಿಂದ?
0: ಸಿ ನಮ್ಮ ಆ್ಯಕ್ಚುಲಿ ನನಗೆ ಸಂಗೀತದ ಗುರುಗಳೇ ನಮ್ಮ ತಂದೆ. ಆಮೇಲೆ ಆರ್ಕೆಸ್ಟ್ರಾ ಅನ್ನೋ ಕಾನ್ಸೆಪ್ಟು ನಮ್ಮ ತಂದೆ ಈಗ ಒಂದು 76 ಇಯರ್ಸು. ಸೊ ಅವರೊಂದು 62 ವರ್ಷ ಅವರು ಸಂಗೀತದಲ್ಲೇ ಕಳೆದಿದ್ದಾರೆ. ಅವರು ಸುಮಾರು 14ನೇ ವರ್ಷದಲ್ಲಿ ಒಂದು ಬಡ ಕುಟುಂಬದಿಂದ ಬೆಳೆದು 14ನೇ ವಯಸ್ಸಲ್ಲಿ ಒಂದು ವಿಸಿಲ್ ಇಟ್ಕೊಂಡು ಆರ್ಕೆಸ್ಟ್ರಾ ಮಾಡ್ತಾರೆ, ಇನ್ಸ್ಟ್ರೂಮೆಂಟ್ ತೊಗೊಳಕ್ಕೆ ದುಡ್ಡಿಲ್ಲ ಅಂತ. ಸೊ ಆ ವಿಸಿಲ್ ಆರ್ಕೆಸ್ಟ್ರಾ ಸ್ಟಾರ್ಟ್ ಮಾಡಿ ಅಲ್ಲಿಂದ ದುಡ್ಡು ಅರ್ನ್ ಮಾಡಿ ಮಾಡಿ ಮಾಡಿ ಒಂದು ಕಾಂಬೋ ಆರ್ಗನ್ ಅಂತ ಫಸ್ಟ್ ಟೈಮ್ ಕರ್ನಾಟಕದಲ್ಲಿ, ಅದು ಅವತ್ತು ಕಾಲಕ್ಕೆ 80,000 ರೂಪಾಯಿ ಅದು ಸಿಂಗಾಪುರಿಂದ ತರಬೇಕಾಗಿರುತ್ತೆ. ಅದನ್ನು ಹೊತ್ಕೊಳ್ಳೋಕೆ ಒಂದು 4-5 ಜನ ಬೇಕಾಗುತ್ತೆ ನಮಗೆ.
1: ಒಬ್ಬೊಬ್ಬ
0: ಅಷ್ಟು ಭಾರವಾದೊಂದು ರಾಜ್ಕುಮಾರ್ ಅವ್ರ ಮ್ಯೂಸಿಕಲ್ ನೈಟ್ಸ್ಗೆ ನಾವು ಮಾಡಬೇಕು. ಯಾಕಂದರೆ ಅಣ್ಣ ಅವ್ರ ಮ್ಯೂಸಿಕಲ್ ನೈಟ್ಸೆಲ್ಲ ನಮ್ಮ ತಂದೆ ಪ್ರೋಗ್ರಾಮ್ ಮಾಡ್ತಾಯಿರು ಒಂದು 10 ವರ್ಷ. ಸೊ ಅದನ್ನು ಪಕ್ಕದಲ್ಲಿ ನಮಗೆ ಒಂದು ಸೈಡ್ ಇತ್ತು ಅವ್ರಿಗೆ ತೊಗೊಳೋದಕ್ಕೆ, 80,000 ರೂಪಾಯಿ ಕೊಟ್ಟಿದ್ದೆ, ಅವ್ರಿಗೆ ಒಂದು 50-80 ಸೈಡ್ ಬಂದಿರೋದು ಮೈಸೂರಲ್ಲಿ. ಬಟ್ ಅವ್ರ ಚಾಯ್ಸ್ ಏನಂದ್ರೆ ನನ್ನ ಮ್ಯೂಸಿಕ್ ಇಂಪಾರ್ಟೆಂಟ್, ನನಗೆ ಇದನ್ನು ತರಿಸ್ಬೇಕು ಅಂತ. ಸೊ ಆ ಕಾಲದಲ್ಲಿ ಬ್ಯಾಂಕ್ ಲೋನ್ಗಳೆಲ್ಲ ಇಷ್ಟು ಸುಲಭ ಇರಲಿಲ್ಲ ನನಗೆ. ಸೊ ತೊಗೊಂಡು ಆ ಕಾಂಬೋ ಅವ್ರಿಗೆ ತರಿಸಿ ಅಲ್ಲಿಂದ ಅವರು ಸ್ಟಾರ್ಟ್ ಮಾಡಿ ಕೊನೆಗೆ ಅವ್ರು ಏನಂದ್ರೆ ಇವತ್ತಿಗೂ ಒಂದು ಪಕ್ಕದಲ್ಲಿ ಗಿಟಾರು ಕೀಬೋರ್ಡ್ ಇಟ್ಕೊಂಡೆ ಮಲಗ್ತಾರೆ, ಸುಮಾರು ಜನಕ್ಕೆ ಪಾಠಗಳು ಮಾಡ್ತಾರೆ, ಅವರು ಫ್ರೀಯಾಗಿ ಪಾಠಗಳು ಮಾಡ್ತಾರೆ. ಆಮೇಲೆ ಸಂಗೀತದಲ್ಲೇ ಮುಳುಗೋಗಿರ್ತಾರೆ
1: 24 ಗಂಟೆ.
0: ಸೊ ನಮಗೇನೇ ಇವತ್ತು ಬಂದಿದ್ರು ಅವರು ಆರ್ಕೆಸ್ಟ್ರಾ, ಇವಾಗ ಟೆಕ್ನಾಲಜಿನೂ ಚೇಂಜ್ ಆಗಿ ಆರ್ಕೆಸ್ಟ್ರಾಲಿ ಲೈವಿಂದ ನಮಗೆ ಒಂದು ಡಿಜಿಟಲ್ ಯುಗಕ್ಕೆ ಕನ್ವರ್ಟ್ ಆಯಿತು. ಅಂದರೆ ಪ್ರೋಗ್ರಾಮಿಂಗ್ ಫೇಸ್ ಬಂತು ಫಸ್ಟ್, ಒಂದು ಲೈವ್ ಆರ್ಕೆಸ್ಟ್ರಾ ಅಂತಿತ್ತು. ಆಮೇಲೆ ಪ್ರೋಗ್ರಾಮ್ ಫ್ಲಾಪಿಗಳೆಲ್ಲ ಬರೋದು. ಸೊ ಅದನ್ನು ಫಸ್ಟ್ ಟೈಮ್ ತರಿಸಿ ಓನ್ WFD ಅಂತ, ಸೊ ಕೀಬೋರ್ಡ್ ಓನ್ WFD. ಸೊ ಆ ಕೀಬೋರ್ಡ್ ಎಲ್ಲೂ ಕರ್ನಾಟಕದಲ್ಲಿ ಇರಲಿಲ್ಲ, ಫಸ್ಟ್ ನಮ್ಮ ತಂದೆ ತರಿಸಿದ್ದು. ಅದಕ್ಕೆ ಫ್ಲಾಪಿ ಸಿಸ್ಟಮ್.
1: ಓಕೆ.
0: ಸೊ ಅವಾಗ ಯಾರು ಪ್ರೋಗ್ರಾಮರ್ಸು ಇಲ್ಲ ನಮಗಿಲ್ಲಿ. ಸೊ ಅವಾಗ ನನಗೆ ಸ್ಕೂಲ್ಗೆ ಹೋಗಿ ಬರ್ತಾ ಇದ್ದೆ ನಾನು, ಒಂದು 8ನೇ ಕ್ಲಾಸ್ 9ನೇ ಕ್ಲಾಸ್ ಓದ್ತಾ ಇದ್ದೆ. ಸೊ ಮನೆಗೆ ಬಂದ ಮೇಲೆ ನಾನು ನಮಗೊಂಥರ ಸಂಗೀತದ ಹುಚ್ಚಿತ್ತು. ಬೆಳಗ್ಗೆಯಿಂದ ರಾತ್ರಿ 24 ಗಂಟೆಯಲ್ಲಿ ಒಂದು 16 ಅವರ್ ಸಂಗೀತ ನಾನು ಪ್ರಾಕ್ಟೀಸ್ ಮಾಡಿದ್ದೆ ನಾನು ದಿನಕ್ಕೆ. ಸೊ ಬಂದು ಅದ್ರ ಮುಂದೆ ಕೂತ್ಕೊಂಡು ಮ್ಯಾನ್ಯಲ್ಗಳು ಓದಿ ಸರಿ ಹೆಂಗೆ ಅದನ್ನು ಪ್ರೋಗ್ರಾಮ್ ಮಾಡೋದು ಅಂತ. ಮೊದಲನೇ ಹಾಡು ನಾವು ಪ್ರೋಗ್ರಾಮ್ ಮಾಡಿದ್ದು ಓ ಗುಲಾಬಿಯ ಸಾಂಗು. ಕಂಪ್ಲೀಟಾಗಿ ಪ್ರೋಗ್ರಾಮ್ ಮಾಡಿದ್ದೀವಿ ಬೆಳಗ್ಗೆಯಿಂದ ರಾತ್ರಿ. ಬಟ್ ಆ ಸೇವ್ ಅನ್ನೋ ಕಾನ್ಸೆಪ್ಟ್ ನಮಗೆ ಗೊತ್ತಿಲ್ಲ ಅವಾಗ. ಸೇವ್ ಮಾಡ್ಬೇಕು ಇದನ್ನ, ಓಕೆ ಅನ್ನೋದು. ಸರಿ ರಾತ್ರಿ ಆದ್ಮೇಲೆ ಕೀಬೋರ್ಡ್ ಆಫ್ ಮಾಡಿದ್ವಿ, ಹೋಗಿ ಮಲ್ಕೊಂಡು ಬೆಳಿಗ್ಗೆ ಆನ್ ಮಾಡಿದ್ರೆ ಏನಿಲ್ಲ, ಖಾಲಿ ಎಲ್ಲ ಇಲ್ಲಿ ನೆನ್ನೆ ಓ ಗುಲಾಬಿ ಮಾಡಿದ್ವಿ, ಇವತ್ತು ನೋಡಿದ್ರೆ ಮುಳ್ಳು ಚುಚ್ತಾ ಇದೆ.
1: ಅದೇ ಹೇಳಿದ್ದಲ್ಲ ಬರ್ಲಿ, ಇನ್ನು ಗೌತಮ್ ನಿಜವಾದ ಸ್ವರೂಪ ಬರ್ತಾ ಇಲ್ವಲ್ಲ. ಎಲ್ಲಿ ಗೌತಮ್ ಜೊತೆ ಮಾತಾಡಿದ್ರೆ ಗೋಲ ಗೋಲ ಗೋಲ ಇರುತ್ತೆ, ಎಲ್ಲಿ ಬರ್ಲಿಲ್ವಲ್ಲ ಅನ್ಕೊಂಡು. ಓಕೆ, ಎಷ್ಟು ಹರಿತವಾಗಿತ್ತು ಆ ಮುಳ್ಳು, ಎಷ್ಟು ಶಾರ್ಪ್ ಆಗಿತ್ತು.
0: ಸೊ ಅಲ್ಲಿಂದ ಓಕೆ ಇದು ಹೆಂಗೆ ಕಾಪಾಡ್ಕೊಳ್ಳೋದು ನಾವು ಮಾಡಿರೋದು ಅನ್ನೋದಕ್ಕೆ ಅದಕ್ಕೊಂದು 4-5 ದಿವಸ ಕುತ್ಕೊಂಡು ಎಲ್ಲ ಸ್ಟಡಿ ಮಾಡಿದೀವಿ. ಸೊ ಅವಾಗ ಗೊತ್ತಾಯ್ತು, ಓಕೆ ಫ್ಲಾಪಿ ಡಿಸ್ಕ್ ಅಂತ ಒಂದಿದೆ, ಫ್ಲಾಪಿ ಡಿಸ್ಕ್ ಅಲ್ಲಿ ಹಾಕಿ ನಾವು ಏನ್ ಮಾಡ್ತೀವೋ ಅದನ್ನ ಸೇವ್ ಮಾಡಿದ್ರೆ ಅದು ಉಳಿಯುತ್ತೆ. ಸೊ ಪ್ರತಿ ಸತಿ ಅದನ್ನ ಲೋಡ್ ಮಾಡಬೇಕು ಅನ್ನೋದು ಕಲ್ತ್ಕೊಂಡ್ವಿ. ಸೊ ಅಲ್ಲಿಂದ ನಮಗೆ ಟೆಕ್ನಿಕ್ ಟೆಕ್ನಿಕಲ್ ಆಗಿ ಅಥವಾ ನಮ್ಮ ಸಂಗೀತದ ಎಲ್ಲ ಒಂದು ನಮ್ಮ ಬೆಳವಣಿಗೆಗೆ ನಮ್ಮ ತಂದೆನೇ ಪ್ರೋತ್ಸಾಹ ಮಾಡಿರೋದು. ಪ್ರತಿಯೊಂದು ಇನ್ಸ್ಟ್ರೂಮೆಂಟ್ ನಾನು ತಗೋಬೇಕು ಅಂದ್ರೂ ಅವರೇ
1: ಫ್ಯಾಂಟಾಸ್ಟಿಕ್. ನಾನು ಮೈಸೂರು ಮೋಹನ್ ಅಂದ ತಕ್ಷಣ ನಾನು ನಮ್ಮ ಕೇಳೋರಿಗೆ ಹೇಳ್ತಾ ಇದ್ದೀನಿ, ಅಣ್ಣವ್ರದ್ದು ಹೊಸ ಬೆಳಕು ಮೂಡುತ್ತಿದೆ ಹಾಡಲ್ಲಿ ಕೀಬೋರ್ಡ್ ನಡೆಸ್ತಾರೆ ಒಬ್ರು ಅವರೇ, ಕರೆಕ್ಟ್? ಯಸ್, ಮೈ ಮೆಮರಿ ಪವರ್ ಇಸ್ ವೆರಿ ಸ್ಟ್ರಾಂಗ್ ಬಿಕಾಸ್ ನಾನು ಬೆಂಡೆಕಾಯಿ ತುಂಬ ತಿಂತೀನಿ. ಗುಡ್ ಗುಡ್ ಗುಡ್. ಇಷ್ಟೆಲ್ಲ ಮಾತಾಡಿದ ಮೇಲೆ ನಾನು ಈ ಹಾಡನ್ನ ಕೇಳಿಸ್ದೆ ಇದ್ರೆ ಹೇಗೆ? ನನಗೆ ಈ ಹಾಡು ತುಂಬ ಇಷ್ಟ. ನಿಮ್ಮ ತಂದೆಯವರು ಕಂಪೋಸ್ ಮಾಡಿದಂತಹ ಗೀತೆ ಕಿರಾಡಿ ಕಿಟ್ಟು, ವಿಷ್ಣುವರ್ಧನ್ ಅವರು ಆಕ್ಟ್ ಮಾಡಿದಂತಹ, ಅವರು ಸಿನಿಮಾದಲ್ಲಿ ಹಾಡಿದ್ದಾರೆ. ಅದಕ್ಕಿಂತ ನಿನ್ನ ನನ್ನ ಈ ಹಾಡು ನನಗೆ ತುಂಬ ಇಷ್ಟ, ಈ ಹಾಡನ್ನ ಕೇಳೋಣ. ಎಸ್, ಗೌತಮ್ ಶ್ರೀವತ್ಸ ಅವರ ಜೊತೆಯಲ್ಲಿದ್ದಾರೆ. 9480901013 ಇಸ್ ದಿನ ಮತ್ತು ಮ್ಯಾಸೇಜ್.

0: ಯಾ ಈ ಸಿನಿಮಾದಲ್ಲಿ ಎಲ್ಲ ಹಾಡುಗಳು ಸೂಪರ್ ಆಗಿದೆ. ರಜನಿಕಾಂತ್ ಅವರು ಈ ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ದಾರೆ. ನನಗೆ ಈ ಸಿನಿಮಾದ ವಿಷ್ಣುವರ್ಧನ್ ಸರ್ ಹಾಡಿದಂತಹ ಹಾಡು ಸೂಪರ್, ಮಡಿಲಲ್ಲಿ ಮಗುವಾದ ನಾನು. ನಮ್ಮ ತಾಯಿ, ನನ್ನ ತಾಯಿ ಅದು ಆ ಹಾಡು ತುಂಬಾ ಇಷ್ಟ, ಅದು ಯಾಕೋ ಗೊತ್ತಿಲ್ಲ, ಯಾಕಮ್ಮ ಅಂತ ಕೇಳಿದಾಗ ಯಾಕಮ್ಮ ಇಷ್ಟ ಅಂತ ಹೇಳ್ತಾರೆ ಮೊಹಮ್ಮದ್. ನಾನು ಇದನ್ನ ಮೈಸೂರು ಮೋಹನ್ ಅವರು ಅಂತ ನಿಮ್ಮ ತಂದೆಯವರು ಕೂಡ ಹೇಳಿದ್ದೀನಿ. ಗುಡ್, ಆ ವಿಚಾರನ ಹೇಳ್ತಾ ಹೇಳ್ತಾ ನೀವು ತಂದೆಯವರಿಗೋಸ್ಕರ ಒಂದು ಶೋ ಮಾಡಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ರಿ, ಏನು ಯಾವಾಗ ಏನು ಅಂತ ಹೇಳ್ಬೋದು ಅದನ್ನ?
1: ಅವರು ಹುಟ್ಟಿದ ಹಬ್ಬಕ್ಕೆ ಸುಮಾರು ಆಗಸ್ಟ್ ತಿಂಗಳಲ್ಲಿ ಹುಟ್ಟಿದ್ದವರು, ಸೊ 7th. ಸೊ ಆ ಪ್ರಯುಕ್ತ ನಾವು ಅವರೊಂದು 65 years ಆಫ್ ಮ್ಯೂಸಿಕಲ್ ಜರ್ನಿ, ಸೊ ಏನು ಅವ್ರು ಕಳೆದಿದ್ದಾರೆ, ಸೊ ಅದಕ್ಕೆ ಒಂದು ಕೊಡುಗೆಯಾಗಿ ಒಂದು ನಾವು ಮಾಡಬೇಕು ಅಂತ ನಮ್ಮ ತಂದೆಗಿದ್ದೀವಿ. ಮೈಸೂರಲ್ಲೇ ಮಾಡಬೇಕು, ಯಾಕಂದರೆ ಮೈಸೂರು ಮೋಹನ್ ಅಂತ ಇರೋದ್ರಿಂದ. ಸೊ ಮೈಸೂರಿಂದ ಸ್ಟಾರ್ಟ್ ಮಾಡಿ ಸಾಧ್ಯವಾದರೆ ಬೇರೆ ಬೆಂಗಳೂರು ಮತ್ತು ಮಂಡ್ಯ ಎಲ್ಲ ಜಿಲ್ಲೆಗಳನ್ನು ಕವರ್ ಮಾಡೋಣ,
0: ಕರ್ನಾಟಕದಾದ್ಯಂತ.
1: ಹೌದು,
0: ಗುಡ್ ಗುಡ್ ಗುಡ್.
1: ಸೊ ಮತ್ತೆ ಲೈವ್ ಒಂದು ಕಾನ್ಸೆಪ್ಟ್ ತರೋಣ ಆರ್ಕೆಸ್ಟ್ರಲ್ಲಿ. ಇವತ್ತು ಏನಿದ್ರು ನಾವೆಲ್ಲ +1 ನೋಡ್ತಾ ಇದ್ದೀವಿ, ಅಂದರೆ ತುಂಬ ಆಕ್ಟ್ರೆಸ್ ಆಗಿದ್ದಾರೆ ಸ್ಟೇಜಲ್ಲಿ ನೋಡ್ಸೋರ್ಗಿಂತ. ಸೊ ಆಕ್ಟಿಂಗ್ ಬಿಟ್ಟು ನಿಜವಾಗ್ಲೂ ನೋಡಿಸಿ ಜನನ ಎಂಟರ್ಟೈನ್ ಮಾಡೋಣ ಅಂತ.
0: ನಿಮ್ಮ ಹತ್ರ ತುಂಬ ವಿಷಯಗಳಿದೆ, ಬರ್ತೀನಿ ಮುಂದೆ. ಮಾತಾಡ್ತಾ ಒಂದು ಮಾತನ್ನು ಹೇಳಿದ್ರೆ, ಮ್ಯೂಸಿಕ್ ಆ್ಯಂಡ್ ಮ್ಯೂಸಿಕ್ ಬೇರೆ, ಸಿನಿಮಾ ಮ್ಯೂಸಿಕ್ ಬೇರೆ ಅಂತ.
1: ಹೌದು.
0: ಸೊ ವಾಟ್ ಇಸ್ ಡಿಫ್ರೆನ್ಸ್ ಬಿಟ್ವೀನ್ ದಟ್ ಏನಂತ?
1: ವೆರಿ ಸಿಂಪಲ್ ಆಗಿ ಹೇಳಬೇಕು ಅಂದರೆ, ಈಗ ನಮ್ಮ ಕನ್ನಡ ಮೇಸ್ಟ್ರಿಗೆ ಮತ್ತು ಡೈಲಾಗ್ ರೈಟರ್ಗೆ ಇರೋ ಡಿಫ್ರೆನ್ಸ್.
0: ಫ್ಯಾಂಟಾಸ್ಟಿಕ್. ವಾ,
1: ಸೊ ಕನ್ನಡದ
0: ಮೇಸ್ ಸರಿಯಾದ ಮುಳ್ಳೆ ಇಟ್ಕೊಂಬಂದಿದ್ರಿ ಇವತ್ತು, ಸರಿ ಇಚ್ಛಿಸಿದ್ರಿ.
1: ಸೊ ಸಿನಿಮಾಗೆ ಅನ್ನೋದೆ ಒಂದು, ಅದ್ರ ಲ್ಯಾಂಗ್ವೇಜೇ ಬೇರೆ ಮ್ಯೂಸಿಕ್. ಸೊ ಬಹಳ ಕಲ್ತಿದ್ರು ಮ್ಯೂಸಿಕ್ಕು ನಮಗೆ ಪ್ರಯೋಜನ ಇಲ್ಲ ಸಿನಿಮಾಗೆ, ಅಥವಾ ಬಹಳ ಗೊತ್ತಿಲ್ಲದೆ ಇದ್ರು ನಮಗೆ ಸಿನಿಮಾಲ್ಲಿ ಪ್ರಯೋಜನ ಆಗಲ್ಲ. ಸೊ ಮಧ್ಯದಲ್ಲಿರಬೇಕು. ಒಬ್ಬ ಸಿನಿಮಾ ಮ್ಯೂಸಿಕ್ ಮಾಡ್ತಾನೆ ಅಂದರೆ ಅವನಿಗೆ ಮನುಷ್ಯರ ಭಾವನೆ ಹೆಂಗಿರುತ್ತೆ ಅನ್ನೋದು ವೆರಿ ಇಂಪಾರ್ಟೆಂಟ್. ಅದೇ ಮ್ಯೂಸಿಕಲ್ ಲ್ಯಾಂಗ್ವೇಜ್, ಮನುಷ್ಯನ ಭಾವನೆಯೇ ಮ್ಯೂಸಿಕಲ್ ಲ್ಯಾಂಗ್ವೇಜ್ ಸಿನಿಮಾಗೆ.
0: ಯಾಕಂದ್ರೆ ಕಂಪೋಸಿಂಗ್ ನನ್ನ ದೃಷ್ಟಿಯಲ್ಲಿ, ಎಲ್ರಿಗೂ ಗೊತ್ತಿದೆ, ಇಟ್ಸ್ ಅನ್ ಅಬ್ಸ್ಟ್ರಾಕ್ಟ್ ಇರಲ್ಲ,
1: ಹೌದು,
0: ತೆಗಿಬೇಕು ಎಲ್ಲ ಒಂದು ಕಡೆ. ಮುಂದೆ
1: ಆಮೇಲೆ ಇನ್ನೊಂದು, ನಮ್ಮ ಸಿಂಪಲ್ ಲ್ಯಾಂಗ್ವೇಜ್. ಸಿ, ಈಗ ತುಂಬ ಕಾಂಪ್ಲಿಕೇಟೆಡ್ ಆಗಿ ನಾವು ಯಾರಿಗೂ ಹಾಡಕ್ಕೆ ಆಗದಿರೋ ಒಂದು ಹಾಡು ಮಾಡಿದ್ರೆ ಅದು ಹಿಟ್ಟಾಗೋದು ತುಂಬ ರೇರು. ಅದೇನಾಗುತ್ತೆ, ಒಂದು ಮ್ಯೂಸಿಯಮಲ್ಲಿ ಇಡೋ ಮಾನ್ಯುಮೆಂಟ್ ಥರ ಆಗುತ್ತೆ ಅಷ್ಟೇ. ಬಟ್ ಅದು ಜನಕ್ಕೆ ರೀಚ್ ಆಗಬೇಕು ಅಂದರೆ ನಾವು ಎಷ್ಟು ಸಿಂಪಲ್ಲಾಗಿ ಕಂಪೋಸ್ ಮಾಡ್ತೀವಿ, ಎಷ್ಟು ಜನದ ಬಾಯಲ್ಲಿ ಹೋಗುತ್ತೆ, ಎಸ್ಪೆಷಲಿ ನಮ್ಮ ಚಿಕ್ಕ ಮಕ್ಕಳು ಬಾಯಲ್ಲಿ ಬರುತ್ತೆ ಆ ಹಾಡು ಅಂತಲೇ ನೋಡೋದು. ಬಟ್ ಎಷ್ಟೋ ಜನ ಏನು ಮಾಡ್ತಾರೆ, ನಾನು ತುಂಬ ಕಲ್ತಿದ್ದೀನಿ ಅನ್ನೋ ಒಂದು ವಿದ್ಯೆ ತೋರ್ಸೋಕ್ಕೆ ಹೋಗಿ ತುಂಬ ಕಾಂಪ್ಲಿಕೇಟೆಡ್ ಸಾಂಗ್ಸು, ರಾಗಗಳು ತುಂಬ ಚೇಂಜ್ ಮಾಡೋದು, ಆ ಥರ ಮಾಡಿದಾಗ ನಾವು ನೋಡಿರೋ ಪ್ರಕಾರ ನನ್ನ ಜರ್ನಿಲಿ ಅದು ರಿಜಿಸ್ಟರ್ ಆಗಲ್ಲ. ಸೊ ಆ ಸಿಂಪ್ಲಿಸಿಟಿ ಮಾಡೋದೇ ಒಂದು ಬ್ಯೂಟಿ ಸಿನಿಮಾಲಿ. ಸೊ ಆ ಸಿಂಪ್ಲಿಸಿಟಿ ಹಂಸಲೇಖ ಸರ್ ಹತ್ರ ತುಂಬ ಚೆನ್ನಾಗಿದೆ, ಆ್ಯಂಡ್ ಈವನ್ ರವಿಚಂದ್ರನ್ ಸರ್ ಹತ್ರ. ಸೊ ಅದು ತುಂಬ ಕಲ್ತ್ವಿ ನಾವಲ್ಲಿ.

0: ನಾನು ಆಗ್ಲೇ ಹೇಳಿದೆ ಮೂರು ಯೂನಿವರ್ಸಿಟಿ ಅಂತ, ಎರಡು ಯೂನಿವರ್ಸಿಟಿ ಹೇಳಿದ್ರಿ. ಅಲ್ಲ, ಇವ್ರ ಜೊತೆಗೆ ಮಾಡೋದು ಬೇರೆ, ಹಂಸಲಕ ಸರ್ ಜೊತೆಗೆ ಮಾಡೋದು ಬೇರೆ, ಯಾಕಂದ್ರೆ ಅಲ್ಲಿ ನಿಮ್ ತರ ಬೇರೆ ಬೇರೆ ಕೀಬೋರ್ಡ್ ವರ್ಕರ್ಸ್ ಇದ್ರು ಮಾಡ್ತಾ ಇದ್ರು. ಬಟ್ ರವಿಚಂದ್ರನ್ ಸರ್ ಹತ್ರ ಬಂದಾಗ ಇವರ್ ದೇ ಅಲೋನ್ ಒಬ್ಬರೇ ಮಾಡ್ತಾ ಇದ್ರಿ. ಆಲ್ಮೋಸ್ಟ್ 14 ವರ್ಷ ಅಲ್ವಾ?
1: 14-15 ವರ್ಷ ನಾನು ಬ್ರದರ್
0: ಇಲ್ಲ. 14 ತಗೋತೀರ 15 ತಗೋತೀರ ಹೇಳಿ?
1: ಸುಮಾರು 14-15 ಮಧ್ಯ ಆಚೆ ಬಂದೆ.
0: 14.5 ವರ್ಷ ಮಿಕ್ಸ್
1: ಆಗೋಣ, ಏನ್ ಕನ್ವೀನಿಯನ್ಸ್ ತಗೋಬಹುದು.
0: ಆ 14 ವರ್ಷದ ತಪಸ್ಸು, ಓಕೆ. ಯಾಕಂದ್ರೆ ರವಿ ಸರ್ ಅವ್ರಿಗಿರೋ ಟೇಸ್ಟ್, ಅವ್ರು ಬೇರೆ ಬೇರೆ ಜೊತೆ ಕೆಲಸ ಮಾಡಿದ್ದಾರೆ, ಅವ್ರ ವಿಭಿನ್ನವಾದಂಥ ಟೇಸ್ಟ್ ಇದೆ. ಸೊ ಆ ಜರ್ನಿ, 14 ವರ್ಷ ಜರ್ನಿ ಹೇಗಿತ್ತು ಗೌತಮ್?
1: ಸಿ, ರವಿ ಸರ್ ಬಗ್ಗೆ ನಾವೇನು ಇಂಟ್ರೊಡಕ್ಷನ್ ಬೇಡ, ಜನಕ್ಕೆ ಗೊತ್ತು ಏನು ಅಂತ. ಸೊ ಬಟ್ ಅಲ್ಲಿ ನಮ್ಮ ಪಾತ್ರ ಏನಾಗಿತ್ತು ಅಂದರೆ, ನಾನು ಅವ್ರನ್ನ ಹೆಂಗೆ ಒಪ್ಸೋದು ಅನ್ನೋದೇ ನನ್ನ ಒಂದು
0: ಚಾಲೆಂಜ್
1: ಆಗಿತ್ತು, ಜರ್ನಿ ಆಗಿತ್ತು. ಯಾಕಂದರೆ ಹಂಸಲೇಖ ಸರ್ರು ಸೂಪರ್ ಡೂಪರ್ ಹಿಟ್, ಇವತ್ತವರೆಗೂ ಅವರು ಅದು ಮಾಡಿರೋ ಥರ ಯಾರು ಸಾಧನೆ ಅವ್ರ ಕಾಂಬಿನೇಷನ್ ಮಾಡೋಕ್ಕಾಗಲ್ಲ. ಸೊ ಅದು ಅಕ್ಸೆಪ್ಟೆಡ್. ಅದು ಅದು ಬಿಟ್ಟು ನೆಕ್ಸ್ಟ್ ಹರಿಕೃಷ್ಣ ಅವರು ಅಲ್ಲಿ ಕೆಲಸ ಮಾಡ್ತಾಯಿದ್ರು, ಅದಾದ್ಮೇಲೆ ನಾನು ಹೋಗಿದ್ದೆ ಅಲ್ಲಿ ಕೆಲಸ ಮಾಡೋದಕ್ಕೆ. ಬಟ್ ಒಂದು ಫ್ಯಾಂಟಾಸ್ಟಿಕ್ ಲರ್ನಿಂಗ್ ಜರ್ನಿ, ಪ್ಲಸ್ ನಾವು ಒಂದು ಕ್ರಿಯೇಟಿವ್ ಜರ್ನಿ. ಅಂದರೆ ಒಬ್ಬ ಮನುಷ್ಯ ಎಷ್ಟು ಮಟ್ಟಕ್ಕೆ ಇಳಿಬೋದು ಒಂದು ಕ್ರಿಯೇಷನ್ಗೋಸ್ಕರ ಅನ್ನೋದು ತಪಸ್ಸು. ಎಸ್ಪೆಷಲಿ ನಾನು ಜರ್ನಿ ಅನ್ನೋದಕ್ಕಿಂತ ಒಂದು ತಪಸ್ಸು ಅಂತ ಹೇಳ್ಬೋದು. ಈಗ ಒಂದು ಹಾಡು ನಾವು ಬೇರೆ ಸಿನಿಮಾಗೆ ನಾವು ಕಂಪೋಸ್ ಮಾಡ್ತೀವಿ ಅಂದರೆ, ಡೈರೆಕ್ಟರ್ ಅಥವಾ ಪ್ರೊಡ್ಯೂಸರ್ ಬಂದರೆ 4-5 ಹಾಡು ಅಂತ ಹೇಳ್ತಾರೆ. ಸೊ 4-5 ಹಾಡು ನಾವು ಮಾಡ್ತೀವಿ. ಬಟ್ ರವಿ ಸರ್ ಸಿನಿಮಾಲ್ ಹಂಗೆ ವರ್ಕ್ ಆಗಲ್ಲ. ಸೊ ಫಸ್ಟ್ ಒಂದು 40 ಸಾಂಗ್ ಮಾಡ್ತೀವಿ ನಾವು.
0: ಒಬ್ಬೊಬ್ಬ
1: ಆ 40ರಲ್ಲಿ ಒಂದು 5 ಸಾಂಗು ಚೂಸ್ ಮಾಡಿ,
0: ಓಕೆ,
1: ಅದು ಫೈನಲ್ ಯಾವ್ದು ರಿಲೀಸ್ ಆಗುತ್ತೆ ಅನ್ನೋದು ರಿಲೀಸ್ ಆಗೋವರೆಗೂ ಸರ್ ಒಬ್ಬರಿಗೆ ಬಿಟ್ಟರೆ ಇನ್ಯಾರಿಗೂ ಗೊತ್ತಿರಲ್ಲ ಅಲ್ಲಿ. ಒಂದು ಕ್ರಿಯೇಟಿವಿಟಿ ಬಗ್ಗೆ ಆಗಿರ್ಬೋದು ಅಥವಾ ಒಂದು ಟೈಮ್ ಕೊಡೋದಾಗಿರ್ಬೋದು ಒಬ್ಬ ಕ್ರಿಯೇಟರ್ಗೆ, ಅದು ಬಹಳ ಚೆನ್ನಾಗಿದೆ ರವಿ ಸರ್ ಹತ್ರ. ಆ್ಯಂಡ್ ಏನು ಬೇಕು ಸಿನಿಮಾಗೆ, ಎಷ್ಟು ಮಸಾಲೆ ಹಾಕಬೇಕು ಅಂದರೆ, ಒಂದು ಸಾಂಗ್ ಎಲ್ಲರೂ ಮಾಡ್ತೀವಿ. ಈಗ ನಾವು ಒಂದು ಸಾಂಗ್ ಮಾಡಿದೆ, ಏನೋ ಒಂದು ಕಂಪೋಸ್ ಮಾಡಿದೆ ಸಾಂಗು, ಈಗ ನಾವು ಬೇರೆಯವರು ಹೇಳೋ ಸರ್ ಯಾಕೋ ಸಾಂಗ್ ಹಿಡಿಸ್ತಾ ಇಲ್ಲ ಅಂತ ಹೇಳ್ಬೋದು. ಆದರೆ ರವಿ ಸರ್ ಹತ್ರ ಏನು ಬ್ಯೂಟಿ ಅಂದರೆ, ಏನಕ್ಕೆ ಇಷ್ಟ ಆಗ್ತಾ ಇಲ್ಲ, ಏನು ಮಾಡಿದ್ರೆ ಆ ಸಾಂಗ್ ಚೆನ್ನಾಗಾಗತ್ತೆ ಅಂತ ಹೇಳ್ತಾರೆ.
0: ಫಾರ್ ಎಕ್ಸಾಂಪಲ್,
1: ಈಗ ನಾವು ಅವ್ರದೇ ಒಂದು ಫಸ್ಟ್ ಕ್ರೇಜಿ ಸ್ಟಾರಲ್ಲೇ ನಾವು ಕೊಂಚ ಸಾಂಗ್ ಎಲ್ಲ ಕಂಪೋಸ್ ಮಾಡುವಾಗ, ಅವರು ಅಂದರೆ ಫಸ್ಟ್ ಒಂದು ಟ್ಯೂನ್ ಮಾಡಿದ್ವಿ ನಾವು. ಟ್ಯೂನ್ ಮಾಡಿ ರೆಗ್ಯುಲರ್ ಪಲ್ಲವಿ ಆ್ಯಂಡ್ ಚರಣ ಫಾರ್ಮ್ಯಾಟ್ ನಮಗೆ. ಇವಾಗ ಏನಂದ್ರೆ ನಮ್ಮ ಇಂಡಿಯನ್ ಇದರಲ್ಲಿ ಒಂದು ಪಲ್ಲವಿ ಎರಡು ಚರಣ ಫಾರ್ಮ್ಯಾಟ್ ಇದೆ. ಅವ್ರು ಹೇಳಿದ್ರು ಚೆನ್ನಾಗಿದೆ ಸಾಂಗ್, ಚೆನ್ನಾಗಿದೆ ಕಂಪೋಸ್ ಮಾಡಿದ್ರು, ಬಟ್ ಇದನ್ನು ನಾವು ಹೆಂಗೆ ಈ ಫಾರ್ಮ್ಯಾಟ್ ಬ್ರೇಕ್ ಮಾಡೋಣ, ಒಂದು ರೆಗ್ಯುಲರ್ ಪಲ್ಲವಿ ಚರಣ ಫಾರ್ಮ್ಯಾಟ್ ಬೇಡ ನಮಗೆ, ಪಲ್ಲವಿನೇ ರಿಪೀಟ್ ಆಗಲಿ ಇಲ್ಲ ಒಂದು ಹುಕ್ ಟ್ಯೂನ್ ಥರ ರಿಪೀಟ್ ಆಗಲಿ, ಸೊ ಆ ಫಾರ್ಮ್ಯಾಟ್ ಬ್ರೇಕ್ ಮಾಡು, ಇದು ಹೊಸದಾಗತ್ತೆ ಸಾಂಗ್ ಅಂತ ಹೇಳಿದ್ರು. ಸೊ ಅದೇ ಪ್ರಯತ್ನದಲ್ಲಿ ಮಾಡಿದ್ದೆ ನಾವು ಕೊಂಚ ಸಾಂಗ್.
0: ಓ, ಅದು ಬೇರೆ ಇದೆಯಾ?
1: ಹೌದು,
0: ನೋಡಿದ್ರೆ. ಸೊ ಆ ಕೊಂಚ ಹಾಡನ್ನ ಕೇಳೋಕೆ ನೀವೇ ಹಾಡಿದ್ರಾ?
1: ಬದ್ರಿ ಪ್ರಸಾದ್
0: ಅವ್ರು ಹೇಳಿದ್ದಾರೆ. ಹೌ ಇಟ್ ಗೋಸ್?
1: ಕೊಂಚ ಕೊಂಚ ಪುಂಟು ಮಾಡೋ ಕೋಮಲೆ ಒಲ್ಲೆ ಅನ್ನ. ಬಟ್ ಬೆಸ್ಟ್ ಪಾರ್ಟ್ ಅಂದ್ರೆ ಲಿರಿಕ್ ಹಂಸಲೇಖ ಸರ್ ಇದಕ್ಕೆ. ಸೊ ಹಂಸಲೇಖ ಸರ್ ಜೊತೆ ಕೂತ್ಕೊಂಡು, ರವಿ ಸರ್ ಜೊತೆ ಕೂತ್ಕೊಂಡು ಮ್ಯೂಸಿಕ್ ಮಾಡಿರೋದು ಒಂದು ಹೊಸ ಅನುಭವ ಆ ಸಿನಿಮಾ ನನಗೆ.
0: ಕರೆಕ್ಟ್. ಆ ಟೈಮಲ್ಲಿ ಏನಾಗ್ತಿತ್ತು ಮನಸ್ಸಲ್ಲಿ ಅಂತ ಕೇಳೋಣ. ಅದಕ್ಕಿಂತ ಮುಂಚೆ ಕೊಂಚ ಹಾಡು ಕೇಳೋಣ.
1: ಖಂಡಿತ.

0: ಇದೆಯಲ್ಲ.
1: ಹೌದು.
0: ಆ್ಯಂಡ್ ಈಗ ಅಂದರೆ ಈಗಿನ ಟ್ರೆಂಡಲ್ಲಿ ಮಾಡೋದಿದೆಯಲ್ಲ ಅದು ತುಂಬ ಕಷ್ಟ. ಇದ್ಯಾಕೆ ಹಿಂಗೆ ಬಂದ್ಬಿಡುತ್ತೆ, ಇದ್ಯಾಕೆ ಹಿಂಗೆ ಬಂದ್ಬಿಡುತ್ತೆ, ಇದ್ಯಾಕೆ ಹಿಂಗೆ ಬಂದ್ಬಿಡುತ್ತೆ ಅಂತ ಕೇಳೋರು ತುಂಬ ಜನ. ಅದ್ರಲ್ಲಿ ಮಾಡಿ ಗೆದ್ದಿದ್ರಿ ಅಂತ ಹೇಳಿದ್ರೆ, ನೀವು ಮಾತಾಡ್ತಾ ಒಂದು ಮಾತು ಚೆನ್ನ ಚೆನ್ನಾಗಿ ಹೇಳಿದ್ರಿ. ಟಪಾಂಗುಚಿ ಹಾಡನ್ನು ಮಾಡಿದ್ದು ನಿಮ್ಮ ತಂದೆ ಫಸ್ಟು ಅಂತ ಹೇಳಿದ್ರಿ, ನಂಜುಂಡ ಸಿನಿಮಾಗೋಸ್ಕರ.
1: ಹುಡುಗಿಗೆ ನಾವೇನು ಮಾಡಬೇಕು ಇವತ್ತಿನ ಹೊಸ ವಾಯ್ಸ್ಗೆ ಏನು ಮಾಡಬೇಕು ಅಷ್ಟು ಮಾತ್ರ ಮಾಡೋಕ್ಕಾಗುತ್ತೆ. ಸೊ ನಾನೇನಾದ್ರು ಡಿಫ್ರೆಂಟಾಗಿ ಮಾಡಿದ್ದೀನಿ, ನಾನು ಹೊಸದಾಗಿ ಮಾಡಿದ್ದೀನಿ ಅದೆಲ್ಲ ಸುಳ್ಳು, ಅದು ನಾನು ಯಾರಿಗೂ ನಂಬಲ್ಲ. ನಾನು
0: ಅಬ್ಸಲ್ಯೂಟ್ಲಿ ಬ್ರೇಕಿಂಗ್ ನ್ಯೂಸ್ ಇದು
1: ಅಲ್ವಾ? ಸೊ ಇರೋದೇ 12 ನೋಟ್ಸ್, ನೀವು ಅದು ಬಿಟ್ಟು ಹೊಸದು ಇನ್ನೇನು ಕಂಡು ಮಾಡೋಕೆ ಆಗಲ್ಲ, ಅಥವಾ ಸಾರಿ ಮಧ್ಯೆ ನೀವು ಹಾಡಕ್ಕೂ ಆಗಲ್ಲ, ಯಾಕಂದ್ರೆ ನಿಮ್ಮ ಮೈಂಡ್ ಒಪ್ಕೊಳ್ಳಲ್ಲ.
0: ಅಬ್ಸಲ್ಯೂಟ್ಲಿ ಗೊತ್ತೂ ಆಗಲ್ಲ
1: ಏನಾಡಿದೀರ ಅಂತ, ಅಪಶ್ರುತಿ ಅಂತಾರೆ ಅಲ್ವಾ?
0: ಇದು ಸರಿಯಾದ ಮುಳ್ಳು, ಇದು ಸರಿಯಾಗಿ ಚುಚ್ಚಿದ್ರಿ.
1: ಸೊ ಅದರಿಂದ ಇವತ್ತಿನ ಸೌಂಡು, ಇವತ್ತಿನ ಪ್ರೆಸೆಂಟೇಷನ್ನು, ಇವತ್ತು ಏನು ಟ್ರೆಂಡ್, ಸೊ ಅದನ್ನು ನೋಡಿಕೊಂಡು ನಾವು ಕಂಪೋಸ್ ಮಾಡೋದೇ. ಅಂದರೆ ಟಪಾಂಗುಚಿ ಅನ್ನೋ ಒಂದು ಸ್ಟೈಲ್ ಅಲ್ಲಿವರೆಗೂ ಕನ್ನಡ ಇಂಡಸ್ಟ್ರಿಲಿ ಪಾಪ್ಯುಲರ್ ಆಗಿರಲಿಲ್ಲ. ಸೊ ನಂಜುಂಡಲ್ಲಿ ನಮ್ಮೂರಿಗೆ ನಾನೊಬ್ಬನೇ ಜಾಣ ಅಂತ ಒಂದು ಸಾಂಗು, MML ಕೂತ್ಕೊಂಡು ಆ್ಯಕ್ಚುಲಿ ವಿನೋದ್ ರಾಜ್ ಅವರು ಎಂಟ್ರಿ ಬರ್ತಾರೆ, ಮಧ್ಯದಲ್ಲಿ ಲೀಲಾವತಿ ಅವರು ಎಂಟ್ರಿ ಇರ್ತಾವೆ ಸಾಂಗು.
0: ಓಕೆ ಓಕೆ.
1: ಸೊ ಅಲ್ಲಿ ಒಂದು ತಮಿಳ್ನಾಡು ಸ್ಟೈಲಲ್ಲಿ ಒಂದು ಟಪಾಂಗುಚಿ ಸಾಂಗ್ ಮಾಡಬೇಕು ಅಂತಲೇ ಮಾಡಿ ಮಾಡಿದ್ದು. ಅದಾದ್ಮೇಲೆ ಇನ್ಸ್ಪೈರ್ ಆಗಿ ನಮಗೆ ಬಂಡ ನನ್ನ ಗಂಡ ಸಾಂಗ್ ಕೇಳ್ಬೋದು ನೀವು, ಸುಮಾರು ಟಪಾಂಗುಚಿಗೆ ಸಾಂಗ್ಗಳು ಬಂದಿದ್ದು.
0: ಎಷ್ಟು ವಿಷಯಗಳಿದೆ, ಎಷ್ಟು ಎಷ್ಟೊಂದು ವಿಷಯಗಳಿದೆ ಅಂತ. ಆ್ಯಂಡ್ ಇನ್ನೊಂದು, ನಾನು ಆಗಲೇ ನೀವು ಮಾತಾಡ್ತಾ ಮನೋಹರ್ ಸರ್ ಜೊತೆಗೆ ವರ್ಕ್ ಮಾಡಿದ್ರಿ, ನಾನು ಯಾಕೆ ಇದೆಲ್ಲ ಕೇಳ್ತಾ ಇದ್ದೀನಿ ಅಂದರೆ, ಬೇರೆ ಬೇರೆ ಬೇರೆ ಜೊತೆ ವರ್ಕ್ ಮಾಡೋದ್ರಿಂದ ಏನೇನೆಲ್ಲ ವಿಷಯಗಳಿರುತ್ತೆ ನಿಮ್ಮ ಹತ್ರ ಅಂತ. ನೀವೇ ಒಂದು ದೊಡ್ಡ ಯೂನಿವರ್ಸಿಟಿ ಇವಾಗ. ಎಸ್,
1: ಅಂದರೆ ಪಾಸ್ ಆಗ್ತೀರ ಸ್ಟೂಡೆಂಟ್ ಯೂನಿವರ್ಸಿಟಿ.
0: ಓಕೆ,
1: ಮುಂದೆ ಹೋಗ್ತಾ ಇಲ್ಲ,
0: ನಿಮ್ಮ ಯೂನಿವರ್ಸಿಟಿಗೆ ಅಡ್ಮಿಷನ್ ಜಾಸ್ತಿ ಆಗ್ತಾ ಇದೆ. ಮನೋಹರ್ ಸರ್ ಜೊತೆಗೆ ವರ್ಕ್ ಮಾಡೋದು ಈಸಿನಾ ಅಥವಾ ಕಷ್ಟನಾ ಅಥವಾ ಹೇಗೆ?
1: ಇಲ್ಲ, ಮನೋಹರ್ ಸರ್ ಜೊತೆ ವರ್ಕ್ ಮಾಡೋದು ಒಂಥರ ಕಷ್ಟ ಅಂತಾನು ಹೇಳಲ್ಲ, ಈಸಿ ಅಂತಾನು ಹೇಳಲ್ಲ. ಅವ್ರದೇ ಆದ ಒಂದು ಬೇರೆ ಪ್ರತಿಭೆ
0: ಅಲ್ಲ, ಅವ್ರು ಒಪ್ಸೋದು,
1: ಅವ್ರು ಒಪ್ಸೋದು ಅಂದರೆ ಮನೋಹರ್ ಸರ್ಗೆ ಇವಾಗ ನಾನು ಅಬ್ಸರ್ವ್ ಮಾಡಿರೋದು, ಅವ್ರದ್ದು ಒಂದು ರಿದಮ್ ಫಾರ್ಮ್ಯಾಟ್ ಇದೆ, ಅವ್ರದ್ದೊಂದು ಆರ್ಕೆಸ್ಟ್ರೇಷನ್ ಫಾರ್ಮ್ಯಾಟ್ ಇದೆ, ಅವ್ರು ಮಾಡೋ ಒಂದು ಟ್ಯೂನ್ ಫಾರ್ಮ್ಯಾಟ್ ಇದೆ. ಸೊ ಅದು ಬಿಟ್ಟು ನಾವು ಬೇರೆ ಹೋದಾಗ ಅವ್ರು ಎಳ್ಕೊಂಬರ್ತಾರೆ ವಾಪಸ್, ಅವ್ರ ದಾರಿಗೆ ಎಳ್ಕೊಂಬರ್. ಈಗ ನಾನು 12 AM ಅಂತ ಒಂದು ಸಿನಿಮಾಗೆ ಫಸ್ಟ್ ಅವ್ರ ಜೊತೆ ನಾನು ಪ್ರೋಗ್ರಾಮ್ ಮಾಡಿದ್ದು,
0: ಕಾಶಿನಾಥ್
1: ಅದೇ ನನ್ನ ಮೊದಲನೇ ಪ್ರೋಗ್ರಾಮಿಂಗ್ ಅವರು ಮನೋಹರ್ ಸರ್ ಜೊತೆ. ಸೊ ಅವಾಗ ನಾವು ಜನರಲ್ ಆಗಿ 2-bar pattern 4-bar pattern ರಿದಮ್ಸ್ ಹಾಕ್ತೀವಿ ನಾವು. ಸೊ ಅವಾಗ ನಮಗೂ ಎಳೆ ವಯಸ್ಸು, ಒಂದು 18-19 ವರ್ಷ, ನಾವು ಏನು ಮಾಡ್ತೀವಿ, ತುಂಬ ನಮ್ಮ ಟ್ಯಾಲೆಂಟ್ ತೋರಿಸ್ಬೇಕು ಅಂತ 4-bar pattern 8-bar pattern ಎಲ್ಲ ಮಾಡಿರ್ತೀವಿ. ಬಟ್ ಮನೋಹರ್ ಸರ್ ಬಂದು ಕೇಳಿ, ತುಂಬ ಚೆನ್ನಾಗಿದೆ ಅಮ್ಮ, ಆದರೆ 1-bar pattern ಮಾಡಿದ್ರೆ ಜನಕ್ಕೆ ಕ್ಯಾಚ್ ಆಗುತ್ತೆ ಅಂದರು.
0: ನೀವು ಅವ್ರ ಥರ ಮಾತಾಡ್ತೀರ, ನನಗೆ ತುಂಬ ಇಷ್ಟ. ನೀವು ಯಾರ್ಯಾರ ಥರ ಮಾತಾಡ್ತೀರ, ಕೆಲಸ ಮಾಡಿದ್ರೆ ಅವ್ರ ಥರನೇ ಮಾತಾಡ್ತೀರ ಅಯ್ಯಾ.
1: ಸರಿ, ಏನಕ್ಕೆ 1-bar pattern ಸರ್ ಅಂದ ನಾನು. ಇಲ್ಲಮ್ಮ, ಜನಕ್ಕೆ 1-bar pattern ರಿಜಿಸ್ಟರ್ ಆಗುತ್ತೆ, ಒಬ್ಬ ಕಾಮನ್ ಮ್ಯಾನ್ಗೂ ತಾಳ ಹಾಕಕ್ಕೆ ಸುಲಭವಾಗುತ್ತೆ.
0: 2-bar ಬೇಕೇ ಬೇಕಲ್ಲ,
1: 2-bar ಬಿಸಿ. ಇವಾಗ 1-bar ಈಗ ಡಿಪೆಂಡ್ಸ್ ಆನ್ ದ ಸಾಂಗ್, 1-bar or 2-bars ಇಟ್ಸ್ ಮ್ಯಾಕ್ಸಿಮಮ್. 4-4 ಅಂದ್ರೆ 1-bar ತಗೊಳ್ತೀವಿ, 2-4 ಅಂದ್ರೆ 2-bar
0: ಬರ್ತೀವಿ.
1: ಸೊ ಅದರಿಂದ ನಮ್ಮ ಜನಕ್ಕೆ ಏನ್ ಬೇಗ ತಿಂಕ್ ಇದು 4-bar pattern ಇದೆ, ಅದು ಬಂದ ಬದಲು ಚಿಕ್ಕ ಚಿಕ್ಕ ತಿಂಕ್ ಚಿಕ್ಕ ತಿಂಕ್ ಚಿಕ್ಕ, ಇದು ಕೇಳಕ್ಕೆ ಹಿಂಗಿದೆ ನಿಮ್ಗೆ, ಇದು ಕ್ಯಾಚಿ ಆಗಿದೆ, ಅದು ಕಾಂಪ್ಲಿಕೇಟೆಡ್ ಆಗಿದೆ ಅದು. ಸೊ ಯಾವ್ದು ಮನಕ್ ತಟ್ಟತ್ತೆ ಅದು ಬೇಕು, ಅದನ್ನೇ ಸಿಂಪ್ಲಿಸಿಟಿ ಅಂತ ಹೇಳಿದ್ ನಾನು.
0: ಎಸ್ ಎಸ್ ಎಸ್,
1: ನೀವು ಎಷ್ಟು ಸಿಂಪಲ್ ಆಗಿ ಹೋಗ್ತೀರೋ ಅಷ್ಟು ಜನ ಕ್ಯಾಚಿ ಆಗಿರ್ತಾರೆ,
0: ಕರೆಕ್ಟ್.
1: ಸೊ ಅದಕ್ಕೆ ಅಲ್ಲಿ ನಾನು ಅವರು ಆ ಪಾಯಿಂಟ್ ಕಲ್ತಿದ್ದು ಮನೋಹರ್ ಸರ್ ಹತ್ರ.
0: ವಾವ್.
1: ಸೊ ನಿಮ್ಗೆ ಆಮೇಲೆ ಎಲ್ಲೆಲ್ಲಿ ನಮಗೆ ಬೋರ್ ಆಗುತ್ತೋ ಆ ಮೊನಾಟನಿ ಬ್ರೇಕ್ ಮಾಡಬೇಕು ಅಂತ ನನಗೆ ಹೇಳ್ಕೊಟ್ರು ಮನೋಹರ್ ಸರ್. ಅಂದ್ರೆ ಈಗ ಹೋಗ್ತಾ ಇದೆ ಒಂದು ಪ್ಯಾಟರ್ನ್ ಹೋಗ್ತದೆ, ಎಷ್ಟೊತ್ತು ಕೇಳ್ತೀರ, ಡಿಂಕ್ ಚಿಕನ್ ಡಿಂಕ್ ಚಿಕನ್ ಡಿಂಕ್ ಚಿಕನ್ ಡಿಂಕ್ ಚಿಕನ್ ಹೇಳ್ತಾನೆ ಇದೆ ನಾನು, ಡಿಂಕ್ ಚಿಕನ್ ಡಿಂಕ್ ಚಿಕನ್ ಡಿಂಕ್ ಚಿಕನ್ ಡಿಂಕ್ ಚಿಕನ್ ಡಿಂಕ್ ಚಿಕನ್ ಒಂದು ಬೋರ್ನ ಬ್ರೇಕ್ ಮಾಡ್ತಾರೆ. ಸೊ ಆ ಥರ ಒಂದೊಂದು ಪಾಯಿಂಟ್, ಒಂದೊಂದು ವಿಷಯನೂ ನಾನು ಒಬ್ಬೊಬ್ಬರ ಹತ್ರ ಕಲ್ತಿದ್ದೀನಿ.
0: ಫ್ಯಾಂಟಾಸ್ಟಿಕ್. ಎಷ್ಟು ಹೇಳಿದ್ರಿ, ಸಿಂಪಲ್ ಆಗಿರುತ್ತೆ ಹೇಳ್ತಿರೋದು, ಸಿಂಪಲ್ ಆಗಿರೋದನ್ನೇ ತುಂಬ ಜನ ಇಷ್ಟಪಡ್ತಾರೆ. ಅದಕ್ಕೆ ಸಿಂಪಲ್
1: ಸಿಂಪಲ್ ಇಸ್ ಬ್ಯೂಟಿಫುಲ್.
0: ಡೆಫಿನೆಟ್ಲಿ ಸಿಂಪಲ್ ಆಗಿರಿ, ಸಿಂಪಲ್ ಆಗಿರಿ, ಸಿಂಪಲ್ ಆಗಿರಿ, ಫ್ಯಾಂಟಾಸ್ಟಿಕ್. ಆ್ಯಂಡ್ ನೀವು ಇನ್ನೊಂದು ವರ್ಷ ನಿಮ್ದು ಏನಂತಂದ್ರೆ, ಎಲ್ ಸುಬ್ರಹ್ಮಣ್ಯ ಅವರು ಇಂಟರ್ನ್ಯಾಷನಲ್ ಅರೌಂಡ್ ವಯಲಿನಿಸ್ಟ್, ಅವ್ರ ಜೊತೆ ಕೂಡ ಕೆಲಸ ಮಾಡಿದ್ರೆ, ಅವ್ರ ಒಂದು ಶೋಗೆ ಕೆಲಸ ಮಾಡಿದ್ರೆ. ಯಾಕೆ ಇದನ್ನ ಕೇಳ್ತಾ ಇದೆ ಅಂತಂದ್ರೆ, ನಮ್ಮ ಸ್ನೇಹಿತರು ಎಷ್ಟೋ ಜನ ಕೇಳ್ತಾ ಇದ್ದಾರೆ, ಎಷ್ಟು ವರ್ಷನ್ಸ್ ಇದೆ ನಿಮ್ಮ ಹತ್ರ ಅಂತ ಗೊತ್ತಾಗ್ತಿದೆ. ಎಷ್ಟು ಅವ್ರ ಜೊತೆ ವರ್ಕ್ ಮಾಡಿದ್ದು ಒಂದು
1: ಸಿ ಅಂದ್ರೆ, ನಮ್ಮ ಡ್ರಮ್ಮರ್ ದೇವ ಸರ್ ಇದಾರೆ, ದೇವ ಅಂಕಲ್ ಅವರು. ಸೊ ಅವ್ರ ಮೂಲಕ ನನಗೆ ಡಾಕ್ಟರ್ ಎಲ್ ಸುಬ್ರಹ್ಮಣ್ಯಂ ಅವರ ಪರಿಚಯ ಆಯಿತು. ಸೊ ಪ್ರತಿ ವರ್ಷ ಎಲ್ ಸುಬ್ರಹ್ಮಣ್ಯಂ ಅವರು ಅವ್ರ ಲಕ್ಷ್ಮೀನಾರಾಯಣ ಕಾನ್ಸರ್ಟ್ ಅಂತ ಅವ್ರ ತಂದೆ ಹೆಸರಲ್ಲಿ ಮಾಡ್ತಾರೆ. ಸೊ ಆ ವರ್ಷ ಬೆಂಗಳೂರಲ್ಲಿ ಮಾಡ್ತಾ ಇದ್ರು. ಸೊ ಅವ್ರಿಗೆ ಪ್ರೋಗ್ರಾಮಿಂಗ್ಗೆ ಕೀಬೋರ್ಡು ಮತ್ತು ಲೈವ್ ನುಡ್ಸಕ್ಕೆ ಒಬ್ರು ಬೇಕಾಗಿತ್ತು. ಸೊ ದೇವ ಸರ್ ನನ್ನ ಕರ್ಕೊಂಡೋಗಿ ಅಲ್ಲಿ ಕೂಡಿಸಿದಾಗ, ಹಿ ವಾಸ್ ಇಂಪ್ರೆಸ್ಡ್ ನನ್ನ ಪ್ರೋಗ್ರಾಮಿಂಗು. ಮತ್ತು ಕವಿತಾ ಕೃಷ್ಣಮೂರ್ತಿ ಅವ್ರದ್ದು ಒಂದೆರಡು ಹಾರ್ಡ್ ಪ್ರೋಗ್ರಾಮ್ ಮಾಡಬೇಕಾಗಿತ್ತು.
0: ಓಕೆ.
1: ಸೊ ಆ ಜರ್ನಿಯು ಸುಮಾರು ಒಂದು 1 ತಿಂಗಳು ಅವರ ಸ್ಟುಡಿಯೋಲಿ ನಾನು ಕೆಲಸ ಮಾಡಿ ಆ ಪ್ರೋಗ್ರಾಮ್ಗೆ ನುಡಿಸಿದೆ. ಸೊ ಅದೊಂದು ಬೇರೆ ಎಕ್ಸ್ಪೀರಿಯನ್ಸು, ಇಟ್ ಇಸ್ ಅ ಫ್ಯಾಂಟಾಸ್ಟಿಕ್. ಅಂದರೆ ಅದು ಹಾರ್ಡ್ ಕೋರ್ ಮ್ಯೂಸಿಕ್, ಹಾರ್ಡ್ ಕೋರ್ ಮ್ಯೂಸಿಕ್ ನೀವು ಡೆಪ್ತ್ ಅಂದರೆ ಒಂದು ಸಮುದ್ರದ ಒಳಗಡೆ ಇಳಿದಾಗ ನೀವು ಎಷ್ಟು ಆಳ ಇರುತ್ತೋ ಸೊ

0: ಬಹಳ ಏನು ಮ್ಯೂಸಿಕಲ್ ಅನ್ನೋದನ್ನ ಅಲ್ಲಿ ತಿಳ್ಕೊಂಡ್ವಿ ನಾವು.
1: ನೋಡಿ ಇಲ್ಲಿ ಇಲ್ಲಿ ನಿಮಗೆ ಮುಳ್ಳು ಸಿಕ್ಕಿದೆ, ಇಲ್ಲಿ ಮುತ್ತು ಸಿಕ್ಕಿದೆ ನಿಮಗೆ.
0: ಖಂಡಿತ
1: ಅಲ್ವಾ?
0: ಖಂಡಿತ.
1: ಸೊ ನೀವು ಹಾಡಿದಂತ ಒಂದು ಗೀತೆಯನ್ನ ಕೇಳಿಸ್ತೇನೆ ಈಗ, ಗೌತಮ್ ಶ್ರೀವತ್ಸ ಅವರ ಜೊತೆಯಲ್ಲಿದ್ದಾರೆ. ಈಗ ನೆಕ್ಸ್ಟ್ ವೆರಿ ಇಂಟ್ರೆಸ್ಟಿಂಗ್, AI ವಿಚಾರವಾಗಿ ಮಾತಾಡೋಣ. ಓಕೆ, ಮಾತಾಡಲೇಬೇಕು ಆ ವಿಚಾರವಾಗಿ. ನೀವು ತುಂಬಾ ವಿಷಯಗಳನ್ನ ಹೇಳಿದ್ರಿ, ಆ ವಿಚಾರ ಮಾತಾಡೋಣ. ಗೌತಮ್ ಶ್ರೀವತ್ಸ ಮ್ಯೂಸಿಕ್ ಡೈರೆಕ್ಟರ್ ನಮ್ಮ ಜೊತೆಯಲ್ಲಿದ್ದಾರೆ. ಸ್ಟೇಟ್ಮೆಂಟ್ FM ರೇನ್ಬೋ ಮ್ಯೂಸಿಕ್ ಆಲ್ ಯೋರ್ಸ್.

0: ರವಿ ಸರ್ ಬರೆಯೋ ಪದಗಳು ಕೂಡ ಡಿಫ್ರೆಂಟ್ ಆಗಿರುತ್ತೆ.
1: ಹೌದು
0: ಅಲ್ವಾ?
1: ಖಂಡಿತ.
0: ಪೆನ್ ಹಿಡ್ಕೊಂಡು ಬರೆದು ಬಿಟ್ಟು ಕಂಪ್ಲೀಟ್ ಮಾಡಿದ್ರು ಅಂತಾನೆ ಹೇಳ್ತಾ ಇದ್ರು.
1: ಹೌದು, ಈ ಸಾಂಗ್ ಎಸ್ಪೆಷಲಿ ಸುಮಾರು ಒಂದು 15-20 ನಿಮಿಷದಲ್ಲೇ ಬರ್ದಿದ್ರು ರವಿ ಸರ್ ಈ ಸಾಂಗ್. ಸೊ ಒಂದ್ ಸತಿ ಸ್ಟಾರ್ಟ್ ಮಾಡಿದ ತಕ್ಷಣ ಹಿ ನೆವರ್ ಸ್ಟಾಪ್ಡ್, ಲೈನ್ಸ್ ಹೇಳ್ಕೊಂಡು ಹೋಗ್ತಾರೆ, ನಾವು ಬರ್ಕೊಂತಾ ಇದ್ವಿ ಅಲ್ಲಿ. ಸೊ ಕಂಟಿನ್ಯೂಸ್ ಆಗಿ ಫುಲ್ ಸಾಂಗ್ ಬರೆದು ಜಸ್ಟ್ 15-20 ಮಿನಿಟ್ಸ್ ಅಲ್ಲಿ ಮುಗಿಸಿದ್ದೆ ಸಾಂಗ್.
0: ಚೆನ್ನಾಗಿರುತ್ತಲ್ವಾ, ಎಷ್ಟು ವಿಷಯಗಳು ಗೊತ್ತಾಗುತ್ತೆ ಇವಾಗೆ ಅಂತ.
1: ಖಂಡಿತ.
0: ಸೊ ಮ್ಯೂಸಿಕ್ ಆಯ್ತು, ಈಗ ಲೈವ್ ಮಾಡ್ತಾ ಇದ್ರು ನಾವು ಕೊಡ್ತು, ಆಮೇಲೆ ಪ್ರೋಗ್ರಾಮಿಂಗ್ ಅದನ್ನು ಮಾಡಿದಿರಿ ನೀವು, ಲೈವ್ ಮಾಡಿದಿರಿ, ಮತ್ತೆ ಬೇರೆ ಬೇರೆ ವಿಷಯಗಳು ಮಾಡಿದಿರಿ. ಈಗ AI ಬಂದು ನಿಂತ್ಕೊಂಡಿದೆ, ಎಲ್ಲ ಮ್ಯೂಸಿಕ್ ಡೈರೆಕ್ಟರ್ ಹೇಳ್ತಾ ಇದ್ದಾರೆ AI ಬಂತು ನಮ್ಮ ಕೆಲಸ ಮುಗೀತು ಅಂತ. ಸೊ ನಾನು ಮಾತಾಡ್ತಾ ನಿಮ್ಮ ಜೊತೆ ಕೇಳ್ತಾ ಇದ್ದೆ, AI ಅಂದರೆ ಹೆಂಡತಿನ ಅಂತ ಕೇಳಿದೆ ನಾನು. ಇಲ್ಲ ಇಲ್ಲ, AI ಅಂದರೆ ತಂದೆ ತಾಯಿ ಇದ್ದ ಹಾಗೆ ಅಂತ ಹೇಳಿದ್ರಿ. ಸೊ ಎಕ್ಸ್ಪ್ಲೇನ್ ಮೀ ಇನ್ ಡೀಟೇಲ್. ಇದು ಇದು ಭರ್ಜರಿ ಆದಂಥ ಮುಳ್ಳೆ
1: ಅಲ್ವಾ? ಈಗ
0: ಅಲ್ಲ, ಯಾಕೆ ಹೇಳಿದೆ ಅಂದರೆ AI ಅಂದರೆ ಹೆಂಡತಿ ಹೇಳಿದ ಮಾತು ಕೇಳಲ್ಲ ಅಂದ್ಕೊಂಡೆ. ಇಲ್ಲ ಇಲ್ಲ, ಹಂಗಲ್ಲ, ತಂದೆ ತಾಯಿ ಅಂತ ಎಷ್ಟು ಚೆನ್ನಾಗಿ ಹೇಳಿದ್ರಿ ನೀವು. ಚೆನ್ನಿ ದಾಟ್ಸ್.
1: ಸೊ ಈಗ ಏನಾಗುತ್ತೆ, ಹೆತ್ತವ್ರಿಗೆ ಹೆಗ್ಣ ಮುತ್ತು ಇದ್ದೇ ಇದೆ ಮಾತು. ಸೊ ಮಕ್ಕಳಿಗೆ ಏನೇ ಹೇಳಿದ್ರು ತಂದೆ ತಾಯಿ ಕೇಳ್ತಾರೆ. ಸೊ ನೀವು AI ಮುಂದೆ ಹೋಗಿ ಕೂತಾಗಿ ನೀವು ಏನು ಪ್ರಾಂಪ್ಟ್ ಕೇಳಿದ್ರು ಅದಕ್ಕೊಂದು ಸೊಲ್ಯೂಷನ್ ಕೊಡೋದು, ಅದಿಲ್ಲ ಅಂತ ಹೇಳಲ್ಲ. ಬಟ್ ಹೆಂಡತಿ ಹತ್ರ ಆ ಥರ ಇಲ್ಲ ಅದನ್ನು. ಸೊ ಅದಕ್ಕೊಂದು ವಾದ ವಿತಂಡವಾದಗಳು, ನಾವು ಹೇಳಿ ಸರಿ ತಪ್ಪು ಅದೆಲ್ಲ ಬರುತ್ತೆ.
0: ವಿತಂಡನೆ ಜಾಸ್ತಿ ಇರುತ್ತಲ್ಲ?
1: ಇರುತ್ತೆ, ಕೆಲವು ಕಡೆ ಜಾಸ್ತಿ ಇರುತ್ತೆ, ಕೆಲವು ಕಡೆ ಕಮ್ಮಿ.
0: ನಿಮ್ಮ 15 ವರ್ಷದ ಅನುಭವ ಅಂತ, 15 ವರ್ಷ ಆಯ್ತಾ ಮದುವೆಯಾಗಿ?
1: 11 ವರ್ಷ.
0: 11 ವರ್ಷದ ಅನುಭವ, ಓಕೆ.
1: ಸೊ ಅದರಿಂದ ಅದನ್ನ ಅಪ್ಪ ಅಮ್ಮ ಅಂತ ಹೇಳ್ತೇವೆ.
0: ಹೇಗೆ AI ಅಪ್ಪ ಅಮ್ಮ ಆಗುತ್ತೆ ಹೇಳಿ?
1: ನೀವು ಏನೇ ಕೇಳಿದ್ರು ಕೊಡುತ್ತೆ ಅದು. ನೀವು ಒಬ್ಬ ಪೆದ್ದನೂ ಕೇಳ್ಬೋದು, ಒಬ್ಬ ಬುದ್ಧಿವಂತನೂ ಕೇಳ್ಬೋದು ಅಲ್ಲಿ ಕೂತ್ಕೊಂಡು. ಸೊ ಪೆದ್ದಂಗೆ ಪೆದ್ದ ಅಂತ ಹೇಳಲ್ಲ ಅದು, ಅದನ್ನ ಬುದ್ಧಿವಂತನ ತರಾನೇ ತೋರಿಸುತ್ತೆ ಅದು. ಸೊ ಬುದ್ಧಿವಂತನ ಬುದ್ಧಿವಂತನ ತರಾನೇ ತೋರಿಸುತ್ತೆ. ಸೊ ತಂದೆ ತಾಯಿ ಅವ್ರ ಮಕ್ಕಳು ಪೆದ್ರಾಗಿರ್ಲಿ ಬುದ್ಧಿವಂತರಾಗಿರ್ಲಿ, ಅವ್ರು ಏನೇ ಮಾಡೋದು ಚೆನ್ನಾಗಿದೆ ಅಂತ ಹೇಳ್ತಾರೆ. ಸೊ ಅದೇನಾಗುತ್ತೆ, ಕೆಲವರು ಪೆದ್ರು AI ಸಾಂಗ್ ತಗೊಂಡ್ಬಂದು ಸರ್ ನಾನೇ ಮಾಡಿದೆ ಸರ್ ಸಾಂಗು ಅಂತಾರೆ.
0: ನೀ ಮಾಡಿ ಯಾರು ಪೆದ್ದ ಅಂದ್ರೆ ಗೊತ್ತಾಗಿಲ್ಲ ನನಗೆ, ಓಕೆ.
1: ಅಂದ್ರೆ ಈಗೇನತ್ತೆ, ಸಿ ಒಂದು ಈಗ ಸೀರಿಯಸ್ ಆಗಿ ತಗೋಬೇಕು ಅಂದ್ರೆ ಇಟ್ ಇಸ್ ಅ ಸಪೋರ್ಟಿಂಗ್ ಟೂಲ್ ನಮಗೆ. ಇವತ್ತಿನ ಜನರೇಷನ್ಗೆ ಒಂದು ಸಪೋರ್ಟಿಂಗ್ ಟೂಲ್. ಇಟ್ ಇಸ್ ನಾಟ್ ಅ ರೀಪ್ಲೇಸ್ಮೆಂಟ್ ಫಾರ್ ಎನಿ ಮ್ಯೂಸಿಕ್ ಡೈರೆಕ್ಟರ್ಸ್ ಆರ್ ಮ್ಯೂಸಿಷಿಯನ್.
0: ತುಂಬಾ ಜನ ಹಾಗೆ ಅನ್ಕೊಂಡಿದಾರಲ್ಲ, ಇದನ್ನೆಲ್ಲ ನಮ್ಮ ಕೆಲಸ ತಿಂದ್ಬಿಡುತ್ತೆ ಅಂತ. ವಾಟ್ ಯು ವಾಂಟ್ ಟು ಸೇ ದಟ್?
1: ಸಿ,

0: ನನ್ನ ಎಕ್ಸ್ಪೀರಿಯನ್ಸು, ನಾನು ಇಲ್ಲಿವರೆಗೂ ಅದನ್ನು ನೋಡಿರೋ ಪ್ರಕಾರ, ಈಗ ಏನು ನಿಮಗೇನು ಬೇಕೋ ಅದು, ಅಂದರೆ ಸಿಚುಯೇಷನ್ ಕೊಡಲ್ಲ ಅದು ನಿಮಗೆ. ಒಂದು ಸಿಚುಯೇಷನ್ ಈಗ ಸಪೋಸ್ ಏನೋ ಒಂದು ಎಮೋಷ್ನಲ್ ಆಗಿ ಒಂದು ಸಿಚುಯೇಷನ್ ಇದೆ, ಈ ಎಮೋಷನ್ಸಲ್ಲಿ ಒಂದು ಬೇರೆ ಬೇರೆ ಒಂದು ವರ್ಗಗಳಿದೆ. ಈಗ ಒಂದು ಮಗು ಪೆನ್ಸಿಲ್ ಕಳ್ಕೊಂಡಿರ್ಬೋದು ಮನೇಲಿ, ಅದು ಅಳೋ ಎಮೋಷನ್ ಬೇರೆ. ಅದೇ ಒಂದು ಮಗು ತಂದೆ ತಾಯಿ ಕಳ್ಕೊಂಡಿರ್ಬೋದು, ಆ ಎಮೋಷನ್ನೇ ಬೇರೆ. ಈ ಎಮೋಷನ್ ಏಗೆ ಗೊತ್ತಾಗಲ್ಲ. ಸೊ ಪೆನ್ಸಿಲ್ದು ಎಮೋಷನ್ನ ನೀವು ಸತ್ತೋಗಿರೋದಕ್ಕೆ ಕೊಡ್ಬೋದು ಸಾಂಗು, ಸತ್ತೋಗಿರೋ ಎಮೋಷನ್ನ ಪೆನ್ಸಿಲ್ ಕಳ್ಕೊಂಡಿರೋದಕ್ಕೂ ಕೊಡ್ಬೋದು. ಸೊ ಆ ಎಮೋಷನ್ಸ್ ಟ್ರೈನ್ ಆಗಿಲ್ಲ ಇನ್ನ ಏಲ್.
1: ಓಕೆ ಓಕೆ.
0: ಸೊ ಇಲ್ಲಿ ಬರೋದು ನಮ್ಮ ಹ್ಯೂಮನ್ ಇಂಟರ್ವೆನ್ಷನ್.
1: ಓಕೆ ಓಕೆ.
0: ಸೊ ನೀವು ಅದಕ್ಕೆ ಏನು ಪ್ರಾಂಪ್ಟ್ ಕೊಡ್ತೀರಾ ಅನ್ನೋದು, ಅದು ನಿಮ್ಮ ಬುದ್ಧಿವಂತಿಕೆ. ಅಲ್ಲಿ ಮ್ಯೂಸಿಕ್ ಬರಲ್ಲ, ಯಾಕಂದ್ರೆ ಇಟ್ಸ್ ಓಪನ್ ಸೋರ್ಸ್ ನಿಮಗೆ ಎ ಅನ್ನೋದು.
1: ಕರೆಕ್ಟ್ ಕರೆಕ್ಟ್.
0: ಸೊ ಎಲ್ಲರಿಗೂ ಅವೈಲೇಬಲ್. ಮುಂಚೆ ಏನಾಗ್ತಾ ಇತ್ತು, ನಾವು ಪ್ರೋಗ್ರಾಮಿಂಗ್ ಮಾಡ್ತೀವಿ ಅಂದರೆ ಮ್ಯೂಸಿಕ್ ಡೈರೆಕ್ಟರ್ಸು, ಮ್ಯೂಸಿಷಿಯನ್ಸು, ಕೀಬೋರ್ಡ್ ಪ್ಲೇಯರ್ಸ್, ಅವ್ರಿಗೆ ಮಾತ್ರ ಒಂದಷ್ಟು VSTs ಅದು ಇದೆಲ್ಲ ಅವೈಲೇಬಿಲಿಟಿ ಇತ್ತು. ಬಟ್ ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದ ಮೇಲೆ ಎಂಟೈರ್ ವರ್ಲ್ಡ್, ಎನಿ ಟಾಮ್ ಡಿಕ್ ಅಂಡ್ ಹ್ಯಾರಿ ಅವ್ರಿಗೆ ಆಕ್ಸೆಸ್ ಇದೆ ಮ್ಯೂಸಿಕ್ ಮಾಡೋದಕ್ಕೆ.
1: ಕರೆಕ್ಟ್ ಕರೆಕ್ಟ್.
0: ಸೊ ಅವ್ನು ಏನು ಪದ ಕೊಡ್ತಾನೆ ಅನ್ನೋದ್ರ ಮೇಲೆ ಆ ಎಮೋಷನ್ ಡಿಸೈಡ್ ಆಗುತ್ತೆ. ಸೊ ಒಬ್ಬ ಮ್ಯೂಸಿಕ್ ಡೈರೆಕ್ಟರ್ ಅದಕ್ಕೆ ಪ್ರಾಂಪ್ಟ್ ಕೊಡೋದಕ್ಕೂ, ಒಬ್ಬ ಸಾಮಾನ್ಯ ವ್ಯಕ್ತಿ ಪ್ರಾಂಪ್ಟ್ ಕೊಡೋದಕ್ಕೂ ಭಾಳ ಡಿಫ್ರೆನ್ಸ್ ಇರುತ್ತೆ. ಸೊ ಅಲ್ಲಿ ನಮ್ಮ ಸಂಗೀತ ಬೇರೆ ಆಗುತ್ತೆ.
1: ಅಂದರೆ ಏನು AI ಕೊಡಬೇಕು ಅಂದ್ರೆ ಯು ಶುಡ್ ನೋ ಸಮಥಿಂಗ್ ಅಂತ.
0: ನಾವ್ ಏನ್ ಮಾಡಿದ್ರು ಚೆನ್ನಾಗಿರುತ್ತೆ. ನಾವ್ ಏನೋ ಒಂದ್ ಕೊಟ್ವಿ ಪ್ರಾಂಪ್ಟ್ ಫಸ್ಟ್, ನಮ್ಗೆ ಏನೋ ಮ್ಯೂಸಿಕ್ ಗೊತ್ತಿಲ್ಲ, ಒಂದ್ ಏನೋ ಒಂದ್ ಸಾಂಗ್ ಬಂತು, ಅದು ನಾನ್ ಮಾಡಿದೆ ಅನ್ನೋ ಖುಷಿಗೆ ಚೆನ್ನಾಗಿದೆ ಅಂತ ಹೇಳ್ತೀನಿ. ಬಟ್ ವಾಸ್ತವವಾಗಿ ಅದು ನಾಳೆ ಜನ ಕೇಳೋವಾಗ ಅದು ಕರೆಕ್ಟ್ ಆಗಿದೆಯಾ ಅನ್ನೋದನ್ನ ಅನಲೈಸ್ ಮಾಡೋದಕ್ಕೆ ಒಂದ್ ಸ್ವಲ್ಪ ದಿವಸ ಬೇಕಾಗುತ್ತದು. ಸೊ ಈಗ ನಡೀತಾ ಇರೋದು, ಯಾರೋ ಒಬ್ಬ ಮಾಡ್ದ ಅಂದ್ರೆ, ನಾ ಮ್ಯೂಸಿಕ್ ಮಾಡಿದೆ AI ಅಂತ ಬಂದ್ರೆ ಅವ್ನ್ ಮಾಡಿದಕ್ಕೆ ಏನೋ ಒಂದ್ ಕೊಟ್ಟಿದೆ ಅದು. ಸೊ ಆ ಖುಷಿಲಿ ಇದ್ದಾನೆ, ಅದೇನೋ ಒಂದು ಕೊಟ್ಬಿಡ್ತು ನಾನು ತೋರಿಸ್ಬೇಕು ಅನ್ನೋ ಖುಷಿಲಿ. ಬಟ್ ಆ್ಯಕ್ಚುಯಲ್ ಆಗಿ ಅದು ಸೂಟ್ ಆಗತ್ತೆ ಅನ್ನೋದನ್ನ ತಿಳ್ಕೊಳ್ಳೋದು ತುಂಬ ಅದೊಂದು ದೊಡ್ಡ ಟಾಸ್ಕ್, ಒಂದು ಎಕ್ಸ್ಪೀರಿಯನ್ಸ್.
1: ಓಕೆ ಓಕೆ. ನನ್ನ ಫ್ರೆಂಡ್ ಅವರು ಕೊಟ್ಟಿದ್ರು, ಎಲ್ಲ ಕೊಟ್ಬಿಟ್ಟು ಏಲ್ ಮಾಡಿದೆ ಸರ್ ಅಂದರು. ಕೋರಸ್ ಕೋರಸ್ ಅಂತ ಪಾರ್ಟ್ ಕೊಟ್ಟಿದ್ದಾರೆ, ಅದು ಚೆನ್ನಾಗಿ ಹಾಡಿದೆ. ಕೋರಸ್ ಕೋರಸ್ ಕೋರಸ್ ಅಂತ ಸರ್, ಇದು ಕೋರಸ್ ಅಂತ ಕೊಟ್ರ ಇಲ್ಲ ಕೋರಸ್ ಅಂತ ವರ್ಡ್ ಕೊಟ್ಟಿದೆ ಅದು ತಗೊಂಡಿಲ್ಲ ಅಂದರು. ತಗೊಂಡಿಲ್ಲ ಅಥವಾ ಗೊತ್ತಾಗಿಲ್ಲೋ ಕೊಡೋದು ಗೊತ್ತಾಗಿಲ್ಲೋ ಅಂತ ಕೇಳಿದೆ. ಸೊ ಮೊನ್ನೆ ಒಬ್ಬರು ಮ್ಯೂಸಿಕ್ ಡೈರೆಕ್ಟರ್ ಜೊತೆಗೆ ಮಾತಾಡ್ತಾ, ಇಲ್ಲ ನಮ್ಮ ಎಲ್ಲ ಕೆಲಸ ತಿನ್ಬಿಡುತ್ತೆ ಅಂತ ಹೇಳಿದರು ಅಂತ ಹೇಳ್ತಾ ಇದ್ರಿ. ಡ್ಯೂ ಆಗ್ರಿ?
0: ಸಿ, ಕೆಲಸ ತಿನ್ಬಿಡುತ್ತೆ ಅಂತ ನಾನು ಹೇಳಲ್ಲ, ಯಾಕೆಂದರೆ ಇವತ್ತಿನ ಪರಿಸ್ಥಿತಿ ಆ ಥರ ಕಾಣಿಸ್ತಾ ಇದೆ. ಸೊ ನಮ್ಗಿನ್ನು ಏನದ್ರದ್ದು ಆಳ ಅದು ಏನಾಗುತ್ತೆ ಅಂತ ನಮ್ಗೆ ಯಾರಿಗೂ ಅರಿವಿಲ್ಲ. ಸೊ ಅದ್ರ ಬಗ್ಗೆ ಅದು ಇಟ್ ವಿಲ್ ಟೇಕ್ ಟೈಮ್, ಈಗ ಒಂದು ಟ್ರಾನ್ಸಿಷನ್ ಫೇಸ್ ಅದು. ಸೊ ಈಗ ನಾವು ಲೈವಿಂದ ನಾವು ಪ್ರೋಗ್ರಾಮಿಂಗ್ ಹೋಗೋವಾಗ್ಲೂ ಲೈವ್ ಮ್ಯೂಸಿಷಿಯನ್ಸ್ ಎಲ್ಲ ನಮ್ಮ ಕೆಲಸ ಕಿತ್ಕೊಂಡ್ಬಿಟ್ರು, ಇವರೆಲ್ಲ ನಮ್ಮನ್ನ ಹಾಳು ಮಾಡಿಬಿಟ್ರು, ಇನ್ನಾಗೋಯ್ತು ನಮ್ದೆಲ್ಲ ಮುಗ್ದೋಯ್ತು ಅನ್ನೋ ಒಂದು ಮನಸ್ಥಿತಿಯಲ್ಲಿ ಇದ್ರು ಇನಿಷಿಯಲಿ. ಸೊ ಆ ಮನಸ್ಥಿತಿ ಈಗ ಎಲ್ಲ ಒಂದು ವರ್ಗದಲ್ಲೂ ಇದೆ, ನಾಟ್ ಓನ್ಲಿ ಮ್ಯೂಸಿಕ್, ಎನಿ ವರ್ಗ ತೊಗೊಂಡ್ರು AI ಬಂದಿದೆ ಈಗ.
1: ಕರೆಕ್ಟ್.
0: ಸೊ ಆ ಫೇಸಲ್ಲಿ ಇದ್ದೀವಿ. ಸೊ ವಿ ಹ್ಯಾವ್ ಟು ವೈಟ್ ಆ್ಯಂಡ್ ವಾಚ್ ಅದು ಹೆಂಗೆ ಕೆಲಸ ಮಾಡುತ್ತೆ. ಸಿ, ಸರ್ವೈವಲ್ ಆಫ್ ದ ಫಿಟ್ಟೆಸ್ಟ್ ಎಂಡ್ ಆಫ್ ದ ಡೇ. ನೀವು ಅದರಲ್ಲಿ ಚೆನ್ನಾಗಿದ್ರೆ ನಿಮಗೆ ಕೆಲಸ ಅದರಲ್ಲಿ ಸಿಗುತ್ತೆ
1: ಸಿಕ್ಕುತ್ತೆ.
0: ಸೊ ನೀವು ಯಾವ ಕೆಲಸ ಚೆನ್ನಾಗಿ ಮಾಡ್ತೀರಾ ನಿಮ್ಗೆ ಆ ಕೆಲಸ ಸಿಗುತ್ತೆ.
1: ಕರೆಕ್ಟ್. ಮೊನ್ನೆ ಒಂದು ವಿಡಿಯೋ ನೋಡ್ತಾ ಇದ್ದೆ, ತುಂಬ ಚೆನ್ನಾಗಿ ಅವ್ರು ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ರು. AI ಬಂದ್ಬಿಟ್ಟು ಮುಂದಿನ ದಿನದಲ್ಲಿ ಅಂದರೆ ಈಗ ಮನುಷ್ಯ ಮಾಡೋ ಏನು ಕೆಲಸ ಇದೆಯಲ್ಲ, ಮುಂದಿನ ದಿನಗಳಲ್ಲಿ AI ಕಾಸ್ಟ್ಲಿ ಆಗುತ್ತೆ ನಿಮಗೆ ಅಂತ ಹೇಳಿದ್ರು.
0: ಕಾಸ್ಟ್ಲಿ
1: ಆಗುತ್ತೆ ಅಂದರು.
0: ಏ, ನನ್ನ ಪ್ರಕಾರ AI ಕಾಸ್ಟ್ಲಿ ಆಗಲ್ಲ,
1: ಮುಂದಿನ ದಿನಗಳಲ್ಲಿ ಆಗುತ್ತೆ ಅಂತ. ಇಲ್ಲ, ಅವರು ಒಂದು ಅನಲೈಸ್ ಮಾಡಿ ಹೇಳಿದ್ದಾರೆ ಈ ಇಷ್ಟು ಈ ಸ್ಟಾಟಿಸ್ಟಿಕ್ಸ್ ಅಲ್ಲಿ ಹೇಳಿಬಿಟ್ಟು ಯಾಕೆ ನಾನು ಐಡೆಂಟಿಸಿ ದ ಫುಲ್ ವಿಡಿಯೋ. ಸೊ ಇಷ್ಟು ಚೆನ್ನಾಗಿ ಹೇಳ್ತಾ ಹೋಗಿದ್ದಾರೆ, ಆಗ್ಬೋದೇನೆ ಗೊತ್ತಿಲ್ಲ ನನಗೆ, ಐ ಡೋಂಟ್ ನೋ ಅದೇನು. ಅವರು ಅವರ ವಿಷಯಗಳನ್ನ ಹೇಳ್ತಾ ಹೋಗಿದ್ದಾರೆ. ಗುಡ್. ಸೊ AI ಬಂದು ಇಟ್ಸ್ ಅ ಸಪೋರ್ಟಿವ್ ಟೂಲ್.
0: ಹೌದು, ಇಟ್ ಇಸ್ ಅ ಸಪೋರ್ಟಿಂಗ್ ಟೂಲ್.
1: ಎಸ್,
0: ಇಟ್ ಇಸ್ ನಾಟ್ ಅ ರೀಪ್ಲೇಸ್ ಫಾರ್ ಎನಿ ಮ್ಯೂಸಿಕ್,
1: ಎನಿ ಮ್ಯೂಸಿಕ್ ಅಂದ್ರೆ ಎನಿ ಫ್ಯಾಕ್ಟ್ ಯಾವುದು
0: ರಿಪ್ಲೇಸ್ಮೆಂಟ್ ಅಲ್ಲ, ಯಾಕೆಂದ್ರೆ ಅದು ಮನುಷ್ಯನೇ ಮಾಡಿರೋದು.
1: ಹಾ,
0: ಆಮೇಲೆ ನೀವು ಮಾಡಿರೋ ಡೇಟಾನೇ ತಗೊಂಡು ಅದು ನೀವು ವಾಪಸ್ ಕೊಡ್ತಾ ಇದೆ.
1: ಕರೆಕ್ಟ್ ಅಲ್ವಾ? ನೀವು ಮಾಡಿದಂತಹ ಕೆಲಸ ನಿಮ್ಗೆ ವಾಪಸ್ ಕೊಡ್ತಾ ಇದೆ. ಅದು ಚೆನ್ನಾಗಿದೆಯೋ ಇಲ್ವೋ ಅಂತ ಡಿಸೈಡ್ ಮಾಡೋದು ನೀವೇ ಮಾಡಬೇಕು,
0: ಅದು ನಾವು ಮಾಡಬೇಕು.
1: ಯಾ, ಸೊ ಅದು ಆ ಕೆಪಾಸಿಟಿ ಎಷ್ಟಿದೆ ಅಂತ ನೀವೇ ಯೋಚನೆ ಮಾಡಬೇಕು.
0: ಖಂಡಿತ. ಇದು ನಮಗೆ ನಾವು AI ಬಳಸ್ತೀವಿ ಅನ್ನೋದಕ್ಕಿಂತ ನೀವು AI ಬಳಸಿ ನಮಗೆ ಕೊಡಿ ಅಂತ ಕೇಳೋರು ಬರ್ತಾರೆ. ಸೊ ನಾಳೆ ನಿರ್ಮಾಪಕರಾಗ್ಲಿ ನಿರ್ದೇಶಕರಾಗ್ಲಿ ಅವ್ರು ಬಂದು ನನಗೆ AI ಮ್ಯೂಸಿಕ್ ಮಾಡಿಕೊಡಿ ಅಂತ ಕೇಳಿದಾಗ ಅದು ನಮ್ಮ ಚಾಯ್ಸ್ ಆಗಿರಲ್ಲ, ಅವ್ರ ಚಾಯ್ಸ್ ಆಗಿರುತ್ತೆ.
1: ಕರೆಕ್ಟ್.
0: ಸೊ ಯಾರು ನಿರ್ಮಾಪಕ ಯಾರು ನಿರ್ದೇಶಕ ಅವನ ಪಾಕೆಟಲ್ಲಿ ಎಷ್ಟು ದುಡ್ಡಿದೆ ಅವತ್ತಿನ ಟ್ರೆಂಡ್ ಏನು ಹೋಗ್ತಾ ಇದೆ ಅಂತ ಡಿಪೆಂಡ್ ಆದಮೇಲೆ ಅದು ನಮ್ಮ ಕೆಲಸಗಳು ನಿರ್ಧಾರ ಆಗುತ್ತೆ.
1: ಗೌತಮ್ ಅವರು ಎಲ್ಲ ಕೆಲಸ ಮಾಡೋಕೆ ರೆಡಿ ಇದ್ದಾರೆ ಅಂದರೆ ಬೋತ್?
0: ಸೀ, ನಾ ಐ ಆಮ್ ಓಪನ್, ಯಾಕೆಂದ್ರೆ ಈಗ ಲೈವ್ ಇಂದ ನಾನು ಪ್ರೋಗ್ರಾಮಿಂಗ್ ಬಂದಿದ್ದೀನಿ ಅವನು. ಸೊ ಪ್ರೋಗ್ರಾಮಿಂಗ್ ಇಂದ AI ಹೋಗ್ತೀವಿ. ಸೊ AI ನಾವು ಮಾಡ್ತೀವಿ ಮ್ಯೂಸಿಕ್, AI ಮ್ಯೂಸಿಕ್ ನಾವೇನು ಮಾಡೋಷ್ಟಿರಲ್ಲ, ಯಾಕಂದ್ರೆ ಅದೇ
1: ಮಾಡ್ಕೊಡ್ತಾರೆ.
0: ಸೊ ನಾನು ಪ್ರಾಂಪ್ಟ್ ಇಂಜಿನಿಯರ ಕೆಲಸ ಮಾಡ್ತೀನಿ. ಬಟ್ ಆ ಪ್ರಾಂಪ್ಟ್ ಇಂಜಿನಿಯರಿಂಗ್ ಅಲ್ಲಿ ಎಲ್ಲಿ ಹೆಲ್ಪ್ ಆಗುತ್ತೆ ನಮಗೆ ಅಂದ್ರೆ, ಏನ್ ತಾಳದಲ್ಲಿ ನನಗೆ ಸಾಂಗ್ ಬೇಕು, ಏನ್ ಸ್ಕೇಲ್ ಅಲ್ಲಿ ನಮ್
1: ಸಾಂಗ್ ಬೇಕು,
0: ಯಾವ ಪದಗಳು ಅದಕ್ಕೆ ಇರಬೇಕು, ಆಮೇಲೆ ಏನ್ ಟೆಂಪೋ ಇರಬೇಕು ನಮಗೆ, ಏನ್ ಸಿಚುಯೇಷನ್. ಈ ಅಪ್ಡೇಟ್ ಒಬ್ಬ ಮ್ಯೂಸಿಷಿಯನ್ ಆಗಿ ಒಂದು ಡೆಪ್ತ್ ಆಗಿ ತಿಳ್ಕೊಂಡಿರ್ತಾನೆ ಕೊಡೋದಕ್ಕೆ. ಸೊ ಆ ಡೆಪ್ತ್ ಒಂದು ಡಿಫ್ರೆನ್ಸ್ ಮಾಡೋದು.
1: ಚೆನ್ನಾಗಿದೆ ಇಲ್ಲಿ ಇಲ್ಲಿ ನಾನು ಕೂಡ ಅದನ್ನ ವರ್ಕ್ ಮಾಡಿದ್ದೀನಿ. ಬಟ್ ಎಷ್ಟು ಚೆನ್ನಾಗಿದೆ ಅಂತಂದರೆ ಸಾಹಿತ್ಯ ಏನು ಬೇಕು ಅಂತ ನಮಗೆ ಗೊತ್ತಾಗ್ತಾ ಹೋಗುತ್ತೆ ಅಲ್ವಾ.

0: ಪರ್ಟಿಕ್ಯುಲರ್ ಆಗಿ ನಿಮಗೆ ಸಾಹಿತ್ಯದ ಮೇಲೆ ಕೂಡ ತುಂಬಾ ಅಭಿರುಚಿ ರುಚಿ ಇರೋದ್ರಿಂದ ನನಗೆಲ್ಲ ಗೊತ್ತಾಗ್ಬಿಡ್ತು ನಿಮಗೆ ಎಲ್ಲ ನಿಮ್ಮ ಸಾಹಿತ್ಯ ಚೆನ್ನಾಗಿದೆ ನನಗೆ ಗೊತ್ತು. ಇವತ್ತು ಹೂವು ಜೊತೆಗೆ ಮುಳ್ಳು ಅಂತ ಹೇಳಿದ್ರಲ್ಲ ಫ್ಯಾಂಟಾಸ್ಟಿಕ್, ಅದು ಬ್ಯೂಟಿಫುಲ್ ಆಗಿತ್ತು. ಆಜಾದ್ ಭಾರತ್ ಅಂತ ಒಂದು ಸಿನಿಮಾ, ರೂಪಾಯಿ ಅವರು ನಿರ್ದೇಶನ ಮಾಡಿದಂತ ಆಜಾದ್ ಭಾರತ್ ವರ್ಲ್ಡ್ ವೈಡ್ ನ್ಯಾಷನಲ್ ವರ್ಲ್ಡ್ ವೈಡ್ ರಿಲೀಸ್ ಆಯಿತು, ಇಂಟರ್ನ್ಯಾಷನಲ್ ಲೆವೆಲ್ಲಿ ಕೆಲಸ ಮಾಡಿದ್ರು ಅದು. ಸೊ ಹೌ ವಾಸ್ ದಟ್?
1: ಅದೊಂದು ಫ್ಯಾಂಟಾಸ್ಟಿಕ್ ಎಕ್ಸ್ಪೀರಿಯನ್ಸು, ವೆರಿ ಹ್ಯೂಜ್ ಪ್ರಾಜೆಕ್ಟ್ ನಮ್ಮ ನನ್ನ ಕೆರಿಯರಲ್ಲಿ. ಸೊ ದಟ್ ವಾಸ್ ಅ ವೆರಿ ಬಿಗ್ ಇನ್ವೆಸ್ಟ್ಮೆಂಟ್ ನಮ್ಮ ಪ್ರೊಡಕ್ಷನಿಂದನೇ, ಇಂಡಿಯಾ ಕ್ಲಾಸಿಕ್ ಆರ್ಟ್ಸ್ ರೂಪಂದು. ಸೊ ಸುಮಾರು ಒಂದು 18-20 crore ವೆಚ್ಚದಲ್ಲಿ ಮಾಡಿರುವಂಥ ಸಿನಿಮಾ. ಸೊ ಬಾಲಿವುಡ್ ಆ್ಯಕ್ಟರ್ಸು, ಸೊ ಅಲ್ಲಿನ ಟೆಕ್ನಿಷಿಯನ್ಸು, ಇಲ್ಲಿನ ಟೆಕ್ನಿಷಿಯನ್ಸು, ಕನ್ನಡದವರು ಎಲ್ಲ ಸೇರಿ ಕೆಲಸ ಮಾಡಿದ್ರು. ಸುಮಾರು 7 ಹಾಡುಗಳಿರುತ್ತೆ ಅದರಲ್ಲಿ. ಆ್ಯಂಡ್ ಮೋರ್ ಓವರ್ ಎಲ್ಲದಕ್ಕೆ ಎಲ್ಲ ಮೀರಿ ಅದೊಂದು ದೇಶಭಕ್ತಿ ಸಿನಿಮಾ. ಸೊ ನಮ್ಮ ದೇಶದ ಬಗ್ಗೆ ನಾವು ಸಿನಿಮಾ ಒಂದು ಮಾಡಿರೋದು. ಆ್ಯಂಡ್ ಯಾರು ತಗೊಳ್ದೇ ಇರೋ ಒಂದು ಸಬ್ಜೆಕ್ಟ್. ಸೊ ಒಂದು ಮಹಿಳೆ ಒಂದು ಬ್ರಿಟಿಷ್ ಟೈಮಲ್ಲಿ INA ಆರ್ಮಿ ಹೇಗೆ ಫಾರ್ಮ್ ಆಯಿತು, ಸುಭಾಷ್ ಚಂದ್ರ ಬೋಸ್ ಅವರು INA ಆರ್ಮಿಯಲ್ಲಿ ಒಂದು ನೀರಾವರಿಯನ್ನು ಮಹಿಳೆಗೆ ಎಷ್ಟು ಇಂಪಾರ್ಟೆನ್ಸ್ ಕೊಟ್ಟು ಒಂದು ಆರ್ಮಿ ಬಿಲ್ಡ್ ಮಾಡಿದ್ರು, ಬ್ರಿಟಿಷರ್ಸು ಕೊನೆಗೆ ಅವಳು ಬ್ರೆಸ್ಟನ್ನೇ ಕಟ್ ಮಾಡಿ ಸೀಗೆ ಎಸೆದ್ರು. ಬಟ್ ವಿಪರ್ಯಾಸ ಅಂದರೆ ಆ ಒಂದು ಮಹಿಳೆ ಒಂದು ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಒಂದು ವೆರಿ ಸಾಮಾನ್ಯ ವ್ಯಕ್ತಿಯಾಗಿ ಸಾವನ್ನಪ್ಪಿ ಒಂದು ಅನಾಥ ಶವವಾಗಿ ಒಂದು ಜರ್ನಿ ಮುಗಿಸ್ತಾರೆ. ಸೊ ನಮ್ಮ ದೇಶದ ಕೊಡುಗೆ ಎಲ್ಲಿವರೆಗೂ ಬಂದು ಅಂತ್ಯ ಆಯಿತು ಅನ್ನೋದು ಒಂದು ರಿಸರ್ಚ್ ಮಾಡಿ ಮಾಡಿದ ಸಬ್ಜೆಕ್ಟು. ಸೊ ತುಂಬಾ ಖುಷಿ ಕೊಟ್ಟಿತು. ಆ್ಯಂಡ್ ಝೀ ಸ್ಟುಡಿಯೋಸ್ ಅವರು ವರ್ಲ್ಡ್ ವೈಡ್ ರಿಲೀಸ್ ಮಾಡಿ ಅವರು OTT ಪ್ಲಾಟ್ಫಾರ್ಮ್ಗೆ ತಗೊಂಡಿದ್ದಾರೆ.
0: ಯಾ ಕೆಲವು ಕಡೆ ತುಂಬ ಅಪ್ರಿಷಿಯೇಷನ್ ಬಂತು ಅಂತ ನಾನು ಕೇಳ್ಪಟ್ಟೆ. ಗುಡ್ ಥಿಂಗ್. ಫ್ಯಾನ್ ವಾರ್ ಅಂತ ಮುಂದಿನ ಸಲ ಮಾಡ್ತಾ ಇದ್ರಿ, ಅವ್ರದ್ದು ಕಾನ್ಸೆಪ್ಟ್ ಏನದು ಕಾನ್ಸೆಪ್ಟ್?
1: ಫ್ಯಾನ್ ವಾರ್ ಅನ್ನೋದು ಒಂದು ಒಂದು ಹೊಸ ಟೀಮ್. ಮುಂಚೆ ಆವಾಹಯಾಮಿ ಮತ್ತು ಭಾವಚಿತ್ರ ಅಂತೆಲ್ಲ ಕೆಲಸ ಮಾಡಿದ್ದೆ. ಸೊ ಗಿರೀಶ್ ಅನ್ನೋ ಡೈರೆಕ್ಷನ್ ಮಾಡ್ತಾ, ರತೀಶ್ ಅಂತ ಅವ್ರು ಪ್ರೊಡಕ್ಷನ್ ನೋಡ್ಕೊತಾ ಇದ್ದಾರೆ. ಸೊ ಅದು ಬೇಸಿಕಲಿ ನಾನು ಸಬ್ಜೆಕ್ಟ್ ರಿವೀಲ್ ಮಾಡೋಕ್ಕೆ ಇಲ್ಲ, ಬಟ್ ಅಂದರೆ ಒಂದು ಎರಡು ಒಂದು ದೊಡ್ಡ ಆ್ಯಕ್ಟರ್ಸ್ ಮಧ್ಯೆ ಒಂದು
0: ಫ್ಯಾನ್ ವಾರಲ್ಲ ಮಾಡಿ.
1: ಸೊ ಅದು ನಡೆಯೋದು ಆಸ್ ದ ಟೈಟಲ್ ಎಕ್ಸ್ಪ್ಲೈನ್ಸ್. ಸೊ ಅದ್ರ ಮಧ್ಯೆ ಒಂದು ನಡೆಯೋ ಒಂದು ಸಿಚುಯೇಷನ್ನು ಒಂದು ಮ್ಯಾಚ್ ಅಂತ ಅನ್ಕೊಬೋದು.
0: ಗುಡ್ ಗುಡ್ ಗುಡ್. ಈಗ 4-5 ಯೂನಿವರ್ಸಿಟಿಯಲ್ಲಿ ಕೆಲಸ ಮಾಡಿಬಿಟ್ಟು ಗೌತಮ್ ಶ್ರೀವತ್ಸ ಅವರು ಹೀರೋ ಆಗ್ತಾ ಇದ್ದಾರೆ ಅಂತ ಕೇಳ್ಬಿಟ್ಟೆ. ಹೆಂಗೆ?
1: ಖಂಡಿತ.
0: ಓ ಯಾವುದು ಏನು ರಿವೀಲ್ ಮಾಡಿಪ್ಪ?
1: ಹೀರೋ ಅಂದರೆ ಈಗ ಕಲರ್ಸ್ ನಮ್ಮದು ಒಂದು ಪ್ರೊಡಕ್ಷನ್ ಮಾಡಿದ್ವಿ ಮಕ್ಕಳ ಚಿತ್ರ. ಸೊ 48 ಇಂಟರ್ನ್ಯಾಷನಲ್ ಅವಾರ್ಡ್ಸ್ ಬಂತದೆ. ಒಂದು US ಮಗುನ ಕರ್ಕೊಂಬಂದು ಮಾಡಿದ್ದು. ಸೊ ಅದರಲ್ಲಿ ರೂಪಾ ನನಗೆ ನೀನು ಆ್ಯಕ್ಟ್ ಮಾಡು ಅಂತ ಫಸ್ಟ್ ಮೊದಲನೇ ಮಾಡಿಸಿದ್ದು. ಸೊ ಆ ಸಿನಿಮಾ ನೋಡಿದ್ಮೇಲೆ ನನಗೆ ಒಂದು ಕಾನ್ಫಿಡೆನ್ಸ್ ಮತ್ತೆ ಓಕೆ ನಾನು ಒಂದು ಆಕ್ಟರ್ ಆಗ್ಬೋದು ಅಂತ.
0: ಓಕೆ, ನಿಮ್ಮ ಈಗ ನಿಮ್ಮ ನಿಮ್ಮನ್ನು ಬೇರೆ ರೂಪದಲ್ಲಿ ನೋಡ್ಬೋದು.
1: ಆ್ಯಂಡ್ ಈವನ್ ಡೈರೆಕ್ಷನ್ ಆ್ಯಂಡ್ ಸ್ಕ್ರೀನ್ ಪ್ಲೇ ಡೈಲಾಗ್ಸು ಎಲ್ಲ ಒಂದು ಸಿನಿಮಾಗೆ ಈಗ ಆಲ್ರೆಡಿ ಮಾಡಿಕೊಟ್ಟಿದ್ದೀನಿ ನಾನೇನು. ಸೊ ಅದು ರಿಲೀಸ್ಗೂ ಇದೆ ಅದು. ಸೊ ನನಗೆ ಈ ಒಂದು ಕಾನ್ಫಿಡೆನ್ಸು ನಮ್ಮ ಎಕ್ಸ್ಪೀರಿಯನ್ಸ್ ಒಂದು 25 ವರ್ಷದ ಒಂದು ಸಿನಿಮಾ ಎಕ್ಸ್ಪೀರಿಯನ್ಸ್ ಇಟ್ಕೊಂಡು ಸರಿ ನಾನೊಂದು ಪ್ರಯತ್ನ ಪಡೋಣ ಅಂತ. ನಮ್ಮ ಪ್ರೊಡಕ್ಷನ್ ಶ್ರೀವಾರಿ ಮ್ಯೂಸಿಕ್ ನನ್ನ ಕಂಪನಿ, ಅದು ನನ್ನ ತಮ್ಮಂದು. ಸೊ ಅದ್ರ ಮೂಲಕ ನಾವು ತುಂಬಾ ಸಾಂಗ್ಸ್ ರಿಲೀಸ್ ಮಾಡಿದ್ದೀವಿ, ಆಡಿಯೋಸ್ ಮಾಡಿದ್ದೀವಿ, ಆಮೇಲೆ ಬಹಳ ಹೊಸ ಪ್ರತಿಭೆಗಳಿಗೆ ಒಂದು ಅವಕಾಶ ಕೊಟ್ಟಿದ್ದೀವಿ. ಸೊ ಅದ್ರ ಮೂಲಕ ಒಂದು ಪ್ರೊಡಕ್ಷನ್ ಹೌಸ್ ಸ್ಟಾರ್ಟ್ ಮಾಡಿ ಒಂದು ಪ್ರೊಡಕ್ಷನ್ ಮಾಡೋಣ.
0: ಯಾವಾಗಿಂದ ಶುರುವಾಗ್ತದೆ? ನಾನು
1: ಕೆಲಸ ಆಲ್ರೆಡಿ ಸ್ಟಾರ್ಟ್ ಆಗಿದೆ, ಸ್ಕ್ರಿಪ್ಟ್ ವರ್ಕ್ ನಡೀತಾ ಇದೆ ಅದು. ಬಟ್ ಅದು ಬಟ್ ಇಲ್ ಟೇಕ್ ಸಮ್ ಟೈಮ್. ಸುಮಾರು ಒಂದು ವರ್ಷ ನಾನು ಟೈಮ್ ತಗೊಂಡಿದ್ದೀನಿ ಅದಕ್ಕೆ, ನನ್ನನ್ನು ನಾನು ಪ್ರಿಪೇರ್ ಆಗೋದಕ್ಕೆ ಒಂದು ವರ್ಷ ಟೈಮ್ ತಗೊಂಡಿದ್ದೀನಿ. ಸೊ ಆ ಒಂದು ವರ್ಷದಲ್ಲಿ ನಾವೆಲ್ಲ ಪ್ರಿಪೇರ್ ಮಾಡಿ ಅಪ್ಡೇಟ್ ಮಾಡ್ತೀವಿ.
0: ಇದು ಪ್ರಿಪೇರ್ ಆಗೋದು ಅಂದ್ರೆ ಆಕ್ಟಿಂಗ್ ಕೋರ್ಸ್ ಏನಾದರೂ ಮಾಡೋಕ್ಕೆ ಅಥವಾ
1: ಆಕ್ಟಿಂಗ್ ಕೋರ್ಸ್ಗಿಂತ ನನ್ನನ್ನು ನಾನು ಹೇಗೆ ತೋರಿಸ್ಕೊಂಡ್ರೆ ನಾನು ಚೆನ್ನಾಗಿರ್ತೀನಿ ಅನ್ನೋದು ಒಂದು ಎಕ್ಸ್ಪೆರಿಮೆಂಟ್ ಇದೆ. ಸೊ ಅದಕ್ಕೊಂದಷ್ಟು ವರ್ಕ್ಶಾಪ್ಸ್ ಅದು ಇದು ಪ್ಲಾನ್ ಮಾಡ್ತಾ
0: ಇದ್ದೀನಿ. ಒಂದು ಯಾವುದೋ ಒಂದು ಕ್ಷೇತ್ರಕ್ಕೆ ಹೋಗೋಕ್ಕಿಂತ ಮುಂಚೆ ಎಷ್ಟೇ ಗೊತ್ತಿದ್ದರೂ ಒಂದು ಸ್ವಲ್ಪ ಪ್ರಿಪೇರ್ ಆಗ್ಬೋದ್ರೆ ಒಳ್ಳೆಯದು ಅಂತ ಅಲ್ವಾ? ಸೊ ನಟ, ನಿರ್ದೇಶಕ, ನಿರ್ಮಾಪಕ, ಸಾಹಿತ್ಯ ಕೂಡ ಬರೀತೀರಿ, ಹಾಡ್ತೀರಿ, ಇನ್ನೇನು ಬಿಟ್ಟಿದ್ದೀರಿ? ಇನ್ನೇನು ಬಿಟ್ಟಿಲ್ಲ, ಸಾಕಷ್ಟು ವಿಷಯಗಳನ್ನು ಮಾಡ್ತಾ ಹೋಗಿದ್ದೀರಿ. ಸೊ ಈ ಜರ್ನಿ ಟೋಟಲ್ ಆಗಿ ಈ ಜರ್ನಿ ನೋಡಿದ್ರೆ ಗೌತಮ್ ಶ್ರೀವತ್ಸ ಅವರಿಗೆ ಸ್ಯಾಟಿಸ್ಫಿಕೇಶನ್ ಅಂತ ಇದೆಯಾ, ಸ್ಯಾಟಿಸ್ಫೈ ಅಂತ ಇದೆಯಾ?
1: ಸ್ಯಾಟಿಸ್ಫೈ ಅಂದರೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ನನಗೆ, ಖಂಡಿತ ಇಲ್ಲ. ಯಾಕಂದರೆ ನಾನು ಏನು ಇನ್ನೂ ತುಂಬ ಬಹಳ ದೊಡ್ಡ ಜರ್ನಿ ಇದೆ, ಬಹಳ ದೊಡ್ಡ ಕನಸುಗಳಿದೆ. ಸೊ ಅದೆಲ್ಲ ಅಚೀವ್ ಮಾಡೋಕ್ಕೆ ಈ ಜನ್ಮ ಸಾಲತ್ತೋ ಇಲ್ವೋ ಗೊತ್ತಿಲ್ಲ. ಫಸ್ಟ್
0: ಸಾಲ ಏನು ಗೌತಮ್ ಅವರೇ, ಸಾಲ
1: ಖಂಡಿತ ಸಾಲ. ಅಷ್ಟು ಕನಸುಗಳೆಲ್ಲ ಇದೆ,
0: ಏನಾದರೂ ಒಂದು ಶುರು ಮಾಡಬೇಕು ಅಷ್ಟೇ.
1: ಹೌದು
0: ಅಲ್ಲ, ಯಾವುದೋ ಒಂದು ವಿಷಯನ ಶುರು ಮಾಡಿದ್ರೆ ಎಲ್ಲೆಲ್ಲಿ ಹೋಗುತ್ತೆ ಅಂತ. ನಾನು ಕೂಡ 5 rupees ಶುರು ಮಾಡಿದ್ದೆ, 5 lakh ಆಗಿದೆ ಸಾಲ. ಓಕೆ, ಹಂಗೆ ಸಾಲ ಅಲ್ಲ ಯಾವುದಕ್ಕೂ, ಸಾಲ ಅಲ್ಲ ಯಾವುದಕ್ಕೂ,
1: ಸಾಲಗಳಿದೆ, ಸಾಲನೂ ಇದೆ.
0: ಇದು ಇದು ನಿಜವಾದ ಗೌತಮ್ ಹೊರಟು ಬರ್ತಾ ಇದ್ದಾರೆ. ರೈಟ್, ಒಂದು ಗಂಟೆ ನಮ್ಮ ಜೊತೆ ಮಾತಾಡಿದ್ರೆ ಸಾಕಷ್ಟು ವಿಷಯಗಳು ಹೇಳಿದ್ರೆ ಗೌತಮ್ ಹೇಗಿತ್ತು ಒಂದು ಗಂಟೆ?
1: ಬಹಳ ಚೆನ್ನಾಗಿತ್ತು. ಸೊ ಸುಧೀಂದ್ರ ಅವರು ಅಂದ್ರೆ ನನಗೆ ಯಾವಾಗ್ಲೂ ಒಂದು ನಗು,
0: ಅದು
1: ನಮ್ಮ ಮಧ್ಯೆ ಇರದೆ ಬಹಳ ನಮ್ಮ ರಿಲೇಶನ್ಶಿಪ್ಗೆ ಒಂದು ಸ್ಟ್ರಾಂಗ್ ಬಾಂಡಿಂಗ್ ಒಂದು ನಗು.
0: ಎಸ್,
1: ಸೊ ಆ ವಿಷಯಗಳು ಸೀರಿಯಸ್ ಟಾಪಿಕ್ ಬಹಳ ಒಂದು ಲೈಟ್ ಆಗಿ ನಾವು
0: ಮಾತಾಡ್ಕೊಂಡು ಸೀರಿಯಸ್ ಆಗಿ ಮಾತಾಡಿದ್ವಿ.
1: ಸೀರಿಯಸ್ ಆಗಿ ಯಾವತ್ತು ಮಾತಾಡಿಲ್ಲ, ಬಟ್ ಆ ಟಾಪಿಕ್ ಸೀರಿಯಸ್ ಆಗಿರುತ್ತೆ ಅದು ತುಂಬಾ ಲೈಟ್ ಆಗಿ ಮಾತಾಡ್ತೀವಿ.
0: ಅದೇ ತಾನೆ ಸರ್, ಎಲ್ಲರೂ ಲೈಟರ್ ಲೈಟರ್ ಆಗಿ ತೊಗೊಂಡು ಹೋಗೋದೇ ಇಂಪಾರ್ಟೆಂಟ್. ಎಲ್ಲಿ ಸೀರಿಯಸ್ ಆಗಿ ಕೆಲಸ ಮಾಡಬೇಕು ಅಲ್ಲಿ ಮಾಡೇ ಮಾಡ್ತೀವಿ. ಸೊ ನವಿಲ್ಗರಿ ಕಾರ್ಯಕ್ರಮ ಒಂದು ಗಂಟೆ 30 seconds ಅಲ್ಲಿ ಹೇಳಿ ಹೇಗಿತ್ತು ಅಂತ?
1: ಅದ್ಭುತವಾಗಿತ್ತು. ಸೊ ನವಿಲ್ಗಿರಿಯಲ್ಲಿ ಎಷ್ಟು ಬಣ್ಣಗಳಿದೆಯೋ ಅಷ್ಟು ಬಣ್ಣಗಳು ನಮ್ಗೆ ಈ ಕಾರ್ಯಕ್ರಮದಲ್ಲಿ ಸಿಕ್ತು. ಸೊ ಮತ್ತಷ್ಟು ಈ ಕಾರ್ಯಕ್ರಮ ಉನ್ನತ ಮಟ್ಟಕ್ಕೆ ಹೋಗ್ಲಿ. ಸೊ ಈ ತರ ಪ್ರತಿಭೆಗಳು
0: ಅಲ್ಲೇ AIR ಅಂತಾಗ್ಲಿ ಚೆನ್ನಾಗಿ ಹೇಳಿದ್ರಿ, ಸೂಪರ್ ಆಗಿ ಹೇಳಿದ್ರಿ. ಥ್ಯಾಂಕ್ ಯು ಗೌತಮ್, ಥ್ಯಾಂಕ್ ಯು ವೆರಿ ಮಚ್. ಮುಂದಿನ ನಿಮ್ಮ ಪ್ರಾಜೆಕ್ಟ್ಸ್ಗೆ ಆಲ್ ದಿ ಬೆಸ್ಟ್. ನಿಮ್ಮ ಪ್ರಾಜೆಕ್ಟ್ಸ್ ಆದ್ಮೇಲೆ ಖಂಡಿತ ಪ್ರಮೋಟ್ ಮಾಡೋಣ.
1: ಡೆಫಿನೆಟ್ಲಿ,
0: ರೈಟ್ ಸರ್, ಥ್ಯಾಂಕ್ ಯು ವೆರಿ ಮಚ್.
1: ನವಿಲುಗರಿ
0: ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಒಂದು ಗಂಟೆಗೆ ಕರೆ ಮಾಡಿ ನೀವು ಅಡುಗೆ ಏನು ಮಾಡಿದಿರಿ, ಅಡುಗೆ ಏನು ಮಾಡಿದಿರಿ ಅಂತ ನಾಗಶ್ರೀ ಅವರಿಗೆ ಹೇಳಿ. ಗೌತಮ್ ಶ್ರೀವತ್ಸ ಅವರು ನೀವು ಕಂಪೋಸ್ ಮಾಡಿದಂಥ ಚಂದ್ರ ಸಿನಿಮಾದ ಹಾಡಿನೊಂದಿಗೆ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಸ್ಟೇ ಟ್ಯೂನ್ FM ರೈನ್ಬೋ.

ಆಕಾಶವಾಣಿ ಎಫ್ಎಂ ರಾಯಂಬಾ ಕೇಳ್ತಾ ಇದ್ದೀರಿ. ಇದೀಗ ಕರೆಯಲ್ಲಿ ಕೈರುಚಿಯ ಸಮಯ. ಕರೆಯಲ್ಲಿ ಕೈರುಚಿಯ ಸಮಯದಲ್ಲಿ ಇವತ್ತು ನಾವು ಕೇಳ್ತಾ ಇರೋದು, ನಾವು ಮಾತಾಡ್ತಾ ಇರೋದು ಯಾವ ವಿಷಯ ಅಂತಂದ್ರೆ, ಇವಾಗ ಬೆಳಗ್ಗೆನೋ ಮಧ್ಯಾಹ್ನನೋ ಏನು ಮಾಡಿರ್ತೀರಾ, ಅದೊಂದು ಸ್ವಲ್ಪ ಮಿಕ್ಕಿದೆ ಅಂತಂದ್ರೆ ರಾತ್ರಿಗೆ ಅದಕ್ಕೆ ಮದುವೆ ಮಾಡ್ತೀರಾ ನಿಮ್ಮಲ್ಲಿ ಅಂತ. ಅಂದ್ರೆ ಮದುವೆ ಮಾಡೋದು ಅಂತಂದ್ರೆ ಹೇಗೆ ಅಂದ್ರೆ, ಇವಾಗ ಸಾರು ಮಾಡಿರ್ತೀರಾ, ಸಾರು ತುಂಬಾ ಟೇಸ್ಟಿಯಾಗೇನೋ ಆಗಿರುತ್ತೆ, ಆದ್ರೆ ಒಂದು ಸ್ವಲ್ಪ ಉಪ್ಪು ಖಾರ ಮುಂದೆ ಇದೆ ಅಂತ ಅನ್ಸುತ್ತೆ. ರಾತ್ರಿಗೆ ಚಪಾತಿ ಮಾಡಿದಾಗ ಅದೇ ಸಾರಿಗೆ ಒಂದು ಸ್ವಲ್ಪ ಬೆಲ್ಲವನ್ನ ಹಾಕಿ, ಹಾಗೇನೇ ಏನಾದರೂ ತರಕಾರಿ ಹೊಂದುವಂಥ ತರಕಾರಿ ಇದ್ರೆ ತರಕಾರಿನೂ ಕೂಡ ಹೆಚ್ಚಾಕಿ ಸಾರನ್ನ ಗೊಜ್ಜಾಗಿ ಕನ್ವರ್ಟ್ ಮಾಡುವಂಥದ್ದು ಇರಬಹುದು. ಅಥವಾ ಮಧ್ಯಾಹ್ನ ಪಲ್ಯ ಮಾಡಿರ್ತೀರಾ, ಪಲ್ಯ ಎಲ್ಲರೂ ಚೆನ್ನಾಗಿದೆ ಅಂತ ಹೇಳಿ ತಿಂದಿರ್ತಾರೆ, ರಾತ್ರಿಗೆ ಅರ್ಜೆಂಟಾಗಿ ಉಪ್ಪಿಟ್ಟು ಮಾಡಬೇಕು ಅಂತ ಅನ್ಸುತ್ತೆ, ಸರಿ ಅದೇ ಪಲ್ಯಕ್ಕೇ ರವೆ ಹುರಿದು ಹಾಕಿ ಉಪ್ಪಿಟ್ಟು ಮಾಡಿ ಜೈ ಅನ್ಸ್ಬಿಡೋದು. ಅಥವಾ ನೀವು ಅವಲಕ್ಕಿ ಮಾಡಿರ್ತೀರಿ ಬೆಳಗ್ಗೆದು, ಮಧ್ಯಾಹ್ನದಷ್ಟೊತ್ತಿಗೆ ಅದು ಒಂದು ಸ್ವಲ್ಪ ಒಣಗಿದೆ ಅಂತ ಅನಿಸಿರುತ್ತೆ ನಿಮಗೆ, ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿ ಅದಕ್ಕೆ ಒಂದು ಬೇಯಿಸಿರೋಂಥ ಆಲೂಗಡ್ಡೆ ಹಾಕಿ ಸರಿಯಾಗಿ ಉಪ್ಪು ಕರ ಹದ ಟೆಸ್ಟ್ ಮಾಡಿ ಅದನ್ನು ಕಟ್ಲೆಟ್ ಆಗಿ ಕನ್ವರ್ಟ್ ಮಾಡಿಬಿಡೋ ಅಂಥದ್ದಿರಬಹುದು. ಈ

ರೀತಿ ಮದುವೆಗಳು ನಿಮ್ಮಲ್ಲಿ ನಿಮ್ಮ ಅಡಿಗೆಗೆ ಮಾಡ್ತೀರಾ ನೀವು? ಮತ್ತೆ ಈ ತರ ಮದುವೆ ಮಾಡಿಸ್ಕೊಂಡಂತಹ ಅಡಿಗೆಗೆ ಹೊಸ ವಧುವಿಗೆ ಅಥವಾ ವರನಿಗೆ ನಿಮ್ಮ ಮನೆಯಲ್ಲಿ ಆಕ್ಷೇಪ ಇರೋದಿಲ್ವಾ ಅಂತ ನಾವು ಕೇಳ್ತಾ ಇದೀವಿ. 9480909013 ನಮ್ಮ ವಾಟ್ಸ್ಆಪ್ ಸಂಖ್ಯೆ. ಹೆಚ್ಚು ಸಮಯ ಇರಲ್ಲ, 5 ನಿಮಿಷದೊಳಗೆ ನಿಮ್ಮ ಸಂದೇಶವನ್ನು ನಮಗೆ ತಲುಪಿಸಿ.

0: ಸುಲಭ ಕಾಣಮ್ಮಿ.
1: ಲೂಸಿಯ ಚಿತ್ರದ ತಿನ್ಬೆಡ ಕಮ್ಮಿ ಹಾಡನ್ನ ಕೇಳಿಸ್ಕೊಂಡ್ರಿ. ಹೌದು, ಶಕುಂತಲಾ ಶಂಕರ್ ಅವರು ಹೇಳ್ತಾ ಇದ್ದಾರೆ, ನಮ್ಮಲ್ಲಂತೂ ಆಗಾಗ ಈ ಬಗೆಯ ಪ್ರಯೋಗಗಳು, ಈ ಬಗೆಯ ಅಡುಗೆಗಳು ಮಾಡ್ತಾನೆ ಇರ್ತಾರೆ. ಅದಕ್ಕೇನು ಬೇಜಾರು ಮಾಡ್ಕೊಳಕ್ಕಾಗಲ್ಲ, ಪಾಲಿಗೆ ಬಂದಿದ್ದ ಪಂಚಾಮೃತ ಅಂತ ಸುಮ್ಮನೆ ಊಟ ಮಾಡಬೇಕು ಅಷ್ಟೇ ಅಂತ ಹೇಳ್ತಾ ಇದ್ದಾರೆ. ಹಾಗೆಯೇ ಇವತ್ತಿನ ಕಾರ್ಯಕ್ರಮದಲ್ಲಿ ಕರಿಯಲ್ಲಿ ಕೈ ರುಚಿಯಲ್ಲಿ ಒಂದು ಏನಾದರೂ ಕ್ವಿಕ್ ಆಗಿರುವಂತಹ ರೆಸಿಪಿ ಹೇಳುವಂತಹ ಟೈಮ್ ಆಗಿದೆ. ಕ್ವಿಕ್ ಆಗಿರುವಂಥ ರೆಸಿಪಿ ಏನು ಅಂತಂದರೆ, ಸೊಪ್ಪುಗಳಿರುತ್ತಲ್ವಾ, ಇವಾಗ ನಿಮ್ಮ ಮನೆಗೆ ಯಾವುದೇ ಸೊಪ್ಪು ತೊಗೊಂಡು ಬನ್ನಿ, ಪಾಲಕ್ ಇರಬಹುದು, ದಂಟಿರಬಹುದು, ಅರಿವೆ ಇರಬಹುದು, ಯಾವುದೇ ಸೊಪ್ಪಾಗಲಿ, ತೀರಾ ಸಬ್ಸಿಗೆ ಮೆಂತ್ಯ ಅಂಥದ್ದು ಬಿಟ್ಟು ಈ ದಂಟು, ಪಾಲಕ್ಕು, ಅರಿವೆ, ಚಿಲ್ಕರ್ವೆ ಈ ತರಹದ ಸೊಪ್ಪುಗಳಲ್ಲಿ ಪುಲ್ಗೂರ ಅಂತ ಮಾಡಬಹುದು. ಅಂದರೆ ಸಿಂಪಲ್ ಆಗಿ ಹೇಳ್ಬೋದು ಅಂದರೆ ಸೊಪ್ಪಿನ ಚಟ್ನಿ ಅಂತ ಹೇಳಬಹುದು. ಇದಕ್ಕೇನು ಹೆಚ್ಚು ಪದಾರ್ಥಗಳು ಬೇಡ. ನೀವು ಬಿಡಿಸಿ ತೊಳೆದಿರುವಂತಹ ಸೊಪ್ಪು, ಹಾಗೆ ಅದಕ್ಕೆ ಹಸಿಮೆಣಸಿನಕಾಯಿ, ಹೊಂದುವಷ್ಟು ಹುಳಿ ಅಂದರೆ ಹುಣಸೆಹಣ್ಣು ಮತ್ತು ಉಪ್ಪು, ಇಷ್ಟನ್ನು ಹಾಕಿ ಮಿಕ್ಸಿಯಲ್ಲಿ ಒಂದು ಸ್ವಲ್ಪ ನೀರು ಸೇರಿಸ್ಕೊಂಡು ಜುಯಿ ಅಂತ ಅನಿಸ್ಬಿಡಿ, ಅಂದರೆ ರುಬ್ಕೊಂಬಿಡಿ. ಅದಾದಮೇಲೆ ಬಿಸಿ ಎಣ್ಣೆ

ಹಾಗೆ ಸಾಸಿವೆಯನ್ನು ಹಾಕಿ, ಸಾಸಿವೆ ಸಿಡದಾದ ಮೇಲೆ ಈ ಒಂದು ರುಬ್ಬಿಟ್ಕೊಂಡಂತಹ ಮಿಶ್ರಣವನ್ನು ಹಾಕಿ ಸೊಪ್ಪು ಬೇಯುವವರೆಗೂ ಕೈಯಾಡಿಸ್ತಾ ಬೇಯಿಸ್ಕೊಳ್ಳಿ ಅಷ್ಟೇ. ಅನ್ನದ ಜೊತೆಗೆ ತಿನ್ನೋದಕ್ಕೆ ಸಿಕ್ಕಾಪಟ್ಟೆ ಟೇಸ್ಟಿಯಾಗಿ ಇರುತ್ತೆ. ಇದಕ್ಕೇನು ಹೆಚ್ಚು ಪದಾರ್ಥಗಳು ಬೇಡ, ಬರೀ ಹಸಿ ಮೆಣಸಿನಕಾಯಿ, ಹುಣಸೆಹಣ್ಣು, ಉಪ್ಪು ಮತ್ತು ಸೊಪ್ಪು ಇಷ್ಟಿದ್ರೆ ಸಾಕು. ಆಮೇಲೆ ಲಾಸ್ಟ್ನಲ್ಲಿ ಒಗ್ಗರಣೆಯಲ್ಲಿ ಬಾಡಿಸ್ಕೊಳ್ಳುವಂಥದ್ದು. ಇಷ್ಟು ಮಾಡಿದ್ರೆ ತುಂಬ ಟೇಸ್ಟಿಯಾಗಿರುವಂತಹ, ನೋಡೋದಕ್ಕೂ ಆಕರ್ಷಕವಾಗಿರುವಂತಹ ಸೊಪ್ಪಿನ ಚಟ್ನಿ ರೆಡಿಯಾಗುತ್ತೆ. ಇದಕ್ಕೆ ಪುಲ್ಗುರ ಅಂತ ನಾವು ಹೇಳ್ತೀವಿ.

0: ಆಕಾಶವಾಣಿ ಎಫ್ಎಂ ರೈನ್ಬೋ ಕೇಳ್ತಾ ಇದ್ದೀರಿ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕನ್ನಡದಲ್ಲಿ ವಾರ್ತೆಗಳನ್ನು ಕೇಳುವಿರಿ. ಕನ್ನಡದಲ್ಲಿ ವಾರ್ತಾ ಪ್ರಸಾರ.
1: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ವಿಜಯಲಕ್ಷ್ಮೀ ನಾಗರಾಜು. ಮುಖ್ಯಾಂಶಗಳು: ತಮಿಳುನಾಡು ವಿಧಾನಸಭೆಯಲ್ಲಿ ವಿಶ್ವಾಸಮತ ಗೆದ್ದ ಸಿ ಜೋಸೆಫ್ ವಿಜಯ್ ನೇತೃತ್ವದ ಟಿವಿಕೆ ಸರ್ಕಾರ. ಇಂಧನ ಉಳಿಸಲು ಪ್ರಧಾನಿ ಹಾಗೂ ಗೃಹ ಸಚಿವರ ಬೆಂಗಾಲು ಪಡೆಯ ವಾಹನ ಸಂಖ್ಯೆಯಲ್ಲಿ ಗಣನೀಯ ಕಡಿತ. ಬ್ರಿಕ್ಸ್ ವಿದೇಶಾಂಗ ಸಚಿವರ ಸಭೆಯಲ್ಲಿ ಪಾಲ್ಗೊಳ್ಳಲು ಭಾರತಕ್ಕೆ ಆಗಮಿಸಿದ ಚಿಲಿ ಮತ್ತು ಇಂಡೋನೇಷ್ಯಾ ವಿದೇಶಾಂಗ ಸಚಿವರು. ಚಿನ್ನ ಮತ್ತು ಬೆಳ್ಳಿ ಬೆಲೆಯಲ್ಲಿ ಭಾರೀ ಏರಿಕೆ, ಆಮದು ಸುಂಕ ಶೇಕಡಾ 15% ಹೆಚ್ಚಳ. ಹಾಗೂ ಐಪಿಎಲ್ ಟಿ20 ಕ್ರಿಕೆಟ್, ಇಂದು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಕೋಲ್ಕತ್ತಾ ನೈಟ್ ರೈಡರ್ಸ್ ಮುಖಾಮುಖಿ. ವಾರ್ತೆಗಳ ವಿವರ: ತಮಿಳುನಾಡು ವಿಧಾನಸಭೆಯಲ್ಲಿ ಇಂದು ನಡೆದ ವಿಶ್ವಾಸಮತ ಪರೀಕ್ಷೆಯಲ್ಲಿ ಮುಖ್ಯಮಂತ್ರಿ ಸಿ ಜೋಸೆಫ್ ವಿಜಯ್ ನೇತೃತ್ವದ ತಮಿಳಗ ವೆಟ್ರಿ ಕಳಗಂ ಟಿವಿಕೆ ಸರ್ಕಾರ ಜಯ ಸಾಧಿಸಿದೆ. ಸದನದಲ್ಲಿ ನಡೆದ ಮತದಾನದ ವೇಳೆ ಒಟ್ಟು 144 ಶಾಸಕರು ಸರ್ಕಾರದ ಪರವಾಗಿ ಮತ ಚಲಾಯಿಸುವ ಮೂಲಕ ಬಹುಮತ ಸಾಬೀತುಪಡಿಸಿದರು. ವಿಶ್ವಾಸಮತ ನಿರ್ಣಯದ ವಿರುದ್ದ 22 ಶಾಸಕರು ಮತ ಚಲಾಯಿಸಿದ್ದಾರೆ. 5 ಶಾಸಕರು ಮತದಾನದಿಂದ ದೂರ ಉಳಿದರು. ಪ್ರಮುಖ ಪ್ರತಿಪಕ್ಷವಾದ ಡಿಎಂಕೆ ವಿಶ್ವಾಸಮತ ಪ್ರಕ್ರಿಯೆ ವೇಳೆ ಸಭಾತ್ಯಾಗ ಮಾಡಿತು. ಪ್ರತಿಪಕ್ಷಗಳ ಗೈರು ಹಾಜರಿ ನಡುವೆ ನಡೆದ ಮತದಾನದಲ್ಲಿ ಟಿವಿಕೆ ಸರ್ಕಾರ ಬಹುಮತ ಪಡೆಯುವಲ್ಲಿ ಯಶಸ್ವಿಯಾಯಿತು. ಆಲ್ ಇಂಡಿಯಾ ಎನ್ಆರ್ ಕಾಂಗ್ರೆಸ್ ಪಕ್ಷದ ಮುಖಂಡ ಎನ್ ರಂಗಸ್ವಾಮಿ ದಾಖಲೆಯ 5ನೇ ಬಾರಿಗೆ ಪುದುಚೇರಿ ಮುಖ್ಯಮಂತ್ರಿಯಾಗಿ ಇಂದು ಪ್ರಮಾಣ ವಚನ ಸ್ವೀಕರಿಸಿದರು. ಲೋಕನಿವಾಸದಲ್ಲಿ ನಡೆದ ಸಮಾರಂಭದಲ್ಲಿ ಲೆಫ್ಟಿನೆಂಟ್ ಗವರ್ನರ್ ಕೆ ಕೈಲಾಶನಾಥನ್ ಅಧಿಕಾರ ಮತ್ತು ಗೌಪ್ಯತೆಯ ಪ್ರಮಾಣ ವಚನ ಬೋಧಿಸಿದರು. ಪಶ್ಚಿಮ ಏಷ್ಯಾದ ಬಿಕ್ಕಟ್ಟಿನ ಹಿನ್ನೆಲೆ ಆರ್ಥಿಕ ಸ್ಥಿತಿಸ್ಥಾಪಕತ್ವವನ್ನು ಹೆಚ್ಚಿಸುವ ಮತ್ತು ಆಮದು ಇಂಧನದ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡುವ ಉದ್ದೇಶದಿಂದ ಪ್ರಧಾನಿ ನರೇಂದ್ರ ಮೋದಿ ತಮ್ಮ ಬೆಂಗಾವಲು ಪಡೆಯ ಗಾತ್ರವನ್ನು ಗಮನಾರ್ಹವಾಗಿ ಕಡಿತಗೊಳಿಸಿದ್ದಾರೆ. ಇತ್ತೀಚಿನ ಗುಜರಾತ್ ಮತ್ತು ಅಸ್ಸಾಂ ರಾಜ್ಯ ಭೇಟಿ ವೇಳೆ ಈ ಬದಲಾವಣೆ ಜಾರಿಗೆ ತರಲಾಗಿದ್ದು, ವಿಶೇಷ ರಕ್ಷಣಾ ಪಡೆಯ ಶಿಷ್ಟಾಚಾರದ ಅಡಿಯಲ್ಲಿ ಅಗತ್ಯವಿರುವ ಎಲ್ಲಾ ಭದ್ರತಾ ವ್ಯವಸ್ಥೆಗಳನ್ನು ಯಥಾವತ್ತಾಗಿ ಉಳಿಸಿಕೊಳ್ಳಲಾಗಿದೆ ಎಂದು ವರದಿಯಾಗಿದೆ. ತಮ್ಮ ಬೆಂಗಾವಲು ಪಡೆಯಲ್ಲಿ ವಾಹನಗಳ ಸಂಖ್ಯೆಯನ್ನು ಕಡಿಮೆ ಮಾಡುವುದರ ಜೊತೆಗೆ ಸಾಧ್ಯವಿರುವ ಕಡೆಗಳಲ್ಲಿ ಹೊಸದಾಗಿ ಖರೀದಿಸದೆ ಲಭ್ಯವಿರುವ ಎಲೆಕ್ಟ್ರಿಕ್ ವಾಹನಗಳನ್ನು ಬಳಸುವಂತೆ ಪ್ರಧಾನಿ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಪರಿಸರ ಸ್ನೇಹಿ ಪರ್ಯಾಯ ವ್ಯವಸ್ಥೆಯನ್ನು ಅಳವಡಿಸಿಕೊಳ್ಳುವಂತೆ ನಾಗರಿಕರಿಗೆ ಪ್ರಧಾನಿ ನೀಡಿದ 7 ಮನವಿಗಳ ಭಾಗವಾಗಿ ಈ ಕ್ರಮ ಕೈಗೊಳ್ಳಲಾಗಿದೆ. ಪ್ರಧಾನಮಂತ್ರಿಯವರ ಈ ನಿರ್ಧಾರವನ್ನು ಅನುಸರಿಸಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಸಹ ತಮ್ಮ ಬೆಂಗಾವಲು ಪಡೆಯ ಗಾತ್ರವನ್ನು ಅರ್ಧಕ್ಕಿಂತ ಹೆಚ್ಚು ಕಡಿತಗೊಳಿಸಿದ್ದಾರೆ. ಭದ್ರತೆಗೆ ಯಾವುದೇ ಧಕ್ಕೆ ಬಾರದಂತೆ ಇಂಧನ ಉಳಿತಾಯ ಮತ್ತು ಸುಸ್ಥಿರತೆಗೆ ಆದ್ಯತೆ ನೀಡುವ ಮೂಲಕ ನಾಯಕರು ಜನಸಾಮಾನ್ಯರಿಗೆ ಮಾದರಿಯಾಗಿದ್ದಾರೆ. 1998 ಪೋಖ್ರಾನ್ ಪರಮಾಣು ಪರೀಕ್ಷೆಗಳು ಜಗತ್ತಿಗೆ ಭಾರತದ ಅಚಲ ಸಂಕಲ್ಪವನ್ನು ಪ್ರದರ್ಶಿಸಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ತಿಳಿಸಿದ್ದಾರೆ. ಆಪರೇಷನ್ ಶಕ್ತಿಯ ಸ್ಮರಣಾರ್ಥ ಸಾಮಾಜಿಕ ಮಾಧ್ಯಮದಲ್ಲಿ ಸಂದೇಶ ಹಂಚಿಕೊಂಡಿರುವ ಪ್ರಧಾನಿ, ಜಾಗತಿಕ ಮಟ್ಟದ ಎಲ್ಲಾ ಒತ್ತಡಗಳನ್ನು ಮೀರಿ ಭಾರತ ತನ್ನ ಪರಮಾಣು ಗುರಿಯನ್ನು ಯಶಸ್ವಿಯಾಗಿ ತಲುಪಿತು ಎಂದು ಸ್ಮರಿಸಿದ್ದಾರೆ. ಬ್ರಿಕ್ಸ್ ವಿದೇಶಾಂಗ ಸಚಿವರ ಸಭೆಯಲ್ಲಿ ಪಾಲ್ಗೊಳ್ಳಲು ಭಾರತಕ್ಕೆ ಆಗಮಿಸಿರುವ ಚಿಲಿ ವಿದೇಶಾಂಗ ಸಚಿವ ಫ್ರಾನ್ಸಿಸ್ಕೋ ಪರೇಜ್ ಮಖೆನ್ನಾ ಅವರನ್ನು ಕೇಂದ್ರ ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಜೈಶಂಕರ್ ಭೇಟಿಯಾದರು. ಈ ವೇಳೆ ಅವರು ಆದ್ಯತಾ ಉತ್ಪನ್ನಗಳ ರಫ್ತಿಗೆ ಉತ್ತೇಜನ ನೀಡಲು ಮತ್ತು ಸೇವಾ ಆರ್ಥಿಕತೆಗೆ ವೇಗ ನೀಡಲು ದ್ವಿಪಕ್ಷೀಯ ಸಹಕಾರ ಬಲಪಡಿಸುವ ಕುರಿತು ಮಾತುಕತೆ ನಡೆಸಿದ್ದಾರೆ. ಇಂಡೋನೇಷ್ಯಾದ ವಿದೇಶಾಂಗ ಸಚಿವ ಸುಗಿಯೋನೊ ಇಂದು ಬೆಳಗ್ಗೆ ನವದೆಹಲಿಯ ಇಂದಿರಾಗಾಂಧಿ ಅಂತಾರಾಷ್ಟೀಯ ವಿಮಾನ ನಿಲ್ದಾಣಕ್ಕೆ ಬಂದಿಳಿದರು. ನಾಳೆಯಿಂದ ಪ್ರಾರಂಭವಾಗುವ 2 ದಿನಗಳ ಬ್ರಿಕ್ಸ್ ವಿದೇಶಾಂಗ ಸಚಿವರ ಸಭೆಯಲ್ಲಿ ಭಾಗವಹಿಸಲು ಅವರು ಭಾರತಕ್ಕೆ ಭೇಟಿ ನೀಡಿದ್ದಾರೆ. ವಿದೇಶಾಂಗ ಸಚಿವ ಡಾ ಜೈಶಂಕರ್ ಈ ಸಭೆಯ ಅಧ್ಯಕ್ಷತೆ ವಹಿಸಲಿದ್ದಾರೆ. ಸದಸ್ಯ ಮತ್ತು ಪಾಲುದಾರ ರಾಷ್ಟಗಳ ಬ್ರಿಕ್ಸ್ ವಿದೇಶಾಂಗ ಸಚಿವರು ಮತ್ತು ನಿಯೋಗದ ಮುಖ್ಯಸ್ಥರು ಸಭೆಯಲ್ಲಿ ಭಾಗವಹಿಸಲಿದ್ದು, ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಸಹ ಭೇಟಿ ಮಾಡಲಿದ್ದಾರೆ. ಸಭೆಯಲ್ಲಿ ಬ್ರಿಕ್ಸ್ ಸದಸ್ಯ ರಾಷ್ಟಗಳ ವಿದೇಶಾಂಗ ಸಚಿವರು ಪರಸ್ಪರ ಹಿತಾಸಕ್ತಿಯ ಜಾಗತಿಕ ಮತ್ತು ಪ್ರಾದೇಶಿಕ ವಿಷಯಗಳ ಕುರಿತು ವಿಚಾರ ವಿನಿಮಯ ಮಾಡಿಕೊಳ್ಳಲಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ದೇಶೀಯ ಮಾರುಕಟ್ಟೆಯಲ್ಲಿ ಇಂದು ಚಿನ್ನ ಮತ್ತು ಬೆಳ್ಳಿಯ ಬೆಲೆಯಲ್ಲಿ 6% ಭಾರೀ ಏರಿಕೆ ಕಂಡುಬಂದಿದೆ. ಬಹು ಸರಕು ವಿನಿಮಯ ಕೇಂದ್ರ ಮಾರುಕಟ್ಟೆಯಲ್ಲಿ ಜೂನ್ ಒಪ್ಪಂದದ ಚಿನ್ನದ ಬೆಲೆ 6% ಏರಿಕೆಯಾಗಿ ಪ್ರತಿ 10 ಗ್ರಾಂಗೆ 1,62,597 ರೂಪಾಯಿಗೆ ತಲುಪಿದೆ. ಅದೇ ರೀತಿ ಜುಲೈ ಒಪ್ಪಂದದ ಬೆಳ್ಳಿ ಬೆಲೆಯು 6.4% ಏರಿಕೆಯಾಗಿ ಪ್ರತಿ ಕಿಲೋಗ್ರಾಂಗೆ 2,96,821 ರೂಪಾಯಿ ಗಡಿ ತಲುಪಿದೆ ಎಂದು ವರದಿಯಾಗಿದೆ. ಬೆಲೆ ಏರಿಕೆಯ ಬೆನ್ನಲ್ಲೇ ಸರ್ಕಾರವು ಚಿನ್ನ ಮತ್ತು ಬೆಳ್ಳಿಯ ಮೇಲಿನ ಸೆಸ್ ಒಳಗೊಂಡಂತೆ ಆಮದು ಸುಂಕವನ್ನು 6%-15% ಏರಿಸಿದೆ. ಇದಲ್ಲದೆ ಪ್ಲಾಟಿನಂ ಮೇಲಿನ ಆಮದು ಸುಂಕವನ್ನು 6.4%-15.4% ಹೆಚ್ಚಿಸಲಾಗಿದ್ದು ಈ ಕ್ರಮವು ಮಾರುಕಟ್ಟೆಯ ಮೇಲೆ ತೀವ್ರ ಪರಿಣಾಮ ಬೀರಿದೆ. ಇಂಧನ ಉಳಿತಾಯ ಮತ್ತು ಆರ್ಥಿಕ ಸ್ಥಿರತೆಯ ನಿಟ್ಟಿನಲ್ಲಿ ಸರ್ಕಾರ ಕೈಗೊಳ್ಳುತ್ತಿರುವ ವಿವಿಧ ಕ್ರಮಗಳ ನಡುವೆಯೇ ಈ ತೆರಿಗೆ ಹೆಚ್ಚಳದ ನಿರ್ಧಾರ ಹೊರಬಿದ್ದಿದೆ. ನೀಟ್ ಯುಜಿ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣದ ತನಿಖೆಗಾಗಿ ಕೇಂದ್ರೀಯ ತನಿಖಾ ದಳ ಸಿಬಿಐ ತಂಡ ಇಂದು ಜೈಪುರಕ್ಕೆ ಆಗಮಿಸಿದ್ದು ತನಿಖೆಯನ್ನು ತೀವ್ರಗೊಳಿಸಿದೆ. ರಾಜಸ್ಥಾನ ಪೊಲೀಸರ ವಿಶೇಷ ಕಾರ್ಯಾಚರಣೆ ತಂಡ ಈಗಾಗಲೇ ವಶಕ್ಕೆ ಪಡೆದಿದ್ದ ಸುಮಾರು 24 ಜನರನ್ನು ಸಿಬಿಐ ಅಧಿಕಾರಿಗಳು ವಿಚಾರಣೆಗೆ ಒಳಪಡಿಸಿದ್ದಾರೆ. ಈ ನಡುವೆ ಸಿಕಾರ್ ಮತ್ತು ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ವಿಶೇಷ ಕಾರ್ಯಾಚರಣೆ ತಂಡ 100 ಜನರನ್ನು ವಿಚಾರಣೆಗೆ ಒಳಪಡಿಸಿದೆ. ಈ ನಡುವೆ ಸಿಬಿಐ ಪ್ರಕರಣದ ತನಿಖೆಯ ಜಾಲವನ್ನು ಕೇರಳಕ್ಕೂ ವಿಸ್ತರಿಸಿದೆ. ರಾಜ್ಯದ 2 ಜಿಲ್ಲೆಗಳ ವಿದ್ಯಾರ್ಥಿಗಳು ಪ್ರಶ್ನೆ ಪತ್ರಿಕೆ ಸೋರಿಕೆಯಲ್ಲಿ ಭಾಗಿಯಾಗಿರುವ ಹಿನ್ನೆಲೆ ತನಿಖೆ ನಡೆಯುತ್ತಿದೆ. ಪರೀಕ್ಷೆಗಿಂತ ಕೆಲ ದಿನಗಳ ಮೊದಲೇ ಸೋರಿಕೆಯಾದ ಅಸಲಿ ಪ್ರಶ್ನೆ ಪತ್ರಿಕೆಯನ್ನು ಆಧರಿಸಿ ಸಿದ್ದಪಡಿಸಲಾದ ಮಾದರಿ ಪ್ರಶ್ನೆ ಪತ್ರಿಕೆ ಕೇರಳದ ಹಲವು ವಿದ್ಯಾರ್ಥಿಗಳಿಗೆ ತಲುಪಿದೆ ಎಂದು ತನಿಖಾ ಸಂಸ್ಥೆ ಶಂಕೆ ವ್ಯಕ್ತಪಡಿಸಿದೆ. ಮಾದಕ ದ್ರವ್ಯ ಜಾಲದ ಪ್ರಮುಖ ರೂವಾರಿ ಹಾಗೂ ಹಲವು ಪ್ರಕರಣಗಳಲ್ಲಿ ಪೊಲೀಸರಿಗೆ ಬೇಕಾಗಿದ್ದ ಅಪರಾಧಿ ಪ್ರಭದೀಪ್ ಸಿಂಗ್ನನ್ನು ಅಜರ್ಬೈಜಾನ್ನಿಂದ ಭಾರತಕ್ಕೆ ಕರೆತರುವಲ್ಲಿ ಸಿಬಿಐ ಯಶಸ್ವಿಯಾಗಿದೆ. ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ, ಗೃಹ ಸಚಿವಾಲಯ ಮತ್ತು ದೆಹಲಿ ಪೊಲೀಸರ ಸಮನ್ವಯದೊಂದಿಗೆ ಈ ಕಾರ್ಯಾಚರಣೆ ನಡೆಸಲಾಗಿದೆ ಎಂದು ಸಿಬಿಐ ತಿಳಿಸಿದೆ. ದೆಹಲಿ ಪೊಲೀಸ್ ವಿಶೇಷ ಘಟಕದಲ್ಲಿ ದಾಖಲಾಗಿದ್ದ ಎನ್ಡಿಪಿಎಸ್

ಕಾಯ್ದೆಯಡಿ ದಾಖಲಾದ ಪ್ರಕರಣದಲ್ಲಿ ಪ್ರಭದೀಪ್ ಸಿಂಗ್ ಬೇಕಾಗಿದ್ದ. ಈ ಪ್ರಕರಣದಲ್ಲಿ ಈಗಾಗಲೇ ಬೃಹತ್ ಪ್ರಮಾಣದ ಮಾದಕ ದ್ರವ್ಯಗಳನ್ನು ವಶಪಡಿಸಿಕೊಳ್ಳಲಾಗಿದ್ದು ಹಲವು ಸಹ ಆರೋಪಿಗಳನ್ನು ಬಂಧಿಸಲಾಗಿದೆ. ಈ ಇಡೀ ಜಾಲದ ರೂವಾರಿಯಾಗಿ ಪ್ರಭದೀಪ್ ಸಿಂಗ್ ಕಾರ್ಯನಿರ್ವಹಿಸುತ್ತಿದ್ದ ಎಂದು ತನಿಖಾ ಸಂಸ್ಥೆ ಹೇಳಿದೆ. ಇಂತಹ ನಿರಂತರ ಸಮನ್ವಯದ ಪ್ರಯತ್ನಗಳಿಂದಾಗಿ ಕಳೆದ ಕೆಲವು ವರ್ಷಗಳಲ್ಲಿ 160 ಹೆಚ್ಚು ಅಪರಾಧಿಗಳನ್ನು ಭಾರತಕ್ಕೆ ಮರಳಿ ಕರೆತರಲಾಗಿದೆ ಎಂದು ಸಂಸ್ಥೆ ಮಾಹಿತಿ ನೀಡಿದೆ. ಸಮಾಜವಾದಿ ಪಕ್ಷದ ಸಂಸ್ಥಾಪಕ ದಿವಂಗತ ಮುಲಾಯಂ ಸಿಂಗ್ ಯಾದವ್ ಅವರ ಕಿರಿಯ ಪುತ್ರ 38 ವರ್ಷದ ಪ್ರತೀಕ್ ಯಾದವ್ ಇಂದು ಬೆಳಗ್ಗೆ ಲಖನೌದಲ್ಲಿ ನಿಧನರಾಗಿದ್ದಾರೆ. ತಮ್ಮ ನಿವಾಸದಲ್ಲಿ ಅನಾರೋಗ್ಯಕ್ಕೀಡಾದ ಅವರನ್ನು ಆಸ್ಪತ್ರೆಗೆ ಕರೆದೊಯ್ಯಲಾಯಿತಾದರೂ ಅದಾಗಲೇ ಮೃತಪಟ್ಟಿದ್ದರು ಎಂದು ವರದಿಯಾಗಿದೆ. ಕೈಲಾಸ ಮಾನಸ ಸರೋವರ ಯಾತ್ರೆ ಕೈಗೊಳ್ಳಲು ಆಸಕ್ತಿ ಇರುವ ಸಾರ್ವಜನಿಕರು ಇದೇ 19 ಅರ್ಜಿ ಸಲ್ಲಿಸುವಂತೆ ವಿದೇಶಾಂಗ ಸಚಿವಾಲಯ ಕೋರಿದೆ. ನೋಂದಣಿ ಪ್ರಕ್ರಿಯೆ ಶೀಘ್ರದಲ್ಲೇ ಮುಕ್ತಾಯಗೊಳ್ಳುತ್ತಿದ್ದು ಆಸಕ್ತರು ಹೆಚ್ಚಿನ ಮಾಹಿತಿ ಹಾಗೂ ನೋಂದಣಿಗಾಗಿ ಅಧಿಕೃತ ಜಾಲತಾಣ kmy.gov.in ಭೇಟಿ ನೀಡಬಹುದು. ಉಜ್ಬೇಕಿಸ್ತಾನದ ತಾಷ್ಕೆಂಟ್ನಲ್ಲಿ ನಡೆಯುತ್ತಿರುವ ಏಷ್ಯನ್ ಬಾಕ್ಸಿಂಗ್ 17 ವರ್ಷದೊಳಗಿನವರ ಚಾಂಪಿಯನ್ಶಿಪ್ನಲ್ಲಿ ಭಾರತದ ಲಕ್ಷಯ್ ಪೋಗಟ್ ಫೈನಲ್ಗೆ ಲಗ್ಗೆಯಿಟ್ಟಿದ್ದಾರೆ. ನವ ರಾಯ್ಪುರದ ಶಹೀದ್ ವೀರನಾರಾಯಣ ಸಿಂಗ್ ಅಂತಾರಾಷ್ಟೀಯ ಕ್ರೀಡಾಂಗಣದಲ್ಲಿ ಇಂದು ನಡೆಯಲಿರುವ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಹಾಗೂ ಕೋಲ್ಕತ್ತಾ ನೈಟ್ ರೈಡರ್ಸ್ ಮುಖಾಮುಖಿಯಾಗಲಿವೆ. ಪಂದ್ಯ 7:30 ಆರಂಭವಾಗಲಿದೆ. ಅಹಮದಾಬಾದ್ನ ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿ ನಿನ್ನೆ ರಾತ್ರಿ ನಡೆದ ಪಂದ್ಯದಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ತಂಡದ ವಿರುದ್ಧ ಗುಜರಾತ್ ಟೈಟನ್ಸ್ 82 ರನ್ಗಳ ಭರ್ಜರಿ ಜಯ ಸಾಧಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ತಮಿಳುನಾಡು ವಿಧಾನಸಭೆಯಲ್ಲಿ ವಿಶ್ವಾಸಮತ ಗೆದ್ದ ಸಿ ಜೋಸೆಫ್ ವಿಜಯ್ ನೇತೃತ್ವದ ಟಿವಿಕೆ ಸರ್ಕಾರ. ಇಂಧನ ಉಳಿಸಲು ಪ್ರಧಾನಿ ಹಾಗೂ ಗೃಹ ಸಚಿವರ ಬೆಂಗಾಲು ಪಡೆಯ ವಾಹನಗಳ ಸಂಖ್ಯೆಯಲ್ಲಿ ಗಣನೀಯ ಕಡಿತ. ಬ್ರಿಕ್ಸ್ ವಿದೇಶಾಂಗ ಸಚಿವರ ಸಭೆಯಲ್ಲಿ ಪಾಲ್ಗೊಳ್ಳಲು ಭಾರತಕ್ಕೆ ಆಗಮಿಸಿದ ಚಿಲಿ ಮತ್ತು ಇಂಡೋನೇಷ್ಯಾ ವಿದೇಶಾಂಗ ಸಚಿವರು. ಚಿನ್ನ ಮತ್ತು ಬೆಳ್ಳಿ ಬೆಲೆಯಲ್ಲಿ ಭಾರೀ ಏರಿಕೆ, ಆಮದು ಸುಂಕ 15% ಹೆಚ್ಚಳ. ಹಾಗೂ ಐಪಿಎಲ್ ಟಿ20 ಕ್ರಿಕೆಟ್, ಇಂದು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಕೋಲ್ಕತ್ತಾ ನೈಟ್ ರೈಡರ್ಸ್ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 2:30.

0: ಮ್ಯೂಸಿಕಲಿ ಯಾರ್ಸ್ ಮ್ಯಾಜಿಕಲಿ ಯಾರ್ಸ್ ಕೇಳ್ತಾ ಇರಿ ಕನ್ನಡ ಕಾಮನಬಿಲ್ಲು ಆಕಾಶವಾಣಿ ಎಫ್ಎಂ ರೈನ್ಬೋ ಸದಾ ಕಾಲ. ಇವತ್ತು ಮಧ್ಯಾಹ್ನ ಒಂದುವರೆಗೆ ರಜಾ ಮಜಾ ಕಾರ್ಯಕ್ರಮದಲ್ಲಿ ನಿಮ್ಮ ಮನೆಯ ಪುಟಾಣಿಗಳ ಕುರಿತು ಮಾತುಕತೆ ಇರುತ್ತೆ, ಮಿಸ್ ಮಾಡದೆ ಕೇಳಿಸ್ಕೊಳ್ಳಿ. ಅಂದಹಾಗೆ ಅದಕ್ಕೂ ಮುಂಚೆ ಇದೀಗ ಕಗ್ಗದ ಸಿರಿ
1: ಆಕಾಶವಾಣಿ

ಕಗ್ಗದ ಸಿರಿ. ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ಕಾಡು ಹಕ್ಕಿ ಹುಳಕ್ಕೆ ವರ್ಣಚಿತ್ರಗಳೇಕೆ, ನೋಡುವರ ಕಣ್ಣೊಲವ ಬೇಡುವಳೆ ಸೃಷ್ಟಿ. ಕಾಡು ಹಕ್ಕಿ ಹುಳಕ್ಕೆ ವರ್ಣಚಿತ್ರಗಳೇಕೆ, ನೋಡುವರ ಕಣ್ಣೊಲವ ಬೇಡುವಳೆ ಸೃಷ್ಟಿ. ಮಾಡುವ ಮಾಟಗಳ ನಾದನಿತು ಬೆಳಗಿಪುದು ರೂಢಿಯ ಪ್ರಕೃತಿಯದು ಮಂಕುತಿಮ್ಮ. ಮಾಡುವ ಮಾಟಗಳ ನಾದನಿತು ಬೆಳಗಿಪುದು ರೂಢಿಯ ಪ್ರಕೃತಿಯದು ಮಂಕುತಿಮ್ಮ.

ಪ್ರಕೃತಿಯು ಜೀವನದಲ್ಲಿ ಅಭಿಮಾನವನ್ನು ತೊರೆದು ಕಾರ್ಯನಿರ್ವಹಿಸಲು ಪಾಠ ಹೇಳಿಕೊಡುತ್ತದೆ. ಡಿಸ್ಕವರಿ ಚಾನೆಲ್ನಲ್ಲಿ ಪ್ರದರ್ಶಿಸುವಂತೆ ಅದೇನು ಪಕ್ಷಿ ಪ್ರಪಂಚ, ಅದೇನು ಬಣ್ಣ, ಅದೇನು ಕಿಲಕಲ ಧ್ವನಿ, ಅದೆಷ್ಟು ವಿಧ ವಿಧವಾದ ಕೀಟಗಳು, ಒಂದು ಸಣ್ಣ ಕೆಲಸ ಮಾಡಿದರೂ ಅದೇನು ಬಿಗುಮಾನ ಬೀಗುತ್ತೇವೆ, ಅದೇನು ಎಲ್ಲ ಕಡೆಗೆ ತಮಟೆ ಹೊಡೆದುಕೊಂಡು ಬರುತ್ತೇವೆ. ಪ್ರಕೃತಿಯ ವೈವಿಧ್ಯತೆ ಅಗಾಧತೆ ಎಲ್ಲ ಕಡೆ ಶೋಭಿಸುತ್ತದೆ, ಆದರೆ ಎಷ್ಟು ನಿರ್ಹಂತೆ ಪ್ರಕೃತಿಗೆ. ಮನುಷ್ಯನು ಮೂಡಿದ್ದಾಗ ಒಂದು ತರಹ, ಮೂಡಿಲ್ದಾಗ ಒಂದು ತರಹ, ಆದರೆ ಡೂಯಿಂಗ್ ಬೆಸ್ಟ್ ಔಟ್ ಆಫ್ ಎವ್ರಿಥಿಂಗ್ ಪ್ರಕೃತಿಗೆ ಅದು ಸಹಜವಾದದ್ದು. ತಾಯಿ ಮಗುವನ್ನು ಪ್ರೀತಿಸುವುದು ಎಷ್ಟು ಸಹಜವೋ ಅಷ್ಟು ಸಹಜ ಅದಕ್ಕೆ ಪ್ರಕೃತಿಗೆ ಪ್ರಕೃತಿ ಮಾತೆ ಅನ್ನುತ್ತೇವೆ. ಕೌಶಲ್ಯವನ್ನು ರೂಢಿಸಿಕೊಳ್ಳಬೇಕು. ಒಂದೆಡೆ ಶರಣರು ಸರಳವಾಗಿ ಹೇಳುತ್ತಾರೆ, ಮಾಡುವ ಮಾಟದಲ್ಲಿ ಮಾಡಿಯೂ ಮಾಡದಂತಿರಬೇಕು. ಒಂದೊಂದು ಒಂದೊಂದು ತರಹ, ಪ್ರಕೃತಿಯ ವೈವಿಧ್ಯತೆಯನ್ನು ಊಹಿಸಲೂ ಕೂಡ ಅಸಾಧ್ಯ. ಅದರ ಎದುರು ಮಾತು ಮೌನವಾಗುತ್ತದೆ, ಅದರಿಂದ ಅನುಭವಿಸುವ ಆನಂದ ಅವರ್ಣನೀಯವಾದದ್ದು. ಭಗವದ್ಗೀತೆಯಲ್ಲಿ ಗೀತಾಚಾರ್ಯನು ಹೇಳುತ್ತಾನೆ, ಯಾವ ಯಾವ ವಸ್ತುಗಳಲ್ಲಿ ತೇಜಸ್ಸು ವಿಭೂತಿ ಶೋಭೆ ನಿನಗೆ ಕಾಣುತ್ತದೋ ಅದು ನನ್ನ ತೇಜೋಂಶದಿಂದ ಕೂಡಿದುದು ಎಂದು ತಿಳಿ. ಅಲ್ಲೆಲ್ಲ ಭಗವಂತನ ಕೈಚಳಕ ಇದೆ ಅಂತ ಭಾವಿಸಬೇಕು.

ಕದ ಪುಷ್ಪಗಳ ಮೂಸುವವರಾರು? ಆರಿಹರು ಪತಗದುಡುಪನು ಹುಡುಕಿ ಮೆಚ್ಚಲ್. ಆರಣ್ಯಕದ ಪುಷ್ಪಗಳ ಮೂಸುವವರಾರು? ಆರಿಹರು ಪತಗದುಡುಪನು ಹುಡುಕಿ ಮೆಚ್ಚಲ್. ಬೇರೊಬ್ಬರೆಣಿಕೆಯಿಲ್ಲದೆ ಪ್ರಕೃತಿ ತನಗೆಂದೇ ಸ್ವಾರಸ್ಯ ಬೆಸಗುವಳು ಮಂಕುತಿಮ್ಮ. ಬೇರೊಬ್ಬರೆಣಿಕೆಯಿಲ್ಲದೆ ಪ್ರಕೃತಿ ತನಗೆಂದೇ ಸ್ವಾರಸ್ಯ ಬೆಸಗುವಳು ಮಂಕುತಿಮ್ಮ.

ಕಾಡಿನಲ್ಲಿ ಬಗೆ ಬಗೆಯಾದ ಹೂಗಳು, ಸೊಗಸಾದರೂ ಏನು? ಆದರೆ ಅದನ್ನು ಕಂಡು ಮೆಚ್ಚಿ ಅದರ ವಾಸನೆಯನ್ನು ಯಾರಾದರೂ ಮೂಸ ನೋಡುತ್ತಾರೇನು? ಅಲ್ಲಿ ಕಂಡುಬರುವ ಚಿಟ್ಟೆಗಳ ಬಣ್ಣ ಬಣ್ಣದ ಚಿತ್ತಾರವನ್ನು ಹುಡುಕಿಕೊಂಡು ಹೋಗಿ ಮೆಚ್ಚುವರಾರು? ಯಾವ ಫ್ಯಾಷನ್ ಡಿಸೈನಿಂಗ್ಗೂ ಮೀರಿಸುವ, ಯಾವ ಫ್ಯಾಷನ್ ಶೋವನ್ನು ಹಿಂದೆ ಹಾಕುವ ಚಿತ್ತಾರ ಪ್ರಕೃತಿಯದು. ನ್ಯಾಚುರಲ್ ಆಗಿ ಬೆಳೆಯುವುದು ಅರಣ್ಯ, ಕಲ್ಟಿವೇಟೆಡ್ ಆಗಿ ಬೆಳೆಯುವುದು ವನ. ಆದರೂ ಅದನ್ನು ಪಡೆಯಬೇಕಾದರೂ ತಿರುಗಿ ಪ್ರಕೃತಿಗೆ ಶರಣು ಹೋಗಬೇಕಾಗುತ್ತದೆ. ಆ

0: ಆತ್ಮ ಸಂತೋಷಕ್ಕಾಗಿ ಸೊಗಸಾಗಿ ಮಾಡುವುದು ಪ್ರಕೃತಿಯ ರೂಢಿ. ಹಾಗೆಯೇ ಆಡಂಬರರಹಿತ ಸೊಗಸು ಮೆರೆಯಿಸುವುದು, ಅದನ್ನು ನಾವು ಅಭ್ಯಾಸ ಮಾಡಬೇಕು. ಅದಕ್ಕೆ ಡಿ ವಿ ಜಿಯವರು ಆ ವಿಚಿತ್ರಕ್ಕೆ ಮಣಿಯೋ ಮಂಕುತಿಮ್ಮ ಎಂದು ಹೇಳಿದ್ದಾರೆ. ಇನ್ನೊಂದು ಕಡೆ ಹೇಳ್ತಾರೆ, ಕಾನನದಿ ಮಲ್ಲಿಗೆಯು ಮೌನದಿಂ ಬಿರಿದು ನಿಜ ಸೌರಭವ ಸೂಸಿ ನಲಿವಿನ್ ತಾನೆಲೆಯ ಪಿಂತಿರಿದು ದೀನತೆಯ ತೋರಿ ಅಭಿಮಾನವನ್ನು ತೊರೆದು ಕೃತಕರ್ತತೆಯ ಪಡೆವಂತೆ ಅಂತ ಹೇಳ್ತಾರೆ. ಹಾಗೆ ಉಪಕಾರಿ ನಾನು ಎನ್ನುಪಕೃತಿಯ ಜಗಕ್ಕೆಂಬ ವಿಪರೀತ ಮತಿಯನ್ನುಳಿದು ವಿಪುಲಾಶ್ರಯ ನೀವ ಸುಫಲ ಸುಮಭರಿತ ಪಾದಪದಂತೆ ನೈಜ ಮಾದೋಳ್ಪಿ ನಿಂ ಬಾಳ್ವಳು. ಜಗವೆಲ್ಲ ಶಿವಲೀಲೆ ಭಗವರ್ಥದ ಲೀಲೆ, ಖಗಲೀಲೆ ಮೃಗಲೀಲೆ ಕ್ರಿಮಿಕೀಟ ಲೀಲೆ ನದನದಿ ಲೀಲೆ ಮೇಲೆ ಮನುಜರ ಲೀಲೆ ಅಗಣಿತ ಲೀಲೆಯದು ಮರುಳು ಮುನಿಯ ಅಂತ ಹೇಳಿದ್ದಾರೆ.
1: ಕಗ್ಗದ ಸಿರಿ ಡಿ ವಿ ಜಿ ಅವರ ಮಂಕುತಿಮ್ಮನ ಕಗ್ಗದ ವಾಚನ ಗಾಯನ ಮತ್ತು ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ಗಾಯನ ವಿಶ್ವನಾಥ ನಾಕೋಡ್, ವ್ಯಾಖ್ಯಾನ ಡಾಕ್ಟರ್ ಎಚ್ ಎಸ್ ಘಳಿಗಿ, ಸಂಯೋಜನೆ ಎಂಜಿ ಶ್ರೀಹರ್ಷನ್, ಎವಿ ವಿನೋದ್ ಕುಮಾರ್ ಹಾಗೂ ಟಿವಿ ವಿದ್ಯಾಶಂಕರ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ.

0: ನಮಸ್ಕಾರ ಕರ್ನಾಟಕ, ಶಾಲೆಗೆ ರಜಾ, ಮನೆಯಲ್ಲಿ ಮಜಾ. ಇದು ನಿಮ್ಮ ನೆಚ್ಚಿನ ವೆನ್ಸ್ಡೇ ಸ್ಪೆಷಲ್ ಶೋ ರಜಾ ಮಜಾ. ಪ್ರತಿ ಬುಧವಾರ ಮಧ್ಯಾಹ್ನ 1:30 to 2 PM ನಾವು ಮಕ್ಕಳ ಬೇಸಿಗೆ ರಜಾ ದಿನಗಳನ್ನ ಮತ್ತಷ್ಟು ರಂಗಾಗಿಸ್ತಾ ಇದೀವಿ. ಮಕ್ಕಳನ್ನ ಕೂಲ್ ಮತ್ತೆ ಕ್ರಿಯೇಟಿವ್ ಆಗಿರ್ಸೋದ್ರ ಬಗ್ಗೆ ನಾವು ಮಾತಾಡ್ತೀವಿ. ಎಲ್ಲಾ ಪೇರೆಂಟ್ಸ್ ಕಾಲ್ ಮಾಡಬಹುದು, ನಿಮ್ಮ ಮನೆ ಮಗುವಿನ ಅಡ್ವೆಂಚರ್ ನ ಶೇರ್ ಮಾಡಬಹುದು, ಹಾಗೆ ನಮ್ಮ ಎಕ್ಸ್ಪರ್ಟ್ಸ್ ಅಡ್ವೈಸ್ ನು ಕೇಳಬಹುದು. ನಿಮ್ಮ ಸಮ್ಮರ್ ಸ್ಟೋರೀಸ್ ನ ನಮಗೆ ವಾಟ್ಸ್ಆಪ್ ಮಾಡಿ 9480910013 ಶುರುವಾಗ್ತಾ ಇದೆ ರಜಾ ಮಜಾ. ಸ್ಟೇ ಟ್ಯೂನ್ ಓನ್ಲಿ ಆನ್ FM ರೇನ್ಬೋ 101.3 FM ಆಕಾಶವಾಣಿ.
1: ಮ್ಯೂಸಿಕಲಿ ಆರ್ಟ್ಸ್ ಮ್ಯಾಜಿಕಲಿ ಆರ್ಟ್ಸ್ ಕೇಳ್ತಾ ಇದ್ದೀರಿ ಕನ್ನಡ ಕಾಮನಬಿಲ್ಲು ಆಕಾಶವಾಣಿ ಎಫ್ಎಂ ರಾಯಂಬುದಲ್ಲಿ ರಜಾ ಮಜಾ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ರಜಾ ಮಜಾ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾಗಿರೋದು ನಾಗಶ್ರೀ. ಹೌದು, ನಿಮ್ಮ ಮನೆಯ ಪುಟಾಣಿಗಳನ್ನ ಹೇಗೆ ನೀವು ಎಂಗೇಜ್ ಆಗಿ ಇಡ್ತಾ ಇದ್ದೀರಿ ಅನ್ನೋದು ನಮ್ಮ ಪ್ರಶ್ನೆ. ಪ್ರತಿ ಬುಧವಾರ ಮಧ್ಯಾಹ್ನ 1:30 to 2 PM ತನಕ ನಾವು ನಿಮ್ಮ ಮಕ್ಕಳ ಕುರಿತಾಗಿ ಮಾತಾಡ್ತೀವಿ. ರಜೆಯಲ್ಲಿ ಅವರು ಮಾಡ್ತಾ ಇರುವಂತಹ ಅಡ್ವೆಂಚರ್ಸ್ ಇರಬಹುದು, ಅವರು ಮಾಡ್ತಾ ಇರುವಂತಹ ತಂಟೆ ತಕರಾರುಗಳಿರಬಹುದು, ಕಲಿತಾ ಇರುವಂತಹ ವಿಚಾರಗಳಿರಬಹುದು, ಪ್ರತಿಯೊಂದನ್ನು ಕೂಡ ನೀವು ನಮ್ಮ ಜೊತೆ ಶೇರ್ ಮಾಡಿಕೊಡುವಂತಹ ಟೈಮ್. ಹಾಗೆ ಇವತ್ತಿನ ವಿಷಯ ಏನು ಅಂತಂದ್ರೆ, ನೀವೇನಾದರೂ ನಿಮ್ಮ ಮನೆಯಲ್ಲಿ ನಿಮ್ಮ ಮಕ್ಕಳಿಗೆ ಅಡುಗೆಯನ್ನು ಕಲಿಸುವಂತ ಪ್ರಯತ್ನ ಮಾಡ್ತಾ ಇದ್ದೀರಾ? ಅದು ಗಂಡ್ಮಕ್ಳು ಹೆಣ್ಮಕ್ಳು ಅಂತ ಅಲ್ಲ, ಯಾರಿಗೆ ಆಗ್ಲಿ ಅಡುಗೆ ಅನ್ನೋದು ಕಲಿಯಲೇಬೇಕಾದಂತಹ ವಿದ್ಯೆ ಇದು. ಯಾವತ್ತಿಗೆ ಯಾವ ಪರಿಸ್ಥಿತಿ ಬರುತ್ತೆ ಅಂತ ಗೊತ್ತಿರೋಲ್ಲ. ಕಡೆ ಪಕ್ಷ ತಮ್ಮ ಹೊಟ್ಟೆಗೆ ಆಗೋಷ್ಟು ಆದ್ರೂ ಮಾಡ್ಕೊಂಡು ತಿನ್ನೋಷ್ಟು ಕಲಿಸಿದ್ರೆ ಅಷ್ಟರ ಮಟ್ಟಿಗೆ ನಾವು ಸ್ವಾವಲಂಬಿಯಾಗಿ ಅವರನ್ನ ಬೆಳೆಸಿದೀವಿ ಅಂತ ನೆಮ್ಮದಿ ಪಟ್ಕೋಬಹುದು. ಹಾಗಾಗಿ ಕೇಳ್ತಾ ಇದ್ದೀವಿ, ನಿಮ್ಮ ಮನೆಯಲ್ಲಿ ಇರುವಂತಹ ಪುಟಾಣಿಗಳಿಗೆ ನಿಮ್ಮ ಮಕ್ಕಳಿಗೆ ಅಡುಗೆ ಕಲಿಸುವಂತಹ ಪ್ರಯತ್ನ ಮಾಡಿದ್ದೀರಾ? ಅದರಲ್ಲಿ ಅವರು ಆಸಕ್ತಿ ತೋರಿಸ್ತಾರ, ಅಥವಾ ಅಡುಗೆ ಮನೆಗೆ ಪ್ರವೇಶ ನಿಷಿದ್ಧ ಅನ್ನೋ ರೀತಿ ನೀವು ಪ್ರತಿಯೊಂದನ್ನು ಕೂಡ ನೀವೇ ಮಾಡಿ ಅವರು ಕೂತಲಿಗೆ ತೆಗೆದುಕೊಂಡು ಹೋಗಿ ಕೊಡುವಂತಹ ಅಭ್ಯಾಸವನ್ನ ಮಾಡಿದ್ದೀರಾ? ಇದು ನಮ್ಮ ಪ್ರಶ್ನೆ. ಬೇಗ ಬೇಗ ಉತ್ತರಿಸಿ. 9480901013 ನಮ್ಮ ವಾಟ್ಸ್ಆಪ್ ಸಂಖ್ಯೆ.

ಆಕಾಶವಾಣಿ ಎಫ್ಎಂ ರೈಂಬ ಕೇಳ್ತಾ ಇದ್ದೀರಿ. ಹೌದು, ನಾವಿದ್ದೀವಿ ರಜಾ ಮಜಾದಲ್ಲಿ. ರಜಾ ಮಜಾದಲ್ಲಿ ರಜೆಯಲ್ಲಿ ಅಡುಗೆಯನ್ನು ಕಲಿಸುವಂಥ ಪ್ರಯತ್ನವನ್ನು ನಿಮ್ಮ ಮಕ್ಕಳಿಗೆ ನೀವು ಯಾವತ್ತಾದರೂ ಮಾಡಿದ್ದೀರಾ? ಅಡುಗೆ ಕಲಿಸೋದು ಅಂದರೆ ಡೈರೆಕ್ಟಾಗಿ ಒಲೆ ಮುಂದೆ ನಿಂತು ಅಡುಗೆ ಮಾಡಬೇಕು ಅಂತ ಇಲ್ಲ, ಸಿಂಪಲ್ ಆಗಿರುವಂತಹ ಕೆಲವೊಂದು ಕೆಲಸಗಳನ್ನ ಕಲಿಸಬಹುದು. ಉದಾಹರಣೆಗೆ ತರಕಾರಿ ಹೆಚ್ಚೋದು, ಮತ್ತು ತೆಂಗಿನಕಾಯಿ ತುರಿಯೋದು, ಅಥವಾ ಹಣ್ಣುಗಳನ್ನೆಲ್ಲ ಬಿಡಿಸಿ ಹೋಳುಗಳನ್ನಾಗಿ ಮಾಡೋದು, ಮತ್ತು ಸಣ್ಣ ಪುಟ್ಟ ಜ್ಯೂಸ್ ಮಾಡೋದು, ಇಲ್ಲ ಚುರುಮುರಿ ಮಾಡೋದು. ನಾವು ವಿತೌಟ್ ಫೈರ್ ಕುಕಿಂಗ್ ಅಂತ ಕಾಂಪಿಟೇಷನ್ಸ್ ಎಲ್ಲ ಅಟೆಂಡ್ ಮಾಡ್ತಿದ್ವಿ, ನೆನಪಿದೆಯಾ? ಸಣ್ಣ ವಯಸ್ಸಿನಲ್ಲಿ ಅಂತಹ ಒಂದು ಕಾಂಪಿಟೇಷನ್ಸ್ಗೆ ಬೇಕಾದಂತಹ ಅಡುಗೆಯನ್ನು ಮಾಡೋದನ್ನು ಕೂಡ ಕಲಿಸಬಹುದು ನೀವು. ಮತ್ತು ಇವಾಗೆಲ್ಲ ಕೂಡ ಇಂಡಕ್ಷನ್ ಸ್ಟೌವ್ಸ್ ಎಲ್ಲ ಬಂದಿರೋದ್ರಿಂದ ತುಂಬ ಸುಲಭ ಆಗಿದೆ. ನಾವು ಮಾಡಬಹುದಾದಂಥ ಕುಕಿಂಗ್ ಟೈಮ್ ಕೂಡ ಕಡಿಮೆ ಆಗಿದೆ, ಮತ್ತು ಮಕ್ಕಳಿಗೆ ಹೇಳ್ಕೊಡ್ಬೇಕಾದ್ರೆ ಅವರೇನೋ ಬೆಂಕಿ ತಾಗಿಸ್ಕೊಳ್ತಾರೆ, ಮತ್ತೇನೋ ಮಾಡ್ತಾರೆ ಅಂತ ಯೋಚನೆ ಮಾಡುವಂತಹ ಪ್ರಮೇಯ ಕೂಡ ಇಲ್ಲ. ಈ ಕಾಲಕ್ಕೆ ನೀವು ನಿಮ್ಮ ಮಕ್ಕಳಿಗೆ ಅಡುಗೆ ಕಲಿಸುವಂಥ ಪ್ರಯತ್ನ ಮಾಡಿದ್ದೀರಾ ಅಂತ ಕೇಳ್ತಾ ಇದ್ವಿ. ರಾಜಾ ಮಜಾ ಕಾರ್ಯಕ್ರಮದಲ್ಲಿ ನಿಮ್ಮ

ಮನೆ ಮಕ್ಕಳು ಕೂಡ ಅಡುಗೆ ಮಾಡೋದು ಕಲಿತಾ ಇದ್ರೆ ಅಥವಾ ಕಲ್ತಿದ್ರೆ ನಮಗೆ ಕರೆ ಮಾಡಬಹುದು. ನೀವು 222-8120-6 ನಮ್ಮ ನಂಬರ್, ಅಥವಾ ಮೆಸೇಜ್ ಮಾಡಿ ಕೂಡ ತಿಳಿಸಬಹುದು. 9480901013 ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ.

ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

ಆಕಾಶವಾಣಿ ಎಫ್ಎಂ ರೈನ್ಬೋ ಕೇಳ್ತಾ ಇದ್ದೀರಿ. ರಜಾ ಮಜಾಗೆ ನೀವು ಕೂಡ ನಿಮ್ಮ ಮನೆಯ ಪುಟಾಣಿಗಳ ಅಡ್ವೆಂಚರ್ ಇರಬಹುದು ಅಥವಾ ಅವರ ತರಲೆ ತುಂಟಾಟ ಇರಬಹುದು, ಅದರ ಕುರಿತಾಗಿ ಮೆಸೇಜ್ ಕಳಿಸಬಹುದು ಅಂತ ಹೇಳಿದೆ. ಹಾಗೆ ನಿಮ್ಮನೆ ಮಕ್ಕಳಿಗೆ ನೀವು ಅಡುಗೆಯನ್ನು ಯಾವ ವಯಸ್ಸಿನಿಂದ ಕಲಿಸೋಕೆ ಶುರು ಮಾಡ್ತೀರಿ ಮತ್ತು ಏನೆಲ್ಲ ಕಲಿಸಿದ್ದೀರಿ ಅಂತ ಕೂಡ ಕೇಳಿದ್ದೆ. ಅದಕ್ಕೆ ನಿಮ್ಮ ಉತ್ತರವನ್ನು ಕಳಿಸ್ಕೊಡಿ 9480901013 ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ.

ಆಕಾಶವಾಣಿ ಎಫ್ಎಂ ರೈನ್ಬೋದಲ್ಲಿ ರಜಾ ಮಜಾದಲ್ಲಿ ನಾವು ಹೇಳ್ತಾ ಇದ್ವಿ, ಮಕ್ಕಳಿಗೆ ಅಡುಗೆಯನ್ನು ಕಲಿಸೋದು ಜೀವನಕ್ಕೆ ತುಂಬಾ ಮುಖ್ಯವಾಗತ್ತೆ ಅಂತ. ಯಾಕೆಂದರೆ ಮುಂದೆ ಓದೋಕ್ಕಿರಬಹುದು ಅಥವಾ ಕೆಲಸದ ಕಾರಣಕ್ಕಿರಬಹುದು, ಅವರು ಮನೆಯಿಂದ ಆಚೆ ಹೋದಾಗ ಬರೀ ಒಂದು ಆಹಾರಕ್ಕೆ ಪರದಾಡೋದು ಎಷ್ಟು ಮೋಸ ಅಂತ ನಿಮಗೆ ಅನಿಸೋದಿಲ್ವಾ? ಇದೇ ಕಾರಣಕ್ಕಾದರೂ ಪ್ರತಿನಿತ್ಯವೂ ಕೂಡ ದಿನದಲ್ಲಿ ಒಂದು 5-10 ನಿಮಿಷ ಆದರೂ ಅಡುಗೆ ಕೆಲಸವನ್ನು, ಅಡುಗೆ ಮನೆಯ ಕೆಲಸವನ್ನು, ಅದು ಹೆಣ್ಣು ಗಂಡು ಅಂತ ಭೇದ ಮಾಡದೆ ಮಕ್ಕಳಿಗೆ ಕಲಿಸೋದ್ರಿಂದ ಅವರಿಗೂ ಕೂಡ ಒಂದು ರೀತಿ ರಿಲ್ಯಾಕ್ಸೇಷನ್ ಆಗುತ್ತೆ, ಹಾಗೆ ಕಲಿಕೆಯೂ ಆಗುತ್ತೆ. ಮತ್ತು ಅಡುಗೆ ಅನ್ನೋದು ಒಂದು ಅದ್ಭುತವಾದಂತಹ ಕಲೆ ಮತ್ತು ವಿಜ್ಞಾನ ಅಲ್ವಾ? ಅದನ್ನು ಕಲಿತ ಹಾಗೆ ಕೂಡ ಆಗುತ್ತೆ. ನನಗೆ ಅಡುಗೆ ಬರುತ್ತೆ ಅನ್ನೋದು ಎಂಥದ್ದೊಂದು ಕಾನ್ಫಿಡೆನ್ಸ್ನ ಕೊಡುತ್ತೆ ಗೊತ್ತಾ, ಎಂಥ ಒಂದು ಖುಷಿಯನ್ನು ಕೊಡುತ್ತೆ ಗೊತ್ತಾ. ಮತ್ತು ಎಲ್ಲ ಕೆಲಸಗಳನ್ನ ಮಾಡ್ತಲೇ ಅಡುಗೆ ಕೆಲಸವನ್ನು ಕೂಡ ಮ್ಯಾನೇಜ್ ಮಾಡೋದು ಕೂಡ ನಮ್ಮ ಮೆದುಳನ್ನು ಇನ್ನಷ್ಟು ಕ್ರಿಯಾಶೀಲಗೊಳಿಸುತ್ತೆ. ಈ ಎಲ್ಲ ವಿಚಾರಗಳನ್ನು ಕೂಡ ಮನಸ್ಸಿನಲ್ಲಿ ಇಟ್ಕೊಂಡು ನಿಮ್ಮ ಮನೆಯ ಮಕ್ಕಳಿಗೂ ಕೂಡ ಅಡುಗೆ ಪಾಠವನ್ನು ಕಲಿಸಿ ಅಂತ ಹೇಳ್ತಾ ಇವತ್ತಿನ ರಜಾ ಮಜಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಇದುವರೆಗೂ ನಿಮ್ಮ ಜೊತೆಯಾಗಿ ಇದ್ದದ್ದು ನಾಗಶ್ರೀ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿಜಯಲಕ್ಷ್ಮಿ ನಾಗರಾಜು. ಮುಖ್ಯಾಂಶಗಳು. ಬೆಂಗಳೂರಿನಲ್ಲಿ ಬಿ ಖಾತೆಯಿಂದ ಎ ಖಾತೆ ಮಾಡಿಸಿಕೊಳ್ಳಲು 100 ದಿನಗಳ ಕಾಲಾವಕಾಶ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಘೋಷಣೆ. ಧಾರವಾಡ ಪ್ರತ್ಯೇಕ ಪಾಲಿಕೆ ರಚನೆಗೆ ಸರ್ಕಾರ ಸಂಪೂರ್ಣ ಬೆಂಬಲ, ಸಚಿವ ಸಂತೋಷ್ ಲಾಡ್ ಸ್ಪಷ್ಟನೆ. ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಅರಣ್ಯ ಇಲಾಖೆ ಅಧಿಕಾರಿಗಳಿಂದ ಮುಂದುವರಿದ ಚಿರತೆ ಶೋಧ ಕಾರ್ಯ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಕುಸಿತ, ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆರೋಪ. ಹಾಗೂ ರಾಜ್ಯದ ಹಲವೆಡೆ ಮುಂದಿನ ಒಂದು ವಾರ ಮಳೆ, 20 ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಘೋಷಿಸಿದ ಹವಾಮಾನ ಇಲಾಖೆ. ಬೆಂಗಳೂರಿನಲ್ಲಿ ಬಿ ಖಾತೆಯಿಂದ ಎ ಖಾತೆ ಮಾಡಿಸಿಕೊಳ್ಳಲು 100 ದಿನಗಳ ಕಾಲಾವಕಾಶ ನೀಡಲಾಗುವುದು ಎಂದು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈ ಸಂದರ್ಭದಲ್ಲಿ 5%-2% ಮಾರ್ಗದರ್ಶಿ ದರ ಇಳಿಕೆ ಮಾಡಲಾಗುವುದು ಎಂದು ತಿಳಿಸಿದ್ದಾರೆ. ಇದರಿಂದ 7 ಲಕ್ಷ ಬಿ ಖಾತಾದಾರರಿಗೆ ಅನುಕೂಲವಾಗಲಿದೆ. ಈ ಮೂಲಕ ಬೆಂಗಳೂರಿನ ಅಭಿವೃದ್ಧಿಗೆ 6ನೇ ಭೂ ಗ್ಯಾರಂಟಿ ನೀಡಲಾಗುವುದು ಎಂದು ತಿಳಿಸಿದ್ದಾರೆ. 100 ದಿನಗಳಲ್ಲಿ ಖಾತೆ ಬದಲಾವಣೆ ಮಾಡದಿದ್ದರೆ 5%-% ಗೈಡೆನ್ಸ್ ವ್ಯಾಲ್ಯೂ ಇರಲಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಮೇ 17ರಿಂದ ನೂತನ ಮಾರ್ಗಸೂಚಿ ಆರಂಭವಾಗಲಿದೆ ಎಂದು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಧಾರವಾಡ ಪ್ರತ್ಯೇಕ ಪಾಲಿಕೆ ರಚನೆಗೆ ನಮ್ಮ ಸಂಪೂರ್ಣ ಬೆಂಬಲವಿದ್ದು, ಈ ಕಡತಕ್ಕೆ ರಾಜ್ಯಪಾಲರ ಅಂಕಿತ ಹಾಕಿಸುವ ನಿಟ್ಟಿನಲ್ಲಿ ಸರ್ಕಾರ ಕಾರ್ಯೋನ್ಮುಖವಾಗಲಿದೆ ಎಂದು ಕಾರ್ಮಿಕ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ ತಿಳಿಸಿದ್ದಾರೆ. ಧಾರವಾಡದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪ್ರತ್ಯೇಕ ಪಾಲಿಕೆ ರಚನೆಗೆ ನಮ್ಮ ಸರ್ಕಾರ ಬದ್ದವಾಗಿದೆ. ಕಾನೂನು ಸಚಿವ ಎಚ್ ಕೆ ಪಾಟೀಲ್ ಅವರ ನೇತೃತ್ವದಲ್ಲಿ ರಾಜ್ಯಪಾಲರ ಭೇಟಿಗೆ ಸಮಯ ಕೇಳಲಾಗುವುದು. ಒಂದು ವೇಳೆ ಈ ಪ್ರಸ್ತಾವನೆಗೆ ಸಹಿ ಹಾಕಲು ರಾಜ್ಯಪಾಲರು ನಿರಾಕರಿಸಿದರೆ ಹೋರಾಟ ನಡೆಸಲಾಗುವುದು ಎಂದು ಹೇಳಿದ್ದಾರೆ. ಈಗಾಗಲೇ ರಾಜ್ಯಪಾಲರ ಬಳಿ ಇರುವ ಪ್ರಸ್ತಾವನೆಗೆ ಒಪ್ಪಿಗೆ ಪಡೆಯುವ ನಿಟ್ಟಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೂ ನಗರಾಭಿವೃದ್ಧಿ ಸಚಿವ ಭೈರತಿ ಸುರೇಶ್ ಅವರೊಂದಿಗೆ ಚರ್ಚಿಸಿ ಮುಂದಿನ ಕ್ರಮ ಕೈಗೊಳ್ಳಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಚಾಮರಾಜನಗರ ಜಿಲ್ಲೆ ಹನೂರು ತಾಲೂಕಿನ ಮಲೆ ಮಹದೇಶ್ವರ ಬೆಟ್ಟದಲ್ಲಿನ ಇಂಡಿಗನತ್ತದಲ್ಲಿ ಚಿರತೆ ದಾಳಿಯಲ್ಲಿ ಬಾಲಕ ಸಾವನ್ನಪ್ಪಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅರಣ್ಯ ಇಲಾಖೆಯು ನಿರಂತರ ಕಾರ್ಯಾಚರಣೆ ನಡೆಸುತ್ತಿದೆ. ಚಿರತೆ ಸೆರೆ ಕಾರ್ಯಪಡೆ ಸೇರಿದಂತೆ 70ಕ್ಕೂ ಹೆಚ್ಚು ಸಿಬ್ಬಂದಿಯಿಂದ ಶೋಧ ಕಾರ್ಯ ಮುಂದುವರೆದಿದೆ. ಡ್ರೋನ್ ಹಾಗೂ ಥರ್ಮಲ್ ಡ್ರೋನ್ ಮೂಲಕ ಚಿರತೆ ಹುಡುಕಾಟ ಮುಂದುವರೆದಿದ್ದು, ಕ್ಯಾಮರಾ ಟ್ರಾಪ್ನಲ್ಲಿ ಚಿರತೆ ಓಡಾಟದ ದೃಶ್ಯ ಸೆರೆಯಾಗಿದೆ. ಬೆಳಗಿನ ಜಾವ ಕ್ಯಾಮರಾ ಟ್ರಾಪ್ನಲ್ಲಿ ಚಿರತೆ

0: ದೃಶ್ಯ ಸರಿಯಾಗಿದ್ದು, ಸದ್ಯ ಚಿರತೆ ಸೆರೆಗೆ ಅರಣ್ಯ ಇಲಾಖೆ ಪ್ರಯತ್ನ ಮುಂದುವರೆಸಿದೆ. ವಿವಿಧ ಮಾದರಿಯ ಬೋನ್ಗಳನ್ನು ಆಯಕಟ್ಟಿನ ಸ್ಥಳಗಳಲ್ಲಿ ಇರಿಸಲಾಗಿದ್ದು ಕಾರ್ಯಾಚರಣೆ ಮುಂದುವರೆದಿದೆ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಕುಸಿದಿದೆ ಎಂದು ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ಆರೋಪಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪೊಲೀಸ್ ಇಲಾಖೆ ಶಿಸ್ತು, ನೈತಿಕತೆ ಮತ್ತು ಸಾರ್ವಜನಿಕ ನಂಬಿಕೆಯನ್ನು ಕಳೆದುಕೊಂಡಿದೆ ಎಂದು ದೂರಿದ್ದಾರೆ. ಪೊಲೀಸ್ ಇಲಾಖೆ ಕುರಿತಂತೆ ಮಾಧ್ಯಮಗಳಲ್ಲಿ ವರದಿಯಾಗಿರುವ ಅಂಕಿಅಂಶಗಳು ರಾಜ್ಯದ ಕಾನೂನು ಸುವ್ಯವಸ್ಥೆಯ ಬಗ್ಗೆ ಪ್ರಶ್ನಿಸುವಂತಿದೆ ಎಂದು ತಿಳಿಸಿದ್ದಾರೆ. ಕೇವಲ 2 ವರ್ಷಗಳಲ್ಲಿ 713 ಪೊಲೀಸ್ ಅಧಿಕಾರಿಗಳನ್ನು ಅಮಾನತು ಮಾಡಿರುವುದು ರಾಜ್ಯದ ಸಂಪೂರ್ಣ ಆಡಳಿತ ವ್ಯವಸ್ಥೆ ಕುಸಿದು ಬಿದ್ದಿದೆ ಎಂಬುದಕ್ಕೆ ಸಾಕ್ಷಿ ಎಂದು ಹೇಳಿದ್ದಾರೆ. ರಾಜ್ಯ ಸರ್ಕಾರ ಅಪರಾಧಿಗಳನ್ನು ನಿಯಂತ್ರಿಸುತ್ತಿದೆಯೇ ಅಥವಾ ಅಪರಾಧಿಗಳಿಗೆ ರಾಜಕೀಯ ರಕ್ಷಣೆ ನೀಡುತ್ತಿದೆಯೇ ಎಂದು ಪ್ರಶ್ನಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೇಂದ್ರೀಯ ಪ್ರೌಢಶಿಕ್ಷಣ ಮಂಡಳಿ ಇಂದು 12ನೇ ತರಗತಿಯ ಫಲಿತಾಂಶಗಳನ್ನು ಪ್ರಕಟಿಸಿದೆ. ವಿದ್ಯಾರ್ಥಿಗಳು ತಮ್ಮ ಫಲಿತಾಂಶವನ್ನು ಅಧಿಕೃತ ವೆಬ್ಸೈಟ್ ಡಿಜಿಲಾಕರ್ ಮತ್ತು ಉಮಂಗ್ ಅಪ್ಲಿಕೇಶನ್ನಲ್ಲಿ ನೋಂದಣಿ ಸಂಖ್ಯೆಯನ್ನು ನಮೂದಿಸುವ ಮೂಲಕ ಪರಿಶೀಲಿಸಬಹುದು. ಸಿಬಿಎಸ್ಇ 12ನೇ ತರಗತಿಯ ಪರೀಕ್ಷೆಗಳನ್ನು ಫೆಬ್ರವರಿ 17 ಏಪ್ರಿಲ್ 10 ನಡೆಸಿತ್ತು. ನೀಟ್ ಪರೀಕ್ಷೆಯ ಪ್ರಶ್ನೆಪತ್ರಿಕೆ ಸೋರಿಕೆ ಪ್ರಕರಣ ಖಂಡಿಸಿ ಶಿವಮೊಗ್ಗ ಜಿಲ್ಲಾ ಯುವ ಕಾಂಗ್ರೆಸ್ ಸಮಿತಿ ಇಂದು ಪ್ರತಿಭಟನೆ ನಡೆಸಿತು. ವಿನೋಬಾ ನಗರದಲ್ಲಿರುವ ಸಂಸದ ಬಿವೈ ರಾಘವೇಂದ್ರ ಅವರ ನಿವಾಸಕ್ಕೆ ಮುತ್ತಿಗೆ ಹಾಕಲು ಪ್ರತಿಭಟನಾಕಾರರು ಯತ್ನಿಸಿದರು. ಈ ವೇಳೆ ಪೊಲೀಸರು ಪ್ರತಿಭಟನಾಕಾರರನ್ನು ತಡೆದು ನಂತರ ಯುವ ಕಾಂಗ್ರೆಸ್ ಕಾರ್ಯಕರ್ತರನ್ನು ವಶಕ್ಕೆ ಪಡೆದಿದ್ದಾರೆ. May 3 ನಡೆದ ನೀಟ್ ಪರೀಕ್ಷೆಯ ಪ್ರಶ್ನೆಪತ್ರಿಕೆ ಸೋರಿಕೆಯಾಗಿದೆ. ಪರೀಕ್ಷಾ ವ್ಯವಸ್ಥೆಯಲ್ಲಿ ಪಾರದರ್ಶಕತೆ ಕಾಪಾಡುವಲ್ಲಿ ಕೇಂದ್ರ ಸರ್ಕಾರ ವಿಫಲವಾಗಿದೆ ಎಂದು ಯುವ ಕಾಂಗ್ರೆಸ್ ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕನ್ನಡ ಚಿತ್ರರಂಗದ ನಟ

ಹಾಗೂ ಧಾರಾವಾಹಿ ನಿರ್ಮಾಪಕ ದಿಲೀಪ್ ರಾಜ್ ಇಂದು ಮುಂಜಾನೆ ಹೃದಯಾಘಾತದಿಂದ ಬೆಂಗಳೂರಿನಲ್ಲಿ ನಿಧನರಾಗಿದ್ದಾರೆ. ಕೂಡಲೇ ಕುಟುಂಬಸ್ಥರು ಅವರನ್ನು ಆಸ್ಪತ್ರೆಗೆ ದಾಖಲಿಸಿದ್ದರೂ ಚಿಕಿತ್ಸೆಗೆ ಸ್ಪಂದಿಸದೆ ಆಸ್ಪತ್ರೆಯಲ್ಲೇ ಕೊನೆಯುಸಿರೆಳೆದಿದ್ದಾರೆ. ಹಿರಿಯ ನಟರಾದ ರಿಷಬ್ ಶೆಟ್ಟಿ, ಗಣೇಶ್ ಸೇರಿದಂತೆ ಚಿತ್ರರಂಗದ ಹಲವು ಗಣ್ಯರು ಸಂತಾಪ ಸೂಚಿಸಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ನಟ ದಿಲೀಪ್ ರಾಜ್ ಅವರ ನಿಧನಕ್ಕೆ ದುಃಖ ವ್ಯಕ್ತಪಡಿಸಿದ್ದಾರೆ. ನಿಧನದ ಸುದ್ದಿ ಕೇಳಿ ತೀವ್ರ ಆಘಾತವಾಗಿದೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ತಿಳಿಸಿದ್ದಾರೆ. ಸುಗ್ರೀವ, ಬಾಯ್ಫ್ರೆಂಡ್, ಮಿಲನಾ, ಯೂಟರ್ನ್ ಸೇರಿದಂತೆ ಸುಮಾರು 28 ಚಿತ್ರಗಳಲ್ಲಿ ದಿಲೀಪ್ ರಾಜ್ ನಟಿಸಿದ್ದಾರೆ. ಅಲ್ಲದೆ ಹಲವು ಧಾರಾವಾಹಿಗಳ ಮೂಲಕವೂ ಅವರು ಮನೆ ಮಾತಾಗಿದ್ದರು. ಬಮೂಲ್ ಕಲ್ಯಾಣ ಟ್ರಸ್ಟ್ ವತಿಯಿಂದ ಹಾಲು ಉತ್ಪಾದಕರ ಕಲ್ಯಾಣಕ್ಕೆ ಹಣವನ್ನು ರೈತರಿಗೆ 1 ರೂಪಾಯಿ ಪ್ರೋತ್ಸಾಹಧನದ ಮೂಲಕ ವಿತರಿಸಲಾಗಿದೆ ಎಂದು ಬೆಂಗಳೂರು ಸಹಕಾರ ಹಾಲು ಒಕ್ಕೂಟದ ಅಧ್ಯಕ್ಷ ಡಿಕೆ ಸುರೇಶ್ ಹೇಳಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿಯಲ್ಲಿ ಬೆಂಗಳೂರು ಹಾಲು ಒಕ್ಕೂಟದ ವತಿಯಿಂದ ನಡೆದ ಪ್ರತಿಭಾ ಪುರಸ್ಕಾರ ಚೆಕ್ ವಿತರಣೆ ಹಾಗೂ ನಿವೃತ್ತ ನೌಕರರಿಗೆ ಸನ್ಮಾನ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಹೈನುಗಾರಿಕೆಯಲ್ಲಿ ಹೆಣ್ಣು ಕರುಗಳಿದ್ದರೆ ರೈತರಿಗೆ ಆದಾಯ ಹೆಚ್ಚಾಗಲಿದ್ದು ಹೆಣ್ಣು ಕರುಗಳ ಜನನವಾಗುವಂತೆ ಯೋಜನೆ ರೂಪಿಸಿದೆ. ಇದರಿಂದ ರೈತರು ಹೆಚ್ಚಿನ ಹಸುಗಳನ್ನು ಸಾಕಬಹುದಾಗಿದ್ದು ಆದಾಯ ವೃದ್ಧಿಯಾಗಲಿದೆ ಎಂದು ಹೇಳಿದ್ದಾರೆ. ಈಗ ಬಮೂಲ್ ನೇತೃತ್ವದಲ್ಲಿಯೇ ವಿಮಾ ಪಾಲಿಸಿ ಪ್ರಕ್ರಿಯೆಗಳನ್ನು ನಡೆಸಲಾಗುತ್ತಿದೆ. ಎಐ ತಂತ್ರಜ್ಞಾನದ ಮೂಲಕ ಹಸುಗಳ ಮೂಗುಗಳ ಬಯೋಮೆಟ್ರಿಕ್ ಫೋಟೋಗಳನ್ನು ಪಡೆದು 15 ದಿನಗಳ ಒಳಗೆ ವಿಮೆ ಹಣ ನೀಡಲಾಗುತ್ತಿದೆ. ಸುಮಾರು 1,20,000 ಹಸುಗಳಿಗೆ ವಿಮೆ ನೀಡಲಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. ದಾವಣಗೆರೆ ಜಿಲ್ಲೆಯಲ್ಲಿ ಮುಂಗಾರು ಮಳೆ ವಿಳಂಬ ಹಾಗೂ ಜಲಮೂಲಗಳು ಬತ್ತುತ್ತಿರುವ ಹಿನ್ನೆಲೆಯಲ್ಲಿ ಗ್ರಾಮೀಣ ಪ್ರದೇಶದ ಕುಡಿಯುವ ನೀರಿನ ಸಮಸ್ಯೆ ನೀಗಿಸಲು ರಾಜ್ಯ ಸರ್ಕಾರದಿಂದ 1 ಕೋಟಿ ರೂಪಾಯಿ ತುರ್ತು ಅನುದಾನ ಬಿಡುಗಡೆಯಾಗಿದೆ ಎಂದು ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಗಿತ್ತೆ ಮಾಧವ ವಿಠ್ಠಲರಾವ್ ತಿಳಿಸಿದ್ದಾರೆ. ನೀರು ಮತ್ತು ನೈರ್ಮಲ್ಯ ಸಮಿತಿ ಸಭೆಯಲ್ಲಿ ಮಾತನಾಡಿದ ಅವರು, ಈ ಮೊತ್ತವನ್ನು ಜಿಲ್ಲೆಯ ಎಲ್ಲಾ ತಾಲೂಕುಗಳಿಗೆ ಹಂಚಿಕೆ ಮಾಡಲಾಗಿದ್ದು

ಸ್ಪಷ್ಟಪಡಿಸಿದ್ದಾರೆ. ಕುಡಿಯುವ ನೀರಿನ ತುರ್ತು ಕಾಮಗಾರಿಗಳ ಅನುಷ್ಠಾನದಲ್ಲಿ ಅಕ್ರಮ ಎಸಗುವವರ ವಿರುದ್ಧ ಕಠಿಣ ಕ್ರಮ ಜರುಗಿಸಲಾಗುವುದು. ಈಗಾಗಲೇ ಹೆಚ್ಚಿನ ಅನುದಾನಕ್ಕೆ ಬೇಡಿಕೆ ಇಟ್ಟಿದ್ದ ಮೂವರು ಅಧಿಕಾರಿಗಳಿಗೆ ನೋಟಿಸ್ ನೀಡಲಾಗಿದೆ ಎಂದು ತಿಳಿಸಿದ್ದಾರೆ. ರಾಜ್ಯದ ಕೆಲವೆಡೆ ಇಂದಿನಿಂದ ಮುಂದಿನ ಒಂದು ವಾರ ಸಾಧಾರಣ ಮಳೆಯಾಗುವ ಕುರಿತು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಇಂದು 20 ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಘೋಷಿಸಲಾಗಿದೆ.

ಪ್ರತ್ಯೇಕ ಪಾಲಿಕೆ ರಚನೆಗೆ ಸರ್ಕಾರ ಸಂಪೂರ್ಣ ಬೆಂಬಲ, ಸಚಿವ ಸಂತೋಷ್ ಲಾಡ್ ಸ್ಪಷ್ಟನೆ. ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಅರಣ್ಯ ಇಲಾಖೆ ಅಧಿಕಾರಿಗಳಿಂದ ಮುಂದುವರಿದ ಚಿರತೆ ಶೋಧ ಕಾರ್ಯ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಕುಸಿತ, ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆರೋಪ. ಹಾಗೂ ರಾಜ್ಯದ ಹಲವೆಡೆ ಮುಂದಿನ ಒಂದು ವಾರ ಮಳೆ, 20 ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಘೋಷಿಸಿದ ಹವಾಮಾನ ಇಲಾಖೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40.

ಮ್ಯೂಸಿಕಲಿ ಯೋರ್ಸ್ ಮ್ಯಾಜಿಕಲಿ ಯೋರ್ಸ್ ಕೇಳ್ತಾ ಇದ್ದೀರಿ ಕನ್ನಡ ಕಾಮನಬಿಲ್ಲು ಆಕಾಶವಾಣಿ ಎಫ್ಎಂ ರೈನ್ಬೋದಲ್ಲಿ ಇದೀಗ ಚಂದದೊಂದು ಗೀತೆಯನ್ನು ಕೇಳಿಸುವಂತಹ ಸಮಯ. ಮಾಣಿಕ್ಯ ಚಿತ್ರದಿಂದ ಜೀವ ಜೀವ ಅನ್ನುವಂತಹ ಹಾಡನ್ನ ಕೇಳಿಸ್ತಾ ಇದ್ದೀವಿ. ಶಂಕರ್ ಮಹದೇವನ್ ಅವರ ವಾಯ್ಸ್ನಲ್ಲಿದೆ ಈ ಹಾಡು, ಕೆ ಕಲ್ಯಾಣ್ ಅವರ ಸಾಹಿತ್ಯ, ಅರ್ಜುನ್ ಜನ್ಯ ಅವರ ಸಂಗೀತ ಸಂಯೋಜನೆ.

0: ಆಕಾಶವಾಣಿ ಎಫ್ ಎಂ ರಾಯಂಬು ಕೇಳ್ತಾ ಇದ್ದೀರಿ. ಇದೀಗ 2:45 ಇದೆ. ಆಕಾಶ ಬುಟ್ಟಿ ಕೇಳಿ.
1: ಆಕಾಶವಾಣಿ 90 ದಶಕಗಳ ಪಯಣದಲ್ಲಿ ಸುದ್ದಿಯಾಗಿ, ಸಂಗೀತವಾಗಿ, ಸಾಹಿತ್ಯವಾಗಿ, ಸಂಸ್ಕೃತಿಯಾಗಿ ಜನಮನದೊಳಗೆ ಮನೆ ಮಾಡಿಕೊಂಡ ಹೆಸರು ಆಕಾಶವಾಣಿ. ಕಾಲದೊಂದಿಗೆ ಸಾಗುತ್ತಾ ಸಂಸ್ಕೃತಿಯ ತಾಳವನ್ನು ಉಳಿಸಿಕೊಂಡಿರುವ ಧ್ವನಿ ನಮ್ಮ ಆಕಾಶವಾಣಿ. ಈ ಸಂದರ್ಭದಲ್ಲಿ ಆಕಾಶವಾಣಿ ಪ್ರಸ್ತುತಪಡಿಸುತ್ತಿದೆ ಕಾರ್ಯಕ್ರಮ ಆಕಾಶಬುಟ್ಟಿ. ಆಕಾಶಬುಟ್ಟಿ ಕಾರ್ಯಕ್ರಮದ ಈ ವಾರದ ಅತಿಥಿ ಖ್ಯಾತ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಲಾವಿದರಾದ ಪಿ ರಮಾ ಅವರು. ಕೇಳುಗರೆ ನಮಸ್ಕಾರ. ಆಕಾಶಬುಟ್ಟಿ ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮ ಜೊತೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಲಾವಿದರಾದ ಪಿ ರಮಾ ಅವರು. ಅವರ ಸಂಗೀತ ಪಯಣ ಮತ್ತೆ ಆಕಾಶವಾಣಿ ಜೊತೆ ಅವರ ಬಾಂಧವ್ಯವನ್ನ ಮೆಲುಕು ಹಾಕಲು ನಮ್ಮ ಜೊತೆ ಇದ್ದಾರೆ. ರಮಾ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ.
2: ನಮಸ್ಕಾರ ಆಶಾ ಅವರೇ.
1: ನಮ್ಮ ಕೇಳುಗರಿಗೆ ನಿಮ್ಮ ಸಂಗೀತ ಯಾನದ ಆರಂಭದ ದಿನಗಳನ್ನ ನೆನಪಿಸಿಕೊಳ್ಳೋದಾದ್ರೆ, ಅವರಿಗೆ ಹೇಳೋದಾದ್ರೆ.
2: ಖಂಡಿತ. ನಮ್ದು ಮ್ಯೂಸಿಕ್ ಫ್ಯಾಮಿಲಿ. ನಮ್ಮ ತಂದೆ ಕಡೆನೂ ಮ್ಯೂಸಿಕ್ಕು, ತಾಯಿ ಕಡೆನೂ ಮ್ಯೂಸಿಕ್ಕು. ಅದರಿಂದ 8ನೇ ವಯಸ್ಸಿಗೆ ನಮಗೆ, ನಾವು ಆ್ಯಕ್ಚುಲಿ ಅಮ್ಮನ ಹೊಟ್ಟೆಯಲ್ಲಿ ಇರಬೇಕಾದ್ರೇ ಸಂಗೀತ ಕೇಳಿ ನಾವೆಲ್ಲ ಬೆಳೆದವರು ಅನ್ಸತ್ತೆ. ನಾ ಚಿಕ್ಕ ವಯಸ್ಸಲ್ಲೇ ಏನೋ 1 ವರ್ಷ 2 ವರ್ಷ ಮಾತು ಬಂದ ತಕ್ಷಣ ಜೋರಾಗಿ ಗೋವಿಂದ ಗೋಪಾಲ ಅಂತ ಹಾಡಲ್ಲಿ ಎಲ್ಲ ಜೋರಾಗಿ ಹೇಳ್ತಾ ಇದ್ನಂತೆ. ಆವಾಗ ಎಲ್ಲರೂ ಅಂದ್ಕೊಂಡು, ಓ ಇವಳಿಗೆ ವಾಯ್ಸ್ ಸೂಪರ್ ಆಗಿದೆ, ಇವಳು ಹಾಡಲ್ಲಿ ಮುಂದೆ ಬರ್ತಾಳೆ ಅಂತ ಶುರು ಮಾಡಿದ್ರು. 8ನೇ ವರ್ಷಕ್ಕೆ ಶುರು ಮಾಡಿದ್ರು. ಅವಾಗೆಲ್ಲ ನಮಗೆಲ್ಲ 6-7 ವರ್ಷಕ್ಕೆಲ್ಲ ಯಾರೂ ಹೇಳ್ಕೊಡ್ತಾನೂ ಇರಲಿಲ್ಲ. ಅಫ್ಕೋರ್ಸ್ ಮ್ಯೂಸಿಕ್ ಫ್ಯಾಮಿಲಿ, ನಮ್ಮ ತಾಯಿನೇ ಎಲ್ಲ ಹಾಡೋರು, ಅವ್ರು ಹೇಳ್ಕೊಟ್ರು ಕೇಳಿ ಕೇಳಿ ಅಷ್ಟೊತ್ತಿಗೆ ನಂಗೆ ಸುಮಾರು ಬಂದುಬಿಟ್ಟಿತ್ತು. 8ನೇ ವರ್ಷಕ್ಕೆ ಸರಿಯಾಗಿ ಶುರು ಮಾಡಿದ್ವಿ. ಶುರು ಮಾಡಾದ್ಮೇಲೆ ಸ್ವಲ್ಪ ವರ್ಷಗಳು ನಮ್ಮ ತಾಯಿ ಹೇಳ್ಕೊಟ್ರು. ಆಮೇಲೆ ನಮ್ಮ ಚಿಕ್ಕಮ್ಮ, ನಮ್ಮ ತಾಯಿ ತಂಗಿ, ಎಂ ಕೆ ಸರಸ್ವತಿ ಅಂತ, ತುಂಬ ಒಳ್ಳೆ ವೀಣಾ ಪ್ಲೇಯರು, ಟಾಪ್ ರ್ಯಾಂಕ್ ಆರ್ಟಿಸ್ಟು, ಅವರು ಶುರು ಮಾಡಿದ್ರು ನನಗೆ ಸಂಗೀತ. ಸಂಗೀತ ಎಲ್ಲ ವೋಕಲ್ ಮ್ಯೂಸಿಕ್ ಶುರು ಮಾಡಿ ಅವ್ರ ಹತ್ರ ಎಲ್ಲ ಹೋಗಿ ಎಲ್ಲ ಕಲ್ತ್ಕೊಂಡೆ. ಅಂದರೆ ಚಿಕ್ಕ ವಯಸ್ಸಲ್ಲಿ ನಮ್ಗೆ ಆವಾಗ ನನಗೆ ಸಂಗೀತ ಕ್ಲಾಸಿಕಲ್ ಮ್ಯೂಸಿಕ್ ಇಷ್ಟನೇ ಇರಲಿಲ್ಲ, ಚೂರು ಇಷ್ಟ ಇರಲಿಲ್ಲ. ಯಾವಾಗಲೂ ಸಿನಿಮಾ ಹಾಡು ತುಂಬ ಚೆನ್ನಾಗಿ ಹಾಡ್ತಾ ಇದ್ದೆ ನಾನು. ಆಮೇಲೆ ಸ್ಕೂಲಿಗೆ ಸೇರಿಸಿದ್ರು, ಸ್ಕೂಲಲ್ಲಿ ಇವ್ರದ್ದು ಸಂತ ತುಕಾರಾಂ ಜಯತು ಜಯ ವಿಠಲ ಪಿ ಬಿ ಶ್ರೀನಿವಾಸ್ ಹಾಡಿರೋದು, ಆ ಹಾಡನ್ನು ಹಾಡಿ ಎಲ್ಲ ಕಡೆನೂ ನಂಗೆ ಫಸ್ಟ್ ಪ್ರೈಸ್ ಅದು. ಸೊ ನಾನು ಸಂಗೀತ ಕಲ್ತ್ಕೊಳ್ಳಲ್ಲ, ನಂಗೆ ಕ್ಲಾಸಿಕಲ್ ಇಷ್ಟ ಇಲ್ಲ ಅಂತಲೇ ಹೇಳ್ತಾ ಇದ್ದೆ. ಬಟ್ ತಂದೆ ತಾಯಿ, ಇವಾಗಿನ ಥರ ತಂದೆ ತಾಯಿಯರು ಏನು ಮಾಡ್ತಾರೆ ಅಂದರೆ, ಮಕ್ಕಳನ್ನ ಓ ಇಷ್ಟ ಇಲ್ವಾ, ಸರಿ ಬೇಡ ಬಿಡು, ನೀ ಕಲ್ತ್ಕೊಬೇಡ ಅಂತ ಅಂದ್ಬಿಡ್ತಾರೆ. ಅಂದರೆ ನಮ್ಗೆ ಆವಾಗ ಇರಲಿಲ್ಲ, ನಮ್ಮ ತಂದೆ ತಾಯಿ ಇಲ್ಲ ನೀ ಕಲ್ತ್ಕೊಳ್ಳೇಬೇಕು ಅಂತ ಬಲವಂತವಾಗಿ ನಮಗೆ ಕಲ್ಸಿದ್ರು. ಅದಕ್ಕೆ ಐ ಆಮ್ ಎವರ್ ಗ್ರೇಟ್ಫುಲ್ ಟು ದೆಮ್ ಇವತ್ತು ನಾನು,
1: ಬಿಕಾಸ್ ದೇ ಹ್ಯಾವ್ ರೀಚ್ಡ್ ಟು ದ ಸ್ಟೇಜ್ ನೌ
2: ಬೈ ಗಾಡ್ಸ್ ಗ್ರೇಸ್. ಆಮೇಲೆ ತಂದೆ ತಾಯಿ ಆಶೀರ್ವಾದ, ಗುರುಗಳ ಆಶೀರ್ವಾದದಿಂದ ಇಷ್ಟ ಮಟ್ಟಿಗೆ ಇರೋದು. ಆಮೇಲೆ ಹಾಗೆ ಆಯಿತು ಅಂದರೆ ಪ್ರಾಕ್ಟೀಸ್ ಮಾಡ್ತಾ ಇರಲಿಲ್ಲ, ಆ್ಯಸ್ ಯೂಶ್ವಲ್ ಆ್ಯಸ್ ಎ ಟೀನೇಜರ್ ಕಾಲೇಜಿಗೆ ಹೋಗೋ ಥರ ಪ್ರಾಕ್ಟೀಸ್ ಮಾಡ್ತಾ ಇರಲಿಲ್ಲ. ಸೊ ನಮ್ಮ ತಾತ ನಮ್ಮ ತಾಯಿ ತಂದೆ ಹೇಳೋರು, ನೋಡು ನೀ ದಿನಾ 1 ಅವರ್ ಪ್ರಾಕ್ಟೀಸ್ ಮಾಡು, ನಿಂಗೆ ತಿಂಗಳಿಗೆ 2 ರೂಪಾಯಿ ಕೊಡ್ತೀನಿ ಅಂತ. ಓ 2 ರೂಪಾಯಿ, ಅವಾಗ 2 ರೂಪಾಯಿ ಅನ್ನೋದೇ ಒಂದು ತುಂಬ ದೊಡ್ಡ ವಿಚಾರ, 2 ರೂಪಾಯಿ ಕೊಡ್ತಾರಲ್ಲ ಅಂತ ಆಸೆಗೋಸ್ಕರ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ. ಸೊ ಪ್ರಾಕ್ಟೀಸ್ ಮಾಡಿ ಸರಿ ಮೈಸೂರು ದಸರಾ ಎಕ್ಸಿಬಿಷನ್ ನಡೆಯೋದಲ್ಲಿ, ದಸರಾ ಎಕ್ಸಿಬಿಷನಲ್ಲಿ ಫಾರ್ಮ್ ಅಪ್ಲೈ ಮಾಡ್ಕೋಬೇಕು ನಾವು. ಅಪ್ಲೈ ಮಾಡಿಕೊಂಡು ನನ್ನ 16ನೇ ವರ್ಷಕ್ಕೆ ಒಂದು ಕಚೇರಿ ಅಂತ 1 ಅವರ್. ಸೊ ಅವಾಗ ಕಚೇರಿ ಮಾಡಿ ಎಲ್ಲ ನಮ್ಮ ಪಕ್ವಾದ್ಯ ಎಲ್ಲ ಸೇರಿ 20 ರೂಪಾಯಿ, ಅವಾಗ ಅದೇ ದೊಡ್ಡ ವಿಚಾರ, ಎಲ್ಲ ಕೊಟ್ಟು ಒಳ್ಳೆ ಹೆಸರು ಆಯಿತು. ಆಮೇಲೆ ಮ್ಯೂಸಿಕ್ ಕಾಂಪಿಟಿಷನ್ಸ್ಗೆ ತುಂಬ ಹೋಗ್ತಾ ಇದೆ. ಕ್ಲಾಸಿಕಲ್ಲು ಆರ್ ವಿಶ್ವೇಶ್ವರನ್ ಫಸ್ಟ್ ಟೈಮ್ ಜಡ್ಜ್ ಆಗಿ ಬಂದರು, ತುಂಬ ಚೆನ್ನಾಗಿ ಹಾಡ್ತೀಯಮ್ಮ ನೀನು, ನಿಂಗೆ ಒಳ್ಳೆ ಭವಿಷ್ಯ ಇದೆ, ಇಂಪ್ರೂವ್ ಮಾಡ್ಕೋ ಅಂತೆಲ್ಲ ತುಂಬ ಹೇಳಿದ್ರು. ಓಕೆ ಅಂತ ಸುಮ್ಮನೆ ಅದೇ ಉಡಾಫೆ ಹ್ಞೂ ಅಂತಂದ್ಬಿಟ್ಟು ಎಲ್ಲ ಕಲ್ತ್ಕೊಂಡು ಎಲ್ಲ ಆಯಿತು. ಕಾಲೇಜಲ್ಲಿ ಭಾವಗೀತೆಗೆ ಫಸ್ಟ್ ಪ್ರೈಸ್, ಭಾವಗೀತೆನೂ ಹಾಡ್ತಾ ಇದ್ದೆ, ತುಂಬ ಇಷ್ಟ ಇತ್ತು ನನಗೆ ಭಾವಗೀತೆ ಫಸ್ಟ್ ಪ್ರೈಸು. ಫಿಲ್ಮ್ ಹಿಟ್ಸ್ಗೆ ಮುಂಚೆ ಮನಸ್ಸೇ

0: ಕಾರಣ ಅಂತ ನಮ್ಮ ಮಕ್ಕಳದು ಎಸ್ ಜಾನಕಿ ಹೇಳಿರೋದು. ಸೊ ಅದನ್ನು ಎಲ್ಲ ಕಡೆನೂ ಹಾಡಿ ಅದಕ್ಕೆ ಫಸ್ಟ್ ಪ್ರೈಸು. ಆಮೇಲೆ ಕ್ಲಾಸಿಕಲ್ಲೂ ಅಷ್ಟೇ. ಸೊ ಮೂರಲ್ಲೂ ಬರ್ತಾ ಇತ್ತು, ಮನೆ ತುಂಬ ಶೀಲ್ಡು ಆ ಥರ.
1: ಮೇಡಮ್, ಇವಾಗ ಇಷ್ಟು ವರ್ಷ ಕಾಲ ಸಂಗೀತದಲ್ಲಿ ನಿಮ್ ಅದೊಂದು ಕಂಟಿನ್ಯೂಟಿ ಬೇಕಲ್ವಾ? ನೀವು ಹೇಳಿದ್ರೆ ನಾನು ಉಡಾಫೆ ಉಡಾಫೆ ತರ ಇರ್ತಿದ್ದೆ, ಪ್ರಾಕ್ಟೀಸ್ ಮಾಡ್ತಿರ್ಲಿಲ್ಲ ಅಂತ. ಬಟ್ ಲೇಟರ್ ಇನ್ ಲೈಫ್ ನೀವೊಂದು ಆ ಡಿಸಿಪ್ಲಿನ್ ಮೇಂಟೈನ್ ಮಾಡಿದ್ರಿ ಅಂತ ಅನ್ಕೊಂಡಿದ್ದೀನಿ.
0: ಖಂಡಿತ, ಡಿಸಿಪ್ಲಿನ್ ಮೇಂಟೈನ್ ಮಾಡಿರೋದ್ರಿಂದ ಏನ್ ಗೊತ್ತಾ, ಏನಾದ್ರೂ ನಮಗೆ ಮನಸ್ಸು ಬರ್ಬೇಕು. ಯಾವಾಗ ನಂಗೆ ಈ ತರ ರೆಕಗ್ನಿಷನ್ ಬಂತೋ, ಪ್ರೈಸ್ಗಳು ಬಂತೋ, ಓ ಐ ಕ್ಯಾನ್ ಡೂ, ಐ ವಿಲ್ ಡೂ ಅಂತ ಮನಸ್ಸಿಗೆ ಬಂದು ನಾ ತುಂಬಾ ಸೀರಿಯಸ್ ಆಗಿ ತಗೊಂಡೆ. ತಗೊಂಡು ಆಮೇಲೆ ನಾ ತುಂಬಾ ಡ್ಯಾನ್ಸ್ಗೆ ಹಾಡ್ತೀನಿ ನಮ್ಮ. ಆಮೇಲೆ ಮ್ಯೂಸಿಕ್ ಕಾಲೇಜಿಗೆ ಮೈಸೂರಲ್ಲೇ ಮ್ಯೂಸಿಕ್ ಬಿ ಎ, ನಮ್ಮ ತಂದೆ ತಾಯಿ ಹೇಳಿದ್ರು, ಸ್ವಲ್ಪ ಜನ ಹೇಳಿದ್ರು ಮ್ಯಾಥ್ಸ್ ತಗೊಳ್ಳಿ ಅಂತ. ನಮ್ಮ ತಂದೆ ತಾಯಿ ದೇ ನ್ಯೂ ಮ್ಯಾಥ್ಸ್ ಬೇಡ, ಅದಕ್ಕೆ ಬದಲು ಮ್ಯೂಸಿಕ್ ತಗೋ, ಉದ್ಧಾರ ಆಗ್ತೀಯ ಅಂತ. ಸೊ ಮ್ಯೂಸಿಕ್ಕು ಹೈಸ್ಕೂಲಲ್ಲಿ ಕೂಡ ಮ್ಯೂಸಿಕ್ ವಾಸ್ ಮೈ ಆಪ್ಷನ್. ಹಾಗೆ ಕಾಲೇಜ್ ಬಿ ಎ ಮ್ಯೂಸಿಕ್ ಇನ್ ಮಹಾರಾಣಿಸ್ ಕಾಲೇಜ್ ಆ್ಯಂಡ್ ಎಂ ಎ ಮ್ಯೂಸಿಕ್ ಇನ್ ಕಾಲೇಜ್ ಆಫ್ ಫೈನ್ ಆರ್ಟ್ಸ್. ಅದು ಮಾಡ್ತಾ ಇರ್ಬೇಕಾದ್ರೆ ಅಲ್ಲಿ ವೆಂಕಟಲಕ್ಷ್ಮ ಅಂತ ನಮ್ಮ ಡ್ಯಾನ್ಸ್ ಟೀಚರು, ತುಂಬ ಫೇಮಸ್ ವೆಂಕಟಲಕ್ಷ್ಮ ಅಂತ, ಅವ್ರ ಸ್ಟೂಡೆಂಟು ಕೇಶವ ಅಂತ. ಆಮೇಲೆ ಎಸ್ತರ್, ಹೀ ಮ್ಯಾರಿಡ್ ಎ ಜರ್ಮನ್, ಸ್ವಿಸ್ ಜರ್ಮನ್ ಕೆ ಎಸ್ತರ್ ಅಂತ, ಅಲ್ಲಿಂದ ಬಂದಿದ್ರು ಕಲ್ತ್ಕೊಳಕ್ಕೆ ನಮ್ಮ ಕಾಲೇಜ್ಗೆ ಡ್ಯಾನ್ಸ್ಗೆ ಕಲ್ತ್ಕೊಳಕ್ಕೆ. ಸೊ ಅವರಿಬ್ರಿಗೂ ಎಲ್ರಿಗೂ ಹಾಡೋಕ್ಕೆ ಶುರು ಮಾಡಿದೆ ನಾ ಡ್ಯಾನ್ಸ್ಗೆ. ಹೀ ವಾಸ್ ದ ಫಸ್ಟ್ ಪರ್ಸನ್ ಕೇಶವನ್ ಅವ್ರಿಗೆ ಹಾಡಕ್ಕೆ ಶುರು ಮಾಡಿ, ವೆಂಕಟಲಕ್ಷ್ಮ ಅವ್ರಿಗೂ ತುಂಬ ಇಷ್ಟ ಆಗಿ. ಸೊ ಡ್ಯಾನ್ಸಿಗೆ ಹಾಡಕ್ಕೆ ಶುರು ಮಾಡಿ. ಈ ಡ್ಯಾನ್ಸಿಗೆ ಹಾಡಿದ್ರೆ ಏನಾಗುತ್ತೆ ಅಂದರೆ, ನಮಗೆ ಮ್ಯೂಸಿಕ್ ತುಂಬ ಇಂಪ್ರೂವ್ ಆಗುತ್ತೆ. ಅಂದರೆ
1: ಅಲ್ಲಿ ಡ್ಯಾನ್ಸಿಗೆ ತಕ್ಕ
0: ಬೀಟ್ಸಿಗೆ ಹಾಡಬೇಕು. ಆಮೇಲೆ ಒಂದು ಡ್ಯಾನ್ಸ್ ಅಂದರೆ ಒಂದು ಲೈನ್ ಧೀಮ್ ತನನ ತಿಲಿಲ ನಿಲ್ಲ ನನಾದ್ರ ಧೀಮ್ ಧೀಮ್ ನಾದ್ರ ಧೀಮ್ ನಾದ್ರ ಧೀಮ್ ನಾದ್ರೀಮ್, ಅದನ್ನು ಒಂದು 100 ಸತಿ ಹಾಡಬೇಕು ಡ್ಯಾನ್ಸಲ್ಲಿ. 100 ಸತಿ ನಮ್ಗೆ ಹಾಡೋ ಹೊತ್ತಿಗೆ ಗಂಟ್ಲು ಹೋಗ್ಬಿಡುತ್ತೆ. ಸೊ ನಾವೇನ್ ಮಾಡ್ತಾ ಇದ್ವಿ, ಅದನ್ನ ನೆರವಲ್ ತರ ಮಾಡ್ತಾ ಇದ್ವಿ. ಆ ನೆರವಲ್ ಮಾಡ್ಬೇಕಾದ್ರೆ ಆ ಪರ್ಟಿಕ್ಯುಲರ್ ರಾಗ ನಮಗ್ ಸೂಪರ್ ಆಗಿ ಗೊತ್ತಿರ್ಬೇಕು, ನಾವು ರಾಗ ತಪ್ಪಬಾರ್ದು. ಆ ತರ ಮಾಡ್ಬೇಕು ಅಂದ್ರೆ ನಾವು ಸಂಗೀತ ಚೆನ್ನಾಗಿ ಕಲ್ತ್ಕೋಬೇಕು. ಸೊ ಧೀಮ್ ತನ ತಿಲ್ಲ ನಾದ್ರ ಧೀಮ್ ಧೀಮ್ ನಾದ್ರ ಧೀಮ್,

0: ಆತರ ಅಲ್ಲ, ನಿರರ್ಗಳವಾಗಿ ಬರ್ಬೇಕು ನಮ್ಗೆ. ನಾವು ಒಂಚೂರು ತಪ್ಪಿದ್ರು ಡ್ಯಾನ್ಸರ್ಸ್ ತಪ್ಪಿಡ್ತಾರೆ. ಅಫ್ಕೋರ್ಸ್ ಇಸ್ ಫಾಸ್ಟ್ ಅಲ್ಲ, ಇನ್ನ ಸ್ವಲ್ಪ ಸ್ಲೋ ಇರುತ್ತೆ. ಸೊ ಆತರ ಎಲ್ಲಾಗಿ ನಮ್ಗೆ ಫೈನಲಿ 1974 ಐ ಫಿನಿಶ್ಡ್ ಮೈ MBA ಮ್ಯೂಸಿಕ್. ಮದುವೆ ಮಾಡಿಬಿಟ್ರು ಮನೇಲಿ, ಆ ಕಾಲದಲ್ಲಿ ಆದಷ್ಟು ಬೇನೆ ಮದುವೆ ಮಾಡಿ ಕಳಿಸ್ಬೇಕು ಅಂತ. ಏನಂತಂದ್ರೆ ಅವತ್ತು ಮದುವೆ, ನನ್ನ ಮದುವೆ ಮಾರನೇ ದಿವಸನೇ ನನಗೆ ವೈವ್ ಆಯಿತು.
1: ಓಕೆ.
0: ಸೊ ದರ್ಸ್ವಾಮಿ ಅಯ್ಯಂಗಾರ್ ಅವರು, ಗೌರಿ ಕುಪ್ ದೊಡ್ಡ ದೊಡ್ಡವರು ಬಂದಿದ್ರು ನಮ್ಮ ಎಕ್ಸಾಮ್ ಎಲ್ಲ ಮಾಡೋಕ್ಕೆ. ಸೊ ದೇವ್ರದಯದಿಂದ MA ಮ್ಯೂಸಿಕ್ ಡಿಸ್ಟಿಂಕ್ಷನ್ ಎಲ್ಲ ಆಯಿತು. ಆಮೇಲೆ ಸಬ್ಜೆಕ್ಟ್ ಸ್ಕಾಲರ್ಶಿಪ್ ಬರ್ತಾಯಿತ್ತು. ಆಮೇಲೆ ಮದುವೆ ಆದಮೇಲೆ ಎಲ್ಲರೂ ಹೇಳ್ತಾರೆ, ಗಂಡನ ಮನೆ ಹೋಗಾದ್ಮೇಲೆ ಸಂಗೀತ ಹೊರಟೋಗ್ಬೇಕು ಅಂತ ಎಲ್ಲ. ಬೈ ಗಾಡ್ಸ್ ಗ್ರೇಸ್ ನಾನು ತುಂಬ ಒಳ್ಳೆ ಮನೆ ಸೇರಿದೆ. ಚಿನ್ನದಂತಹ ಗಂಡ, ಚಿನ್ನದಂತಹ ಅತ್ತೆ ಮಾವ, ಮೈದಂದ್ರು ಅತ್ತೆ ಮಾವನು
1: ಸಪೋರ್ಟರ್ಸ್.
0: ದೇವ್ ಶಿ ವಾಸ್ ಆಲ್ಸೋ ಇನ್ ಮ್ಯೂಸಿಕ್ ಫ್ಯಾಮಿಲಿ. ದೇವಶಿಖಾಮಣಿ ಅರಿಶಿಂಗಳಾಚಾರ್ ಅಂತ ಮಹಾಭಾರತ, ಭಾಗವತ, ರಾಮಾಯಣ ಎಲ್ಲ ಸಾನ್ಸ್ಕ್ರಿಟ್ನ ಅವರು ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿದವರು. ಅಂಥ ವಂಶದಲ್ಲಿ ಹುಟ್ಟಿರೋ ನಮ್ಮ ಯಜಮಾನ್ರನ್ನ ನನಗೆ ಮದುವೆ ಮಾಡಿಕೊಟ್ರು. ಅದರಿಂದ ನನ್ನ ಸಂಗೀತ ನಿಲ್ಲೇ ಇಲ್ಲ. ಬೈ ಗಾಡ್ಸ್ ಕೆಲಸ, ಅದು ಒಂದು ಪುಣ್ಯ ನಮಗೆ, ಮದುವೆ ಆದ ತಕ್ಷಣ ಸಂಗೀತ ನಿಂತು ಹೋಗುತ್ತೆ ಅಂತ. ಸೊ ದಾವಣಗೆರೆಯಲ್ಲಿ ಇದ್ವಿ. ದಾವಣಗೆರೆ ಹೋಗಿದ ತಕ್ಷಣ ನಾವು ಅಂದ್ಕೊಂಡ್ವಿ ಮ್ಯೂಸಿಕ್ ಹೊರಟೋಗುತ್ತೇನೋ ಅಂತ. ಬಟ್ ಫಾರ್ಚುನೇಟ್ಲಿ ಅಲ್ಲೂ ನನಗೆ ಮ್ಯೂಸಿಕ್ ಎಲ್ಲ ಆಯಿತು. ಬಟ್ ಯಾರೂ ಗುರುಗಳು ಇರಲಿಲ್ಲ ಅವಾಗ ನಮಗೆ. ಅದಾದಮೇಲೆ ನಮ್ಮ ಯಜಮಾನ್ರ ಪೋಸ್ಟಲ್ ಡಿಪಾರ್ಟ್ಮೆಂಟ್ ಟ್ರಾನ್ಸ್ಫರ್ ಆಯಿತು, ಮೈಸೂರಿಗೆ ಬಂದ್ವಿ. ಮೈಸೂರಿಗೆ ಬಂದಾದಮೇಲೆ ಸೊ ಕೇಶವ ನಾನು ಹೇಳಿದ್ನಲ್ಲ ವೆಂಕಟ ಲಕ್ಷ್ಮ ಅವ್ರ ಸ್ಟೂಡೆಂಟು, ಸ್ವಿಸ್ ಜರ್ಮನ್ ಮದುವೆ ಮಾಡ್ಕೊಂಡು ಸ್ವಿಟ್ಜರ್ಲ್ಯಾಂಡ್ಗೆ ಹೋಗಿ ಅಲ್ಲಿ ಸೆಟ್ಲ್ ಆಗಿದ್ದರು. ಸೊ ಅವ್ರು ಹೀ ಇನ್ವೈಟೆಡ್ ಅಸ್ ಅಲ್ಲಿ ಬನ್ನಿ ಡ್ಯಾನ್ಸ್ಗೆ ಹಾಡಬೇಕು ಅಂತ. ಸೊ ಮೂರು ಮಕ್ಕಳು ನನಗೆ, ಮೂರನೇ ಮಗು ಚಿಕ್ಕದಾದ್ರೂ ನಮ್ಮ ತಂದೆ ತಾಯಿ ನೋಡ್ಕೊಳ್ತೀನಿ ಅಂತ ಹೇಳಿದ್ರಿಂದ ಯಜಮಾನರು, ನಾನು ಐ ಕುಡ್ ಗೋ ಟು ಸ್ವಿಟ್ಜರ್ಲ್ಯಾಂಡ್. ಅಲ್ಲೊಂದು

0: ತ್ರೀ ಡೇಸ್ ಇದ್ವಿ. ಅಂದರೆ ಏನಂದರೆ ನನಗೆ ಎಮ್ ಎ ಮ್ಯೂಸಿಕ್ ಎಲ್ಲ ಮಾಡಿದ್ರೂ ಅಷ್ಟು ಸಾಲದು ಮ್ಯೂಸಿಕ್, ಕ್ಲಾಸಿಕಲ್ ಮ್ಯೂಸಿಕ್ ನಾನು ಅಷ್ಟೊಂದು ಇಂಪ್ರೂವ್ ಮಾಡ್ಕೊಂಡಿರಲಿಲ್ಲ. ಅದೇ ಯಾವಾಗಲೂ ಹೇಳಿದ್ನಲ್ಲ ಭಾವಗೀತೆ ಇದು ಅಂತ. ಸೊ ಕಮ್ಮಿ ಇತ್ತು ನನಗೆ ನಾಲೆಡ್ಜ್. ಅಲ್ಲಿ ಹೋದಾಗ ಎಲ್ಲ ಹಾಡಿದೆ. ನಮ್ಮ ಮೃದಂಗ ಆಮೇಲೆ ಫ್ಲೂಟ್ ಬಂದವರು ಸಾಲದು ನಿಮಗೆ ಏನೂ ಇಲ್ಲ. ಆವಾಗ ನಾನು ಹಠ ಮಾಡಿದೆ,
1: ಆಕಾಶವಾಣಿಗೆ ಹೋಗ್ಬೇಕಾ,
0: ಆಕಾಶವಾಣಿಲಿ ನಾನು ಬಿ ಗ್ರೇಡ್ ಮಾಡ್ಕೋಬೇಕು, ಮಾಡೇ ಮಾಡ್ತೀನಿ. ನಾನು ಒಂದು ಹಠ ಬಂತು ನಂಗೆ.
1: ಹೇಗಿತ್ತು ಮೇಡಮ್ ಆಕಾಶವಾಣಿಯಲ್ಲಿ ಮೊದಲ ಬಾರಿಗೆ ಹಾಡಿದ ಕ್ಷಣ?
0: ಸೊ ಅವಾಗ ಬಂದ್ಬಿಟ್ಟು ನಾನು ಮೈಸೂರಿಗೆ ವಾಪಸ್, ಮೈಸೂರಲ್ಲೇ ಇದ್ದೆ ನಾನು. ಒಳ್ಳೆ ಗುರುಗಳಿಗೆ ಹುಡುಕ್ತಾ ಇರ್ಬೇಕಾದ್ರೆ ನಾಗಮಣಿ, ಡಾಕ್ಟರ್ ನಾಗಮಣಿ ಶ್ರೀನಾಥ್ ಅಂತ ಅವರು ಮೈಸೂರಿನವರು, ಮೋಸ್ಟ್ ಫೇಮಸ್ ಇವಾಗ ಅವರು. ಅವ್ರು ಸಿಕ್ಕಿದ್ರು ನನಗೆ, ಅವ್ರು ಸಿಕ್ಬಿಟ್ಟು ಡೋಂಟ್ ವರಿ ನಾ ಹೇಳ್ಕೊಡ್ತೀನಿ ಅಂತ. ನಮಗೆ ಏನು ಟೈಮೇ ನೋಡ್ತಾ ಇರಲಿಲ್ಲ, ಹಾಗೆ ನನಗೆ ಸಂಗೀತನ ಅರ್ಧ ಹಾಕ್ಬಿಟ್ರು. ನನಗೂ ತುಂಬ ಇಂಟ್ರೆಸ್ಟ್ ಇತ್ತು, ಅದರಿಂದ ತುಂಬ ಚೆನ್ನಾಗಿ ಇಂಪ್ರೂವ್ ಮಾಡಿಕೊಂಡು ಬಿ ಗ್ರೇಡ್ ಆಯಿತು, ಬಿ ಹೈ ಆಯಿತು, ಎ ಗ್ರೇಡ್ ಆಯಿತು. ಸೊ ಫಸ್ಟ್ ಟೈಮ್ ಬಿ ಗ್ರೇಡ್ ಆಡಿಷನ್ಗೆ ಬಂದಾಗ ತುಂಬ ಭಯ, ಆ ರೆಡ್ ಲೈಟ್ ಆನ್ ಆಗುತ್ತಲ್ಲ, ಆಮೇಲೆ ಕರ್ಟನ್ ಬೇರೆ ಹಾಕ್ಬಿಟ್ಟಿರ್ತಾರೆ, ಯಾರೂ ಇಲ್ಲ, ತುಂಬ ಭಯ ಆಯಿತು. ಆ್ಯಕ್ಚುಲಿ ನಾನು ತುಂಬ ಧೈರ್ಯಸ್ತೆ, ವೆರಿ ಬೋಲ್ಡ್, ವೆರಿ ಬೋಲ್ಡ್. ಆದ್ರೂ ಆಕಾಶವಾಣಿಯಲ್ಲಿ ಬಂದು ಆಡಿಷನ್ ಹಾಡಬೇಕು ಅಂದರೆ ತುಂಬ ಭಯ ಆಗುತ್ತೆ, ಬಟ್ ಐ ಮ್ಯಾನೇಜ್, ಹಾಡೋಕ್ಕಾಯಿತು. ಆಮೇಲೆ ಬಿ ಗ್ರೇಡ್ ಆಡಿಷನ್ನು, 15 ನಿಮಿಷ ನನ್ನ ಚಾಯ್ಸು, ಅದೇ ಅರ್ಧ ಗಂಟೆ ಕಲೆ ಆಗಿ ಡೆಲ್ಲಿಗೆ ಹೋಗಿ ಅದೆಲ್ಲ ರಿಸಲ್ಟ್ ಎಲ್ಲ ಬರಬೇಕು. ಆವಾಗೆಲ್ಲ ಏನು ದೇವ್ರನಾಮ ಆಗಲಿ ಭಾವಗೀತೆ ಆಗಲಿ ಮೂರೂ ಡೆಲ್ಲಿಗೆ ಹೋಗ್ತಾಯಿತ್ತು. ದೇವ್ರ ದಯದಿಂದ ನಾನು ಎಲ್ಲ ಫುಲ್ ಆಗಿ ಸರಿ 89 ಆಕಾಶವಾಣಿಯಲ್ಲಿ ಕಾಲ್ಫರ್ ಮಾಡಿದ್ರು ಕೆಲಸಕ್ಕೆ, ಅದಕ್ಕೆ ಬಿಹೈ ಆಗಿರಬೇಕು.
1: ಓಕೆ,
0: ಬೈ ಗಾಡ್ಸ್ ಗ್ರೇಸ್ ಅಷ್ಟೊತ್ತಿಗೆ ಆಗಿತ್ತು ನನಗೆ ಬಿಹೈ. ಸೊ ಅಪ್ಲೈ ಮಾಡಿಕೊಂಡೆ. ಅಪ್ಲೈ ಮಾಡ್ಕೊಂಡಿದ ತಕ್ಷಣ ತುಂಬ ಟಫ್ ಆಗಿತ್ತು ನಮಗೆ ಇಂಟರ್ವ್ಯೂ. ತಂಬೂರ ಆಸ್ ತಂಬೂರ ಆರ್ಟಿಸ್ಟ್ ನಾವು ಮಾಡ್ಕೋಬೇಕು. ಸೊ ತಂಬೂರ ಆರ್ಟಿಸ್ಟ್ ಬಂದಾಗ 12 ಅದಕ್ಕೆ ಅಪ್ಲಿಕೆಂಟ್ಸ್ ಇದ್ರು. ನಾವು ಏನು ಮಾಡಬೇಕು ಅಂದರೆ ಘಟ ಅವ್ರು ನುಡ್ಸಿದ್ರೆ ಅದಕ್ಕೆ ಸರಿಗೆ ಶ್ರುತಿ ಮಾಡಬೇಕು, ಫ್ಲೂಟ್ ನುಡ್ಸಿದ್ರೆ ಅದಕ್ಕೆ ಶ್ರುತಿ ಮಾಡಬೇಕು, ಆಮೇಲೆ ಶ್ರುತಿ ತಂಬೂರಿ, ಇವಾಗೆಲ್ಲ ತಂಬೂರಿನೇ ನುಡ್ಸಲ್ವಲ್ಲ ಯಾರು,
1: ಎಲೆಕ್ಟ್ರಾನಿಕ್
0: ಬಂದ್ಬಿಟ್ಟಿದೆ, ಯಾರಿಗೂ ತಂಬೂರಿ ನಾವು ಹಾಕ್ಕೊಂಡು ಎಡಗೈಲಿ ತಾಳ ಹಾಕ್ಕೊಂಡು ಹಾಡಬೇಕು. ಆ ಥರ ಎಲ್ಲ ಇತ್ತು, ತುಂಬ ಬೈ ಗಾಡ್ಸ್ ಗ್ರೇಸ್. ಆಮೇಲೆ ನನಗೆ ಭಾವಗೀತೆ, ದೇವರ ನಾಮ, ಕ್ಲಾಸಿಕಲ್ ಮೂರು ಬಿಹೈ ಆಗಿದ್ದರಿಂದ, ದೇ ಗೇವ್ ಮೀ ಆ್ಯಂಡ್ ಎಮ್ ಎ ಮ್ಯೂಸಿಕ್ ಆಗಿರೋದ್ರಿಂದ ಐ ವಾಸ್ ದ ಫಸ್ಟ್ ಒನ್ ಟು ಬಿ ಸೆಲೆಕ್ಟೆಡ್ ಫಾರ್ ದ ಪೋಸ್ಟ್.
1: ಓಕೆ,
0: ಸೊ ಬೈ ಗಾಡ್ಸ್ ಗ್ರೇಸ್ ಆಕಾಶವಾಣಿಗೆ ಸೇರ್ಕೊಂಡು ಬೆಂಗಳೂರು, ಮೈಸೂರಿಂದ ಬೆಂಗಳೂರಿಗೆ 89 ಬೆಂಗಳೂರಿಗೆ ಬಂದು
1: ಆಕಾಶವಾಣಿ
0: ರೆಕಾರ್ಡಿಂಗ್ಸ್ ಎಲ್ಲ ಇಲ್ಲಿ. ಹೌದು, ಎಲ್ಲ ನವಸುಮಾಗೆಲ್ಲ ನಾವು ಮೈಸೂರಿಂದ ಬೆಂಗಳೂರಿಗೆ ಬರ್ತಾ ಇದ್ವಿ, ಎಚ್ ಕೆ ನಾರಾಯಣ್ ಡೈರೆಕ್ಷನ್, ಆಮೇಲೆ ಪದ್ಮಚರಣ್ ಡೈರೆಕ್ಷನ್ಗೆಲ್ಲ ಬೆಂಗಳೂರಿಗೆ ಬಂದು ಹಾಡ್ತಾ ಇದ್ವಿ. ಆಮೇಲೆ ಮೈಸೂರಲ್ಲಿ ತುಂಬಾ ರೆಕಾರ್ಡಿಂಗ್ ಆಗ್ತಾ ಇತ್ತು, ಅದಕ್ಕೆಲ್ಲ ಹಾಡ್ತಾ ಇದ್ವಿ, ಹಾಡ್ತಾ ಇದ್ದೆ ನಾನು. ಸೊ ತುಂಬಾ ಚೆನ್ನಾಗಿರ್ತಾ ಇತ್ತು.
1: ಆಕಾಶ್ ಬುಟ್ಟಿ ಕಾರ್ಯಕ್ರಮ ನಮ್ಮ ಆಕಾಶವಾಣಿ 90 ಪೂರೈಸುತ್ತಿರೋ ಸಂದರ್ಭದಲ್ಲಿ ನಾವು ಮಾಡ್ತಾ ಇರೋ ಕಾರ್ಯಕ್ರಮ ಇದು. ಸೊ ನಿಮ್ಮ ಅಭಿಪ್ರಾಯ ಅನುಭವಗಳನ್ನ ಈ ಸಂದರ್ಭದಲ್ಲಿ ನಮ್ಮ ಜೊತೆ ಹಂಚಿಕೊಂಡಿದ್ದೀರಾ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಪಾರ್ಟಿಸಿಪೇಟಿಂಗ್ ಇನ್ ದಿಸ್.
0: ಥ್ಯಾಂಕ್ಸ್ ಎ ಲಾಟ್. ತುಂಬಾ ನಿಮಗೆ ತುಂಬಾ ಥ್ಯಾಂಕ್ಸ್ ಹೇಳಬೇಕು ನಾನು, ಯಾಕೆಂದ್ರೆ ನನ್ನ ಇಂಟರ್ವ್ಯೂ ಮಾಡಿದ್ದಕ್ಕೆ. ಐ ಆಮ್ ಎವರ್ ಎವರ್ ಎವರ್ ಗ್ರೇಟ್ಫುಲ್ ಟು ಆಲ್ ಇಂಡಿಯಾ ರೇಡಿಯೋ. ಐ ಲವ್ ಆಲ್ ಇಂಡಿಯಾ ರೇಡಿಯೋ. ಥ್ಯಾಂಕ್ ಯು ಸೋ ಮಚ್.
1: ಥ್ಯಾಂಕ್ ಯು ಮೇಡಮ್. ಆಕಾಶಬುಟ್ಟಿ ಕಾರ್ಯಕ್ರಮದ ಈ ವಾರದ ಅತಿಥಿ ಖ್ಯಾತ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಲಾವಿದರಾದ ಪಿ ರಮಾ, ಇವರೊಂದಿಗೆ ಆಶಾ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಮ್ಯಾಜಿಕಲಿ ಆರ್ಟ್ಸ್ ಕೇಳ್ತಾ ಇದ್ದೀರಿ ಕನ್ನಡ ಕಾಮನಬಿಲ್ಲು ಆಕಾಶವಾಣಿ ಎಫ್.

0: ನಮ್ಮ ರೈನ್ಬೋದಲ್ಲಿ ಪ್ರತಿನಿತ್ಯವೂ ಕೂಡ ಮಧ್ಯಾಹ್ನ 2:30 to 3 o'clock ತನಕ ಆಕಾಶ ಬುಟ್ಟಿ ಕಾರ್ಯಕ್ರಮದಲ್ಲಿ ಬೇರೆ ಬೇರೆ ಕಲಾವಿದರು ಮತ್ತು ಆಕಾಶವಾಣಿಯ ಜೊತೆ ಒಡನಾಟ ಇಟ್ಟುಕೊಂಡವರ ಕುರಿತಾಗಿ ಮಾತುಕತೆಯನ್ನು ಕೇಳಿಸ್ಕೊಳ್ತೀರಿ. ಅವರ ಜೊತೆಗಿನ ಮಾತುಕತೆ ಈ ಹೊತ್ತಿನ ವಿಶೇಷ ಅಂತ ಹೇಳ್ತಾ ಇದ್ದೀವಿ. ಹಾಗೆಯೇ ಸರಿಯಾಗಿ 3 o'clock ನ್ಯಾಯವಾಣಿ ಕೂಡ ಪ್ರಸಾರ ಆಗುತ್ತೆ. ನ್ಯಾಯವಾಣಿಯಲ್ಲಿ ನ್ಯಾಯಾಂಗಕ್ಕೆ ಸಂಬಂಧಪಟ್ಟ ಹಾಗೆ ಕಾನೂನಿನ ಕುರಿತಾಗಿ ಅರಿವನ್ನು ಮೂಡಿಸುವಂತಹ ಕಾರ್ಯಕ್ರಮ ಸರಣಿ ಇದು ಕೂಡ ನಿಮ್ಮದಾಗತ್ತೆ ಆಕಾಶವಾಣಿ FM ರಾಯಂಪುರದಲ್ಲಿ. ಮಾತು, ಮಾಹಿತಿ, ಮನರಂಜನೆ ನಮ್ಮ ಉದ್ದೇಶ. ನಿರಂತರ ನಮ್ಮ ಜೊತೆಯಾಗಿರಿ, ನಮ್ಮ ಚಾನೆಲ್ನ ಕೇಳ್ತಾ ಇರಿ ಅಂತ ಹೇಳ್ತಾ ಇದೀಗ ಕೇಳಿ ನ್ಯಾಯವಾಣಿ.
1: ಆಕಾಶವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ. ಸಹಯೋಗ ನ್ಯಾಯ ಸಂಸ್ಥೆ.
2: ನ್ಯಾಯವಾಣಿ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ವಕೀಲರಾದ ಮಂಜೇಶ್ ಅವರು ಇದ್ದಾರೆ. ಸರ್ ನಮಸ್ಕಾರ.
3: ಸರ್ ನಮಸ್ತೆ ಸರ್.
2: ಇವತ್ತು ಈ ರಸ್ತೆ, ನೀರು, ವಿದ್ಯುತ್, ಕಸ ನಿರ್ವಹಣೆ ಮುಂತಾದ ವ್ಯವಸ್ಥೆಗಳು ಏನಿವೆ ಅದಕ್ಕೆ ನಾಗರಿಕರು ಏನಾದರೂ ಸಮಸ್ಯೆ ಅನುಭವಿಸಿದರೆ ಎಲ್ಲಿಗೆ ಮತ್ತು ಹೇಗೆ ದೂರು ಸಲ್ಲಿಸಬೇಕು ಅನ್ನೋ ಮಾಹಿತಿ ಬೇಕು ಸರ್.
3: ಖಂಡಿತವಾಗಿ ಸರ್. ಈ ಒಂದು ಸಮಸ್ಯೆಗಳು ಪ್ರತಿಯೊಬ್ಬ ಸಾರ್ವಜನಿಕರು ಸಹಿತ ಇವತ್ತು ಪ್ರಸ್ತುತವಾಗಿ ಎದುರಿಸ್ತಾ ಇರುವಂತಹ ಸಮಸ್ಯೆಗಳು ಸರ್. ಮಹಾನಗರ ಪಾಲಿಕೆಯಲ್ಲಿ ನಾವು ನೋಡಿದ್ರೆ ರಸ್ತೆಗೆ ಸಂಬಂಧಪಟ್ಟಂತಹ ಒಂದು ಡಿಪಾರ್ಟ್ಮೆಂಟು, ಜೊತೆಗೆ ನೀರು ಸರಬರಾಜಿಗೆ ಸಂಬಂಧಪಟ್ಟಂತಹ ಒಂದು ಶಾಖವಾರು ಇಲಾಖೆ, ಜೊತೆಗೆ ವಿದ್ಯುತ್ ಸಂಬಂಧಪಟ್ಟಂತಹ ಒಂದು ಶಾಖವಾರು ಇಲಾಖೆ, ಜೊತೆಗೆ ಕಸ ನಿರ್ವಹಣೆಗೆ ಸಂಬಂಧಪಟ್ಟಂತೆ ಒಂದು ಡಿಪಾರ್ಟ್ಮೆಂಟ್.
2: ಹೌದೌದು.
3: ಈಗೆಲ್ಲ ಬೆಂಗಳೂರು ಮಹಾನಗರ ಅಂದ್ಕೂಡಲೇ ವಾರ್ಡ್ ವೈಸ್ ನಾವು ಸಹಜವಾಗಿ ನೋಡ್ತಾ ಇದ್ದೀವಿ. ನಾವು ಪ್ರತಿಯೊಂದು ವಾರ್ಡ್ಗಳಲ್ಲೂ ವಾಸ ಮಾಡ್ತಾ ಇದ್ದೇವೆ. ಆ ವಾರ್ಡ್ ಅನ್ನ ಸಂಬಂಧಪಟ್ಟಂತಹ ಅವ್ರನ್ನೇ ಸಂಪರ್ಕ ಮಾಡಿ ಇದಕ್ಕೆ ಪರಿಹಾರವನ್ನ.
2: ಹೌದೌದು. ಆರೋಗ್ಯದ ಒಂದು ವ್ಯವಸ್ಥೆ ವಿಚಾರ ಬಂದಾಗ ನೈರ್ಮಲ್ಯ ಕಾಪಾಡುವಲ್ಲಿ ಹೆಲ್ತ್ ಇನ್ಸ್ಪೆಕ್ಟರ್ಸ್ ಇರ್ತಾರೆ, ಅವ್ರಿಗೆ ತಿಳಿಸಬೇಕಾಗತ್ತೆ. ನಗರಸಭೆಯಲ್ಲಿ ಹೋಗಿ ನಾವು ಆಯಾ ಒಂದು ವಿಭಾಗಕ್ಕೆ ಹೋಗಬೇಕಾಗತ್ತೆ.
3: ಖಂಡಿತವಾಗಿ.
2: ಅದೇ ರೀತಿ ವಿದ್ಯುತ್ತಿನ ಸಮಸ್ಯೆ ಸಹಜವಾಗಿ ಎಲ್ಲಿ ಯಾರು ವಿದ್ಯುತ್ ಪೂರೈಕೆ ಮಾಡ್ತಿರ್ತಾರೆ, ಯಾವ ಒಂದು ವಿದ್ಯುತ್ ಇಲಾಖೆ ಇರುತ್ತದೆ ಆಯಾ ಒಂದು ಭಾಗದಲ್ಲಿ ಹೋಗಬೇಕಾಗತ್ತೆ.
3: ಖಂಡಿತವಾಗಿ.
2: ನೀರಿಗೆ ಕೂಡ ಸಪರೇಟ್ ಆಗಿ, ಅದ್ರ ಬಿಲ್ಲು ಕೂಡ ಸಪರೇಟ್ ಬರುತ್ತೆ. ಒಳ್ಳೆಯ ನೀರನ್ನ ಸರಬರಾಜು ಮಾಡಬೇಕು. ಆಮೇಲೆ ಈಗ ತಾವು ಹೇಳಿದಂಗೆ ಹೋಗ್ತಾ ಇರ್ತೀವಿ, ರಸ್ತೆ ತುಂಬಾ ಸ್ವಚ್ಛವಾಗಿ ಕಾಣ್ತಾ ಇದೆ ಅಂತಂದ್ರೆ ಅಲ್ಲಿ ರಸ್ತೆಯನ್ನ ಸ್ವಚ್ಛತೆ ಮಾಡಿದಂತಹ ಶ್ರಮಿಕರು ಕೂಡ ಬಹಳ ಗಮನಾರ್ಹವಾದಂತಹ ಕೆಲಸ ಮಾಡಿರ್ತಾರೆ. ನಾವು ಇಷ್ಟೆಲ್ಲಾ ಕೆಲಸ ಮಾಡ್ತಾ ಇರ್ಬೇಕಾದ್ರೆ ಇದರಲ್ಲಿ ಏನಾದ್ರೂ ವ್ಯತ್ಯಯ ಆದ್ರೆ ತಾವು ಹೇಳದಂಗೆ ಬಹುತೇಕ ನಗರಸಭೆ, ಪುರಸಭೆ, ಆಯಾ ಭಾಗದಲ್ಲಿದ್ದಂತಹ ಸ್ಥಳೀಯ ಸಂಸ್ಥೆಗಳಿಗೆ ನಾವು ಸಂಪರ್ಕ ಮಾಡಬಹುದು
3: ಸರ್. ಇನ್ನೊಂದು ವಿಶೇಷವಾಗಿ ಇದರಿಂದ ಏನು ತೊಂದರೆಯನ್ನ ಅನುಭವಿಸ್ತಾರೆ, ನೇರವಾಗಿ ನಮ್ಮ ಹೈಕೋರ್ಟ್ ಕದವನ್ನ ತಟ್ಟುವಂತಹ ಕಾನೂನು ನಮ್ಮಲ್ಲಿ
2: ಇದೆ.
3: ಕೆಲವೊಂದ್ ಬಾರಿ ನಮ್ಮ ಸಾರ್ವಜನಿಕರನ್ನ ಪ್ರಶ್ನೆ ಉಟ್ಕೊಳ್ಳುತ್ತೆ, ಸರ್ ನೀವು ರಸ್ತೆ, ನೀರು, ವಿದ್ಯುತ್, ಕಸ ನಿರ್ವಹಣೆ ಮಹಾನಗರ ಪಾಲಿಕೆಗೆ ಬರುತ್ತೆ ಅಂತ ಹೇಳಿದ್ರಿ, ನಾವು ಅಲ್ಲಿ ಹೋಗಿ ಅರ್ಜಿ ಕೊಡಿ ಅಂತ ಕೇಳಿದ್ರಿ. ಆದ್ರೆ ಅವರೂ ಸಹಿತ ನಮ್ಗೆ ಸರಿಯಾಗಿ ರೆಸ್ಪಾನ್ಸ್ ಮಾಡ್ತಾ ಇಲ್ಲ, ಮಾಹಿತಿ ಕೊಡ್ತಾ ಇಲ್ಲ, ನಮಗೆ ಆ ನಿರ್ವಹಣೆ ಮಾಡಿಕೊಡ್ತಾ ಇಲ್ಲ ಅನ್ನುವಂತಹ ಅಂಶ ಬಂದಾಗ ನೇರವಾಗಿ ನಮ್ಮ ರಿಟ್ಟರ್ಜಿಯನ್ನ ಉಚ್ಚ ನ್ಯಾಯಾಲಯಕ್ಕೆ ಸಲ್ಲಿಸುವುದರ ತೊಂದರೆಯನ್ನ ನಿಭಾಯಿಸಿಕೊಳ್ಬಹುದಂತಹ ಕಾನೂನು ನಮ್ಮಲ್ಲಿ.
2: ಅಂದ್ರೆ ನಗರ ನೈರ್ಮಲೀಕರಣ ಅಂತ ಅನ್ನೋದು ಬಹಳ ಒಂದು ಪ್ರಮುಖವಾದಂತ ವಿಚಾರ. ಯಾಕಂದ್ರೆ ಸ್ವಚ್ಛ ಗಾಳಿ, ಪರಿಸರ, ನಾವು ಓಡಾಡುವಂತಹ ಪ್ರದೇಶ, ನಮ್ಮ ಮನೆಯಿಂದನೇ ಶುರು ಆಗುತ್ತೆ ಸ್ವಚ್ಛತೆ ಅಂತ ಅನ್ನೋದು. ಆದ್ರೂ ಹೊರಗಡೆ ಓಡಾಡುವಾಗ ಎಲ್ಲವೂ ಕೂಡ ಅಂದವಾಗಿ ಕಾಣಬೇಕು ಅಂತ ಅನ್ನೋದು ಮುಖ್ಯ. ಒಂದ್ ಕಡೆ ಒಂದು ಕಸದ ತೊಟ್ಟಿ ಸ್ವಚ್ಛತೆ ಆಗಿಲ್ಲ ಅಂತಂದ್ರೆ ಅದನ್ನ ಒಂದು ಫೋಟೋ ತೆಗೆದು ಆ್ಯಪ್ಗಳಲ್ಲಿ ಕೂಡ ಅಪ್ಲೋಡ್ ಮಾಡಿ ಕೆಲಸ ಮಾಡಿಸ್ಕೋಬಹುದು.
3: ಬಹಳ ಅಪ್ಡೇಟ್ ಆಗಿದೆ.
2: ಅದೇ ಒಂದು ಊರಿನ ಸೌಂದರ್ಯೀಕರಣ ಆಗಿರ್ಬೋದು, ಗಿಡ ಮರಗಳನ್ನು ನೆಡೋದಾಗಿರ್ಬೋದು, ಪಾರ್ಕ್ಗಳನ್ನು ಮೇಂಟೈನ್ ಮಾಡೋದಾಗಿರ್ಬೋದು, ಅವೆಲ್ಲವೂ ಚೆನ್ನಾಗಿ ನಾಗರಿಕರಿಗೆ ಬಳಕೆಗೆ ಯೋಗ್ಯವಾಗಿರುವಂತಹ ಸ್ಥಳಗಳು, ಸುಂದರವಾದ ತಾಣಗಳು ಆಗಿರೋದ್ರಿಂದ ಅದನ್ನ ನಾವು ಸರಿಯಾಗಿ ಇಡಬೇಕಾಗುತ್ತೆ.
3: ಸಾರ್ವಜನಿಕರಿಗೂ ಸಹಿತ ಒಂದು ಕರ್ತವ್ಯ ಆಗಿರ್ತದೆ.
2: ನಾಗರಿಕರು ಎಲ್ಲಿ ದೂರು ಸಲ್ಲಿಸಬೇಕು ಅಂತ ಅನ್ನೋದು ಬಹಳ ದೊಡ್ಡ ವಿಷಯ ಅಲ್ಲ. ಆಧುನಿಕ ಮೊಬೈಲ್ ಯುಗದಲ್ಲಿ ಕೂತಲ್ಲೇನೆ ಮಾಹಿತಿ ಎಲ್ಲಾ ಕಡೆನೂ ಕೊಡ್ಬೋದು.
3: ಎಲ್ಲ ಇವತ್ತೆಲ್ಲ ಬಹಳಷ್ಟು ಟೆಕ್ನಾಲಜಿ, ಬಹಳಷ್ಟು ಇಂಪ್ರೂವ್ಮೆಂಟ್ ಆಗಿರೋದ್ರಿಂದ, ಅಪ್ಡೇಟ್ ಆಗಿರೋದ್ರಿಂದ ಟೆಕ್ನಾಲಜಿ ಮೂಲಕನೇ ನಮ್ಮ ಕೆಲಸವನ್ನ ಮಾಡಿಸ್ಕೊಳ್ಳೋ
2: ಮತ್ತೆ ಎಲ್ಲಾ ಸೌಲಭ್ಯಗಳನ್ನ ಒಳ್ಳೆ ರೀತಿಯಲ್ಲಿ ಕೊಟ್ಟು ಒಂದು ಸ್ವಚ್ಛ ನಗರಿ ಅಂತೇಳಿ ಪ್ರಶಸ್ತಿ ತಗೊಳ್ಳೋಕೆ ಕೂಡ ಪ್ರಯತ್ನ ಮಾಡ್ತಿರ್ತಾರೆ ನಗರಗಳು. ಈ ಸೌಲಭ್ಯಗಳನ್ನ ದೂರು ಇರಲಾರದ ಹಾಗೆ ಅಥವಾ ದೂರನ್ನ ಕೂಡಲೇ ಅದನ್ನ ಪರಿಹಾರ ಮಾಡುವಲ್ಲಿ ಎಲ್ಲ ಸ್ಥಳೀಯ ಆಡಳಿತ ಸಂಸ್ಥೆಗಳು ಪ್ರಯತ್ನ ಮಾಡಬೇಕು ಅಂತ ಒಂದು ಸಂದೇಶ ಕೊಟ್ಟಂಗಾಯ್ತು.
3: ಹೌದು ಸರ್.
2: ವಕೀಲರಾದ ಮಂಜೇಶ್ ಅವರೇ, ನಮ್ಮ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದಗಳು. ನಮಸ್ಕಾರ.
3: ನಮಸ್ಕಾರ ಸರ್. ಧನ್ಯವಾದಗಳು.
1: ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ.

0: ಸಹಯೋಗ ನ್ಯಾಯ ಸಂಸ್ಥೆ. ಕಾನೂನು ಮಾಹಿತಿಗಾಗಿ ಕನ್ನಡ ಡಾಟ್ ನ್ಯಾಯ ಡಾಟ್ ಒಆರ್ಜಿ ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸ್ಆಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್,
1: ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ.
0: ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
2: ಇದುವರೆಗೂ ನ್ಯಾಯವಾಣಿ ಕೇಳಿಸಿಕೊಂಡ್ರಿ. ಮ್ಯೂಸಿಕಲಿ ಆರ್ಟ್ಸ್ ಮ್ಯಾಜಿಕಲಿ ಆರ್ಟ್ಸ್ ಕೇಳ್ತಾ ಇದ್ದೀರಿ. ಕನ್ನಡ ಕಾಮನ ಬಿಲ್ಲು ಆಕಾಶವಾಣಿ ಎಫ್ ಎಂ ರಾಯಂಬೋದಲ್ಲಿ ಹೊಂಬಿಸಿಲಿನ ಹೊತ್ತಿನಲ್ಲಿ ನಿಮ್ಮ ಜೊತೆಯಾಗಿ ಇರೋದು ನಾಗಶ್ರೀ. ಹೊಂಬಿಸಿಲೇನು ಬಿರುಬಿಸಿಲು ಅಂತ ಕೆಲವರು ಮೆಸೇಜ್ ಮಾಡ್ತೀರಾ, ಆದರೆ ನ್ಯೂಸ್ ಕೇಳಿಸ್ಕೊಂಡ್ರೆ ಗೊತ್ತಾಗಿರುತ್ತೆ ಈ ಒಂದು ವಾರ ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ವರದಿ ಕೊಟ್ಟಿದೆ. ಆ ಕಾರಣದಿಂದಾಗಿ ನಾವೆಲ್ಲ ಒಂದು ಸ್ವಲ್ಪ ಆಶಾವಾದದಿಂದ ಇರಬಹುದು ಅಂತ ಅನಿಸುತ್ತೆ. ಅಟ್ಲೀಸ್ಟ್ ಒಂದು ಸ್ವಲ್ಪನಾದರೂ ಮಳೆ ಬಂದರೆ ವಾರದಲ್ಲಿ ಒಂದು ಎರಡು ಮೂರು ದಿನ ಮಳೆ ಕಂಡ್ರಾದರೂ ಬಿಸಿಲಿನ ಧಗೆ, ಬಿಸಿಲಿನ ತಾಪಮಾನ ಕಡಿಮೆ ಆಗಬಹುದು ಅಂತ ಅಂದ್ಕೊಳ್ಳೋಣ. ಮತ್ತೀಗ ಖುಷಿ ಖುಷಿಯಾಗಿ ನಮ್ಮ ಹೋಮ್ ಬಿಸಿಲಿನ ಹೊತ್ತಿನಲ್ಲಿ ಪ್ರಶ್ನೆಗಳ ಕಡೆ ಮುಖ ಮಾಡೋಣ. ಮೊದಲ ಪ್ರಶ್ನೆ ಹೀಗಿದೆ ನೋಡಿ, ಇವುಗಳಲ್ಲಿ ಯಾವ ಕಾಯಿಲೆ ಇರುವಂತಹ ವ್ಯಕ್ತಿ ನೇತ್ರದಾನ ಮಾಡಬಹುದು ಅಂತ, ಇವುಗಳಲ್ಲಿ ಯಾವ ಒಂದು ರೋಗ ಇದ್ರೂ ಕೂಡ ನೇತ್ರದಾನ ಮಾಡಬಹುದು ಅಂತ ನಮ್ಮ ಪ್ರಶ್ನೆ. ನಾಲ್ಕು ಆಪ್ಷನ್ ಹೀಗಿದೆ: ಆಪ್ಷನ್ ಎ ಏಡ್ಸ್, ಆಪ್ಷನ್ ಬಿ ಅಸ್ತಮಾ, ಆಪ್ಷನ್ ಸಿ ಅಕ್ಯೂಟ್ ಲ್ಯುಕೇಮಿಯಾ, ಆಪ್ಷನ್ ಡಿ ಅಸ್ತಮಾ ಅಂಡ್ ಲ್ಯುಕೇಮಿಯಾ ಬೋತ್. ಆಪ್ಷನ್ ಎ ಏಡ್ಸ್, ಆಪ್ಷನ್ ಬಿ ಅಸ್ತಮಾ, ಆಪ್ಷನ್ ಸಿ ಅಕ್ಯೂಟ್ ಲ್ಯುಕೇಮಿಯಾ, ಆಪ್ಷನ್ ಡಿ ಅಸ್ತಮಾ ಅಂಡ್ ಲ್ಯುಕೇಮಿಯಾ ಬೋತ್, ಎರಡೂ ಇದ್ರೂ ಕೂಡ ಮಾಡಬಹುದಾ ಅಂತ ನಮ್ಮ ಪ್ರಶ್ನೆ. ಇವುಗಳಲ್ಲಿ ಯಾವ ಕಾಯಿಲೆ ಇರುವಂತಹ ವ್ಯಕ್ತಿ ನೇತ್ರದಾನ ಮಾಡಬಹುದು ಅನ್ನೋದನ್ನ ನಮಗೆ ತಿಳಿಸಿ. 9480901013 ನಮ್ಮ ವಾಟ್ಸ್ಆಪ್ ಸಂಖ್ಯೆ. ಎಂದಿನಂತೆ ಒಳ್ಳೆ ಒಳ್ಳೆ ಹಾಡುಗಳನ್ನಂತೂ ಕೇಳಿಸೋಕೆ ನಾವು ಸಿದ್ಧ ಆಗಿದ್ದೀವಿ. ಮೊದಲಿಗೆ ಓ ಗುಣವಂತ ನೀನೆಂದು ನನ್ನ ಸ್ವಂತ ಅನ್ನುವಂತ ಹಾಡನ್ನ ಕೇಳಿಸ್ತಾ ಇದ್ದೀವಿ. ಜೊತೆ ಜೊತೆಯಲ್ಲಿ ಚಿತ್ರದ ಹಾಡಿದು ಸೋನಿಕ ಮತ್ತು ಶ್ರೇಯಾ ಘೋಷಾಲ್ ಅವರ ವಾಯ್ಸ್ನಲ್ಲಿದೆ, ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯ, ವಿ ಹರಿಕೃಷ್ಣ ಅವರ ಸಂಗೀತ ಸಂಯೋಜನೆ.

ಮ್ಯೂಸಿಕಲಿ ಯಾರ್ಸ್ ಮ್ಯಾಜಿಕಲಿ ಯಾರ್ಸ್ ಕೇಳ್ತಾ ಇದ್ದೀರಿ ಕನ್ನಡ ಕಾಮನ ಬಿಲ್ಲು ಆಕಾಶವಾಣಿ ಎಫ್ ಎಂ ರಾಯಂಬೋದಲ್ಲಿ ನಾವು ಕೇಳಿದಂತಹ ಮೊದಲ ಪ್ರಶ್ನೆಗೆ ಯಾರೆಲ್ಲ ಕೂಡ ಸರಿಯಾದಂತಹ ಉತ್ತರ ಕೊಟ್ಟಿದ್ದಾರೆ ಅಂತ ನೋಡೋದಾದ್ರೆ ಹರೀಶ್, ಸಿಎನ್ ಲಕ್ಷ್ಮಣ, ಎನ್ ಆರ್ ಪ್ರಸಾದ್, ಆನಂದ್ ಆದೋನಿ, ಹಾಗೆ ನೇತ್ರಾ, ದಿಲೀಪ್ ಕಲ್ಯಾಣ್ಕರ್, ಶೆಟ್ಟಿಗೆರೆ, ಶ್ರೀಧರ್ ಮೂರ್ತಿ, ದೇವಿ ಸಿಂಗ್, ಪ್ರಸನ್ನ ಕುಮಾರ್, ಬಾಬಾ ಕಲ್ಯಾಣ್, ಇಷ್ಟು ಜನರ ಉತ್ತರ ಮೊದಲಿಗೆ ತಲುಪ್ತು ನಿಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳು. ಇನ್ನಷ್ಟು ಜನ ಸರಿಯಾದಂತಹ ಉತ್ತರವನ್ನು ಕೊಟ್ಟಿರಬಹುದು, ನಿಮ್ಮ ಹೆಸರು ಹೇಳಿಲ್ಲ ಅಂತ ಬೇಜಾರು ಮಾಡ್ಕೋಬೇಡಿ, ಮುಂದಿನ ಪ್ರಶ್ನೆಗಳಿಗೆ ಅಟೆಂಪ್ಟ್ ಮಾಡಿ ಆಲ್ ದಿ ಬೆಸ್ಟ್ ಅಂತ ಹೇಳ್ತಾ ಸರಿಯಾದಂತಹ ಉತ್ತರ ಆಗಿದ್ದು ಆಪ್ಷನ್ ಬಿ, ಅಸ್ತಮಾ. ಇವುಗಳಲ್ಲಿ ಯಾವ ಕಾಯಿಲೆ ಇರುವಂತಹ ವ್ಯಕ್ತಿ ನೇತ್ರದಾನ ಮಾಡಬಹುದು ಅಂತ ಕೇಳಿದ್ವಿ. ನೇತ್ರದಾನ ಮಾಡುವಂತಹ ವ್ಯಕ್ತಿಗೆ ಒಂದು ವೇಳೆ ಅಸ್ತಮಾ ಇದ್ರೂ ಕೂಡ ಪರವಾಗಿಲ್ಲ, ಆದರೆ ಏಡ್ಸ್ ಇದ್ರೆ ಅಥವಾ ಅಕ್ಯೂಟ್ ಲ್ಯುಕೇಮಿಯಾ ಪೇಷಂಟ್ ಆಗಿದ್ರೆ ಖಂಡಿತ ಅವರು ನೇತ್ರದಾನ ಮಾಡೋದಕ್ಕೆ ಸಾಧ್ಯ ಇಲ್ಲ. ಯಾರಿಗೆಲ್ಲ ಏಡ್ಸ್ ಇರುತ್ತೆ ಅಥವಾ ಹೆಪಟೈಟಿಸ್ ಬಿ ಮತ್ತು ಸಿ ಇರುತ್ತೆ, ರೇಬಿಸಿಂದ ತೀರ್ಕೊಂಡಿರ್ತಾರೆ, ಅಥವಾ ಸೆಪ್ಟಿಸೀಮಿಯಾ ಆಗಿರುತ್ತೆ, ಅಕ್ಯೂಟ್ ಲಿಕೇಮಿಯಾ ಅಂದರೆ ಬ್ಲಡ್ ಕ್ಯಾನ್ಸರ್ ಆಗಿರುತ್ತೆ, ಅಥವಾ ಟೆಟನಸ್, ಕಾಲರಾ, ಬೇರೆ ಯಾವುದಾದ್ರೂ ಇನ್ಫೆಕ್ಷಿಯಸ್ ಡಿಸೀಸಸ್, ಇವಾಗ ಮೆನಿಂಜೈಟಿಸ್ ಇರಬಹುದು, ಇಂತಹ ಕಾಯಿಲೆಗಳಿಂದ ಅವರೇನಾದರೂ ಮೃತಪಟ್ಟಿದ್ರೆ ನೇತ್ರದಾನ ಮಾಡೋದಕ್ಕೆ ಸಾಧ್ಯ ಇಲ್ಲ. ಆದರೆ ಯಾರಿಗೆ ಮಧುಮೇಹ ಇರುತ್ತೆ ಅಥವಾ ಅಸ್ತಮಾ ಇರುತ್ತೆ ಅಥವಾ ಹೈ ಬಿ ಪಿ ಇರುತ್ತೆ, ಲೋ ಬಿ ಪಿ ಇರುತ್ತೆ, ಇಂಥವ್ರಿಗೆ, ಮತ್ತು ಯಾರು ಕನ್ನಡಕವನ್ನು ಧರಿಸ್ತಾರೆ, ಯಾರಿಗೆ ಕ್ಯಾಟ್ರಾಕ್ಟ್ ಆಪರೇಷನ್ ಆಗಿರುತ್ತೆ, ಇವರೆಲ್ಲರೂ ಕೂಡ ನೇತ್ರದಾನ ಮಾಡಬಹುದು ಅವರೆಲ್ಲ. ಆಯ್ತಾ, ನನಗೆ ಬಿ ಪಿ ಇದೆ, ನನಗೆ ಶುಗರ್ ಇದೆ, ಅಥವಾ ನನಗೆ ಆಲ್ರೆಡಿ ಕಣ್ಣಿನ ಆಪರೇಷನ್ ಮಾಡಿಸ್ಕೊಂಡಿದ್ದೀನಿ, ಕ್ಯಾಟ್ರಾಕ್ಟ್ ಬಂದಿತ್ತು, ಕಣ್ಣಿನ ಪೊರೆಯ ತೆಗೆಸಿದ್ದೀನಿ, ಅಥವಾ ನಾನು ಸ್ಪೆಕ್ಸ್ ಹಾಕ್ಕೊಳ್ತೀನಿ, ನಾನು ನೇತ್ರದಾನ ಮಾಡುವ ಹಾಗಿಲ್ಲ ಅಂತ ನೀವೇನಾದರೂ ಅಂದ್ಕೊಂಡಿದ್ದೆ ಖಂಡಿತ ತಪ್ಪು. ಈ ಎಲ್ಲ ವ್ಯಕ್ತಿಗಳು ಖಂಡಿತವಾಗಿಯೂ ನೇತ್ರದಾನ ಮಾಡಬಹುದು. ಇದು ನಮ್ಮ ಮೊದಲ ಪ್ರಶ್ನೆ ಆಗಿತ್ತು. ಮುಂದಿನ ಪ್ರಶ್ನೆ ಹೇಗಿದೆ ನೋಡಿ. ಫೋಟೋಸಿಂಥೆಸಿಸಲ್ಲಿ ಲೀಸ್ಟ್ ಎಫೆಕ್ಟಿವ್ ಅಂದರೆ ಅತ್ಯಂತ ಕಡಿಮೆ ಪ್ರಭಾವಶಾಲಿ ಬೆಳಕು ಯಾವುದು? ಫೋಟೋಸಿಂಥೆಸಿಸ್ಗೆ ತುಂಬ ಕಡಿಮೆ ಪ್ರಭಾವಶಾಲಿ ಬೆಳಕು ಯಾವುದು? ಬ್ಲೂ ಲೈಟ್, ಗ್ರೀನ್ ಲೈಟ್, ರೆಡ್ ಲೈಟ್, ಸನ್ಲೈಟ್ ಅಂತ ನಾಲ್ಕು ಆಪ್ಷನ್. ಆಪ್ಷನ್ ಎ ಬ್ಲೂ ಲೈಟ್ ನೀಲಿ ಬೆಳಕು, ಆಪ್ಷನ್ ಬಿ ಗ್ರೀನ್ ಲೈಟ್ ಹಸಿರು ಬೆಳಕು, ಆಪ್ಷನ್ ಸಿ ರೆಡ್ ಲೈಟ್ ಕೆಂಪು ಬೆಳಕು, ಆಪ್ಷನ್ ಡಿ ಸನ್ಲೈಟ್ ಸೂರ್ಯನ ಬೆಳಕು. ಇವಿಷ್ಟರಲ್ಲಿ ಯಾವುದು ಫೋಟೋಸಿಂಥೆಸಿಸ್ಗೆ ಅತ್ಯಂತ ಕಡಿಮೆ ಪ್ರಭಾವಶಾಲಿ, ಲೀಸ್ಟ್ ಎಫೆಕ್ಟಿವ್, ನೀವು ನಮಗೆ ತಿಳಿಸಬೇಕು. 9480901013 ನಮ್ಮ ವಾಟ್ಸಪ್ ಸಂಖ್ಯೆ. ಇದೀಗ ನನ್ನ ಪ್ರೀತಿಯ ದೇವತೆಯು ಬಳ್ಳಿ ಬಂದಳು ಅನ್ನುವಂತಹ ಗೀತೆಯನ್ನು ಕೇಳಿಸ್ತಾ ಇದ್ದೀವಿ. ನಿನ್ನೆ ಪ್ರೀತಿಸುವ ಚಿತ್ರದ ಹಾಡಿದ್ದು ಕೆ ಕಲ್ಯಾಣ ಅವರ ಸಾಹಿತ್ಯ, ರಾಜೇಶ್ ರಾಮನಾಥ್ ಅವರ ಸಂಗೀತ ಸಂಯೋಜನೆ, ರಾಜೇಶ್ ಕೃಷ್ಣನ್ ಅವರ ವಹಿಸಲಿದೆ ಈ ಹಾಡು.

ಆಕಾಶವಾಣಿ ಎಫ್ಎಂ ರಾಯಂಬ ಕೇಳ್ತಾ ಇದ್ದೀರಿ. ಹೊಂಬಿಸಿಲಿನ ಹೊತ್ತಿನಲ್ಲಿ ಯಾರೆಲ್ಲ ಕೂಡ ಸರಿಯಾದಂತಹ ಉತ್ತರ ಕಳಿಸಿದ್ದಾರೆ ಅಂದ್ರೆ ಜಗದಂಬಿಕಾ, ಪದ್ಮಶ್ರೀ, ಸುಧಾ ಬುದಿಹಾಳ್, ವಾಣಿಶ್ರೀ, ನೋಬಲ್, ಬಿಂದು, ಪ್ರಕಾಶ್, ಸಿದ್ದಲಿಂಗಮೂರ್ತಿ, ಅನಂತಮೂರ್ತಿ, ಭಾಗ್ಯರಾಮಣ್ಣ, ಹಾಗೆ ಚನ್ನಬಸಪ್ಪ ಕರಮಡಿ. ಇಷ್ಟು ಜನರ ಉತ್ತರ ಸರಿಯಾಗಿದೆ. ನಿಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳು. ನಾವು ಕೇಳಿದ್ವಿ ಫೋಟೋಸಿಂಥಸಿಸ್ ಅಲ್ಲಿ ಲೀಸ್ಟ್ ಎಫೆಕ್ಟಿವ್, ಅತ್ಯಂತ ಕಡಿಮೆ ಪ್ರಭಾವಶಾಲಿ ಬೆಳಕು ಯಾವುದು ಅಂತ. ಸರಿಯಾದಂತಹ ಉತ್ತರ ಆಗಿತ್ತು ಹಸಿರು ಬೆಳಕು. ನಿಮಗೆಲ್ಲ ಗೊತ್ತಿರಬಹುದು, ಪಾಚಿಯಲ್ಲಿ ಇರಬಹುದು ಅಥವಾ ಗಿಡಗಳಲ್ಲಿ ಇರಬಹುದು, ಕ್ಲೋರೋಫಿಲ್, ಪತ್ರಹರಿತು ಅನ್ನುವಂತಹ ಒಂದು ಪಿಗ್ನಮೆಂಟ್ ಇರುತ್ತೆ. ಈ ಒಂದು

ಪಿಗ್ಮೆಂಟ್ ಲೈಟ್ ಎನರ್ಜಿಯನ್ನು ಕೆಮಿಕಲ್ ಎನರ್ಜಿಯಾಗಿ ಕನ್ವರ್ಟ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ ಅಂತ. ಈ ಒಂದು ಲೈಟ್ ಎನರ್ಜಿಯನ್ನು ಕೆಮಿಕಲ್ ಎನರ್ಜಿಯಾಗಿ ಕನ್ವರ್ಟ್ ಮಾಡುವಂತಹ ಪತ್ರಹರಿತು ಕ್ಲೋರೋಫಿಲ್ ಏನು ಇರುತ್ತೆ, ಇದು ಕೂಡ ಹಸಿರು ಬಣ್ಣಕ್ಕೆ ಕಾರಣ. ಮತ್ತು ಇದು ಹಸಿರು ಬಣ್ಣವನ್ನು ರಿಫ್ಲೆಕ್ಟ್ ಮಾಡಿಬಿಡತ್ತೆ, ಪ್ರತಿಫಲಿಸಿ ಬಿಡತ್ತೆ, ಅಬ್ಸಾರ್ಬ್ ಮಾಡಿಕೊಳ್ಳಲ್ಲ, ಅಂದರೆ ಅದು ಹೀರಿಕೊಳ್ಳಲ್ಲ, ಬದಲಾಗಿ ಪ್ರತಿಫಲಿಸಿ ಬಿಡತ್ತೆ. ಇದೇ ಕಾರಣಕ್ಕಾಗಿ ಇದು ಫೋಟೋಸಿಂಥೆಸಿಸ್ಗೆ ಲೀಸ್ಟ್ ಎಫೆಕ್ಟಿವ್, ಅತ್ಯಂತ ಕಡಿಮೆ ಪ್ರಭಾವಶಾಲಿ ಅಂತ ಹೇಳಲಾಗತ್ತೆ. ಹಸಿರು ಹಸಿರನ್ನು ಹೀರ್ಕೊಳ್ಳೋದಿಲ್ಲ, ಮತ್ತು ಅದು ಮಾಡಬೇಕಾದಂಥ ಪ್ರಾಸೆಸ್ನ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಈ ಕಾರಣಕ್ಕಾಗಿ ಅಂತ ಹೇಳ್ತಾ, ಹಸಿರು ಬೆಳಕು ಅಂತ ಯಾರೆಲ್ಲ ಉತ್ತರ ಕೊಟ್ರಿ ನಿಮ್ಮೆಲ್ಲರಿಗೂ ಅಭಿನಂದನೆಗಳು. ನಿಮ್ಮ ಹೆಸರು ಹೇಳಿಲ್ಲ ಅಂದರೆ ಬೇಜಾರು ಮಾಡ್ಕೋಬೇಡಿ, ಮುಂದೆ ಮತ್ತಷ್ಟು ಪ್ರಶ್ನೆಗಳು ಕಾಯ್ತಾ ಇದೆ. ಕೇಳ್ತಾ ಇರಿ ಆಕಾಶವಾಣಿ FM ರೈನ್ಬೋ, ಮಧುರವಾದ ಮಾತಿಗೆ ಮಧುರವಾದ ಹಾಡಿಗೆ.

ಮ್ಯೂಸಿಕಲಿ ಆರ್ಟ್ಸ್ ಮ್ಯಾಜಿಕಲಿ ಆರ್ಟ್ಸ್ ಕೇಳ್ತಾ ಇದ್ದೀರಿ ಕನ್ನಡ ಕಾಮನಬಿಲ್ಲು ಆಕಾಶವಾಣಿ ಎಫ್ಎಂ ರೈಂಬೋದಲ್ಲಿ ಹೊಂಬಿಸಿಲಿನ ಹೊತ್ತಿನಲ್ಲಿ ಮುಂದಿನ ಪ್ರಶ್ನೆ ಹೀಗಿದೆ. ಯಾವ ಮರದ ಚಕ್ಕೆ ಅಥವಾ ಬಾರ್ಕಿಂದ ಕ್ವಿನೈನ್ ಅನ್ನ ಎಕ್ಸ್ಟ್ರಾಕ್ಟ್ ಮಾಡಲಾಗತ್ತೆ? ಯಾವ ಮರದ ಚಕ್ಕೆ ಅಥವಾ ಬಾರ್ಕಿಂದ ಕ್ವಿನೈನ್ ಅನ್ನ ಎಕ್ಸ್ಟ್ರಾಕ್ಟ್ ಮಾಡಲಾಗತ್ತೆ? ಕ್ವಿನೈನ್ ನಿಮಗೆ ಗೊತ್ತಿರೋ ಹಾಗೆ ಇದು ಜ್ವರಕ್ಕೆ ಔಷಧಿಯಾಗಿ ಬಳಸಲಾಗತ್ತೆ. ಸುಮಾರು 1600 ಇಸವಿಯಿಂದ ಕೂಡ ಇದನ್ನು ಮಲೇರಿಯಾಗೆ ಔಷಧಿಯಾಗಿ ಬಳಸಲಾಗ್ತಿತ್ತು. ಇದನ್ನು ಯಾವ ಮರದ ತೊಗಟೆಯಿಂದ ಅಥವಾ ಚಕ್ಕೆಯಿಂದ ಎಕ್ಸ್ಟ್ರಾಕ್ಟ್ ಮಾಡಲಾಗತ್ತೆ? ಆಪ್ಷನ್ ಎ ಯುಕಲಿಪ್ಟಸ್, ಆಪ್ಷನ್ ಬಿ ಸಿಂಕೋನಾ, ಆಪ್ಷನ್ ಸಿ ನೀಮ್, ಆಪ್ಷನ್ ಡಿ ಸೆಡಾರ್. ಆಪ್ಷನ್ ಎ ಯುಕಲಿಪ್ಟಸ್, ಆಪ್ಷನ್ ಬಿ ಸಿಂಕೋನಾ, ಆಪ್ಷನ್ ಸಿ ನೀಮ್, ಆಪ್ಷನ್ ಡಿ ಸೆಡಾರ್. ಬೇಗ ಬೇಗ ನಿಮ್ಮ ಉತ್ತರ ನಮ್ಮ ಕಡೆಗೆ ಬರಲಿ. 9480901013 ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ. ಇದೀಗ ಮನಸ್ಸು ಕದಿಯೋ ಅಂತ ಹಾಡು ಬರ್ತಾ ಇದೆ, ಹೌದು, ಚೋರಿ ಆಗಿದೆ ಏನನ್ನೋದಿಲ್ಲ ಅನ್ನೋಂಥ ಗೀತೆ. ಪ್ರೀತ್ ಸೋತಪ್ಪ ಚಿತ್ರದಿಂದ, ಎಸ್ ಪಿ ಬಿ ಮತ್ತು ಚಿತ್ರ ಅವರು ಹಾಡಿದ್ದಾರೆ. ಹಂಸಲೇಖ ಅವರ ಸಂಗೀತ ಮತ್ತು ಸಾಹಿತ್ಯ ಇದೆ.

ನಿಮ್ಮ ದಿಲ್ ಕೂಡ ಚೋರಿ ಆಗ್ಬಿಡ್ತಾ ಹಾಡನ್ನ ಕೇಳ್ತಾ? ಯಾರೆಲ್ಲ ಕೂಡ ಸರಿ ಉತ್ತರ ಕೊಟ್ಟಿದ್ದಾರೆ ಅಂತ ನೋಡೋದಾದರೆ, ಸುಧಾ ನಾರಾಯಣ್, ಶ್ರೀಲಕ್ಷ್ಮಿ ಗುರುರಾಜ್, ಮಮತಾ ನಾಗರಾಜ್, ಪ್ರಮೀಳಾ, ಎನ್ ಜಿ ಬಸವರಾಜ್, ವರಲಕ್ಷ್ಮಿ, ಗಾಯತ್ರಿ, ಉದಯ್ ಮಾಟಿ, ಎ ಹರಿಹರನ್ ಮತ್ತು ಎಸ್ ಎಂ ಶೋಭಾ, ಇಷ್ಟು ಜನರ ಉತ್ತರ ಸರಿಯಾಗಿತ್ತು. ಯಾವ ಮರದ ಚಕ್ಕೆ ಅಥವಾ ಬಾರ್ಕಿಂದ ಕ್ವಿನೈನನ್ನು ಎಕ್ಸ್ಟ್ರಾಕ್ಟ್ ಮಾಡಲಾಗತ್ತೆ ಅಂತ ಕೇಳಿದ್ದೆ. ತುಂಬ ಜನ ಯಾಮಾರಿದ್ದು ಬೇವಿನ ಜೊತೆ. ಹೌದು, ಬೇವು ಅಂತ ತುಂಬ ಜನ ಉತ್ತರ ಕೊಟ್ರಿ, ಅದನ್ನು ಬಿಟ್ಟರೆ ಸರಿಯಾದಂಥ ಉತ್ತರವನ್ನೇ ಕೊಟ್ಟಿದ್ದು. ಆ್ಯಕ್ಚುಲಿ ಸಿಂಕೋನ ಮರದ ಚಕ್ಕೆಯಿಂದ ಬಾರ್ಕಿಂದ ಈ ಒಂದು ಕ್ವಿನೈನನ್ನು ತಯಾರಿಸಲಾಗತ್ತೆ, ಕ್ವಿನೈನನ್ನು ಎಕ್ಸ್ಟ್ರಾಕ್ಟ್ ಮಾಡಲಾಗತ್ತೆ. ಇದನ್ನು 1600 ಇಸ್ವಿಯಿಂದಲೇ ನಮಗೆ ಬಳಸೋದಕ್ಕೆ ಗೊತ್ತಿತ್ತು. ಇದನ್ನು ಮಲೇರಿಯಾಗೆ ಒಂದು ಟ್ರೀಟ್ಮೆಂಟಾಗಿ ಬಳಸ್ತಾ ಇದ್ರು, ಮತ್ತು ಇವತ್ತಿಗೂ ಕೂಡ ಇದನ್ನು ಆ್ಯಂಟಿಫೀವರ್ ಏಜೆಂಟಾಗಿ ಬಳಸಲಾಗತ್ತೆ. ಹಾಗೆ ಇವತ್ತಿನ ಹೊಂಬಿಸಿಲು ಕಾರ್ಯಕ್ರಮಕ್ಕೆ ಯಾರೆಲ್ಲ ಕೂಡ ಮೆಸೇಜ್ ಮಾಡ್ತಾ ಇದ್ದೀರಿ, ನಿಮ್ಮೆಲ್ಲರಿಗೂ ಕೂಡ ಮತ್ತೊಂದು ಪ್ರಶ್ನೆಯನ್ನು ಕೇಳಬೇಕು ಅಂತ ಅನ್ನಿಸ್ತು. ಅತ್ಯಂತ ವಿಷಕಾರಿ ಪದಾರ್ಥಗಳನ್ನು ಸೋಸುವ ಅಥವಾ ಶೋಧಿಸುವ, ಡಿಟಾಕ್ಸಿಫೈ ಮಾಡುವಂತಹ ಅಂಗ ಯಾವುದು? ಮನುಷ್ಯನಲ್ಲಿ ಅತ್ಯಂತ ವಿಷಕಾರಿ ಪದಾರ್ಥಗಳನ್ನ ನೀವು ಏನು ಕುಡಿತೀರಾ, ಏನು ತಿಂತೀರಾ, ಏನೇನೋ ಮೆಡಿಸಿನ್ಸ್ ಹಾಕೋದಿರಬಹುದು, ಡ್ರಗ್ಸ್ ತಗೊಳ್ಳೋದಿರಬಹುದು, ಈ ಎಲ್ಲ ಚಟಗಳಿಂದ ಅಥವಾ ಈ ಎಲ್ಲ ನಮ್ಮ ತಪ್ಪು ನಿರ್ಧಾರಗಳಿಂದ ಏಟು ತಿನ್ನುವಂತಹ ಅಂಗ ಯಾವುದು? ಯಾಕೆಂದರೆ ಇದೇ ಅಂಗ ಆ ಎಲ್ಲ ಪದಾರ್ಥಗಳನ್ನು ಕೂಡ ಪ್ರೊಸೆಸ್ ಮಾಡಿ ದೇಹದಿಂದ ಹೊರಹಾಕೋಕ್ಕೆ ಶ್ರಮಿಸುತ್ತೆ. 4 ಆಪ್ಷನ್ಸ್ ಹೀಗಿದೆ: ಆಪ್ಷನ್ ಎ ಲಿವರ್, ಆಪ್ಷನ್ ಬಿ ಕಿಡ್ನಿ, ಆಪ್ಷನ್ ಸಿ ಲಂಗ್ಸ್, ಆಪ್ಷನ್ ಡಿ ಹೊಟ್ಟೆ, ಸ್ಟಮಕ್. 4 ಆಪ್ಷನ್ ಹೀಗಿದೆ: ಆಪ್ಷನ್ ಎ ಲಿವರ್, ಆಪ್ಷನ್ ಬಿ ಕಿಡ್ನಿ, ಆಪ್ಷನ್ ಸಿ ಲಂಗ್ಸ್, ಆಪ್ಷನ್ ಡಿ ಸ್ಟೊಮಕ್. ಬೇಗ ಬೇಗ ಉತ್ತರ ಹೇಳಿ. ನಮ್ಮ ದೇಹದಲ್ಲಿ ತುಂಬ ಏಟು ತಿನ್ನುವಂಥ ಅಂಗ ಯಾವುದು? ನಮ್ಮ ದುರಭ್ಯಾಸಗಳಿಂದ, ಕೆಟ್ಟ ಅಭ್ಯಾಸಗಳಿಂದ. ಯಾಕೆಂದರೆ ಇದೇ ಡಿಟಾಕ್ಸಿಫೈ ಮಾಡೋದಕ್ಕೆ ಬಹಳ ಮುಖ್ಯವಾಗಿರುವಂಥ ಅಂಗ.

ಆಕಾಶವಾಣಿ ಎಫ್ಎಂ ರೈನ್ಬೋ ಕೇಳ್ತಾ ಇದ್ದೀರಿ. ಹೊಂ ಬಿಸಿಲಿನ ಹೊತ್ತಿನಲ್ಲಿ ಸರಿಯಾದಂತಹ ಉತ್ತರ ಕೊಟ್ಟಿರೋದು ರಘುನಾರಾಯಣ್, ಸುಪ್ರೀತಾ, ದಯಾನಂದ, ರಘುವೀರ್, ಪುಟ್ಟರಾಜು, ವತ್ಸಲಮೂರ್ತಿ, ಕುಮಾರ್ ಜೋಗಿಹಳ್ಳಿ, ಹಾಗೆ ಸುರೇಂದ್ರ, ಮಂಜುನಾಥ್, ಗುರುರಾಜ್ ಕುಟುಂಬದವರು, ಮಂಜುನಾಥ್ ಇಂದರ್ಗಿ, ಇಷ್ಟು ಜನರ ಉತ್ತರ ಸರಿಯಾಗಿತ್ತು. ನಿಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳು. ನಾವು ಕೇಳಿದ್ವಿ, ಅತ್ಯಂತ ವಿಷಕಾರಿ ಪದಾರ್ಥಗಳನ್ನು ಸೋಸುವ ಶೋಧಿಸುವ ಅಂಗ ಯಾವುದು, ನಮ್ಮ ಕೆಟ್ಟ ಅಭ್ಯಾಸಗಳಿಂದ ಏಟು ತಿನ್ನುವಂಥ ಅಂಗ ಯಾವುದು ಅಂತ. ಅದಕ್ಕೆ ಸರಿಯಾದಂಥ ಉತ್ತರ ಆಗಿತ್ತು ಲಿವರ್. ಯಾರೆಲ್ಲ ಕೂಡ ಲಿವರ್ ಅಂತ ಸರಿಯಾಗಿ ಗೆಸ್ ಮಾಡಿದ್ರಿ, ನಿಮ್ಮ ಊಹೆ ಸರಿಯಾಗಿ

ಕಾಲ ನೋಡ್ಕೊಳ್ತೀವಿ ಅಷ್ಟು ಕಾಲ ನಮಗೆ ಇಡೀ ದೇಹ ಸುಸ್ಥಿತಿಯಲ್ಲಿ ಇರುತ್ತೆ ಅಂತ ಹೇಳಬಹುದು. ಇದೇ ಕಾರಣಕ್ಕಾಗಿ ಅತಿಯಾದ ಜಿಡ್ಡಿನ ಪದಾರ್ಥಗಳಿರಬಹುದು ಅಥವಾ ಬೇಡದೇ ಇರುವಂತಹ ಮದ್ಯಪಾನ ಧೂಮಪಾನದಂತಹ ಚಟಗಳಿರಬಹುದು ಮತ್ತು ಡ್ರಗ್ಸ್ನ ಸೇವನೆ ಇರಬಹುದು, ಆಮೇಲೆ ನಮಗೆ ಗೊತ್ತಿಲ್ಲದ ಹಾಗೆ ಸುಮ್ಮನೆ ಏನೇನಕ್ಕೋ ಮೆಡಿಸಿನ್ಸ್ನ ತೊಗೊಳ್ಳೋಂಥದ್ದು ಇರ್ಬೋದು. ಇಂಥೆಲ್ಲ ನಮ್ಮ ದೇಹವನ್ನು ನಾವು ಟೇಕನ್ ಫಾರ್ ಗ್ರಾಂಟೆಡ್ ಮಾಡ್ಕೊಂಬಿಟ್ಟಿರ್ತೀವಿ. ಬಿಡು, ಏನಾಗಲ್ಲ, ನಡೆಯುತ್ತೆ ಬಿಡು, ಬರೀ ಅಜೀರ್ಣ ತಾನೆ, ಬರೀ ಹುಳಿ ತೆಗ್ತಾನೆ, ಸರಿ ಹೋಗುತ್ತೆ ಬಿಡು ಅಂತ ಅಂದ್ಕೊಂಡು ಎಷ್ಟೋ ಸಲ ಅದು ಕೊಡ್ತಾ ಇರುವಂತಹ ಚಿಹ್ನೆಗಳನ್ನ ನಾವು ದಾಖಲಿಸ್ಕೊಳ್ಳದೆ ಮನಸ್ಸಿನಲ್ಲಿ ಅದನ್ನು ಸೀರಿಯಸ್ ಆಗಿ ಗಂಭೀರವಾಗಿ ಪರಿಗಣಿಸ್ತಾ ಮುಂದಕ್ಕೆ ಹೋಗ್ತಾ ಇರ್ತೀವಿ. ಮುಂದೆ ಯಾವತ್ತೋ ತುಂಬ ದೊಡ್ಡದಾಗಿ ತೊಂದರೆ ಆದಾಗ ಯೋಚನೆ ಮಾಡ್ತೀವಿ, ನಂಗೆ ಗೊತ್ತೇ ಆಗಿಲ್ಲ ನೋಡು ಅಂತ ಅಂದ್ಕೊಳ್ತೀವಿ. ಆದರೆ ದೇಹ ಸಣ್ಣದಾಗಿ ಸೂಚನೆಯನ್ನು ಕೊಡೋದಕ್ಕೆ ಶುರು ಮಾಡಿರುತ್ತೆ. ಆ ಕಾರಣದಿಂದಾಗಿ ಆರೋಗ್ಯವನ್ನು ಜೋಪಾನವಾಗಿ ಇಟ್ಕೊಳ್ಳಿ ಅಂತ ಹೇಳ್ತಾ ಇದೀಗ ಚಂದದೊಂದು ಗೀತೆ ನಿಮ್ಮ ಜೊತೆಯಾಗ್ತಾ ಇದೆ. ಈ ಹಾಡಿನ ನಂತರ ಮುಂದಿನ ಪ್ರಶ್ನೆ ನಿಮ್ಮದಾಗತ್ತೆ.

ಆಕಾಶವಾಣಿ ಎಫ್ಎಂ ರೈನ್ಬೋ ಕೇಳ್ತಾ ಇದ್ದೀರಿ. ಇದೀಗ ಪ್ರಶ್ನೆಯನ್ನು ಕೇಳುವಂತಹ ಸಮಯ. ಎಂಡೇಂಜರ್ಡ್ ಸ್ಪೀಷೀಸನ್ನು IUCN ಯಾವ ಬಣ್ಣದ ಪುಸ್ತಕದಲ್ಲಿ ಪಟ್ಟಿ ಮಾಡುತ್ತೆ? ಎಂಡೇಂಜರ್ಡ್ ಸ್ಪೀಷೀಸ್ನ ಯಾವ ಬಣ್ಣದ ಪುಸ್ತಕದಲ್ಲಿ ಪಟ್ಟಿ ಮಾಡಲಾಗುತ್ತೆ? IUCN ಪುಸ್ತಕ ಒಂದು ಮೇಂಟೈನ್ ಮಾಡುತ್ತೆ. ಇದರಲ್ಲಿ ಎಂಡೇಂಜರ್ಡ್ ಸ್ಪೀಷೀಸ್ನ ಆಯಾ ಒಂದು ಪ್ರಭೇದಕ್ಕೆ ಅನುಗುಣವಾಗಿ ಪಟ್ಟಿ ಮಾಡ್ತಾ ಹೋಗುತ್ತೆ. ಇವಾಗ ರೆಪ್ಟೈಲ್ಸ್ ಅಂದರೆ ಯಾವುದೆಲ್ಲ ಕೂಡ ಸರೀಸೃಪಗಳಿರುತ್ತೆ ಅದನ್ನು ಒಂದು ಕಡೆ, ಸಸ್ತನಿಯನ್ನ ಒಂದು ಕಡೆ, ಗಿಡಗಳನ್ನ ಮರಗಳನ್ನ ಹೀಗೆ ಬೇರೆ ಬೇರೆ ಜಾತಿಗೆ ಸೇರಿದಂಥವನ್ನ ಬೇರೆ ಬೇರೆ ಪಟ್ಟಿಯ ಅಡಿಯಲ್ಲಿ ಹಾಕಲಾಗ್ತಾ ಹೋಗುತ್ತೆ. ಇದು ಇನ್ನೇನು ಕ್ಷೀಣಿಸ್ಬಿಡತ್ತೆ ಅಂತ ಇರುವಂತಹ ಅದನ್ನು ಆ ರೀತಿಯಾಗಿ ಪಟ್ಟಿಯಲ್ಲಿ ಹಾಕುವಂತಹ ಕ್ರಮ. ಇದಕ್ಕೆ ಬಣ್ಣ ಬಣ್ಣದ ಪುಸ್ತಕಗಳಿರುತ್ತಲ್ಲ, ಅದರಲ್ಲಿ ಯಾವ ಬಣ್ಣದ ಪುಸ್ತಕ ಅಂತ ಕೇಳ್ತಾ ಇದ್ದೀವಿ. ಕಪ್ಪು, ನೀಲಿ, ಹಸಿರು, ಕೆಂಪು ಅಂತ ನಾಲ್ಕು ಆಪ್ಷನ್ ಇದೆ. ಆಪ್ಷನ್ ಎ ಕಪ್ಪು, ಬ್ಲ್ಯಾಕ್, ಆಪ್ಷನ್ ಬಿ ನೀಲಿ, ಬ್ಲೂ, ಆಪ್ಷನ್ ಸಿ ಹಸಿರು, ಗ್ರೀನ್, ಆಪ್ಷನ್ ಡಿ ಕೆಂಪು, ರೆಡ್. ನಿಮ್ಮ ಉತ್ತರ ನಮ್ಮ ಕಡೆಗೆ ಬರಲಿ. 9480901013 ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ. ಇದೀಗ ಸೋನಿಗಮ್ ಅವರ ವಾಯ್ಸ್ನಲ್ಲಿ ಯಾವ ಸೀಮೆಯ ಮಾಯಗತಿಯೇ ಅನ್ನುವಂಥ ಗೀತೆಯನ್ನು ಕೇಳಿಸ್ತಾ ಇದ್ವಿ. ಜಾನಿ ಮೇರಾ ನಾಮ್, ಪ್ರೀತಿ ಮೇರಾ ಕಾಮ್ ಚಿತ್ರದ ಹಾಡಿದು. ಜಯಂತ್ ಕೈಕಿಣಿ ಅವರ ಸಾಹಿತ್ಯ, ವಿ ಹರಿಕೃಷ್ಣ ಅವರ ಸಂಗೀತ ಸಂಯೋಜನೆ ಇದೆ.

ಆಕಾಶವಾಣಿ ಎಫ್ಎಂ ರಾಯಂಬ ಕೇಳ್ತಾ ಇದ್ದೀರಿ. ಹೋಮ್ ಬಿಸಿಲಿನ ಹೊತ್ತಿನಲ್ಲಿ ಯಾರೆಲ್ಲ ಸರಿ ಉತ್ತರ ಕೊಟ್ಟಿದ್ದಾರೆ ಅಂದರೆ ಜಯಶ್ರೀ, ಸುನೀಲ್, ಸದಾನಂದ, ಕುಂಬಯ್ಯ, ಅಶೋಕ್, ಜೋಸೆಫ್, ಗೋಪಾಲ್ ಕೃಷ್ಣ, ಹಾಗೆ ಮಹಾಲಕ್ಷ್ಮಿ. ಇಷ್ಟು ಜನರ ಉತ್ತರ ಸರಿಯಾಗಿತ್ತು. ನಿಮ್ಮೆಲ್ಲರಿಗೂ ಅಭಿನಂದನೆಗಳು. IUCN ಡೇಟಾ ಬುಕ್ ಇರುತ್ತಲ್ಲ, ಅದು ಯಾವ ಬಣ್ಣದ್ದು, ಎಂಡೇಂಜರ್ಡ್ ಸ್ಪೀಷೀಸ್ನ ಯಾವ ಬಣ್ಣದ ಪುಸ್ತಕದಲ್ಲಿ ಅದು ಪಟ್ಟಿ ಮಾಡತ್ತೆ ಅಂತ ಕೇಳಿದೆ. ಅದಕ್ಕೆ ಸರಿಯಾದಂತಹ ಉತ್ತರ ರೆಡ್ ಆಗಿತ್ತು. ತುಂಬ ಜನ ಹಸಿರು ಅಂದರೆ ಕೆಲವರು ಕಪ್ಪು ಅಂತ ಅಂದ್ಕೊಂಡಿದ್ರಿ. ಎಲ್ಲ ಬಣ್ಣಗಳನ್ನು ಅಂದಾಜು ಮಾಡಬಹುದು, ಆದರೆ ಸರಿಯಾದಂತಹ ಉತ್ತರ ರೆಡ್ ಆಗಿತ್ತು. ಕೆಂಪು ಬಣ್ಣದ ಪುಸ್ತಕದಲ್ಲಿ ಪಟ್ಟಿ ಮಾಡಲಾಗತ್ತೆ. ನೋಡಿ, ಒಂದ್ಸಲ ಯೋಚನೆ ಮಾಡಿ, ಮನುಷ್ಯ ಒಬ್ಬನೇ ಇಷ್ಟರ ಮಟ್ಟಿಗೆ ಇಡೀ ಪ್ರಕೃತಿಯ ಮೇಲೆ ಈ ರೀತಿ ವಿನಾಶದ ಒಂದು ಸಮರವನ್ನು ಸಾರಿರೋದು ಅಂತ ಹೇಳಬಹುದು. ಯಾಕೆಂದರೆ ನಾವು ಮಾಡುವಂತಹ ಪ್ರತಿ ಕೆಲಸದಲ್ಲೂ ಕೂಡ ಅಭಿವೃದ್ಧಿಯ ಹೆಸರಿನ ಕೆಲಸ ಇರಬಹುದು, ಅಥವಾ ನಮ್ಮ ಮೋಜು ಮಸ್ತಿಯ ಹೆಸರಿನ ಕೆಲಸ ಇರಬಹುದು, ಪ್ರತಿಯೊಂದರಲ್ಲೂ ಕೂಡ ಎಷ್ಟೆಲ್ಲ ಪ್ರಾಣಿ ಪಕ್ಷಿಗಳು ಸಸ್ಯ ಸಂಕುಲಕ್ಕೆ ನಾವು ತೊಂದರೆ ಮಾಡ್ತಾ ಬಂದಿದ್ದೀವಿ. ಆದರೆ ನಮ್ಮಿಂದ ಪ್ರಕೃತಿಗೆ ಏನು ಪ್ರಯೋಜನ ಇದೆ ಅಂತ ಒಂದು ಸಲ ಪ್ರಶ್ನೆ ಕೇಳಿಕೊಂಡ್ರೆ ಬಹುಶಃ ಏನೂ ಇಲ್ಲ ಅನ್ನುವಂಥ ಉತ್ತರ ಸಿದ್ಧವಾಗಿ ಬರುತ್ತೆ. ಆದರೆ ನಮ್ಮ ಸುತ್ತಮುತ್ತ ಇರುವಂತಹ ಪುಟ್ಟ ಇರುವೆ, ಜೇನುನೊಣದಿಂದ ಹಿಡಿದು ದೊಡ್ಡ ದೊಡ್ಡ ಮಹಾವೃಕ್ಷಗಳ ತನಕ, ಪ್ರತಿಯೊಂದಕ್ಕೂ ಕೂಡ ಪ್ರಕೃತಿಯಲ್ಲಿ ತನ್ನದೇ ಆದಂಥ ಒಂದು ಸ್ಥಾನಮಾನ ಇದೆ, ತನ್ನದೇ ಆದಂಥ ಕೊಡುಗೆ ನೀಡ್ತಾ ಅದು ಸೈಲೆಂಟಾಗಿ ನಿಂತಿರುತ್ತೆ, ಸೈಲೆಂಟಾಗಿ ಬದುಕ್ತಾ ಇರುತ್ತೆ. ಆದರೆ ಮನುಷ್ಯ ಮಾತ್ರ ನಾನು ಶ್ರೇಷ್ಠ ಅಂತ ಹೇಳ್ತಾ ಬೀಗ್ತಾ ಎಷ್ಟೆಲ್ಲ ಕೆಟ್ಟ ಕೆಲಸಗಳನ್ನ ಮಾಡ್ತಾ ಇರ್ತೀವಿ, ಮತ್ತೆ ಪ್ರಕೃತಿಯ ಮೇಲೆ ಎಂಥ ಶೋಷಣೆಯನ್ನು ನಡೆಸ್ತಾ ಇರ್ತೀವಿ ಅಲ್ವಾ. ಎಲ್ಲಾದರೂ ಹೊರಗಡೆ ಹೋದಾಗ ಪ್ಲಾಸ್ಟಿಕ್ನ ಎಸಿಬೇಡಿ, ಪ್ಲಾಸ್ಟಿಕ್ ಅನ್ನೋದು ಕರಗೋದೇ ಇಲ್ಲ, ಮಣ್ಣಿನಲ್ಲಿ ಕರಗೋದಕ್ಕೆ ಸುಮಾರು 400ಕ್ಕೂ ಹೆಚ್ಚು ವರ್ಷಗಳು ಹಿಡಿಯತ್ತೆ ಅಂತೀವಿ. ಆದರೆ ಅದರ ಬಗ್ಗೆ ಮುಲಾಜೆ ಇಲ್ಲದೆ ಹಾಕಿ ಬರ್ತೀವಿ, ರಾಶಿ ರಾಶಿ ಕಸವನ್ನು ಸೃಷ್ಟಿ ಮಾಡಿ ಬರ್ತೀವಿ. ಗಿಡ ಮರಗಳನ್ನ ಕಡಿಬೇಡಿ ಅಂತ ಹೇಳಿದ್ರೆ ಮನೆ ಮುಂದೆ ಕಸ ಗುಡಿಸೋದು ಯಾರು ಅಂತ ಯೋಚನೆ ಮಾಡ್ತಾ ಒಳ್ಳೊಳ್ಳೆ ಮರಗಳನ್ನ ಕಡಿದು ಹಾಕಿಬಿಡ್ತೀವಿ. ಹಾಗೆಯೇ ಪ್ರಾಣಿ ಪಕ್ಷಿಗಳಿಗೆ ನೀರು ನೆರಳು ಇರೋ ಹಾಗೆ ನೋಡ್ಕೊಳ್ಳಿ ಅಂತ ಹೇಳಿದ್ರೆ ಅಯ್ಯಾ ಬಿಡ್ರಿ, ಅವೆಲ್ಲ ನ್ಯೂಸೆನ್ಸ್ ಅಂತ ಯೋಚನೆ ಮಾಡ್ತೀವಿ. ಈ ಬಗೆಯ ಸಣ್ಣತನದಿಂದ ಒಂದು ಸ್ವಲ್ಪ ದೂರ ನಿಂತು ನಾವು ಕೂಡ ಪ್ರಕೃತಿಯಲ್ಲಿ ಒಂದಾಗಿ ಬಾಳೋಣ ಅಂತ ಹೇಳ್ತಾ ಇವತ್ತಿನ ಹೊಂಬಿಸಲು ಕಾರ್ಯಕ್ರಮವನ್ನು ಮುಗಿಸ್ತಾ ಇರೋದು ನಾಗಶ್ರೀ. ಇದುವರೆಗೂ ನಿಮ್ಮ ಜೊತೆಯಾಗಿ ಇದೆ. ಹೇಗನ್ನಿಸ್ತು ಇವತ್ತಿನ ಪ್ರಶ್ನೆಗಳು, ಹಾಡುಗಳು ಖಂಡಿತ ಮೆಸೇಜ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಎರಡು ಚಂದದ ಗೀತೆಗಳನ್ನ ನಿಮಗಾಗಿ ಕೇಳಿಸ್ತಾ ಇದ್ವಿ. ಮೊದಲಿಗೆ ಸಂಚಿತ್ ಹೆಗ್ಡೆ ಅವರ ವಾಯ್ಸ್ನಲ್ಲಿ ಪಯಣವ ಅನ್ನುವಂತಹ ಗೀತೆ, ಪ್ರೀಮಿಯರ್ ಪದ್ಮಿನಿ ಚಿತ್ರದ್ದು, ಸಾಯಿ ಸರ್ವೇಶ್ ಅವರ ಸಾಹಿತ್ಯ, ಅರ್ಜುನ್ ಜನ್ಯ ಅವರ ಸಂಗೀತ ಸಂಯೋಜನೆ ಇದೆ. ಇದಾದ ನಂತರ ತಾಜಾ ಸಮಾಚಾರ ಅನ್ನುವಂತಹ ಗೀತೆ ಜತಿನ್ ರಾಜ್ ಅವರ ವಾಯ್ಸ್ನಲ್ಲಿದೆ, ಜಯಂತ್ ಕಾಯ್ಕಿಣಿ ಅವರ ಸಾಹಿತ್ಯ, ಇಮಾನ್ ಅವರ ಕಂಪೋಸಿಷನ್, ನಟ ಸಾರ್ವಭೌಮ ಚಿತ್ರದ ಗೀತೆ ಇದು. ಎರಡೂ ಹಾಡುಗಳು ಬ್ಯಾಕ್ ಟು ಬ್ಯಾಕ್ ಆಕಾಶವಾಣಿ FM ರಾಯಂಬೋದಲ್ಲಿ.

ಆಕಾಶವಾಣಿ ಎಫ್ಎಂ ರಾಯಂಬ ಕೇಳ್ತಾ ಇದ್ದೀರಿ. 4:01:20 ಸ್ಫೂರ್ತಿಧಾರೆ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಸ್ಫೂರ್ತಿಧಾರೆ ಇನ್ಸ್ಪೈರಿಂಗ್ ಸ್ಟೋರೀಸ್ನ ಶೇರ್ ಮಾಡಿಕೊಳ್ಳುವಂತಹ ಸಮಯ. ನಾವು ಎಷ್ಟೋ ಸಲ ಸ್ಫೂರ್ತಿಗಾಗಿ ತುಂಬ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನ, ತುಂಬ ದೊಡ್ಡ ಸಾಧನೆ ಮಾಡಿದವ್ರನ್ನೇ ಹಿಂಬಾಲಿಸಬೇಕು ಅಂತ ಇಲ್ಲ, ಅವರ ಹೆಜ್ಜೆ ಗುರುತುಗಳನ್ನೇ ನಾವು ಕೂಡ ಫಾಲೋ ಮಾಡಬೇಕು ಅಂತ ಇಲ್ಲ. ನಾವು ಸುಮ್ಮನೆ ಕಣ್ಬಿಟ್ಟು ನೋಡಿದ್ರೆ ನಮ್ಮ ಸುತ್ತಮುತ್ತ, ನಮ್ಮ ಜೊತೆಗಾರರಲ್ಲಿ, ನಮ್ಮ ಸ್ನೇಹಿತರಲ್ಲಿ ಅಷ್ಟೇ ಯಾಕೆ, ನಮ್ಮೊಳಗೆ ಕೂಡ ಆ ಬಗೆಯ ಒಂದು ಸ್ಫೂರ್ತಿ ಹುಟ್ಟೋಕೆ ಬೇಕಿರುವಂತಹ ಎಲ್ಲ ಸರಕು ಕೂಡ ಸಿಗ್ತಾ ಹೋಗುತ್ತೆ, ಎಲ್ಲ ಸರಕು ಕೂಡ ಇದ್ದೇ ಇರುತ್ತೆ. ಇವತ್ತಿನ ವಿಷಯ ಅಂಥದ್ದು, ನಾವು ನಮ್ಮ ಬದುಕಿನ ಅನುಭವಗಳಿಂದ ಇನ್ಸ್ಪೈರ್ ಆಗುವಂತಹ ಕಥೆಗಳಿವು. ನಮ್ಮ ಒಂದು ತಾಳ್ಮೆ ಹಾಗೆ ಪ್ರಯತ್ನ, ಛಲ, ಆತ್ಮವಿಶ್ವಾಸ ಹೇಗೆ ಕಷ್ಟದ ಘಳಿಗೆಯಲ್ಲಿ ಕೈ ಹಿಡಿದು ನಡೆಸಿದೆ, ಮತ್ತು ಹೇಗೆ ನಮ್ಮಲ್ಲಿರುವಂತಹ ಆ ಒಂದು ಗುಣ ನಮ್ಮ ಒಂದು ಯಶಸ್ಸಿಗೆ ದಾರಿಯಾಗಿದೆ ಅಂತ ನೋಡಿಕೊಳ್ಳುವಂತಹ ಕಾರ್ಯಕ್ರಮ ಇದು, ನೋಡಿಕೊಳ್ಳುವಂತಹ ವಿಷಯ ಇವತ್ತಿಂದು. ನೀವು ನಿಮ್ಮ ಸಂದೇಶಗಳನ್ನ ನಮಗೆ ಕಳಿಸಬಹುದು. 9480901013 ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ. ನಿಮ್ಮ ಪ್ರಕಾರ ನಿಮ್ಮ ಬದುಕಿನ ಯಾವ ಅನುಭವ ನಿಮಗೆ ನಾನು ಮುಂದೆ ಎಷ್ಟೇ ಕಷ್ಟ ಬಂದರೂ ಕೂಡ ಜಯಿಸ್ತೀನಿ ಅಂತ ಇನ್ಸ್ಪೈರ್ ಮಾಡ್ತಾ ಇದೆ, ನಮ್ಮ ಜೊತೆ ಶೇರ್ ಮಾಡ್ಕೊಳ್ಳಿ.

ಆಕಾಶವಾಣಿ ಎಫ್ಎಂ ರಾಯಂಬೋ ಕೇಳ್ತಾ ಇದ್ದೀರಿ. ಸ್ಫೂರ್ತಿಧಾರೆ ಕಾರ್ಯಕ್ರಮದಲ್ಲಿ ನಾವು ಕೇಳ್ತಾ ಇದ್ದೀವಿ, ನಿಮ್ಮ ಸುತ್ತಮುತ್ತಲ ಅನುಭವದಿಂದ ನೀವು ಕಲಿತಂತಹ ಪಾಠ, ನೀವು ಪಡೆದಂತಹ ಸ್ಫೂರ್ತಿ ಏನು ನಮ್ಮ ಜೊತೆ ಹಂಚಿಕೊಳ್ಳಿ ಅಂತ. ಅದು ನಿಮ್ಮ ಸುತ್ತಮುತ್ತಲು ನಡೆದಂತಹ ಘಟನೆಗೆ ನಿಮ್ಮ ಸ್ಪಂದನೆ ಇರಬಹುದು, ಅಥವಾ ಆ ಇಡೀ ಘಟನೆ ಆ ಇಡೀ ವ್ಯಕ್ತಿಯೇ ನಿಮಗೆ ಇನ್ಸ್ಪೈರ್ ಮಾಡಿರಬಹುದು, ಆ ಬಗೆಯ ಸ್ಫೂರ್ತಿ ನಿಮಗೆ ಎಲ್ಲಿಂದ ದೊರೆಯುತ್ತೆ ಅಂತ ಕೇಳಿದೆ. ಇವಾಗ ಕೆಲವೊಂದಷ್ಟು ಉದಾಹರಣೆಗಳನ್ನ ಕೊಡೋದಾದರೆ, ನನಗಿಂತ ಒಂದೆರಡು ವರ್ಷ ಕ್ಲಾಸ್ನಲ್ಲಿ ಹಿರಿಯಳಿದ್ದಂತಹ ಒಬ್ಬ ಗೆಳತಿ ಇದ್ಲು. ಅವಳು ಒಂದಲ್ಲ ಎರಡಲ್ಲ ಸತತವಾಗಿ 12 ವರ್ಷಗಳ ಕಾಲ ಸಿ ಎ ಎಕ್ಸಾಮ್ಗೆ ಪ್ರಿಪೇರ್ ಆಗಿ ಕೊನೆಗೂ ಕೂಡ ಸಿ ಎ ಮುಗಿಸಿದ್ಲು, ಸಿ ಎ ಕಂಪ್ಲೀಟ್ ಮಾಡಿದ್ಲು. ನಿಮಗೆ ಗೊತ್ತಿರಬಹುದು, ಸಿ ಎ ಎಕ್ಸಾಮ್ಸ್ ಅಂದರೆ ಒಂದು ರೀತಿ ತಪಸ್ಸಿನ ಹಾಗೆ ಕೂತು ಓದಬೇಕು. ಆ ರೀತಿ ತಪಸ್ಸಿನ ಹಾಗೆ ಕೂತು ಓದೋದಕ್ಕೆ ಬರೀ ಶ್ರದ್ಧೆ ಛಲ ಮಾತ್ರ ಇದ್ದರೆ ಸಾಲದು, ಅದಕ್ಕೆ ಸರಿಯಾಗಿ ಕೌಟುಂಬಿಕವಾಗಿ ಕೂಡ ಸಹಕಾರ ಇರಬೇಕಾಗತ್ತೆ. ಮತ್ತು ಹೆಣ್ಣು ಮಕ್ಕಳು ಎಷ್ಟೋ ವಿಷಯಗಳಲ್ಲಿ ತುಂಬ ನಿರ್ಲಿಪ್ತರಾಗಿ ಇರೋದಕ್ಕೆ ಸಾಧ್ಯ ಇಲ್ಲ. ಮನೆಗೆ ಬಂದ ತಕ್ಷಣ ಓದ್ತಾ ಕೂತ್ಕೊಂಡ್ಬಿಡ್ತೀನಿ ಅನ್ನೋದಕ್ಕೆ ಸಾಧ್ಯ ಇಲ್ಲ. ಮದುವೆ, ಮಕ್ಕಳು, ಮನೆ, ಜವಾಬ್ದಾರಿ ಇವೆಲ್ಲವನ್ನು ಕೂಡ ಪೂರೈಸಿಕೊಳ್ತಾನೆ. ಒಂದಲ್ಲ ಎರಡಲ್ಲ 12 ವರ್ಷಗಳ ಕಾಲ ಪರಿಶ್ರಮ ಪಟ್ಟು ಕೊನೆಗೂ ಸಿ ಎ ಡಿಗ್ರಿಯನ್ನು ಸಂಪಾದಿಸಿಕೊಂಡಾಗ ಅವಳ ಪಕ್ಕ ಇಡೀ ಕುಟುಂಬ ನಿಂತಿತ್ತು. ಇಬ್ಬರು ಮುದ್ದಾದಂಥ ಗಂಡು ಮಕ್ಕಳು ಕೂಡ ಇದ್ದರು, ಜೊತೆಗೆ ಗಂಡನು ಕೂಡ ಬಂದಿದ್ದ. ಅಂದರೆ ನಾವು ಸುಮ್ಮನೆ ನೋಡಿದಾಗ ಒಂದು ಸಕ್ಸಸ್ ಮಾತ್ರ ಕಾಣಿಸ್ತಾ ಇರುತ್ತೆ, ಆದರೆ ಅದರ ಹಿಂದೆ ಎಷ್ಟೆಲ್ಲ ಪರಿಶ್ರಮ ಇರುತ್ತೆ, ಎಷ್ಟೆಲ್ಲ ಸಂಕಟಗಳಿರುತ್ತೆ, ಎಷ್ಟೊಂದನ್ನೆಲ್ಲ ಕೂಡ ಅವರು ತ್ಯಾಗ ಮಾಡಿರ್ತಾರೆ ಅನ್ನೋದು ನೆನಪು ಮಾಡಿಕೊಂಡಾಗ ಗ್ರೇಟ್ ಅಂತ ಅನಿಸುತ್ತೆ. ಒಂದು ಎರಡು ಮೂರು ವರ್ಷದಲ್ಲಿ ಕಂಪ್ಲೀಟ್ ಮಾಡೋದಕ್ಕೆ ಆಗದೇ ಇರಬೇಕಾದ್ರೆ, ಏನಾದರೂ ಕೈಚಲ್ಲಿ ಕೂತ್ಬಿಟ್ಟಿದ್ರೆ ಇವತ್ತಿಗೆ ಆ ಒಂದು ಸಾಧನೆ ಸಾಧ್ಯ ಆಗ್ತಾ ಇರಲಿಲ್ಲ. ನಿಮಗೂ ಕೂಡ ಈ ಬಗ್ಗೆ ಒಂದು ಇನ್ಸ್ಪಿರೇಷನ್ ಸುತ್ತಮುತ್ತ ದೊರಕಿರಬಹುದು, ಅದು ಏನು ಅಂತ ಕೇಳಿದ್ದೀನಿ, ನಮ್ಮ ಜೊತೆ ಶೇರ್ ಮಾಡ್ಕೊಳ್ಳಿ. 9480909010013 ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ.

ಆಕಾಶವಾಣಿ ಎಫ್ ಎಂ ರಾಯಂಬ ಕೇಳ್ತಾ ಇದ್ದೀರಿ. ಸ್ಫೂರ್ತಿಧಾರೆ ಕಾರ್ಯಕ್ರಮದಲ್ಲಿ ನಾವು ಹೇಳ್ತಾ ಇದ್ವಿ, ನಮಗೆ ಸ್ಫೂರ್ತಿ ಅನ್ನೋದು ಬಹಳ ಪ್ರಖ್ಯಾತರಿಂದ ಪ್ರಸಿದ್ಧರ ಕಡೆಯಿಂದಲೇ ಬರಬೇಕು ಅಂತ ಇಲ್ಲ, ನಮ್ಮ ಸುತ್ತಮುತ್ತ ಇರುವಂತಹ ಜನರಿಂದ ಮತ್ತು ನಮ್ಮ ದಿನನಿತ್ಯದ ಅನುಭವದಿಂದ ಕೂಡ ಸ್ಫೂರ್ತಿ ಸಿಕ್ಕಬಹುದು ಅಂತ. ಅದಕ್ಕೆ ಉದಾಹರಣೆಯಾಗಿ ನಿಮ್ಮ ಬದುಕಿನ ಘಟನೆಗಳಿದ್ರೆ ಹಂಚಿಕೊಳ್ಳಿ ಅಂತ ಹೇಳಿದ್ವಿ. ಎನ್ ಆರ್ ಪ್ರಸಾದ್ ಅವರು ಮೆಸೇಜ್ ಮಾಡಿ ಹೇಳ್ತಾ ಇದ್ದಾರೆ, ನನ್ನ ತಂದೆ ನನ್ನ ಹೀರೋ, ಯಾಕೆ ಅಂದರೆ ಅವರಿಗಿದ್ದಂತಹ ಶ್ರದ್ಧೆ ಮತ್ತು ಕಮಿಟ್ಮೆಂಟ್, ಹಾಗೆಯೇ ಯಾವುದೇ ಒಂದು ವಿಚಾರವನ್ನು ತುಂಬ ಸರಳ ಮಾಡುವಂತಹ ಅವರ ಒಂದು ಕೆಪ್ಯಾಸಿಟಿ ಇತ್ತಲ್ಲ, ಅದು ನಿಜಕ್ಕೂ ಕೂಡ ನನಗೆ ಸ್ಫೂರ್ತಿಯನ್ನು ಕೊಡುತ್ತೆ. ಮತ್ತು ಅವರು ಜೀವಿತದ ಕೊನೆಯ ದಿನಗಳನ್ನ ಸರ್ ಎಂ ವಿಶ್ವೇಶ್ವರಯ್ಯ ಅವರ ಜೊತೆಗೆ ಕಳೆದ್ರು. ಆ ಒಂದು ಉದಾತ್ತ ವ್ಯಕ್ತಿತ್ವದಿಂದ ಅವರು ಪಡೆದಂತಹ ಪಾಠಗಳನ್ನು ನಮಗೂ ಕೂಡ ದಾಟಿಸಿದ್ರು, ಅದು ನನಗೆ ತುಂಬ ಸಂತೋಷ ಕೊಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸಂದೇಶಕ್ಕೆ. ಹಾಗೆಯೇ ಹರೀಶ್ ಅವರು ಮಲ್ಲೇಶ್ವರದಿಂದ ಮೆಸೇಜ್ ಮಾಡಿ ಹೇಳ್ತಾ ಇದ್ದಾರೆ, ನನ್ನ ತಾಯಿಯ ಕಾಲಾಂತರ ನನಗೆ ತುಂಬಾ ಒಂಟಿತನ ಕಾಡ್ತಾ ಇತ್ತು. ಒಂದು ದಿನ ಅಂದ್ಕೊಂಡೆ, ಯಾರಿಗೆ ಯಾರೂ ಇರಲ್ಲ ಅಲ್ವಾ, ನಾವೆಲ್ಲರೂ ಕೂಡ ಕೊನೆಯಲ್ಲಿ ಒಂಟಿಯೇ ಅಲ್ವಾ, ಹಾಗಿರಬೇಕಾದ್ರೆ ನಾನು ಯಾಕೆ ಕೊರಗ್ತಾ ಕೂತ್ಕೋಬೇಕು ಅಂತ ಹೇಳಿರೆ, ಎಡಿಯೋನ ಸಂಗಾತಿಯಾಗಿ ಮಾಡಿಕೊಂಡೆ, ಇವಾಗ ಸಂತೋಷವಾಗಿ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಹಾಗೆ ನನ್ನ ಅಮ್ಮನೇ ನನಗೆ ಪ್ರೇರಣೆ ಅಂತ ಮಣಿಕಂಠ ಅವರು ಮೆಸೇಜ್ ಮಾಡಿದ್ದಾರೆ. ಹಾಗೂ ನನ್ನ ತಾಯಿ ಮಂಗಳಗೌರಿಯೇ ಸ್ಫೂರ್ತಿ ನನಗೆ ಅಂತ ಓಂಕಾರ್ ಬೆಂಗಳೂರಿನಿಂದ ಮೆಸೇಜ್ ಮಾಡಿ ಹೇಳ್ತಾ ಇದ್ದಾರೆ. ನಮ್ಮ ಜೀವನದ ಸುಖಕ್ಕಾಗಿ ಅವಳು ಕಷ್ಟಪಟ್ಟು ಟೈಲರಿಂಗ್ ಕೆಲಸ ಮಾಡಿ ಗಂಡನಿಗೆ ಆರ್ಥಿಕವಾಗಿ ಸಪೋರ್ಟ್ ಮಾಡಿದ್ರು, ಇವೆಲ್ಲವೂ ಕೂಡ ಇವತ್ತಿನ ಕಾಲದಲ್ಲಿ ಸ್ಫೂರ್ತಿಯಾಗಿದೆ. ದುರದೃಷ್ಟವಶಾತ್ ನನ್ನ ತಾಯಿ ಈಗ ನನ್ನ ಜೊತೆ ಇಲ್ಲ, ಆದರೆ ಅವರ ಕೆಲಸ ಮಾತ್ರ ಸದಾಕಾಲ ನೆನಪಿನಲ್ಲಿ ಉಳಿಯತ್ತೆ ಅಂತ ಹೇಳ್ತಾ ಇದ್ದಾರೆ. ಇದೇ ರೀತಿಯ ವಿಚಾರಗಳು ನಿಮ್ಮ ಬದುಕಿನಲ್ಲೂ ಖಂಡಿತ ನಡೆದಿರುತ್ತೆ, ನಮ್ಮ ಜೊತೆ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ವಿ. ಯಾವ ಒಂದು ವಿಷಯ ನಿಮಗೆ ಸ್ಫೂರ್ತಿಯನ್ನು ಕೊಡುತ್ತೆ ಅಂತ ಉದಾಹರಣೆಗೆ ಹೇಳಬೇಕು ಅಂತಂದರೆ, ಎಷ್ಟೋ ಸಲ ಕೆಲವೊಂದು ಆರೋಗ್ಯ ಸಮಸ್ಯೆಗಳನ್ನು ನಾವು ಏನನ್ಕೊಂಡಿರ್ತೀವಿ ಅಂದರೆ ಇದನ್ನು ಮೀರಿ ಬದುಕೋಕ್ಕೆ ಸಾಧ್ಯ ಇಲ್ಲ, ಇದನ್ನು ಮೀರಿ ಬರೋದಕ್ಕೆ ಸಾಧ್ಯ ಇಲ್ಲ ಅಂತ ಇರುತ್ತೆ. ಆದರೆ ನಿಮಗೆ ನೀವೇ ಸ್ಫೂರ್ತಿಯನ್ನು ಪಡೆದುಕೊಂಡು ಡಯಟ್, ಯೋಗ, ಎಕ್ಸಸೈಸ್, ಹಾಗೆ ಡಾಕ್ಟರ್ನ ಒಂದು ಗೈಡೆನ್ಸ್, ಸಲಹೆ ಪ್ರತಿಯೊಂದನ್ನು ಕೂಡ ಪಾಲಿಸ್ಕೊಳ್ತಾ ಆ ರೋಗದಿಂದ ವಿಮುಕ್ತಿ ಹೊಂದಿರಲ್ಲ, ಆ ರೋಗದಿಂದ ಆಚೆ ಬಂದು ಸದೃಢರಾಗಿ ಆರೋಗ್ಯಪೂರ್ಣರಾಗಿ ನಿಲ್ತಿರಲ್ಲ, ಆವಾಗ ಮನಸ್ಸಿನಲ್ಲಿ ಒಂದು ಆತ್ಮವಿಶ್ವಾಸ ಬರುತ್ತೆ ಗೊತ್ತಾ. ಆ ಆತ್ಮವಿಶ್ವಾಸ ನಿಮಗೆ ಮುಂದಕ್ಕೆ ಬದುಕಿನಲ್ಲಿ ಸದಾಕಾಲ ಜೊತೆ ಇರುತ್ತೆ, ಮತ್ತು ಸದಾಕಾಲ ನಾನು ಈ ಆರೋಗ್ಯವನ್ನು ಪಡೆದುಕೊಂಡಿದ್ದು ಅನ್ನುವಂತಹ ಒಂದು ಸಾತ್ವಿಕ ಗರ್ವ ಕೂಡ ಇರುತ್ತೆ. ಈ ಬಗ್ಗೆ ಸ್ಟೋರೀಸ್ನ ಕೂಡ ನೀವು ನಮ್ಮ ಜೊತೆ ಹಂಚ್ಕೊಳ್ಬಹುದು. ಅದು ನಿಮ್ಮ ವೆಯ್ಟ್ ಲಾಸ್ ಜರ್ನಿ ಆಗಿರಬಹುದು, ಅನಾರೋಗ್ಯದಿಂದ ಆರೋಗ್ಯದ ಕಡೆಗೆ ಹೋದದ್ದಿರಬಹುದು, ಬಡತನದಿಂದ ಸಿರಿತನದ ಎಡೆಗೆ ಬಂದದ್ದಿರಬಹುದು, ನಿಮ್ಮ ಪುಟ್ಟ ಸೇವಿಂಗ್ಸ್ನಿಂದ ನೀವೇ ಪಡೆದುಕೊಂಡಂತಹ, ನೀವೇ ತೆಗೆದುಕೊಂಡಂತಹ ಒಂದು ವಸ್ತು ಇರಬಹುದು, ಇವೆಲ್ಲವೂ ಕೂಡ ನಿಮ್ಮನ್ನು ಅನುದಿನದ ಪಯಣಕ್ಕೆ ಸಜ್ಜುಗೊಳಿಸ್ತಾ ಇರುತ್ತೆ. ಅದು ಏನು ಅಂತ ಶೇರ್ ಮಾಡಿ. 9480901013 ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ.

ಆಕಾಶವಾಣಿ ಎಫ್ಎಂ ರಾಯಂಬು ಕೇಳ್ತಾ ಇದ್ದೀರಿ. ಸ್ಫೂರ್ತಿ ಧಾರೆ ಕಾರ್ಯಕ್ರಮದಲ್ಲಿ ನೀವು ಕೂಡ ನಿಮ್ಮ ಎಕ್ಸ್ಪೀರಿಯನ್ಸ್ನ ನಮ್ಮ ಜೊತೆ ಶೇರ್ ಮಾಡಿಕೊಳ್ಬಹುದು ಅಂತ ಹೇಳ್ತಾ ಇದ್ದೀವಿ. ನಾವು ಪ್ರತಿ ಸಲ ಇನ್ಸ್ಪಿರೇಷನ್ಗೆ ಹೊರಗಡೆನೆ ಹುಡುಕ್ಬೇಕಾಗಿಲ್ಲ. ಎಷ್ಟೋ ಸಲ ನಮ್ಮೊಳಗೂ ಕೂಡ ಇನ್ಸ್ಪಿರೇಷನ್ಗೆ ಬೇಕಾದಂತಹ ಸರಕು ಇರುತ್ತೆ, ಮತ್ತು ನಮ್ಮ ಸುತ್ತಮುತ್ತಲೂ ಕೂಡ ಪ್ರತಿದಿನವೂ ಹಬ್ಬ ಅನಿಸುವಂತಹ ವಿದ್ಯಮಾನಗಳು ನಡೀತಾನೆ ಇರುತ್ತೆ. ಇವಾಗ ನೀವು ಗಮನಿಸಿರಬಹುದು, ಎಷ್ಟೋ ಮಕ್ಕಳು ಎಷ್ಟು ಬಡತನದಲ್ಲಿ ಇರ್ತಾರೆ, ಆದರೆ ಅವರು ಮಾಡುವಂತಹ ಶೈಕ್ಷಣಿಕ ಸಾಧನೆ ಇಡೀ ರಾಜ್ಯ ಅವರ ಕಡೆಗೆ ತಿರುಗಿ ನೋಡೋ ಹಾಗೆ ಇರುತ್ತೆ. ಎಸ್ ಎಲ್ ಸಿಯಲ್ಲಿ ಫಸ್ಟ್ ರ್ಯಾಂಕ್ ತೊಗೊಳ್ಳೋದಿರಬಹುದು, ಅಥವಾ ಪಿ ಯುನಲ್ಲಿ ಡಿಸ್ಟಿಂಕ್ಷನಲ್ಲಿ ಪಾಸ್ ಆಗುವಂಥದ್ದು ಇರಬಹುದು, ಅಥವಾ ತುಂಬ ಕಷ್ಟಪಟ್ಟು ದೊಡ್ಡ ದೊಡ್ಡ ಕೋರ್ಸ್ಗಳನ್ನ ಕಂಪ್ಲೀಟ್ ಮಾಡಿ ಆಚೆ ಬರುವಂಥದ್ದು ಇರಬಹುದು, ಬೆಳಗಿನಿಂದ ಸಂಜೆಯ ತನಕ ಕೆಲಸ ಮಾಡ್ತಾ ಈವ್ನಿಂಗ್ ಕಾಲೇಜ್ಗೆ ಹೋಗಿ ಡಿಗ್ರಿಯನ್ನು ಸಂಪಾದಿಸಿದವರು ಇರಬಹುದು, ಇವರೆಲ್ಲರೂ ಕೂಡ ನಮ್ಮಲ್ಲಿ ಒಂದು ಸ್ಫೂರ್ತಿಯ ಚಿಲುಮೆಯನ್ನು ಹುಟ್ಟಿಸ್ತಾ ಇರ್ತಾರೆ. ಮತ್ತು ನಮಗೂ ಕೂಡ ನಾವು ಅದಿಲ್ಲ ಇದಿಲ್ಲ ಅಂತ ನೆಪಗಳನ್ನು ಹೇಳದೆ ಮುಂದುವರಿಯೋ ಹಾಗೆ ಪ್ರೇರೇಪಿಸ್ತಾ ಇರ್ತಾರೆ. ಅಂತಹ ಸ್ಟೋರೀಸ್ನ ನೀವು ನಮ್ಮ ಜೊತೆ ಶೇರ್ ಮಾಡಿಕೊಳ್ಬಹುದು. ತುಂಬ ಸಿಂಪಲ್

ತಾರಕ್ ಚಿತ್ರದ ಹಾಡನ್ನ ಕೇಳಿಸ್ಕೊಂಡ್ರಿ. ಇಂದು ನಾಗರಾಜ್ ಹಾಗೆ ವಿಜಯ್ ಪ್ರಕಾಶ್ ಅವರ ವಹಿಸಲಿದ್ದಂಥ ಹಾಡು, ಹರಿಸಂತೋಷ್ ಅವರ ಸಾಹಿತ್ಯ, ಅರ್ಜುನ್ ಜನ್ಯ ಅವರ ಸಂಗೀತ ಸಂಯೋಜನೆ ಈ ಒಂದು ಗೀತೆಗಿತ್ತು. ಸ್ಫೂರ್ತಿಧಾರೆ ಕಾರ್ಯಕ್ರಮಕ್ಕೆ ಮೆಸೇಜ್ ಮಾಡಿದ್ದಾರೆ ಮಂಜುನಾಥ್ ಇಂದರ್ಗಿ ಅವರು. ಅವ್ರು ಹೇಳ್ತಾ ಇದ್ದಾರೆ, ನಾವು ಚಿಕ್ಕವರಿದ್ದಾಗ ನಮ್ಮ ತಂದೆ ಮದ್ಯಪಾನ ಮಾಡ್ತಾ ಇದ್ರು, ನಾವು ಶಾಲೆ ಕಾಲೇಜುಗಳಲ್ಲಿ ಕಲಿತಾ ಇರಬೇಕಾದ್ರೇ ಹೊರಗಡೆ ಕೆಲಸ ಮಾಡ್ತಾ ಹೇಗೋ ಜೀವನ ನಡೆಸ್ತಾ ಇದ್ವಿ. ನಮ್ಮ ತಾಯಿ ಕೂಡ ಸ್ವಲ್ಪ ಮಾನಸಿಕವಾಗಿ ಅಸ್ವಸ್ಥರಾಗಿ ಬಿಟ್ಟಿದ್ರು. ರಕ್ತ ಸಂಬಂಧಿಕರು ಅನ್ಸ್ಕೊಂಡವ್ರು ಯಾರು ಕೂಡ ಮುಲಾಜಿಗೂ ಕೂಡ ಬಂದು ನೋಡೋಕೆ ಹೋಗ್ಲಿಲ್ಲ. ಆದರೆ ಇವಾಗ ನಾವು ಹತ್ತಾರು ಜನರಿಗೆ ಸಹಾಯ ಮಾಡುವ ಮಟ್ಟಕ್ಕೆ ತಲುಪಿದ್ದೀವಿ. ನಮ್ಮ ತಾಯಿಗೆ ಟ್ರೀಟ್ಮೆಂಟ್ ಕೊಡಿಸಿ ಅವರು ಕೂಡ ಆರೋಗ್ಯವಾಗಿ ಇದ್ದಾರೆ. ಇದರ ಬಗ್ಗೆ ಯೋಚನೆ ಮಾಡಿದಾಗ ನನಗನ್ಸೋದು, ನಾವು ಹೀಗೆ ಹತ್ತಾರು ಜನರಿಗೆ ಸಹಾಯ ಮಾಡುವ ರೀತಿಯಲ್ಲಿ ಬೆಳೆಯೋದಕ್ಕೆ ಆ ಬಗೆಯ ಸಂಬಂಧಿಕರೇ ಕಾರಣ ಅಂತ ಅವರೇ ನಮಗೆ ಇನ್ಸ್ಪಿರೇಷನ್ ಅಂತ ಹೇಳ್ತಾ ಇದ್ದಾರೆ. ಹಾಗೆಯೇ ನನ್ನ ಇಬ್ಬರು ಮಕ್ಕಳೇ ನನಗೆ ಸ್ಫೂರ್ತಿ ಅಂತ ಹೇಳಿ ಹಂಪಸಾಗರದಿಂದ ಸೋಮಶೇಖರ್ ಗೀತಾ ಅವರು ಮೆಸೇಜ್ ಮಾಡಿ ಹೇಳಿ ಏನಂತ ತಿಳಿಸ್ತಾ ಇದ್ದಾರೆ ಅಂತಂದರೆ, ನನ್ನ ಇಬ್ಬರು ಮಕ್ಕಳು ಕೂಡ MBBS ಮತ್ತು ಇನ್ನೊಬ್ಬರು ಬಿ ಫಾರ್ಮ ಓದಿದ್ದಾರೆ ಅಂತ. ನನಗೆ ಮಂತ್ರಾಲಯ ಅಂದರೆ ಅತ್ಯಂತ ಆನಂದ, ಅದೇ ನನಗೆ ಇನ್ಸ್ಪಿರೇಷನ್ ಅಂತ ಹೇಳಿ ರವೀಂದ್ರ ಮಹಾಲೆ ಕುಮಟಾದಿಂದ ಮೆಸೇಜ್ ಮಾಡಿದ್ದಾರೆ. ನೀವು ಕೂಡ ನಿಮ್ಮ ಮನಸ್ಸಿನ ಮಾತನ್ನು ನಮ್ಮ ಜೊತೆ ಶೇರ್ ಮಾಡಿಕೊಳ್ಬಹುದು. ನಮ್ಮ ಸುತ್ತಮುತ್ತ ಇನ್ಸ್ಪಿರೇಷನ್ಗೆ ನಾವು ಹುಡುಕಿದಾಗ ಕಾಣಿಸೋದು ಯಾರು, ಯಾವ ಸಂದರ್ಭ, ಯಾವ ವ್ಯಕ್ತಿ, ನಮಗೆ ಸಂದೇಶದ ಮೂಲಕ ತಿಳಿಸಿ. 9480901013 ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ.

ಆಕಾಶವಾಣಿ ಎಫ್ಎಂ ರಾಯ್ಪುರ ಕೇಳ್ತಾ ಇದ್ದೀರಿ ಸ್ಫೂರ್ತಿಧಾರೆ ಕಾರ್ಯಕ್ರಮಕ್ಕೆ. ಗಿರೀಶ್ ಅವರು ಮೆಸೇಜ್ ಮಾಡಿದ್ದಾರೆ. ಗಿರೀಶ್ ಅವರು ಮೆಸೇಜ್ ಮಾಡಿ, ಈ ಒಂದು ಕಾರ್ಯಕ್ರಮದಲ್ಲಿ ಡಿಸ್ಕಸ್ ಮಾಡ್ತಿರುವಂತಹ ಪ್ರತಿಯೊಂದು ವಿಚಾರನೂ ಕೂಡ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ನಾನು ಒಂದು ಕವಿತೆಯ ಮೂಲಕ ಅಭಿಪ್ರಾಯ ತಿಳಿಸೋಣ ಅನ್ಕೊಂಡೆ ಅಂತ ಹೇಳಿ, ಕೆಲವರಿಗೆ ಕಷ್ಟವೇ ಸ್ಫೂರ್ತಿ, ಕೆಲವರಿಗೆ ಇಷ್ಟವೇ ಸ್ಫೂರ್ತಿ, ಮತ್ತೆ ಕೆಲವರಿಗೆ ತಂದೆ ತಾಯಂದಿರೇ ಸ್ಫೂರ್ತಿ, ಆದರೆ ಗೆಳೆಯನೊಬ್ಬ ತನ್ನ ಗೆಳತಿಗೆ ಕಿವಿಯಲ್ಲಿ ಮೆಲ್ಲನೆ ಬಿಸುಗುಟ್ಟಿದ, ನನಗೆ ನಿನ್ನ ಸಾನ್ನಿಧ್ಯವೇ ಸ್ಫೂರ್ತಿ ಎಂದು ಅಂತ ಪದ್ಯ ಬರೆದು ಕಳಿಸಿದ್ದಾರೆ ಗಿರೀಶ್ ಅವರು. ಜೈ ಹೋ ಅಂತ ಇದ್ದೀವಿ ಅವರಿಗೆ. ಹಾಗೆ ನೀವು ಕೂಡ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ನಮ್ಮ ಜೊತೆ ಶೇರ್ ಮಾಡ್ಕೊಳ್ಳಿ. ನಿಮಗೆ ಇನ್ಸ್ಪಿರೇಷನ್ ಎಲ್ಲಿಂದ ಸಿಗ್ತಾ ಇದೆ, ನಿಮ್ಮ ಸುತ್ತಲಿನ ವ್ಯಕ್ತಿಗಳಿಂದ ಸಿಕ್ಕಿದೆಯಾ, ಅಥವಾ ನಿಮ್ಮೊಳಗೆ ಆ ಒಂದು ಪ್ರೇರಣೆ ಇದೆಯಾ, ಮೆಸೇಜ್ ಮಾಡಿ.

ಮ್ಯೂಸಿಕಲಿ ಅವರ್ಸ್ ಮ್ಯಾಜಿಕಲಿ ಅವರ್ಸ್ ಕೇಳ್ತಾ ಇದ್ದೀರಿ ಕನ್ನಡ ಕಾಮನಬಿಲ್ಲು ಆಕಾಶವಾಣಿ ಎಫ್ ಎಂ ರಾಯಂಬೋದಲ್ಲಿ ಸ್ಫೂರ್ತಿಧಾರೆ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಾ ಇದ್ವಿ. ಪ್ರೇರಣೆ ಅನ್ನೋದು ಎಲ್ಲೆಲ್ಲಿಂದ ಸಿಗತ್ತೆ ಅಂತ ಬಹುತೇಕರು ಹೇಳಿದ್ದು ನಮ್ಮ ತಂದೆ ತಾಯಿಯಿಂದ ಸಿಕ್ತು ಅಂತ, ಇನ್ನೂ ಒಂದಷ್ಟು ಜನ ಹೇಳಿದ್ದು ನಮ್ಮ ಒಳಗೆ ಇತ್ತು ಅಂತ. ನೋಡಿ, ನಾವು ಪ್ರತಿ ಸಲ ಅಂದುಕೊಳ್ಳೋದು ನಾವು ಪ್ರಸಿದ್ಧರ ಕಥೆಯನ್ನು ಕೇಳಿದಾಗ, ಪ್ರಖ್ಯಾತರ ಸ್ಟೋರೀಸ್ನ ತಿಳ್ಕೊಂಡಾಗ ನಮಗೆ ಪ್ರೇರಣೆ ಸಿಗತ್ತೆ ಅಂತ. ಆದರೆ ಆ ಥರ ಅದನ್ನೆಲ್ಲ ಕೇಳಿದಾಗ ಪ್ರೇರಣೆ ಸಿಕ್ಕೋದು ಹೌದಾದರೂ, ಎಲ್ಲೋ ಒಂದು ಕಡೆ ನಾವು ಅಂದ್ಕೊಳ್ಳೋದೇನು ಅಂದರೆ ನಮ್ಮ ಕಷ್ಟ ನಮಗೆ, ಆನೆ ಭಾರ ಆನೆಗೆ, ಇರುವೆ ಭಾರ ಇರುವೆಗೆ, ನಮ್ಮ ಒಂದು ಚಾಲೆಂಜಸ್ಸೇ ಬೇರೆ ಥರ ಇದೆಯಲ್ಲ. ಹಾಗಾಗಿ ಬಹುಶಃ ನಮಗೆ ಇವನ್ನೆಲ್ಲ ಸಾಧಿಸೋಕ್ಕಾಗಲ್ವೇನೋ ಅಂತ ನಮಗೆ ನಾವೇ ಕಟ್ಟುಪಾಡುಗಳನ್ನ ಹಾಕ್ಕೊಂಡ್ಬಿಡ್ತೀವಿ. ಆದರೆ ನಮ್ಮ ಸುತ್ತಮುತ್ತ ಇರೋರು, ನಮ್ಮ ಪರಿಸರದಲ್ಲೇ ನಮಗೆ ಪ್ರೇರಣೆ ಸಿಗುವಂತಹ ಜನರು ಕಾಣಿಸ್ಕೊಂಡ್ರೆ, ಇಲ್ಲಾಂದರೆ ನಾವು ಪ್ರೇರಣೆಯನ್ನು ಅಲ್ಲಿ ಹುಡುಕಿಕೊಂಡ್ರೆ ನಿಜಕ್ಕೂ ರಿಲೆವೆಂಟ್ ಅಂತ ಅನಿಸುತ್ತೆ. ಯಾಕೆಂದರೆ ನಮ್ಮ ಕಷ್ಟಗಳು ಅವರ ಕಷ್ಟಗಳು ಕೂಡ ಆಗಿರುತ್ತೆ, ನಮ್ಮ ಸುಖ ಅವರ ಸುಖವೂ ಆಗಿರುತ್ತೆ, ನಮಗಿರುವಂತಹ ಹಿಂಜರಿಕೆ ಕೀಳರಿಮೆಗಳು ಅದೇ ಪರಿಸರದ್ದಾಗಿರೋದ್ರಿಂದ ತುಂಬ ರಿಲೆವೆಂಟ್, ಹಾಗೆ ರಿಲೇಟಬಲ್ ಅಂತ ಅನಿಸ್ಕೊಳ್ಳುತ್ತೆ. ಇದೇ ಕಾರಣಕ್ಕಾಗಿ ನಾವು ಸುತ್ತಮುತ್ತಲೇ ನಮ್ಮ ಸ್ಫೂರ್ತಿಗೆ ಜನರನ್ನು, ಅನುಭವಗಳನ್ನು, ವ್ಯಕ್ತಿಗಳನ್ನ ಹುಡುಕೋಣ ಅಂತ ಹೇಳ್ತಾ, ನಿರಂತರವಾಗಿ ನಮ್ಮ ಗುರಿಯೆಡೆಗೆ ಹೆಜ್ಜೆ ಇಡೋದಕ್ಕೆ ಯಾವುದೇ ತೊಂದರೆ ಇಲ್ಲದೆ ಮುಂದಕ್ಕೆ ಸಾಗೋಣ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಇದುವರೆಗೂ ನಿಮ್ಮ ಜೊತೆಯಾಗಿದ್ದದ್ದು ನಾಗಶ್ರೀ. ಕೇಳ್ತಾ ಇರಿ ಆಕಾಶವಾಣಿ ಎಫ್ ಎಂ ರಾಯಂಬೋ, ಮಧುರವಾದ ಮಾತಿಗೆ ಮಧುರವಾದ ಹಾಡಿಗೆ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
2: ಹಾಯ್, ಹಲೋ, ನಮಸ್ಕಾರ ಸ್ನೇಹಿತರೆ. ಸಂಜೆಯ ಈ ಹೊತ್ತಿನಲ್ಲಿ ಟ್ರಾಫಿಕ್ ನಡುವೆ ಮನೆ ಕಡೆ ಹೊರಟಿರುವ ನಿಮ್ಮ ಜೊತೆ, ನಿಮ್ಮ ನೆನಪುಗಳ ಜೊತೆ ಮತ್ತೆ ಬಂದಿದ್ದೇನೆ. ಸ್ಟುಡಿಯೋದಲ್ಲಿ ಸಮಯ ಆಗಿದೆ 5:04. ನಿಮ್ಮ ಪ್ರೀತಿಯ ಕಾರ್ಯಕ್ರಮ ನಾನ್ ಸ್ಟಾಪ್ ಸಂಜೆ. ನಾನು ನಿಮ್ಮ ಜೊತೆ ಆರ್ಜೆ ಶಾಂತಲಾ. ಸ್ನೇಹಿತರೆ, ಇವತ್ತು ರಸ್ತೆಯಲ್ಲಿ ಎಷ್ಟು ಬೈಕು, ಕಾರು, ಸ್ಕೂಟರು ಓಡಾಡಿದ್ರೂ ಒಂದು ಕಾಲದಲ್ಲಿ ನಮ್ಮ ಕನಸಿನ ವಾಹನ, ವೆಹಿಕಲ್ ಯಾವುದು ಹೇಳಿ, ಒಂದೇ ಒಂದಾಗಿತ್ತು.

ಅದೇ ಸೈಕಲ್. ಎಸ್ ಫ್ರೆಂಡ್ಸ್, ಜೀವನದಲ್ಲಿ ಕೆಲವು ಪ್ರಯಾಣಗಳು ಬರೀ ಡೆಸ್ಟಿನೇಷನ್ಗಾಗಿ ಅಲ್ವೇ ಅಲ್ಲ, ಅದು ನಮ್ಮ ಬಾಲ್ಯದ ಅತ್ಯಂತ ಅಮೂಲ್ಯ ನೆನಪುಗಳಿಗಾಗಿ ಅಲ್ವಾ. ಈ ಪ್ರಯಾಣದಲ್ಲಿ ಮೊದಲ ಬಾರಿಗೆ ನಮ್ಮ ಕೈ ಹ್ಯಾಂಡಲ್ ಹಿಡಿದಿತ್ತು, ಮೊದಲ ಬಾರಿಗೆ ನಮ್ಮ ಕಾಲು ಪೆಡಲ್ ತಲುಪಿತ್ತು, ಮೊದಲ ಬಾರಿಗೆ ನಾವು ಬ್ಯಾಲೆನ್ಸ್ ಮಾಡೋದನ್ನು ಕಲ್ತಿದ್ವಿ. ಹೌದು, ಇವತ್ತು ನಾವು ಮಾತಾಡ್ತಾ ಇರೋದು ನಮ್ಮ ಜೀವನದ ಮೊದಲ ಸೈಕಲ್ ಸವಾರಿ ಬಗ್ಗೆ. ಸೊ ನೀವು ಕೂಡ ನಿಮ್ಮ ಜೀವನದ ಮೊದಲ ಸೈಕಲ್ ಸವಾರಿ ಯಾವ ಕಲ್ತಿದ್ದು, ಹೇಗೆ ಕಲ್ತಿದ್ದು ಅಂತ ನಮಗೂ ಕೂಡ ವಾಟ್ಸಪ್ ಸಂಖ್ಯೆಗೆ ಮೆಸೇಜ್ ಮಾಡಿ ನಿಮ್ಮ ಸೈಕಲ್ ಸವಾರಿಯ ಕತೆಗಳನ್ನು ಕೇಳಲು ನಾನು ಉತ್ಸುಕಳಾಗಿದ್ದೇನೆ. ನಮ್ಮ ವಾಟ್ಸಪ್ ಸಂಖ್ಯೆ ನಿಮಗೆ ಗೊತ್ತೇ ಇದೆ, 9480901013. ಮತ್ತೊಮ್ಮೆ 9480901013.

ಇದು ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3 ಮೆಗಾಹರ್ಟ್ಸ್, ಮತ್ತು ನೀವು ಕೇಳ್ತಾ ಇದ್ದೀರಾ ನಾನ್ಸ್ಟಾಪ್ ಸಂಜೆ. ನಾವು ಇವತ್ತು ಸೈಕಲ್ ಸವಾರಿ ಬಗ್ಗೆ, ನೀವು ಯಾವಾಗ ಫಸ್ಟ್ ಸೈಕಲ್ ಸವಾರಿ ಮಾಡೋದು ಕಲ್ತ್ರಿ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಸಾಕ್ತಾ ಇದ್ದೀವಿ. ಒಂದು ಕಾಲದಲ್ಲಿ ಸೈಕಲ್ ಅಂದ್ರೇ ಒಂಥರ ಲಕ್ಸುರಿ ಇತ್ತಲ್ವಾ. ಮನೆ ಮುಂದೆ ಸೈಕಲ್ ಏನಾದ್ರು ಇದ್ದರೆ ಆ ಮನೆ ಮಕ್ಕಳು ಒಂಥರ ಹೀರೋ ಥರನೇ ನೋಡ್ತಿದ್ರು, ಪ್ರಾಬಬಲಿ 80-70 ದಶಕದಲ್ಲಿ. ನಾವಂತೂ ಸ್ವಲ್ಪ ಜನ ಅಕ್ಕಪಕ್ಕದ ಮನೆಯವ್ರನ್ನ ಕೇಳಿ ಸೈಕಲ್ ಕಲ್ತ್ರೆ, ಕೆಲವರು ಬಾಡಿಗೆ ಸೈಕಲ್ ತಗೊಂಡು ಸೈಕಲ್ ಕಲ್ತ್ರು, ಸ್ವಲ್ಪ ಜನ ಹಾಫ್ ಪೆಡಲ್ ಶುರು ಮಾಡಿದರೆ, ಇನ್ನೊಂದು ಸ್ವಲ್ಪ ಜನ ಗೋಡೆಗೆ ಮೋರಿಲ್ ಬಿದ್ದು ಕೂಡ ಕಲ್ತರು. ಆದರೆ ಆ ಮೊದಲ ಸೈಕಲ್ ರೈಡ್ ಕೊಟ್ಟ ಫ್ರೀಡಮ್ ಇವತ್ತಿಗೂ ಯಾವ ಲಕ್ಸುರಿ ಕಾರ್ ಓಡಿಸಿದ್ರೂ ಸಿಗಲ್ಲ. ನಿಮ್ಮ ಬಾಲ್ಯದ ಸೈಕಲ್ ಮೆಮೊರೀಸ್ ನನಗೂ ಕೂಡ ಕಳಿಸಿ ಅಂತ ಹೇಳಿದೆ. ನೀವು ಹೇಗೆ ಸೈಕಲ್ ಕಲ್ತ್ರಿ ಇದನ್ನೆಲ್ಲ ಇವತ್ತು ಮಾತಾಡ್ತಾ ಹೋಗೋಣ. ನಮ್ಮ ವಾಟ್ಸಪ್ ಸಂಖ್ಯೆ ಗೊತ್ತೇ ಇದೆ, ನೀವೇನಾರು ಈಗ ಎಫ್ ಎಂ ರೈನ್ಬೋನ ಟ್ಯೂನ್ ಮಾಡಿದರೆ ನಮ್ಮ ವಾಟ್ಸಪ್ ಸಂಖ್ಯೆ 9480901013.

ಹೌದು ಫ್ರೆಂಡ್ಸ್, ನಾವು ಮಾತಾಡ್ತಾ ಇದ್ದೀವಿ ಇವತ್ತು ಸೈಕಲ್ ಸವಾರಿಯ ಬಗ್ಗೆ. ಹೇಗೆ ನೀವು ಸೈಕಲ್ ಕಲ್ತ್ರಿ, ನಮ್ಮ ಆ ಮಿಡಲ್ ಕ್ಲಾಸ್ ಜೀವನದಲ್ಲಿ ಸೈಕಲ್ ತಗೊಳ್ಳೋದು ಓಡಿಸೋದು ಅಂದರೆ ಬಹಳನೇ ಒಳ್ಳೆಯ ಅನುಭವವಾಗಿತ್ತು. ಸೊ ನೀವು ಕೂಡ ಸಂದೇಶ ಕಳಿಸಿ ಅಂದಿದೆ, ಬಹಳಷ್ಟು ಜನ ಸಂದೇಶನ ಕಳಿಸಿದ್ದೀರಾ. ಹೆಚ್ಚು ಸಾರ್ ಲೇಔಟ್ನಿಂದ ಬೆಂಗಳೂರಿನಿಂದ ಸದಾನಂದ ಅವರು ನಮಗೆ ಸಂದೇಶ ಕಳಿಸಿದ್ದಾರೆ. ಮೇಡಮ್, ನನ್ನ ಸೈಕಲ್ ಸವಾರಿ ಆಗಿದ್ದು 6ನೇ ತರಗತಿ ಇದ್ದಾಗ. ಮೊದಲ ಬಾರಿ ಸೈಕಲ್ ಸವಾರ ಮಾಡಿಕೊಂಡೇ ಹೋಗ್ತಿದ್ದಾಗ ಅವಾಗ ನನಗೆ ಹಿಂದಿನಿಂದ ಫಸ್ಟ್ ಟೈಮ್ ಹೋಗ್ತಿದ್ದೆ ನನ್ನ ಸೈಕಲಲ್ಲಿ, ಬುಲೆಟ್ ಬೈಕ್ ಬಂದು ಗುದ್ದುಬಿಡ್ತು. ನನ್ನ ಸೈಕಲ್ ಪೂರ್ತಿ ನುಜ್ಜು ಗುಜ್ಜು ಆಗೋಯ್ತು. ಆದರೆ ಅದೃಷ್ಟ ಎಂಬಂತೆ ನನಗೆ ಸಣ್ಣ ಪುಟ್ಟ ಗಾಯ ಮಾತ್ರ ಆಯಿತು ಅಂತ. ಓಹೋ, ದೇವರಿಗೆ ಥ್ಯಾಂಕ್ಸ್ ಹೇಳಬೇಕು. ಸದ್ಯ ನಿಮಗೇನಾಗಲಿಲ್ವಲ್ಲ, ವಸ್ತು ಕೊಂಡ್ಕೋಬಹುದು ಆದರೆ ನಮ್ಮ ದೇಹ ಕಷ್ಟ ಆಗುತ್ತೆ. ಗುಡ್ ಟು ನೋ ಸದಾನಂದ ಅವರೇ. ಹಾಗೆ ನಮಗೆ ನಾಗೇಶ್ ಕುಮಾರ್ ಅವರು ಬೆಂಗಳೂರಿನಿಂದ ಮೆಸೇಜ್ ಮಾಡಿದ್ದಾರೆ, ನನಗೆ ಒಂದೇ ಒಂದು ಆಸ್ತಿ ನಮ್ಮ ತಂದೆಯಿಂದ ಬಂದಿದ್ದು ಅಂದರೆ ಸೈಕಲ್ಲು. ಆಗ ನಾನು ಪಿ ಯು ಸಿಲಿದ್ದಾಗ ನಮ್ಮ ಕಾಲೇಜಿಗೂ ನನ್ನ ಪಾರ್ಟ್ ಟೈಮ್ ವರ್ಕಿಗೂ ಮಣಿಪಾಲಲ್ಲಿ ನಾನು ಸೈಕಲಲ್ಲಿ ಹೋಗ್ತಾ ಇದ್ದೆ. ಈಗ ಅದೇ ದಾರಿಲಿ ನಾನು BMW ಡ್ರೈವ್ ಮಾಡ್ಕೊಂಡು ಹೋಗ್ತೀನಿ, ಆದರೆ ನನ್ನ ಸೈಕಲ್ ಇದೆಯಲ್ಲ ಅದನ್ನು ನಾನು ಸಖತ್ ಮಿಸ್ ಮಾಡ್ಕೋತೀನಿ ಅಂತ. ಹೌದು ಹೌದು, ನಾನು ಅದೇ ವಿಷಯನೇ ಹೇಳಿದ್ದು. ಯಾವ ಗಾಡಿ ಇವಾಗ ನಾವು ಓಡಿಸ್ಬೋದು, ಆದರೆ ಆ ಮೊದಲ ಸೈಕಲ್ ಕೊಟ್ಟ ಫ್ರೀಡಮ್ ಅಥವಾ ಒಂದು ಎಮೋಷನ್ ಇದೆಯಲ್ಲ, ಅದನ್ನು ಯಾರೂ ಬೀಟ್ ಮಾಡೋಕ್ಕಾಗಲ್ಲ ಅಂತ. ಹಾಗೆ ಹೂವಳೆ ಲಕ್ಷ್ಮೀ ಚಂದ್ರಶೇಖರ್, ನನ್ನ ನೆಚ್ಚಿನ ಆಕಾಶವಾಣಿಗೆ ಶುಭ ಸಂಜೆ, ಬಹಳ ಒಳ್ಳೆಯ ವಿಷಯ ಅಂತ ಸಂದೇಶ ಕಳಿಸಿದ್ದಾರೆ. ಹಾಗೆ ವಿಜಯನಗರ ಜಿಲ್ಲೆ ಹರಪನಹಳ್ಳಿ ತಾಲೂಕು ಬಳಗನೂರು ಗ್ರಾಮ ಬಸವರಾಜ್ ಅವರು ಕಳಿಸಿದ್ದಾರೆ, ನಾನು 5ನೇ ಕ್ಲಾಸ್ ಇದ್ದಾಗ ಸೈಕಲ್ ಹೊಡಿತಿದ್ದೆ, ಆವಾಗ ನಮ್ಮ ಚಿಕ್ಕಪ್ಪ ನಮಗೆ ಸೈಕಲ್ ಕೊಡಿಸಿದ್ರು. ಅದರಲ್ಲಿ ನಾನು ಹೋಗ್ತಿದ್ದಾಗ ಬಿದ್ದು ಮೊಣಕಾಲೆಲ್ಲ ಕೈಕಾಲು ಎಲ್ಲ ತುಂಬ ಗಾಯ ಮಾಡ್ಕೊಂಡು ಮನೆಗೆ ಬಂದರೆ ಅಮ್ಮ ನನಗೆ ಪ್ರೀತಿ ಮಾಡೋದು ಬದಲು ಇನ್ನೂ ಚೆನ್ನಾಗಿ ಬೈದರು ಅಂತ. ಹೌದು ರೀ, ಅಮ್ಮಂಗೆ ಸಂಕಟ ಆಗುತ್ತಲ್ಲ, ಬಿದ್ದುಬಿಟ್ವಿ ಅಂತ. ಅದಕ್ಕೋಸ್ಕರ ನೀವು ಕೇಳ್ತಾ ಇದ್ದೀರಾ FM ರೈನ್ಬೋ ಕನ್ನಡ ಕಾಮನಬಿಲ್ಲು, ನಾನ್ ಸ್ಟಾಪ್ ಸಂಜೆ.

ನೀವು ಕೇಳ್ತಾ ಇದ್ದೀರಾ ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು. ಸ್ಟುಡಿಯೋದಲ್ಲಿ ಸಮಯ 5:21. ನಾವು ನಮ್ಮ ಮೊದಲ ಸೈಕಲ್ ಸವಾರಿ ಬಗ್ಗೆ ಮಾತಾಡ್ತಾ ಹೋಗ್ತಾ ಇದ್ದೀವಿ ಇವತ್ತು ನಾನ್ ಸ್ಟಾಪ್ ಸಂಜೆಯಲ್ಲಿ. ಈಗ ಒಂದು ಮಿಡಲ್ ಕ್ಲಾಸ್ ಮನೆ ಅಂದರೆ ಸೈಕಲ್ ಕೊಳ್ಳೋದು ಅಂದರೆ ಅದಂತೂ ಸಣ್ಣ ವಿಷಯ ಅಂತೂ ಅಲ್ವೇ ಅಲ್ಲ ಅಲ್ಲ. ಮಕ್ಕಳು ತಿಂಗಳಗಟ್ಟಲೆ ಅಪ್ಪನನ್ನು ಕಾಯ್ಕೊಂಡು ಅಪ್ಪನಿಗೆ ಹೇಳಿ ಅಮ್ಮನ ಕಾಯಲ್ಲಿ ಹೇಳಿಸಿ, ಆಹಾ ಎಷ್ಟೆಲ್ಲ ಇದೆ ಮೆಮೊರೀಸ್. ನಿಮಗೂ ಅದೇ ಥರ ಏನಾದರೂ ಇದ್ದರೆ ನನಗೆ ಖಂಡಿತ ಮೆಸೇಜ್ ಮಾಡಿ, ಅಪ್ಪ ಒಂದು ಸೈಕಲ್ ಕೊಡಿಸಿ ಅಂತ ಹೇಳಿದ್ರೆ ಅದಕ್ಕೆ ಯೂಶ್ವಲಾಗಿ ಏನು ಇರ್ತಿತ್ತು ಆನ್ಸರು? ಮೊದಲು ಎಕ್ಸಾಮಲ್ಲಿ ಚೆನ್ನಾಗಿ ಮಾರ್ಕ್ಸ್ ತೆಗೆದು ತೋರಿಸು, ಆಮೇಲೆ ಕೊಡಿಸ್ತೀವಿ ಅಂತಿದ್ರು. ಇನ್ನು ಸ್ವಲ್ಪ ಜನಕ್ಕೆ ಹಬ್ಬಕ್ಕೆ ಕೊಡಿಸ್ತೀವಿ ಅಂತಿದ್ರು, ಹುಟ್ಟಿದಬ್ಬಕ್ಕೆ ಕೊಡಿಸ್ತೀವಿ ಅಂತಿದ್ರು. ಇನ್ನೊಬ್ರು ಯಾರ್ದೋ ಕಸಿನ್ದೋ ರಿಲೇಟಿವ್ಸ್ದೋ ಸೈಕಲ್ನ ತಗೊಂಡು ಅದರಲ್ಲಿ ಕಲ್ತಿದ್ದು ಆಯಿತು, ಮತ್ತೆ ತಗೊಂಡ ಮೇಲಂತೂ ಅದ್ರ ಸಂತೋಷ ಇನ್ನೂ ಹೆಚ್ಚೆ. ಅದ್ರ ಬಗ್ಗೆ ಮತ್ತೆ ಮಾತಾಡೋಣ. ಹಾಗೆ ಯಾರ್ಯಾರು ಸಂದೇಶ ಕಳಿಸಿದ್ದಾರೆ ಅಂತ ನೋಡೋದಾದರೆ, ಹರೀಶ್ ಮಲ್ಲೇಶ್ವರದವರು ಕಳಿಸಿದ್ದಾರೆ, ನಾನು 1977 ಇಸವಿಯಲ್ಲಿ 3ನೇ ತರಗತಿ ಶಾಲೆಯಲ್ಲಿ ಬೇಸಿಗೆ ರಜದಲ್ಲಿ ನಾನು ನಮ್ಮನೇಲಿ 2 ಯಾರ್ಲಿ ಸೈಕಲ್ ಇತ್ತು. ನಾನು 3ನೇ ದಿನದಲ್ಲಿ ಬೀಳ್ದೆ ಗಾಯ ಮಾಡಿಕೊಳ್ಳದೆ ಕಲಿತೆ. ವರೆ ವಾ ಸಖತ್ ಸ್ಕಿಲ್ಫುಲ್ ರೀ ನೀವು. ಆಮೇಲೆ ದಿನ ಸಂಜೆ ಶಾಲೆಯಿಂದ ಬಂದಮೇಲೆ ಸೈಕಲ್ ತಗೊಂಡು ಬಡಾವಣೆಯೆಲ್ಲ ಸುತ್ತುವುದರ ಜೊತೆಗೆ ನಮ್ಮ ಮನೆಗೆ ಬೇಕಾಗ ದಿನಸಿಯನ್ನು ತರುವ ಕೆಲಸ ನಂದಾಗಿತ್ತು ಅಂತ. ವೆರಿ ನೈಸ್. ಸೊ ಈಗಿನ ಮಕ್ಕಳು ಯಾವ ಗಾಡಿ ಕೊಡಿಸಿದ್ರು ಹೋಗಿ ತಗೊಂಬನ್ನಿ ಅಂದರೆ ಜೆಪ್ಟೋ ಮಾಡ್ತೀವಿ, ಅದು ಮಾಡ್ತೀವಿ, ಆನ್ಲೈನಲ್ಲಿ ತರಿಸ್ಕೋತೀವಿ ಅಂತಾರೆ. ಆಗಿದ್ದಿತ್ತು ಈ ಸಂದೇಶ ಆತ್ಮೀಯತೆನೇ ಬೇರೆ ಬಿಡಿ ಅಲ್ವಾ. ಹಾಗೆ ನಾಗೇಂದ್ರ ತಾವರೆಕೆರೆ ಕುಣಿಗಲ್ ತಾಲೂಕಿನಿಂದ ಶುಭ ಸಂಜೆ ಒಳ್ಳೆಯ ವಿಷಯ ಅಂತ ನಮಗೆ ಹೇಳಿದ್ದಾರೆ. ಸೊ ಹಾಗೆ ಇದ್ರ ಬಗ್ಗೆ ಮಾತಾಡ್ತಾ ಒಳ್ಳೊಳ್ಳೆ ಹಾಳುಗಳನ್ನ ಕೇಳ್ತಾ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ ಮುಂದೆ ಹೋಗೋಣ.

ಇದು ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3 ಮೆಗಾಹರ್ಟ್ಸ್. ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಾ ಇದ್ವಿ ಸೈಕಲ್ ಸವಾರಿಯ ಬಗ್ಗೆ, ಅದರ ಮೊದಲ ನೆನಪುಗಳ ಬಗ್ಗೆ. ಅಂತೂ ಇಂತೂ ಅಪ್ಪನ ಹತ್ರ ಗಲಾಟೆ ಮಾಡಿಸಿ ಅಮ್ಮಂಗೆ ಹೇಳಿ ಸೈಕಲ್ ತಗೊಂಡ ಮೇಲಂತೂ ಆ ಸೈಕಲ್ ಎಷ್ಟು ಮನೆಗೆ ಬಂದರೆ ಖುಷಿಯಾಗಿರ್ತಿತ್ತು ಅಂದರೆ ಅದನ್ನು ಕಾಂಪೌಂಡ್ ಒಳಗೆ ನಿಲ್ಲಿಸೋದ್ ಬದಲು ಹಾಲ್ ಒಳಗೆ ನಿಲ್ಲಿಸ್ಕೋಬೋದಾ ಅಂತ ಯೋಚನೆ ಮಾಡ್ತಿದ್ವಿ. ಆಮೇಲೆ ಇಡೀ ರಾತ್ರಿ ಅದಕ್ಕೆ ಹೊತ್ಸೋದೇನು, ಆ ಪಾರ್ಕಿಂಗ್ ಮಾಡೋದೇನು, ಅದಕ್ಕೆ ಸೀಟ್ ಕವರ್ ಹಾಕೋದೇನು, ಬೆಲ್ಲಿಗೆ ಎಕ್ಸ್ಟ್ರಾ ಕೇರು, ಮತ್ತೆ ಏನಾದ್ರು ಒಂಚೂರು ದೂರ ಹೋಗಿ ಬಂದರೆ ಟೈರ್ನ ಕ್ಲೀನ್ ಮಾಡಿದ್ದೇ ಮಾಡಿದ್ದು, ಅದೇನೋ ಹೇಳ್ತಾರಲ್ಲ ಹಾಗೆ ಹೊಸದಾಗಿ ಬಂದಾಗ ಹಾಗೆ ಅಂತ. ಹಾಗೆ ನಿಮಗೂ ಕೂಡ ನಿಮ್ಮ ಫಸ್ಟ್ ಸೈಕಲ್ ಸವಾರಿ ಬಗ್ಗೆ ನೆನಪಿದೆಯಾ ಅಂತ ಕೇಳಿದಾಗ ಎಮ್ ಎನ್ ವಾಸುಕಿ ವಿದ್ಯಾನಗರ್ ಹಾಸನದಿಂದ ಹೇಳಿದ್ದಾರೆ, ಈ ವಿಷಯದಲ್ಲಿ ಮಾತ್ರ ನಂಗೆ ಹೇಳೋಕ್ಕೆ ತುಂಬಾ ಇದೆ ಅಂತ. ಮೊದಲು ಸೈಕಲ್ ತೊಗೊಂಡಿದ್ದು 2006, ಅದು ಸೆಕೆಂಡ್ ಹ್ಯಾಂಡ್ ಸೈಕಲ್ಲು. ನಂತರ ಕಜಿನ್ ಸೈಕಲ್ ಯೂಸ್ ಮಾಡ್ತಿದ್ದೆ. ಆಮೇಲೆ 2020 ನನ್ನ ಮೊದಲ ಫಸ್ಟ್ ಹ್ಯಾಂಡ್ ಸೈಕಲ್ ತೊಗೊಂಡಿದ್ದು, ಅದು ಲೋಕಲ್ ಬ್ರ್ಯಾಂಡು ಅಂತ. ಅದನ್ನು ನಾನು ನನ್ನ ಬೆಡ್ರೂಮಲ್ಲೇ ನಿಲ್ಲಿಸ್ಕೊಳ್ತಿದ್ದೆ ಅಂತ. ಖಂಡಿತ ಆಗ್ಲೂ ಅಲ್ವಾ, ಅದನ್ನು ಮಾರಿ ಈಗ ಮತ್ತೊಂದು ಅಪ್ಗ್ರೇಡೆಡ್ ವರ್ಷನ್ ಸೈಕಲ್ ತೊಗೊಂಡಿದ್ದೀನಿ. ಈಗಲೂ ಕೂಡ ನನ್ನ ರೂಮಲ್ಲೇ ಇಟ್ಕೋತೀನಿ, ವೀಕ್ಲಿ ಒನ್ಸ್ ಆರ್ ಟ್ವೈಸ್ ಸೈಕ್ಲಿಂಗ್ ಮಾಡ್ತೀನಿ ಅಂತ. ಒಳ್ಳೆಯದು, ಅದು ಆರೋಗ್ಯಕ್ಕೂ ಒಳ್ಳೆಯದು. ನಿಮ್ಮ ವಿಷಯ ಕೇಳಿ ಬಹಳನೇ ಸಂತೋಷ ಆಯಿತು. ಹಾಗೆ ವಿಜಯ್ ಕುಮಾರ್ ಅವರು ವಿಜಯನಗರದಿಂದ ಮೆಸೇಜ್ ಮಾಡಿದ್ದಾರೆ, ನಾನು ಕಲ್ತಿದ್ದು 7ನೇ ತರಗತಿಯಲ್ಲಿ, ನಮ್ಮ ಅಜ್ಜಿ ಊರಲ್ಲಿ ಇದ್ದಾಗ ಕಲಿತೆ. ನಮ್ಮ ಊರಿಗೂ ಅಂತ ಆ ಊರಿಗೂ 6 ಕಿಲೋಮೀಟ್ರು. ಸೊ ನಮ್ಮೂರಿಗೆ ಸೈಕಲ್ ಹೊಯ್ಕೊಂಡು ಭಾರತ ಇದೆ ಅಂದ್ಕೊಂಡು ನಮ್ಮ ಅಜ್ಜ ಕೊಟ್ಟಿದ್ದ ಸೈಕಲ್ನ ನಾನು ಸುಮಾರು ಓಡಿಸ್ತಾನೆ ಇದ್ದೆ. ಈಗ ಅದಕ್ಕೆ ಸುಮಾರು 35 ವರ್ಷ ಆಗಿದೆ, ನಂಬಲೇಬೇಕು ನೀವು ಅಂತ ನಮಗೆ ಮೆಸೇಜ್ ಮಾಡಿದ್ದಾರೆ. ಹಾಗೆ ಈ ಸೈಕಲ್ ವಿಷಯ ಕೂಡ ಬಹಳಷ್ಟು ಇದೆ. ನಿಮಗೂ ಕೂಡ ಏನಾದರೂ ನಿಮಗೆ ಹೇಳಬೇಕು ಅನಿಸಿದ್ರೆ ನಮ್ಮ ವಾಟ್ಸಪ್ ಸಂಖ್ಯೆ 9489010013 ಸಂದೇಶ ಕಳಿಸಿ. ನಿಮ್ಮ ಸಂದೇಶವನ್ನು ಓದೋಕ್ಕೆ ನಾನು ಕಾತರಳಾಗಿದ್ದೇನೆ.

ಸೈಕಲ್ ಸವಾರಿ ಬಗ್ಗೆ ಮಾತಾಡ್ತಾ ಸಾಕ್ತಾ ಇದ್ದೀವಿ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ. ಬಹಳಷ್ಟು ಜನ ನಾವೇ ತಗೊಂಡಿರುವಂತಹ ಸೈಕಲ್ನಲ್ಲಿ ನಾವು ಸೈಕಲ್ಲೇ ಕಲ್ತಿಲ್ಲ ಅಲ್ವಾ. ಯೂಶಲಿ ಅಕ್ಕಪಕ್ಕದ ಮನೆಯವರ ಹತ್ರ ಕೇಳ್ಬಿಟ್ಟು ಕಲ್ತಿರ್ಬೋದು, ಅಂಕಲ್ ಒಂದೇ ಒಂದು ರೌಂಡ್ ಹೋಗ್ಬಿಟ್ಟು ಬರ್ತೀವಿ ಅಂತ ಕೇಳಿ ಅರ್ಧ ಗಂಟೆ ಆದರೂ ಬರ್ದೇ ಇರ್ಬೋದು. ಆ ಅಂಕಲ್ ದೂರದಿಂದಲೇ ಜೋಪಾನನೋ ಬ್ರೇಕ್ ಕೇರ್ಫುಲ್ ಅಂತ ಎಲ್ಲ ಜೋರಾಗಿ ಹೇಳ್ತಾನೆ ಇರ್ತಿದ್ರು. ಆದರೂ ನಮಗೆ ಆ ಓಡಿಸ್ಬೇಕು ಅನ್ನೋ ತವಕ ಎಷ್ಟಿತ್ತು ಅಂದರೆ, ಈಗಾಗಲೇ ಯಾರೋ ಮೆಸೇಜ್ ಕಳಿಸ್ದಂಗೆ ಈಗ BMW ಕಾರಲ್ಲಿ ಓಡಾಡಿದ್ರೂ ಆ ಖುಷಿ ಸಿಗದೇ ಇಲ್ಲ ಅಂತ ಅನಿಸುತ್ತೆ ಅಲ್ವಾ. ಹೌದು, ಹಾಗೆ ನಮಗೆ ಸಂದೇಶಗಳಂತೂ ಬೇಕಾದಷ್ಟು ಬಂದಿದೆ. ಓಂಕಾರ ಅವರು ಬೆಂಗಳೂರಿನಿಂದ ಸಂದೇಶ ಕಳಿಸಿದ್ದಾರೆ. ನನಗೆ ಸೈಕಲ್ ಹೊಡೆಯಲು ಹೇಳಿಕೊಟ್ಟಿದ್ದು ನನ್ನ ಅಕ್ಕ ವಿದ್ಯಾ. ಸಣ್ಣವನಿದ್ದಾಗ ನಾನು ತುಂಬ ಸೈಕಲ್ ಹೊಡಿತಿದ್ದೆ, ಆದ್ರಿಂದ ನನ್ನ ಹೈಟ್ ತುಂಬ ಜಾಸ್ತಿ ಆಗೋಯ್ತು. ಯಾವುದೇ ಕಂಪನಿಯ ಬೂಸ್ಟ್ ಕುಡಿಯೋದೆ ನನ್ನ ಹೈಟ್ ಜಾಸ್ತಿ ಆಗಿದೆ, ಅದೇ ಖುಷಿ ಅಂತ. ಅರೆ ರೇ ವಾರೆ ವಾ, ಸೂಪರ್ ಆಯ್ತಲ್ಲ. ಹಾಗೆ ಗಣೇಶ ಸಾಗರದಿಂದ ಹೇಳಿದ್ರು, ನಮಗೆ ಸೈಕಲ್ ತಗೊಳ್ಳೋಕೆ ದುಡ್ಡಂತೂ ಇರಲೇ ಇರಲಿಲ್ಲ, ಹಾಗಾಗಿ ಬಾಡಿಗೆ ಸೈಕಲ್ ಓಡಿಸ್ತಿದ್ವಿ, ಗಂಟೆಗೆ 50 paisa. ಡೆಫಿನೆಟ್ಲಿ ಈ ಬಾಡಿಗೆ ಸೈಕಲ್ ಅನ್ನೋದಂತೂ ಫುಲ್ ಎಮೋಷನ್ ಬಿಡಿ. 50 paisa ಇತ್ತು ಸೈಕಲ್ ತಗೊಂಡು ಊರು ಹೊರಗಡೆ ಹೋಗೋ ಹಾಗೆ ಇಲ್ಲ. ಆದರೂ ನಾವು ಹೇಗೋ ಆ ಸುಂಕದವನು ಗೇಟ್ ಹತ್ರ ಇರ್ತಿದ್ದ ಅವನಿಗೊಂದು 10 paisa ಬ್ರೈಬ್ ಮಾಡಿ ಅಂತೂ ಇಂತೂ ಅವನ ಹತ್ರ ಹೋಗಿ ಬರ್ತಿದ್ವಿ ಅಂತ ಅವರು ಗಣೇಶ್ ಅವರು ನಮಗೆ ಸಂದೇಶ ಕಳಿಸಿದರೆ, ದಾತ್ರಿ ಹರ್ಷ ಚಿಕ್ಕಲ್ಸಂದ್ರದಿಂದ ನಮಗೆ ಸಂದೇಶ ಕಳಿಸಿದ್ರೆ

0: ನಾನ್ ಸ್ಟಾಪ್ ಸಂಜೆಯಲ್ಲಿ ಸೈಕಲ್ ಸವಾರಿ ಮಾಡಿಕೊಂಡು ಒಳ್ಳೊಳ್ಳೆ ಹಾಡುಗಳನ್ನ ಕೇಳಿಕೊಂಡು ಮುಂದೆ ಸಾಗ್ತಾ ಇದ್ದೀವಿ. ಸ್ಟುಡಿಯೋದಲ್ಲಿ ಸಮಯ 5:43. ಸೊ ಹಾಗೆ ಬಾಡಿಗೆ ಸೈಕಲ್ ಅನ್ನೋದಂತೂ ಇನ್ನೊಂದು ಔಟ್ ಆಫ್ ದ ವರ್ಲ್ಡ್ ಟಾಪಿಕ್ ಅಂತಲೇ ಹೇಳ್ಬೋದು ಅಲ್ವಾ. ಸೊ ಬಾಡಿಗೆ ಸೈಕಲಲ್ಲಿ ಈಗ ನಮಗೆ ಮೆಸೇಜ್ ಮಾಡಿದಂಗೆ 50 paisa ಕೊಟ್ಟು 1 rupee ಕೊಟ್ಟು ಕಲ್ತಿದ್ದೇ ಜಾಸ್ತಿ. 1 ghante 1 rupee 2 rupee 8 anni ಕೊಟ್ಬಿಟ್ಟು ಸೈಕಲ್ ಶಾಪ್ ಮುಂದೆ ಹೋಗಿ ನಿಂತ್ಕೊಂಡು ಕ್ಯೂ ಆಗಲೇ ಇರ್ತಿತ್ತು. ಚಿಕ್ಕ ಸೈಕಲ್ ಸಿಕ್ಕಲಿಲ್ಲ ಅಂದರೆ ಪರವಾಗಿಲ್ಲ, ದೊಡ್ಡ ಸೈಕಲ್ಲೇ ತೊಗೊಂಡು ಓಡಿಸೋಣ ಅಲ್ಲ. ಹಾಫ್ ಪೆಡಲು, ಕತ್ರಿ, ನೆನಪಿದೆಯಾ ನಿಮಗೂ ಕೂಡ? ನೆನಪಿದ್ದೇ ಇರುತ್ತೆ. ಅದೊಂದು ಕಾಲ ಹೆಂಗೆ ಅಂದರೆ ಸಕ್ಕದಾಗಿತ್ತು. ನಾವು ಒಂದು ಕಾಲನ್ನ ಆ ಫ್ರೇಮ್ ಒಳಗೆ ಹಾಕ್ಕೊಂಡು ಬ್ಯಾಲೆನ್ಸ್ ಮಾಡಬೇಕಿತ್ತು. ಪ್ರಾಬಬ್ಲಿ ಈಗಿನ ಮಕ್ಕಳಿಗೆ ಅಷ್ಟೆಲ್ಲ ಹೆಂಗೆ ಬ್ಯಾಲೆನ್ಸ್ ಮಾಡೋದು ಅಂತಲೇ ಗೊತ್ತಿಲ್ಲ. ಗೇರ್ ಸೈಕಲ್ ಓಡಿಸ್ತಾರೇನೋ ಬರೀ. ಸೊ ಹಾಗೆ ಟೈಮ್ ಮುಗಿದ್ಮೇಲೆ ಅಂಕಲ್ ಕೇಳ್ತಿರ್ತಾರೆ, ಟೈಮ್ ಆಗೋಯ್ತು ಬನ್ನಿ ಬನ್ನಿ ಅಂತ. ಆದರೂ ಕೂಡ ನಾವು 1/2 ghante ಮಾಡಿದ್ದ ರೈಡ್ನಲ್ಲಿ ಒಂಥರ ಇಡೀ ವರ್ಲ್ಡ್ ಟೂರ್ ಮಾಡಿದಷ್ಟು ಫೀಲಿಂಗ್. ಏನಂತೀರಾ?
1: ಮದಿ ಹೋದಣ್ಣ

ಮುದ್ದಾದ ಸೈಕಲ್ ವಿಷಯ ಮಾತಾಡ್ತಾ ನಾನ್ ಸ್ಟಾಪ್ ಸಂಜೆಯಲ್ಲಿ ಸಾಕ್ತಾ ಇದ್ದೀವಿ. ಹೆಚ್ ಎಲ್ ಬಸವರಾಜು ಪುಟ್ಟಗಿರಿ ಹೊಸಹಳ್ಳಿ ಅಲ್ಲಿಂದ ಅರಸೀಕೆರೆಯಿಂದ ನಮಗೆ ಸಂದೇಶ ಕಳಿಸಿದ್ದಾರೆ. 1990 ಎಂಟನೇ ತರಗತಿಯಲ್ಲಿ ಸೇರೋ ಸಂದರ್ಭದಲ್ಲಿ ಸೈಕಲ್ ಬೇಕು ಬೇಕು ಅಂತ ಸಖತ್ ಹಠ ಮಾಡಿ, ಯಾಕೆಂದರೆ ನಮ್ಮ ಸ್ಕೂಲ್ 1 ಕಿಲೋಮೀಟರ್ ದೂರದಲ್ಲಿತ್ತು, ಹಾಗಾಗಿ ಸೈಕಲ್ ಬೇಕೇ ಬೇಕು ಅಂತ ತಿಪ್ಟೂರಿನಲ್ಲಿ ಒಂದು ಫೇಮಸ್ ಸೈಕಲ್ ಶಾಪ್ ಇತ್ತು, ಅಲ್ಲಿಂದ ಹೋಗಿ ಹೀರೋ ರಾಯಲ್ 22 ಇಂಚಿನ ಗಾಡಿ ತಂದು ಅದರಲ್ಲೇ 10ನೇ ತರಗತಿ ತನಕನೂ ಬಳಸಿ ಈಗಲೂ ನನ್ನ ಬಳಿನೇ ಇರಿಸ್ಕೊಂಡಿದ್ದೀನಿ. ಆ ದಿನಗಳ ಸವಿ ನೆನಪಿಗಾಗಿ ಧನ್ಯವಾದ ಅಂತ ಸಂದೇಶ ಕಳಿಸಿದ್ದಾರೆ. ನಿಮಗೂ ಕೂಡ ಧನ್ಯವಾದ ಸಂದೇಶ ಕಳಿಸಿದ್ದಕ್ಕೆ. ಹಾಗೆ ದಾವಣಗೆರೆಯಿಂದ ಸರಳ ಅವರು ಕಳಿಸಿದ್ದಾರೆ, ಈ ಸೈಕಲ್ ಹೊಡೆಯೋದು ಕಲಿಯೋ ಟೈಮ್ನಲ್ಲಿ ಬಿದ್ದು ಹೌದು ಗಾಯ ಮಾಡಿಕೊಂಡು ಅದಂತೂ ಕೇಳಂಗೆ ಇಲ್ಲ ಅಂತ. ಖಂಡಿತವಾಗ್ಲೂ ಸೈಕಲ್ನ ಯಾರು ಬಿದ್ದು ಮಾಡಿ ಕಲಿಯದೇ ಇಲ್ಲದೆ ಇರೋರು ಇದ್ದಾರಾ ಅಂತ. ಹಾಗೆ ದ್ಯಾವಪ್ಪ ಕೋಲಾರ ತಾಲೂಕಿನಿಂದ ನಾನು 7ನೇ ತರಗತಿಲೇ ಸೈಕಲ್ ಕಲಿಯೋದನ್ನು ಕಲಿತೆ. ನಮ್ಮನೇಲಿ ಒಂದು ಹಳೆ ಸೈಕಲ್ ಇತ್ತು, ಆ ಸೈಕಲ್ಗೆ ಟಯರೇ ಇರಲಿಲ್ವಂತೆ, ಬರೀ ರಿಮ್ ಅಷ್ಟೇ ಇದ್ದಿದ್ದು. ಅದರಲ್ಲೇ ನಾನು ಕಲ್ತ್ಕೊಂಡೆ. 8ನೇ ತರಗತಿಗೆ ಸರ್ಕಾರಿ ಶಾಲೆಗೆ ಹೋಗ್ತಿದ್ದಾಗ ನನಗೆ ಆಮೇಲೆ ಸೈಕಲ್ ಕೊಡಿಸಿದ್ರು ಅಂತ ನಿಜವಾಗ್ಲು. ಹಾಗೆ ಗುರುಶಾಂತ್ ಫ್ರಮ್ ನಂದಗಾಂವ್ ಅವ್ರು ನಮಗೆ ಸಂದೇಶ ಕಳಿಸಿದ್ದಾರೆ. 1992 ಸೈಕಲ್ ತಗೊಂಡೆ, ಆಗ ನನಗೆ 7ನೇ ಕ್ಲಾಸ್, ನನಗೆ ಈಗ 48 ವಯಸ್ಸು. ಆ ನೆನಪು ಇನ್ನೂ ಖುಷಿ ಕೊಡಿಸಿದ್ದೆ, ನನಗೆ ತುಂಬ ಖುಷಿ ಇದೆ ಅದ್ರದ್ದು ಅಂತ. ಹಾಗೆ ಬಹಳಷ್ಟು ಸಂದೇಶಗಳು ಬರ್ತಾ ಇದೆ, ನಿಮ್ಮ ಸಂದೇಶಗಳನ್ನ ನಾನು ಖಂಡಿತವಾಗ್ಲೂ ಓದೋ ಪ್ರಯತ್ನವನ್ನು ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ಎವ್ರಿ ಒನ್ ಇವತ್ತಿನ ಸಂದೇಶಗಳನ್ನ ಕಳಿಸಿದ್ದಕ್ಕೆ, ನಿಮ್ಮ ಸಂದೇಶಗಳು ಬಹಳ ಅಮೂಲ್ಯ. ನಾವು ಸಾಕ್ತಾ ಇದ್ದೀವಿ FM Rainbow ಕನ್ನಡ ಕಾಮನಬಿಲ್ಲು 101.3 MHz.

ಸೈಕಲ್ ಸವಾರಿಲಿ ಒಳ್ಳೊಳ್ಳೆ ಹಾಡು ಕೇಳ್ತಾ ಮುಂದೆ ಸಾಗ್ತಾ ಇದೀವಿ. ಉಮೇಶ್ ಸಿರಿಗೆರೆ ದಾವಣಗೆರೆಯಿಂದ ಸಂದೇಶ ಕಳಿಸಿದ್ದಾರೆ. ನಮ್ಮ ಬಾಲ್ಯದಲ್ಲಿ ಹಳ್ಳಿಯಲ್ಲಿದ್ದಾಗ ನಮ್ಮ ಮನೆ ಎದುರಿಗೆ ಒಂದು ಸೈಕಲ್ ಶಾಪ್ ಇತ್ತು. ಅಲ್ಲಿ ದೊಡ್ಡ ಸೈಕಲ್, ಸಣ್ಣ ಸೈಕಲ್ ಎರಡೂ ಇತ್ತು. ನಾನು ನಮ್ಮ ತಂದೆಯವರ ಸಹಾಯದಿಂದ ಬಹು ಬೇಗನೆ ಕಲಿತೆ ಅಂತ. ವೆರಿ ನೈಸ್ ಉಮೇಶ್ ಅವರೇ. ಹಾಗೆ ರಬಕವಿಯಿಂದ ಸರ್ವೇಶ್ ಅವರು, ಮೇಡಮ್ ನಾವು ಕೂಡ ಚಿಕ್ಕ ವಯಸ್ಸಿನಲ್ಲಿ ಕಲ್ತಿರಬೇಕಾದ್ರೆ ಬಿದ್ದು ಗಾಯ ಆಗಿದ್ದು ಬಹಳಷ್ಟು ನೆನಪು ಇವತ್ತು ನಮಗೆ, ಮತ್ತೆ ಮರ ಕಳಿಸ್ತು ಅಂದರು. ಓಕೆ, ವೆರಿ ನೈಸ್. ಹಾಗೆ ಶ್ರೀನಗರ ಕಲೀಶ್ ಕುಮಾರ್ ಶ್ರೀನಗರ್ ತುಮಕೂರಿಂದ ಹೇಳ್ತಾರೆ, ಅವರು ನ 8ನೇ ತರಗತಿಲಿ ಅವರು ಪಾಸ್ ಆದಾಗ ಅವರಿಗೆ ಮನೆಯಲ್ಲಿ ಹೊಸ ಸೈಕಲ್ ತಂದುಕೊಟ್ರಂತೆ. ಆಗ ಅವರಿಗೆ ಮನೆಯಿಂದ 10 ಕಿಲೋಮೀಟರ್ ಇದ್ದ ಶಾಲೆಗೆ ಓಡಿಸ್ಕೊಂಡು ಹೋಗಿ ಒಂದ್ಸಲ ಸ್ಲೋ ಸೈಕ್ಲಿಂಗ್ ಕಾಂಪಿಟೇಷನ್ನಲ್ಲಿ ಫಸ್ಟ್ ಪ್ರೈಸ್ ಬಂದಿತ್ತು ಅಂತ. ಸೊ ಅದೆಲ್ಲ ನೆನಪುಗಳು ಇವತ್ತು ಕಣ್ಮುಂದೆ ಬಂದಿದೆ. ಧನ್ಯವಾದಗಳು ಅಂತ ನಮಗೆ ಸಂದೇಶ ಕಳಿಸಿದ್ದಾರೆ. ಹೌದು ಫ್ರೆಂಡ್ಸ್, ನಾವು ಕೂಡ ಈ ಸೈಕಲ್ ಅನ್ನೋದು ಒಂದು ಬರೀ ಒಂದು ವಸ್ತುವಾಗಿ ನೋಡಿದ ಕಾಲವೇ ಅಲ್ಲ, ಅದೊಂದು ಎಮೋಷನ್ ಆಗಿತ್ತು. ಸ್ನೇಹಿತರೆ, ಇವತ್ತಿನ ನಾನ್ ಸ್ಟಾಪ್ ಸಂಜೆಯಲ್ಲಿ ನಾವು ಮತ್ತೆ ಆ ಚಿಕ್ಕ ರಸ್ತೆಗಳ ಮೇಲೆ ಸೈಕಲ್ ಹೊಡೆದು ಬಂದ್ವಿ. ಹೌದೋ ಇಲ್ವೋ? ಪಕ್ಕದ ಮನೆಯವ್ರ ಸೈಕಲ್ ಆಗಿರ್ಬೋದು, ಬಾಡಿಗೆ ಸೈಕಲ್ ಆಗಿರ್ಬೋದು, ಹಾಫ್ ಪೆಡಲ್ ಸೈಕಲ್, ಮೊಣಕಾಲಿನ ಗಾಯಗಳು ಮತ್ತು ದೊಡ್ಡ ದೊಡ್ಡ ಸಂತೋಷಗಳು. ಆ ಸಮಯದಲ್ಲಿ ದುಡ್ಡು ತುಂಬಾ ಕಡಿಮೆ ಇರಬಹುದು, ಆದರೆ ಖುಷಿ ತುಂಬಾ ಜಾಸ್ತಿ ಇತ್ತು. ಇವತ್ತು ನೀವೇನಾದ್ರೂ ಮನೆಗೆ ಹೋಗುವಾಗ ರಸ್ತೆಯಲ್ಲಿ ಒಂದು ಸೈಕಲ್ ಹೊಡೆಯೋದು ಯಾರಾದ್ರೂ ಕಂಡ್ರೆ ಒಂದು ಸ್ಮೈಲ್ ಮಾಡಿ. ಯಾಕೆ ಹೇಳಿ, ಅದು ನಿಮ್ಮ ಬಾಲ್ಯದ ಒಂದು ಭಾಗನೇ ಆಗಿತ್ತು ಅಲ್ವಾ? ಇಷ್ಟೊತ್ತು ನಾನು ನಿಮ್ಮ ಜೊತೆಯಾಗಿದ್ದು ಆರ್ ಜೆ ಶಾಂತಲಾ. ಇದು ನಿಮ್ಮ ಪ್ರೀತಿಯ ಕಾರ್ಯಕ್ರಮ ನಾನ್ ಸ್ಟಾಪ್ ಸಂಜೆ. ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೀವನದ ಬ್ಯಾಲೆನ್ಸ್ ಸುಂದರವಾಗಿರಲಿ, ನೆನಪುಗಳ ಸೈಕಲ್ ಸದಾ ಓಡ್ತಾ ಇರಲಿ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್,
1: ಮ್ಯೂಸಿಕಲಿ ಯೋರ್ಸ್, ಮ್ಯಾಜಿಕಲಿ ಯೋರ್ಸ್. ಸ್ಟುಡಿಯೋದಲ್ಲಿ ಸಮಯ 6:10. ಇನ್ನು ಮುಂದೆ ಕೇಳಿ ಕನ್ನಡ ರತ್ನ ಭಂಡಾರ
2: ಆಕಾಶವಾಣಿ.
3: ಆರಿಸು ಕನ್ನಡ ಡಿಂ ಡಿಮ್ಮವಾ, ಓ ಕರ್ನಾಟಕ ಹೃದಯ ಶಿವ.
1: ಕನ್ನಡ ರತ್ನ ಭಂಡಾರ. ನೂರ 122 ವರ್ಷ 313 ದಿನ ಬದುಕಿದ್ದರು ಅಂದ ಕೂಡಲೇ ನಮಗೆ ನೆನಪಾಗುವ ಹೆಸರು ಸುಧಾಕರ ಚತುರ್ವೇದಿ. ಅತ್ಯಂತ ದೀರ್ಘಾಯುಷಿ ಖ್ಯಾತಿ. ವ್ಯಾಕರಣ, ಪ್ರಾಚೀನ ಕನ್ನಡ ಇವನ್ನೆಲ್ಲ ಬಾಲ್ಯದಲ್ಲೇ ಕರತಲಾಮಲಕ ಮಾಡಿಕೊಂಡವರು. ಸುಧಾಕರ ಹರಿದ್ವಾರದಲ್ಲಿ ಗುರುಕುಲದಲ್ಲಿ ಸಂತ ಜೀವನವನ್ನು ನಡೆಸಿದರು. ವೇದಗಳಲ್ಲಿ ಉನ್ನತ ಜ್ಞಾನ ಪಡೆದರು. ಲೇಖಕರು ವಾಗ್ಮಿ, ಸತ್ಯಾನ್ವೇಷಿ. ಗಾಂಧೀಜಿಯವರು ಇವರನ್ನ ಪ್ರೀತಿಯಿಂದ ಕರ್ನಾಟಕಿ ಅಂತಾನೆ ಕರೀತಾ ಇದ್ರು. ಚತುರ್ವೇದಿ ಅವರು ಹರಿದ್ವಾರದಲ್ಲಿ ಶಿಷ್ಯವೃತ್ತಿ ಮಾಡುತ್ತಿದ್ದಾಗ ಹಚ್ಚಿಕೊಂಡ ಹೆಸರು ಸುಧಾಕರ ಚತುರ್ವೇದಿ. ಅವರು ಗಾಂಧೀಜಿಯವರೊಂದಿಗಿನ ತಮ್ಮ ಬಾಂಧವ್ಯವನ್ನು ನೆನಪಿಸಿಕೊಂಡಿದ್ದಾರೆ.
4: ಮಹಾತ್ಮ ಗಾಂಧಿ ಪಂಜಾಬ್ಗೆ ಬಂದರು, ಅಲ್ಲಿಯೇ ನನಗೂ ಗಾಂಧೀಜಿಗೂ ಫಸ್ಟ್ ಪರಿಚಯ. ಕೇಳಿದರು, ಏನಪ್ಪ ನೀನು ವೈದಿಕ ವಿದ್ವಾಂಸ, ನನಗೆ ವೇದಗಳು ಗೀದಗಳು ಯಾವುದೂ ಗೊತ್ತಿಲ್ಲ, ಆದರೆ ನಿನ್ನ ಸಹಾಯ ನನಗೆ ಬೇಕಾಗುತ್ತೆ, ಯಾಕೆ ಹರಿಜನ ಆದವಿರೋ ಮೂಮೆಂಟು ಎಲ್ಲ ಶುರು ಮಾಡಿದ್ದೀನಿ. ಆವಾಗ ಅವ್ರಿಗೆ ಒಂದು ಮಾತು ಹೇಳಿದೆ, ಎಲ್ಲಿಯವರೆಗೆ ನಿಮ್ಮ ಮಾತು ವೇದಕ್ಕೆ ಅನುಕೂಲವಾಗಿರುತ್ತೋ ಅಲ್ಲಿವರೆಗೆ ನಿಮ್ಗೆ ಸಪೋರ್ಟ್ ಕೊಡ್ತೇನೆ, ವೇದಕ್ಕೆ ವಿರುದ್ಧವಾದ ಮಾತು ನೀವೇನಾದ್ರೂ ಹೇಳಿದರೆ ನಾನು ಒಪ್ಪೋದಿಲ್ಲ. ಆಗಲಿಂದ ಮಾತು ಕೊಟ್ಟರು. ಅಲ್ಲಿಂದ ಆಚೆಗೆ ಮಹಾತ್ಮ ಗಾಂಧಿಗೂ ನನಗೂ ಅಂದರೆ 1920 ಅಂತ ಇಟ್ಕೊಳ್ಳಿ, ಅವರು ತೀರ್ ಹೋಗೋವರೆಗೂ ನನಗೂ ಗಾಂಧೀಜಿಗೂ ಸದಾ ಸಂಪರ್ಕ ಇರ್ತಲೇ ಇತ್ತು. ಮತ್ತು ಈ ಧರ್ಮದ ವಿಷಯದಲ್ಲಿ ಯಾರಾದರೂ ಚರ್ಚೆಗೆ ಬಂದರೆ ನನ್ನೇ ಮುಂದೆ ಮಾಡಿಬಿಡೋರು. ಅವರು ಒಂದು ಸಲ ಮಾತಾಡ್ತಾ ಕೂತಿರೋವಾಗ ಇದ್ದಕ್ಕಿದ್ದಾಗ ಅದೇನು ಅನ್ನಿಸ್ತೇನೋ, ನಾನಲ್ಲಪ್ಪ ಮಹಾತ್ಮ, ನೀನು ಮಹಾತ್ಮ ಅಂದರು ಗಾಂಧೀಜಿ. ನಾನು ಹೇಳಿದೆ, ಯಾಕೆ ರಾವಣನ ಶಿಬಿರಕ್ಕೆ ತಳ್ತಾ ಇದ್ದೀರಿ? ಅವ್ರಿಗೆ ಅರ್ಥವಾಗಲಿಲ್ಲ ಮೊದಲು, ಏನು ಹಾಕಂದ್ರೆ ಅಂತ ಕೇಳಿ ನೋಡಿ, ವಾಲ್ಮೀಕಿ ರಾಮಾಯಣದಲ್ಲಿ ಬರುತ್ತೆ, ಸೀತಾ ಚಾಪ ಹೃತ ತೇನ ರಾವಣೇನ ಮಹಾತ್ಮನ, ಮಹಾತ್ಮ ರಾವಣನಿಂದ ಸೀತೆ ಅಪಹರಿಸಲ್ಪಟ್ಲು ಅಂತ ಹೇಳಿ. ನಾನು ಯಾರು ಸೀತೆಯನ್ನು ಅಪಹರಿಸೋಕೆ ಹೋಗೋದಿಲ್ಲ ಗಾಂಧೀಜಿ. ನಕ್ಕು ನಗ್ತಾರೆ, ಅವ್ರಿಗೆ ಉತ್ತರ ಕೊಡೋಕೆ ಗೊತ್ತಾಗೋದಿಲ್ಲ. ಇದೆಲ್ಲ ನಡೀತಾ ಇತ್ತು. ಇಂಥ ಎಷ್ಟೋ ಇದೆ. ಯಾವಾಗ ಶಾಸ್ತ್ರಾರ್ಥ ಮಾಡಬೇಕಾದರೂ ನನ್ನೇ ಮುಂದಕ್ಕೆ ತಳ್ಳೋರು. ಅವರು ಸೆರೆಮನೆಯಲ್ಲಿ ಎಷ್ಟೋ ಸಲ ಇದ್ದರು. ಎಲ್ಲದಕ್ಕಿಂತ ಮುಖ್ಯವಾಗಿ ಹೇಳ್ತಾ ಇದ್ದೀನಿ, 1924 ಆವಾಗಿನ್ನೂ ಅವರು ಸಬರಮತಿ ಆಶ್ರಮದಲ್ಲೇ ಇದ್ದರು. ನಾನು ಆವಾಗ ಯಂಗ್ ಇಂಡಿಯಾ ಅನ್ನೋ ಪತ್ರಿಕೆ, ಇವರು ಎಡಿಟರ್ ಆಗಿದ್ದರು ಮಹಾತ್ಮ ಗಾಂಧಿ, ನಾನು ಅಡ್ವೈಸರ್. ಅಲ್ಲಿ ಬ್ಲೂಮ್ ಫೀಲ್ಡ್ಸ್ ಅಂತ ಅವನ ಹೆಸರು, ಅವನು ಜಡ್ಜು. ಮಹಾತ್ಮ ಗಾಂಧಿಯಲ್ಲಿ ಬಂದು ಕೂಡಲೇ ನಿಂತ್ಕೊಂಡು ನಮಸ್ಕಾರ ಮಾಡ್ದ. ನಾನು ಗಾಂಧೀಜಿ ಜೊತೆಲೇ ಇದ್ದೆ. 6 ವರ್ಷ ಸೆರೆಮನೆ ವಾಸ ನಿನಗೆ ವಿಧಿಸಿದ್ದೇವೆ, ಯಾಕೆಂದರೆ ರಾಜದ್ರೋಹಕರವಾದ ಲೇಖನಗಳನ್ನು ನೀನು ಬರೆದಿದ್ದೀಯ. ಸೇಟಿದ್ದಾರೆ ಜಮನಲಾಲ್ ಭಾಯ್, ಅವನಿಗೂ 6 ವರ್ಷ. ಆದರೆ ಅವನು ಸ್ವಲ್ಪ ಹಣವಂತ ಆದ್ದರಿಂದ ಅವನು ಫೈನ್ ಕೂಡ ಕೊಡಬಲ್ಲ, ಅವನು ಫೈನ್ ಹಾಕಿದ್ದೇನೆ 10,000 ರೂಪಾಯಿ. ಅವನು ಕೊಡಲಿಲ್ಲ, ಅಲ್ಲಿಂದ ಎರವಾಡಿಗೆ ಅಲ್ಲಿಗೆ ಹಾಕಿದರು. ಬಹಳ ಕಷ್ಟ ಆಯಿತು. ಇಲ್ಲಿ ಎಷ್ಟು ಗೌರವ ಸಿಕ್ತು ಗಾಂಧಿಗೆ, ಅಲ್ಲಿ ಹೋದ ಕೂಡಲೇ ನರಕ್ಕೆ ಅದನ್ನೇ ಶುರುವಾಯಿತು. ಸೊಳ್ಳೆ ಪರ್ದೆ ಇಲ್ಲ, ಮಂಚ ಇಲ್ಲ, ನೆಲದ ಮೇಲೆ ಮಲಿಕೊಳ್ಬೇಕು, ಒಂದು ರಗ್ಗು, ಆ ರಗ್ ಮೇಲೆ ಚಾಪೆ ಹಾಸ್ಕೊಂಡು ಮಲಿಕೊಳ್ಬೇಕು. ಈ ಕಷ್ಟಗಳಲ್ಲಿ ಆ ಗಾಂಧೀಜಿ ಹತ್ರ ಹೆಚ್ಚು ಬಟ್ಟೆ ಇರ್ತಾ ಇರಲಿಲ್ಲ, ಅದೇ ಬಟ್ಟೆನ ಅವರೇ ಒಗಿಬೇಕು. ಆ ಒಗೆಯೋದಕ್ಕೂ ಕೂಡ ಸೋಪ್ ಬೇಕಲ್ಲ, ಆ ಸೋಪ್ ಕೊಡ್ತಿರಲಿಲ್ಲ. ಕಿರುಕುಳ, ಪ್ರತಿಯೊಂದು ಮಾತಿನಲ್ಲೂ ಕಿರುಕುಳ. ಗಾಂಧೀಜಿಗೂ ಕೂಡ ಬಹಳ ಕಷ್ಟ ಆಯಿತು.
1: ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಈ ದಿನ ಸುಧಾಕರ ಚತುರ್ವೇದಿ ಅವರ ಧ್ವನಿಯನ್ನು ಆಲಿಸಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾ ಎಎಸ್ ಶಂಕರ ನಾರಾಯಣ. ಪ್ರತಿದಿನ ಆಲಿಸಿ ಕನ್ನಡ ರತ್ನ ಭಂಡಾರ.
3: ಸರ್ವೋದಯವಾಗಲಿ ಸರ್ವರಲಿ.
5: ಇದುವರೆಗೆ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮ ಕೇಳಿದಿರಿ. ನೀವು ಕೇಳ್ತಾ ಇದ್ದೀರಾ ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು.
6: ಮಕ್ಕಳ ಶ್ರೇಯಸ್ಸು ಹಾಗೂ ಅಭಿವೃದ್ಧಿಯಲ್ಲಿ ತಾಯಿಯಷ್ಟೇ ಹಿರಿದಾದ ಪಾತ್ರ ವಹಿಸುವವನು ತಂದೆ. ಅಮ್ಮ ಎಂದರೆ ಭೂಮಿ, ಅಪ್ಪ ಎಂದರೆ ಆಕಾಶ. ಇದು ಬಲ್ಲವರ ಮಾತು.
7: ಪ್ರೀತಿ ಮಮತೆ ಕರುಣೆ ಮರುಕ ಕಂಡ ನಿನ್ನ ಕಣ್ಣಲ್ಲಿ.
8: ಕುಟುಂಬ ಪ್ರೇಮ ಬೇಕೇ? ತಂದೆ ತಾಯಿಯನ್ನು ಪ್ರೀತಿಸಿ ಅವರ ಇಳಿ ವಯಸ್ಸಿನಲ್ಲಿ ಅವರಿಗೆ ಆಸರೆಯಾಗಿರಿ.

ತನ್ನ ಮಕ್ಕಳಿಗಾಗಿ ಅಪ್ಪ ಮಾಡಬಹುದಾದ ಅತ್ಯುತ್ತಮ ಕೆಲಸವೆಂದರೆ ಆ ಮಕ್ಕಳ ತಾಯಿ ನೆಮ್ಮದಿಯಿಂದ ಬದುಕುವಂತೆ ನೋಡಿಕೊಳ್ಳುವುದು.

0: ಭಾರತೀಯರಾದ ನಮ್ಮಲ್ಲಿ ಈ ರಾಷ್ಟ್ರ ದೇವರಿಗೆ ಸಮಾನ ಎಂಬ ಭಾವನೆ ಮೊದಲು ಬೆಳೆಯಬೇಕು. ರಾಷ್ಟ್ರ ದೇವೋಭವ ಎಂಬುದು ಜೀವನ ಧ್ಯೇಯವಾಗಿ ಬೆಳೆದರೆ ಉಳಿದೆಲ್ಲ ಸಮಸ್ಯೆಗಳು ತಮಗೆ ತಾವೇ ಅದೃಶ್ಯವಾಗುತ್ತವೆ. ರಾಷ್ಟ್ರ ಸೇವೆ ನಮ್ಮ ಜೀವನದ ಪರಮ ಮತ್ತು ನೈಜ ಸಾರ್ಥಕತೆ.
1: ನಿಸ್ವಾರ್ಥ ಸ್ನೇಹಕ್ಕೆ ಸಾವಿಲ್ಲ, ಪರಸ್ಪರ ಗೌರವ, ನಿರಾಡಂಬರ, ಪ್ರಾಮಾಣಿಕತೆ, ನಿಷ್ಠುರತೆ, ಸರಳತೆ ಮತ್ತು ಶುದ್ಧ ಮನಸ್ಸು, ಇವು ಇರುವಲ್ಲಿ ಸ್ನೇಹ ಶಾಶ್ವತ. ಗೆಳೆಯರ ಸ್ಮರಣೆ ಎಂದರೆ ಗೆಳೆತನದ ವೃಕ್ಷಕ್ಕೆ ನೀರೆರೆದಂತೆ.
2: ಕಹ ಸ್ನೇಹ ಸದ್ಭಾವ, ಇತರರಿಗೆ ಒಳಿತಾಗಲಿ ಎಂಬ ನಿರ್ಮಲ ಭಾವನೆ ಸದ್ಭಾವ, ಅದೇ ಸ್ನೇಹ. ಹೀಗೆಂದಿದೆ ಹಿತೋಪದೇಶ. ಸ್ನೇಹ ವಿಕಾಸ, ದ್ವೇಷ ವಿನಾಶ. ಪುಸ್ತಕ ಮನುಷ್ಯನ ಅತ್ಯುತ್ತಮ ಸ್ನೇಹಿತ. ಓದು ನಮ್ಮ ತಿಳಿವಳಿಕೆಯನ್ನು ಹೆಚ್ಚಿಸುವುದರ ಜೊತೆಗೆ ನಮ್ಮ ಸಂವೇದನೆಯನ್ನು ಹರಿತಗೊಳಿಸುತ್ತದೆ.
1: ಲೇಖಕಿ ಡಾಕ್ಟರ್ ಕೋರನ ಸರಸ್ವತಿ ಪ್ರಕಾಶ್ ಹೀಗೆನ್ನುತ್ತಾರೆ. ಪುಸ್ತಕ ಪ್ರೀತಿಯು ಪರಿಸರ ಪ್ರೀತಿಯನ್ನು, ಮನುಷ್ಯ ಪ್ರೀತಿಯನ್ನು, ಆ ಮೂಲಕ ವಿಶ್ವ ಪ್ರೀತಿಯನ್ನು ಮೂಡಿಸುತ್ತದೆ. ಜೀವನ ಮೌಲ್ಯಗಳನ್ನು, ಆದರ್ಶಗಳನ್ನು ಕಲಿಸುತ್ತದೆ.
2: ಪುಸ್ತಕಗಳನ್ನು ಓದುವ, ಗ್ರಹಿಸುವ ಮತ್ತು ವಿಶ್ಲೇಷಿಸುವ ಸಾಮರ್ಥ್ಯ, ಅಭಿರುಚಿ ಬೆಳೆಸುವುದು ಪ್ರಜ್ಞಾವಂತ ಸಮಾಜದ ಲಕ್ಷಣ ಮತ್ತು ಕರ್ತವ್ಯ.
3: ಸ್ಟುಡಿಯೋದಲ್ಲಿ ಸಮಯ 6:20. ಇನ್ನು ಮುಂದೆ ಕೇಳಿ ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

ಇಯಂ ಆಕಾಶವಾಣಿ ಸಂಪ್ರತಿ ವಾರ್ತಾಃ ಶ್ರೂಯಂತಾಂ ಪ್ರವಾಚಕಃ ಪುನೀತ ತ್ರಿಪಾಠಿ. ಆದೌ ಮುಖ್ಯ ವಾರ್ತಾಃ. ಪಶ್ಚಿಮೇಶಿಯಾ ಸಂಘರ್ಷೇನ ಉದ್ಭೂತಸ್ಯ ವೈಶ್ವಿಕ ಊರ್ಜಾ ಸಂಕಟ ಕಾಲಸ್ಯ ಮಧ್ಯೆ ಪ್ರಧಾನಮಂತ್ರಿಣಃ ನರೇಂದ್ರ ಮೋದಿನಃ ಆವಾಹನಸ್ಯ ಅನಂತರಂ ಕೇಂದ್ರ ರಾಜ್ಯಯೋಃ ಇಂಧನ ಸಂರಕ್ಷಣಸ್ಯೋಪಾಯಾಃ ತೀವ್ರಾಃ ಜಾತಾಃ. ಕೇಂದ್ರೀಯ ಮಂತ್ರಿಮಂಡಲೇನ ಚತುರ್ದಶ ಖರೀಫೇತಿ ಗ್ರೈಷ್ಮಿಕ ಸಸ್ಯಾನಾಂ ನ್ಯೂನತಮ ಸಮರ್ಥನ ಮೌಲ್ಯಂ ಸ್ವೀಕೃತಂ. ಸೂರ್ಯಪುಷ್ಪಸ್ಯ ಬೀಜಸ್ಯ ಸರ್ವಾಧಿಕ ವೃದ್ಧಿಃ ತದನಂತರಂ ಕರ್ಪಾಸತಿಲಯೋಃ ಚ. ತಮಿಳುನಾಡು ರಾಜ್ಯ ಸಿ ಜೋಸೆಫ್ ವಿಜಯಸ್ಯ ನೇತೃತ್ವೆ ಟಿವಿಕೆ ಸರ್ವಕಾರೇಣ ರಾಜ್ಯ ವಿಧಾನಸಭಾಯಾಂ ಸಹಜ ಬಹುಮತೇನ ಶಕ್ತಿ ಪರೀಕ್ಷಣ ವಿಜಿತಂ. ಎನ್ ರಂಗಸ್ವಾಮಿ ಪಂಚಮಂ ವಾರಂ ಪುಂಡುಚೇರಿ ರಾಜ್ಯಸ್ಯ ಕಾರ್ಯಕಾಲಾಯ ಮುಖ್ಯಮಂತ್ರಿ ರೂಪೇಣ ಶಪಥಂ ಸ್ವೀಕೃತವಾನ್. ಅಪಿ ಚ ಸಿಬಿಎಸ್ಇ ದ್ವಾರಾ ಅಖಿಲ ಭಾರತೀಯ ವರಿಷ್ಠ ಮಾಧ್ಯಮಿಕ ವರ್ಗಸ್ಯ ದ್ವಾದಶಿ ಕಕ್ಷಾಯಾಃ ಪರೀಕ್ಷಾ ಪರಿಣಾಮಾಃ ಘೋಷಿತಾಃ. ಅಥ ವಾರ್ತಾಃ ವಿಸ್ತರೇಣ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ವಿಶೇಷ ರಕ್ಷಾ ಸಮೂಹಸ್ಯ ಎಸ್ಪಿಜಿ ಪ್ರೋಟೋಕಾಲ್ ಇತ್ಯಸ್ಯಾಂತರ್ಗತಂ ಸರ್ವಾಃ ಆವಶ್ಯಕಾಃ ಸುರಕ್ಷಾ ವ್ಯವಸ್ಥಾಃ ಅವಲಂಬ್ಯ ಸದ್ಯಃ ಏವ ಆಂತರಿಕ ಯಾತ್ರಾಸು ಸ್ವಸ್ಯ ಯಾತ್ರಾ ವಾಹನಾನಾಂ ಸಂಖ್ಯಾ ನ್ಯೂನೀಕೃತವಾನ್. ಸೂತ್ರಾನುಸಾರಂ ಪ್ರಧಾನಮಂತ್ರಿಣಃ ಯಾತ್ರಾ ವಾಹನಾನಾಂ ಸಂಖ್ಯಾಯಾಂ ನ್ಯೂನೀಕರಣಂ ತಸ್ಯ ಸದ್ಯಃ ಗುಜರಾತಸ್ಯ ಅಸಮ ರಾಜ್ಯಸ್ಯ ಚ ಭ್ರಮಣಕಾಲೆ ಕಾರ್ಯಾನ್ವಿತಂ. ಆರ್ಥಿಕ ಸ್ಥಿರತಾಯೈ ಯೋಗದಾನಾಯ ನಾಗರಿಕಾನ್ ಪ್ರತಿ ಪ್ರಧಾನಮಂತ್ರಿಣಃ ಸಪ್ತಾಗ್ರಹಾಣಾಂ ಅನುರೂಪಂ ಏತದಭವತ್. ಪ್ರಧಾನಮಂತ್ರಿಣಃ ನರೇಂದ್ರ ಮೋದಿನಃ ಆಗ್ರಹಾನಂತರಂ ಕೇಂದ್ರೀಯ ಗೃಹಮಂತ್ರಿ ಅಮಿತ್ ಶಾಹೇನ ಉತ್ತರ ಪ್ರದೇಶಸ್ಯ ಮಧ್ಯಪ್ರದೇಶಸ್ಯ ದಿಲ್ಲ್ಯಾಃ ಚ ಮುಖ್ಯಮಂತ್ರಿಭಿಃ ವಿಧಾಯಕೈಃ ಜನಪ್ರತಿನಿಧಿಭಿಃ ಚ ಆಧಿಕಾರಿಕ ಯಾನಾನಾಂ ಸಂಖ್ಯಾ 50% ಯಾವತ್ ನ್ಯೂನೀಕರ್ತುಂ ಆದೇಶ ಪ್ರದತ್ತಃ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಶುಕ್ರವಾಸರೆ ಸಂಯುಕ್ತ ಅರಬ್ ಅಮಿರಾತ್ ನೆದರ್ಲ್ಯಾಂಡ್ಸ್ ಸ್ವೀಡನ್ ನಾರ್ವೆ ಇಟಲಿ ದೇಶಾನಾಂ 6-ದಿವಸೀಯ ಯಾತ್ರಾಂ ಕರಿಷ್ಯತಿ. ಅದ್ಯ ಸಾಯಂಕಾಲೆ ನವದಿಲ್ಲ್ಯಾಂ ಪ್ರಸಾರ ಮಾಧ್ಯಮಾನ್ ಸಂಬೋಧಯನ್ ವಿದೇಶ ಮಂತ್ರಾಲಯಸ್ಯ ಸಚಿವ ಸಿಬಿ ಜಾರ್ಜ್ ಸಂಸೂಚಿತವಾನ್ ಯತ್ ಪಂಚ ದೇಶಾನಾಂ ಯಾತ್ರಾಯಾಃ ಪ್ರಥಮೆ ಚರಣೆ ಶ್ರೀಮೋದಿ ಶುಕ್ರವಾಸರೆ ಸಂಯುಕ್ತ ಅರಬ್ ಅಮಿರಾತ್ ದೇಶಂ ಪ್ರಾಪ್ಸ್ಯತಿ. ಯತ್ರ ಹಿ ಸಹ ರಾಷ್ಟ್ರಪತಿನ ಶೇಖ್ ಮೊಹಮ್ಮದ್ ಬಿನ್ ಜಾಯದ್ ಅಲ್ ನಹ್ಯಾನ್ ಇತ್ಯನೇನ ಸಹ ಮೇಲನ ಕರಿಷ್ಯತಿ. ಸಹ ಅವದತ್ ಯತ್ ಉಭೌ ನೇತಾರೌ ದ್ವೈಪಾಕ್ಷಿಕ ವಿಷಯೇಷು ವಿಶೇಷತಃ ಊರ್ಜಾ ಸಹಕಾರೆ ಅಪಿ ಚ ಪರಸ್ಪರ ಹಿತ ಸಂಬಂಧೇಷು ಕ್ಷೇತ್ರೀಯ ಅಂತಾರಾಷ್ಟ್ರೀಯ ವಿಷಯೇಷು ಚ ವಿಚಾರ ವಿನಿಮಯಂ ಕರಿಷ್ಯತಃ. ಪ್ರಧಾನಮಂತ್ರಿಣ ನರೇಂದ್ರ ಮೋದಿನ ಅದ್ಯ 98-ನವದಶಶತತಮೆ ವರ್ಷೆ ಅಸ್ಮಿನ್ನೇವ ದಿನೆ ಭಾರತೆ ಕೃತ ಪರಮಾಣು ಪರೀಕ್ಷಣಸ್ಯ ಸ್ಮರಣಂ ಕೃತಂ. ಸಾಮಾಜಿಕ ಮಾಧ್ಯಮೇಷು ಏಕಂ ಸಂಸ್ಕೃತ ಸುಭಾಷಿತಂ ವಿನಿಮಯೀ ಕುರ್ವನ್ ಪ್ರಧಾನಮಂತ್ರಿ ಉಕ್ತವಾನ್ ಯತ್ ಏತತ್ ಪರಮಾಣು ಪರೀಕ್ಷಣಂ ದೇಶಸ್ಯ ಅವಿಚಲ ಸಂಕಲ್ಪಂ ಪ್ರದರ್ಶಯತಿ. ಶ್ರೀಮೋದಿ ಅವದತ್ ಯತ್ ಅಸ್ಯ ಪರೀಕ್ಷಣಸ್ಯ ಅನಂತರಂ ಸಂಪೂರ್ಣೇನ ವಿಶ್ವೇನ ಭಾರತಂ ಸಂಪೀಡಿತಂ ಪರಂಚ ದೇಶೇನ ಸಿದ್ಧೀಕೃತಂ ಯತ್ ಕಾಪಿ ಶಕ್ತಿಃ ಭಾರತಂ ಅವರೋದ್ಧುಂ ನ ಶಕ್ನೋತಿ. ಕೇಂದ್ರೀಯ ಮಂತ್ರಿಮಂಡಲೇನ ವಿಪಣನ ಸತ್ರಸ್ಯ 27-ದ್ವಿಸಹಸ್ರತಮ ವರ್ಷಯೋಃ ಕೃತೆ ಚತುರ್ದಶ ಖರೀಫ್ ಇತಿ ಗ್ರೈಷ್ಮಿಕ ಸಸ್ಯಾನಾಂ ನ್ಯೂನತಮ ಸಮರ್ಥನ ಮೌಲ್ಯೆ ವೃದ್ಧಿಂ ಸ್ವೀಕೃತಂ. ಕೇಂದ್ರೀಯ ಮಂತ್ರಿಮಂಡಲಸ್ಯ ಸಭಾಯಾಃ ಅನಂತರಂ ಪ್ರಸಾರ ಮಾಧ್ಯಮಾನ್ ಸಂಬೋಧಯನ್ ಸೂಚನಾ ಪ್ರಸಾರಣ ಮಂತ್ರಿ ಅಶ್ವಿನಿ ವೈಷ್ಣವಃ ಅವದತ್ ಯತ್ ಸರ್ವಕಾರೇಣ ಗ್ರೈಷ್ಮಿಕ ಸಸ್ಯಾನಾಂ ನ್ಯೂನತಮ ಸಮರ್ಥನ ಮೌಲ್ಯಂ ವರ್ಧಿತಂ ಅಸ್ತಿ ಯೇನ ಉತ್ಪಾದಕೇಭ್ಯಃ ತೇಷಾಂ ಉತ್ಪಾದಾನಾಂ ಕೃತೆ ಲಾಭಪ್ರದಂ ಮೌಲ್ಯಂ ಸುನಿಶ್ಚಿತಂ ಭವಿಷ್ಯತಿ. ಸಹ ಅವದತ್ ಯತ್ ಗ್ರೈಷ್ಮಿಕ ಕಾಲಸ್ಯ ಕೃತೆ ಕೃಷಕಾಣಾಂ ಕೃತೆ ಪ್ರಾಯಃ 60,000-2,00,000 ರೂಪ್ಯಕಾಣಿ ಪ್ರದೀಯಂತೆ. ಸಹ ಅವದತ್ ಯತ್ ಅಸ್ಮಿನ್ ಋತೌ 24,00,000-800,000 ಮೆಟ್ರಿಕ್ ಟನ್ ಇತ್ಯತೋಪ್ಯಧಿಕಾನಿ ಸಸ್ಯಾನಿ ಪ್ರಾಪ್ತಾನಿ ಭವಿಷ್ಯಂತಿ. ಶ್ರೀ ವೈಷ್ಣವ ಅವದತ್ ಯತ್ MSP ಮಧ್ಯೆ ಸರ್ವಾಧಿಕಂ 22,00,000 ರೂಪ್ಯಕಾಣಿ ಪ್ರತಿ ಕ್ವಿಂಟಲ್ ವೃದ್ಧಿ ಸೂರ್ಯಮುಖಿ ಬೀಜಾನಾಂ ಕೃತೆ ಅನುಶಂಸಿತಂ. ತದನಂತರಂ 57,00,500 ರೂಪ್ಯಕಾಣಿ ಪ್ರತಿ ಕ್ವಿಂಟಲ್ ಕರ್ಪಾಸಸ್ಯ ಕೃತೆ 500 ರೂಪ್ಯಕಾಣಿ ಪ್ರತಿ ಕ್ವಿಂಟಲ್ ತಿಲಸ್ಯ ಕೃತೆ ಚ ಅನು

ಮನಸ್ಸು ಅನ್ನೋದೊಂದು ಮಲ್ಲಿಗೆಯ ತೋಟ ಇದ್ದಂತೆ, ಹಾಗೇನೆ ನಮ್ಮ ಮನಸ್ಸು ಅನ್ನೋ ತೋಟದಲ್ಲಿ ಕೂಡ ಒಳ್ಳೆ ಗುಣಗಳನ್ನ ಗಳಿಸೋದ್ರ ಜೊತೆಗೆ ಅದನ್ನ ಬೆಳೆಸಿದ್ರೆ ನಮ್ಮ ಮನಸ್ಸು ಅನ್ನೋ ತೋಟದಲ್ಲಿ ಮಲ್ಲಿಗೆಯನ್ನ, ಮಲ್ಲಿಗೆ ಬಳ್ಳಿಯನ್ನ ಬೆಳೆಸಬಹುದು, ಮಲ್ಲಿಗೆಯ ಕಂಪನ್ನ, ಮಲ್ಲಿಗೆಯ ಸುವಾಸನೆಯನ್ನ ಹರಡಿಸಬಹುದು.

ಅದರ ಸುವಾಸನೆಯಿಂದ ನಮಗೆ ಮಾತ್ರ ಅಷ್ಟೇ ಅಲ್ಲ, ನಮ್ಮ ಸುತ್ತಲೂ ಇರೋರಿಗೂ ಒಳ್ಳೆ ಸುವಾಸನೆಯನ್ನ ಬೀರೋ ಪರಿಮಳವನ್ನ ಕೊಡಬಹುದು. ಆದ್ರೆ ಹೇಗೆ ಹೂಗಿಡಗಳ ಮಧ್ಯ ಕಳೆ ಮೂಡಿ ಬರುತ್ತೋ ಹಾಗೆ ನಮಗೂ ಅರಿವಿಲ್ಲದಂತೆ ಕೆಟ್ಟ ಗುಣಗಳು, ಕೆಟ್ಟ ಆಲೋಚನೆಗಳು ಕಳೆ ಗಿಡಗಳ ತರ ನಮ್ಮ ಮನಸ್ಸಿನೊಳಗೆ ಆಗಾಗ ಹುಟ್ಕೊಂಡ್ಬಿಡುತ್ತೆ.

ಬರೀ ಹುಟ್ಕೊಳ್ಳೋದಷ್ಟೇ ಅಲ್ಲ, ಒಳ್ಳೆ ಗುಣಗಳ ಬೆಳವಣಿಗೆಗೂ ಇದು ಅಡ್ಡಿಯಾಗತ್ತೆ. ಈ ಕಳೆ ಅನ್ನೋ ಕೆಟ್ಟ ವಿಷಯನ ಆಗಿಂದಾಗೆ ತೊಳ್ಕೊಳ್ದೇ ಇದ್ರೆ ಇರುವ ಒಳ್ಳೆಯ ಗುಣಗಳು ಮರೆಯಾಗ್ಬಿಡತ್ತೆ.

ಅವನ ಹೂವಿನ ತೋಟದಲ್ಲಿ ಬೇರೆ ಬೇರೆ ಬಗೆಯ ಹೂವಿನ ಗಿಡಗಳನ್ನ ನೆಡ್ತಾನೆ. ಅವು ಚೆನ್ನಾಗಿ ಬೆಳೆಯೋಕೆ ಅಗತ್ಯವಾಗಿ ಬೇಕಾದ ನೀರು ಗೊಬ್ಬರನ ಹಾಕ್ತಾನೆ. ಈ ಬಗ್ಗೆ ಜಾಸ್ತಿ ಕಾಳಜಿನೂ ವಹಿಸ್ತಾನೆ. ಅಲ್ಲಿ ಅವನ ಉದ್ದೇಶ ಒಂದೇ, ಅವನ ತೋಟ ಒಳ್ಳೊಳ್ಳೆಯ ಬಗೆ ಬಗೆಯ ಹೂವುಗಳಿಂದ ತುಂಬಿ ಎಲ್ಲರನ್ನೂ ಆಕರ್ಷಿಸುವಂತೆ ಇರಬೇಕು ಅಂತ. ಆದ್ರೆ ಅವನ ಸ್ವಲ್ಪ ಸಮಯದ ಅಸಡ್ಡೆಯಿಂದ ಹೂವಿನ ಗಿಡಗಳ ಸುತ್ತಲೂ ಕಳೆ ಗಿಡಗಳು ತನ್ನಿಂದಾನೆ ಹುಟ್ಕೊಂಡ್ಬಿಡುತ್ತೆ. ಈ ಕಳೆ ಗಿಡಗಳು ಎಲ್ಲಿಂದ ಬಂದ್ವು?

ತೋಟಗಾರನಂತೂ ಕಳೆ ಗಿಡಗಳನ್ನ ನೆಡಲಿಲ್ಲ. ಆದ್ರೆ ಇದು ಹೇಗೆ ಅನ್ನೋದನ್ನ ಯೋಚಿಸಿದಾಗ ಸಹಜವಾಗಿಯೇ ತೋಟದ ಮಣ್ಣಿನ ಒಳಗಿನಿಂದಲೇ ಬಂದಿರಬೇಕು ಅಂತ ಅನ್ನಿಸ್ತು. ಇದು ಹುಟ್ಟಿದ್ದು ಮಾತ್ರ ಅಲ್ಲ, ಅದಕ್ಕೆ ಯಾವ ನೀರು ಗೊಬ್ಬರ ಗಾಳಿ ಬೆಳಕನ್ನ ನೀಡಿಲ್ವಾದ್ರೂ ಅವು ತುಂಬಾ ಚೆನ್ನಾಗಿ ತುಂಬಾ ಹೊಲಸಾಗಿ ಬೆಳೆಯೋಕೆ ಶುರುವಾಗತ್ತೆ. ಆದ್ರಿಂದಲೇ ತೋಟಗಾರ ಪ್ರತಿದಿನ ಈ ಕಳೆ ಗಿಡಗಳನ್ನ ಕೀಳುತ್ತಲೇ

ಹೂ ಗಿಡಗಳಿಗೆ ತಗಲು ಕ್ರಿಮಿ ಕೀಟಗಳನ್ನ ನಾಶಪಡಿಸುತ್ತಲೇ ಇರಬೇಕು. ಅವಾಗ ಮಾತ್ರ ಅವನು ಆಸೆ ಪಟ್ಟ ಹೂವಿನ ಗಿಡ ಹುಲ್ಸಾಗಿ ಬೆಳೆಯೋಕೆ ಸಾಧ್ಯ, ಒಳ್ಳೊಳ್ಳೆಯ ಹೂವುಗಳನ್ನ ಬಿಡೋಕೆ ಸಾಧ್ಯವಾಗುತ್ತೆ.

ಇದಾಗಿತ್ತು ಇವತ್ತಿನ ಮನಸ್ಸುಗಳ ಮಾತು ಮಧುರ ಕಾರ್ಯಕ್ರಮ. ನಿಮ್ ಜೊತೆಯಾಗಿದ್ದು ನಾನು ಮಧು ಚೈತ್ರ. ಕೇಳ್ತಾ ಇರಿ ಇದು FM ರೈನ್ಬೋ, ಕನ್ನಡ ಕಾಮನಬಿಲ್ಲು 101.3.

0: ಸುವಂತೆ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಆಗ್ರಹ. ರಾಜ್ಯದ ಹಲವೆಡೆ ಇಂದು ಗುಡುಗು, ಮಿಂಚು, ಬಿರುಗಾಳಿ ಸಹಿತ ಮಳೆ, ಹವಾಮಾನ ಇಲಾಖೆ ಎಚ್ಚರಿಕೆ. ವಾರ್ತೆಗಳ ವಿವರ. 2026-27 ಮಾರುಕಟ್ಟೆ ಋತುವಿನಲ್ಲಿ 14 ಮುಂಗಾರು ಬೆಳೆಗಳಿಗೆ ಕನಿಷ್ಠ ಬೆಂಬಲ ಬೆಲೆ ಹೆಚ್ಚಿಸಲು ಕೇಂದ್ರ ಸಚಿವ ಸಂಪುಟ ಸಭೆ ಅನುಮೋದನೆ ನೀಡಿದೆ. ಈ ಋತುವಿನಲ್ಲಿ ಅಂದಾಜು 824 ಲಕ್ಷ ಮೆಟ್ರಿಕ್ ಟನ್ ಬೆಳೆಗಳನ್ನು ಖರೀದಿಸಲು ಕೇಂದ್ರ ಸರ್ಕಾರ ನಿರ್ಧರಿಸಿದೆ. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್, ರೈತರಿಗೆ ಅಂದಾಜು 260,000 ಕೋಟಿ ರೂಪಾಯಿ ಪಾವತಿ ಮಾಡಲಾಗುತ್ತದೆ. ಈ ಋತುವಿನಲ್ಲಿ ಅಂದಾಜು 824 ಲಕ್ಷ ಮೆಟ್ರಿಕ್ ಟನ್ ಬೆಳೆಗಳನ್ನು ಖರೀದಿ ಮಾಡಲಾಗುವುದು ಎಂದು ಹೇಳಿದ್ದಾರೆ. ಸೂರ್ಯಕಾಂತಿ ಬೀಜವು ಕ್ವಿಂಟಾಲ್ಗೆ 622 ರೂಪಾಯಿ ಹೆಚ್ಚಳ ಕಂಡಿದ್ದು ಕನಿಷ್ಠ ಬೆಂಬಲ ಬೆಲೆ 8,343 ರೂಪಾಯಿ ತಲುಪಿದೆ. ಹತ್ತಿ ಕ್ವಿಂಟಾಲ್ಗೆ 557 ರೂಪಾಯಿ ಮತ್ತು ಎಳ್ಳಿಗೆ ಕ್ವಿಂಟಾಲ್ಗೆ 500 ರೂಪಾಯಿಗಳ ಹೆಚ್ಚಳವನ್ನು ಶಿಫಾರಸು ಮಾಡಲಾಗಿದೆ. ಎ ದರ್ಜೆಯ ಭತ್ತಕ್ಕೆ ಕ್ವಿಂಟಾಲ್ಗೆ 2,461 ರೂಪಾಯಿ, ಜೋಳ ಹೈಬ್ರಿಡ್ ಕ್ವಿಂಟಾಲ್ಗೆ 4,023 ರೂಪಾಯಿ, ತೊಗರಿ ಬೆಳೆಗೆ ಕ್ವಿಂಟಾಲ್ಗೆ 8,450 ರೂಪಾಯಿ ಕನಿಷ್ಠ ಬೆಂಬಲ ಬೆಲೆ ಶಿಫಾರಸು ಮಾಡಲಾಗಿದೆ. ಡಿಜಿಟಲ್ ಇಂಡಿಯಾ ಅಭಿಯಾನದಡಿ ಸಾರ್ವಜನಿಕ ಸೇವೆಗಳನ್ನು ಸರಳಗೊಳಿಸುವಲ್ಲಿ ರಾಜ್ಯ ಮತ್ತೊಂದು ಮೈಲಿಗಲ್ಲು ಸಾಧಿಸಿದೆ. ಡಿಜಿಲಾಕರ್ ಏಕೀಕರಣ ಮತ್ತು ಅನುಷ್ಠಾನದಲ್ಲಿ ಅತ್ಯುತ್ತಮ ಪ್ರಗತಿ ಸಾಧಿಸಿದ ಹಿನ್ನೆಲೆಯಲ್ಲಿ ರಾಷ್ಟ್ರೀಯ ಪ್ರಶಸ್ತಿ ಲಭಿಸಿದೆ. ಮೇ 11 ನವದೆಹಲಿಯಲ್ಲಿ ನಡೆದಂತಹ ರಾಷ್ಟ್ರೀಯ ಸಮಾಲೋಚನಾ ಕಾರ್ಯಾಗಾರದಲ್ಲಿ ಈ ಗೌರವ ನೀಡಲಾಗಿದೆ. ದೇಶದಲ್ಲೇ ಅತಿ ಹೆಚ್ಚು ಡಿಜಿಲಾಕರ್ ಖಾತೆಗಳನ್ನು ಹೊಂದಿರುವ ರಾಜ್ಯಗಳಲ್ಲಿ ಕರ್ನಾಟಕ ಮುಂಚೂಣಿಯಲ್ಲಿದೆ. ರಾಜ್ಯದ ಸುಮಾರು 2,07,00,000 ಹೆಚ್ಚು ನಾಗರಿಕರು ಡಿಜಿಲಾಕರ್ ಸೇವೆಗಳನ್ನು ಬಳಸುತ್ತಿದ್ದಾರೆ. ರಾಜ್ಯ ಸರ್ಕಾರದ 73% ಈ ಸೇವೆಗಳನ್ನು ಈಗಾಗಲೇ ಡಿಜಿಲಾಕರ್ನೊಂದಿಗೆ ಯಶಸ್ವಿಯಾಗಿ ಸಂಯೋಜನೆ ಮಾಡಲಾಗಿದೆ. ರಾಜ್ಯದಲ್ಲಿ ಸುಮಾರು 3 ಕೋಟಿ ವಿದ್ಯುತ್ ಬಿಲ್ ದಾಖಲೆಗಳು ಡಿಜಿಟಲ್ ರೂಪದಲ್ಲಿ ಲಭ್ಯವಾಗುತ್ತಿವೆ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ 5 ನಗರ ಪಾಲಿಕೆಗಳಿಗೆ ಭೂ ಗ್ಯಾರಂಟಿ ಯೋಜನೆಯಡಿ ಈ ಖಾತಾ ಅಭಿಯಾನ ಹಮ್ಮಿಕೊಳ್ಳಲಾಗುತ್ತಿದೆ ಎಂದು ಬೆಂಗಳೂರು ನಗರಾಭಿವೃದ್ಧಿ ಸಚಿವರೂ ಆಗಿರುವಂತಹ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಇದೇ 16 ಬೆಂಗಳೂರಿನ 50 ಸ್ಥಳಗಳಲ್ಲಿ ನನ್ನ ಖಾತಾ ನನ್ನ ಹಕ್ಕು ಅಭಿಯಾನ ಆರಂಭ ಮಾಡಲಾಗುತ್ತಿದೆ. ಅಧಿಕಾರಿಗಳು ಜನರ ಮನೆ ಬಾಗಿಲಿಗೆ 23 ಲಕ್ಷಕ್ಕೂ ಅಧಿಕ ಆಸ್ತಿಗಳ ಮುದ್ರಿತ ಈ ಖಾತೆಗಳನ್ನು ತಲುಪಿಸಲಿದ್ದಾರೆ ಎಂದು ಮಾಹಿತಿ ನೀಡಿದ್ದಾರೆ. ಸಂಚಾರ ವ್ಯವಸ್ಥೆ ಸರಳೀಕರಣಕ್ಕಾಗಿ ಬೆಂಗಳೂರಿನಲ್ಲಿ ಹಲವು ಕಡೆ ವೈಟ್ ಟ್ಯಾಪಿಂಗ್ ಕಾಮಗಾರಿಗಳನ್ನು ಕೈಗೊಳ್ಳಲಾಗಿದೆ. 45,000 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ 2 ಸುರಂಗ ಮಾರ್ಗಗಳನ್ನು ನಿರ್ಮಾಣ ಮಾಡಲಾಗುತ್ತಿದೆ ಎಂದು ಅವರು ತಿಳಿಸಿದ್ದಾರೆ. ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಹಿನ್ನೆಲೆಯಲ್ಲಿ ಆರೋಗ್ಯ, ಜ್ಞಾನ ಮತ್ತು ವಿಶ್ವಶಾಂತಿಗಾಗಿ ಯೋಗ ಎಂಬ ಧ್ಯೇಯ ವಾಕ್ಯದೊಂದಿಗೆ ಯೋಗ ದಿನ ಆಚರಣೆ ಮಾಡಲಾಗುವುದು ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ದಿನೇಶ್ ಗುಂಡೂರಾವ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಜೂನ್ 21 ಬೆಂಗಳೂರಿನ ವಿಧಾನಸೌಧದ ಆವರಣದಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಲಾಗುವುದು ಎಂದು ಹೇಳಿದ್ದಾರೆ. ಪ್ರತಿ ಮನೆಯಲ್ಲೂ ಯೋಗ, ಎಲ್ಲರಿಗೂ ಯೋಗ ಎಂಬ ವಿಶಾಲ ದೃಷ್ಟಿಕೋನದೊಂದಿಗೆ ರಾಜ್ಯ ಸರ್ಕಾರ ಈ ವರ್ಷ ಯೋಗ ದಿನ ಆಚರಣೆ ಮಾಡಲಿದೆ. ಸುಮಾರು 5,000 ಯೋಗಪಟುಗಳು ಕಾರ್ಯಕ್ರಮದಲ್ಲಿ ಭಾಗಿಯಾಗುವ ನಿರೀಕ್ಷೆ ಇದೆ ಎಂದು ತಿಳಿಸಿದ್ದಾರೆ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ವ್ಯಾಪ್ತಿಯ ಪಾಲಿಕೆಗಳ ಚುನಾವಣೆ ನ್ಯಾಯಾಲಯದ ನಿರ್ದೇಶನದಂತೆ ನಡೆಯಲಿದೆ ಎಂದು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪ್ರಶ್ನೆ ಪತ್ರಿಕೆ ಸೋರಿಕೆಯಿಂದ ನೀಟ್ ಪರೀಕ್ಷೆ ರದ್ದಾಗಿರುವ ಕುರಿತಂತೆ ಪ್ರತಿಕ್ರಿಯಿಸಿ ಇದಕ್ಕೆ ಕೇಂದ್ರ ಸಚಿವರು ಮತ್ತು ಸಂಸದರು ಉತ್ತರಿಸಬೇಕು ಎಂದು ಆಗ್ರಹಿಸಿದ್ದಾರೆ. ಕಷ್ಟಪಟ್ಟು ಓದಿದ್ದ ವಿದ್ಯಾರ್ಥಿಗಳು ಮತ್ತು ಪೋಷಕರು ಅಸಮಾಧಾನಗೊಂಡಿದ್ದಾರೆ ಎಂದು ಹೇಳಿದ್ದಾರೆ. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಮೀಸಲಾತಿ ಪ್ರಮಾಣವನ್ನು ಕೂಡಲೇ ಹೆಚ್ಚಿಸುವಂತೆ ವಿಧಾನ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಒತ್ತಾಯಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮೀಸಲಾತಿ ಹೆಚ್ಚಿಸದಿದ್ದರೆ ಮುಂಬರುವ ದಿನಗಳಲ್ಲಿ ರಾಜ್ಯದಲ್ಲಿ ಹೋರಾಟ ನಡೆಸಲಾಗುವುದು ಎಂದು ಎಚ್ಚರಿಕೆ ನೀಡಿದ್ದಾರೆ. ಛತ್ತೀಸ್ಗಢದಲ್ಲಿ 58% ಮೀಸಲಾತಿ ನೀಡಿದ್ದು ಇದು ಜನಸಂಖ್ಯಾ ಆಧಾರಿತ ಎಂದು ಗಮನ ಸೆಳೆದರು. ಹೆಚ್ಚುವರಿ ಮೀಸಲಾತಿ ಪ್ರಮಾಣವನ್ನು ಕಾಂಗ್ರೆಸ್ ಸರ್ಕಾರ ತಡೆ ಹಿಡಿದಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ

0: ಐಆರ್ ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಕಳೆದ 3 ವರ್ಷಗಳಿಂದ ಸರ್ಕಾರ ಜನರಿಗೆ ಉತ್ತಮ ಆರೋಗ್ಯ ಸೇವೆಯನ್ನು ನೀಡುತ್ತಿದೆ ಎಂದು ಮಂಡ್ಯ ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರೂ ಆಗಿರುವಂತಹ ಕೃಷಿ ಸಚಿವ ಚಲುವರಾಯಸ್ವಾಮಿ ತಿಳಿಸಿದ್ದಾರೆ. ಮಂಡ್ಯ ಜಿಲ್ಲಾ ಆಸ್ಪತ್ರೆಯಲ್ಲಿ ನೂತನವಾಗಿ ಸ್ಥಾಪಿಸಿರುವಂತಹ ಆರೋಗ್ಯ ಘಟಕ ಮತ್ತು ತಾಯಿ ಹಾಲು ಸಂಗ್ರಹಣಾ ಕೇಂದ್ರ ಉದ್ಘಾಟನಾ ಸಮಾರಂಭದಲ್ಲಿ ಮಾತನಾಡಿದ ಅವರು, ತಾಯಿ ಮಗುವಿನ ಆರೋಗ್ಯ ಕಾಪಾಡುವುದು ಮುಖ್ಯವಾಗಿದೆ. ಆರೋಗ್ಯ ಕ್ಷೇತ್ರದಲ್ಲಿ ಶಿಶು ಸಂಜೀವಿನಿ ಯೋಜನೆ ಮಹತ್ವದ್ದಾಗಿದೆ ಎಂದು ಹೇಳಿದ್ದಾರೆ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಆರೋಗ್ಯ ಇಲಾಖೆ ಮುತುವರ್ಜಿ ವಹಿಸಿ ಜಿಲ್ಲೆಯಲ್ಲಿ ತಾಯಿ ಎದೆ ಹಾಲು ಸಂಗ್ರಹ ಘಟಕವನ್ನು ಆರಂಭಿಸುವುದು ಶ್ಲಾಘನೀಯ ಎಂದು ತಿಳಿಸಿದ್ದಾರೆ. ಗದಗ ಜಿಲ್ಲೆಯ ರೈತರಿಂದ FAQ ಗುಣಮಟ್ಟದ ಸೂರ್ಯಕಾಂತಿ ಹುಟ್ಟುವಳಿಯನ್ನು ಖರೀದಿಸಲು ಬೆಂಬಲ ಬೆಲೆ ನಿಗದಿಪಡಿಸಲಾಗಿದೆ ಎಂದು ಗದಗ ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ್ ತಿಳಿಸಿದ್ದಾರೆ. ಪ್ರತಿ ರೈತರಿಂದ ಪ್ರತಿ ಎಕರೆಗೆ 4 ಕ್ವಿಂಟಾಲ್ನಂತೆ ಗರಿಷ್ಠ 20 ಕ್ವಿಂಟಾಲ್ FAQ ಗುಣಮಟ್ಟದ ಸೂರ್ಯಕಾಂತಿಗೆ ಪ್ರತಿ ಕ್ವಿಂಟಾಲ್ಗೆ 7,721 ರೂಪಾಯಿಗಳ ಬೆಂಬಲ ಬೆಲೆಯನ್ನು ಸರ್ಕಾರ ನಿಗದಿಗೊಳಿಸಿ ಆದೇಶ ಹೊರಡಿಸಿದೆ ಎಂದು ತಿಳಿಸಿದ್ದಾರೆ. ಗದಗ ಜಿಲ್ಲೆಯಲ್ಲಿ 13 ಸ್ಥಳಗಳಲ್ಲಿ ಖರೀದಿ ಕೇಂದ್ರಗಳನ್ನು ತೆರೆಯಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಇನ್ನು ಹವಾವರ್ತಮಾನ. ಕರಾವಳಿ ಕರ್ನಾಟಕದ ಹಲವೆಡೆ ಮತ್ತು ಒಳನಾಡಿನ 2 ಸ್ಥಳಗಳಲ್ಲಿ ಮಳೆಯಾಗಿದೆ. ರಾಜ್ಯದ ಉತ್ತರ ಒಳನಾಡು ಜಿಲ್ಲೆಗಳಲ್ಲಿ ನಾಳೆ ಹಾಗೂ ನಾಡಿದ್ದು, ದಕ್ಷಿಣ ಒಳನಾಡು ಜಿಲ್ಲೆಗಳಲ್ಲಿ ನಾಡಿದ್ದು ಗುಡುಗು ಮಿಂಚು ಬಿರುಗಾಳಿ ಸಹಿತ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ನೆಚ್ಚರಿಕೆ ನೀಡಿದೆ. ಜೊತೆಗೆ ಆಲಿಕಲ್ಲು ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಎಚ್ಚರಿಕೆ ನೀಡಿದೆ. ಹಲವು ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಬೆಂಗಳೂರಿನಲ್ಲಿ ಭಾಗಶಃ ಮೋಡ ಕವಿದ ವಾತಾವರಣ ಇರಲಿದ್ದು, ಹಲವೆಡೆ ಗುಡುಗು ಸಹಿತ ಮಳೆಯಾಗುವ ಸಾಧ್ಯತೆ ಇದೆ. ಇನ್ನು ಸಂಕ್ಷಿಪ್ತ ಸುದ್ದಿಗಳು. ಭಾರತೀಯ ಅರಣ್ಯ ಸೇವೆ IFS ಪರೀಕ್ಷೆಯಲ್ಲಿ 63ನೇ ರ್ಯಾಂಕ್ ಪಡೆದು ತೇರ್ಗಡೆಯಾದ ಕನಕಪುರ ತಾಲೂಕಿನ ಸಾಸಲಾಪುರ ಗ್ರಾಮದ ಶ್ರೀಮತಿ ಅನುಷಾ ಶ್ರೀನಿವಾಸ್ ಅವರನ್ನು ಉಪಮುಖ್ಯಮಂತ್ರಿ DK ಶಿವಕುಮಾರ್ ಸದಾಶಿವನಗರದ ತಮ್ಮ ನಿವಾಸದಲ್ಲಿ ಬುಧವಾರ ಅಭಿನಂದಿಸಿದ್ದಾರೆ. ಬಳ್ಳಾರಿ ಜಿಲ್ಲೆಯಲ್ಲಿ 6-18 ವರ್ಷದ ಒಳಗಿನ ಮಕ್ಕಳಿಗಾಗಿ ಕಾರ್ಯನಿರ್ವಹಿಸುತ್ತಿರುವಂತಹ ಎಲ್ಲ ಸರ್ಕಾರಿ, ಸರ್ಕಾರೇತರ ಹಾಗೂ ಅನುದಾನಿತ ವಸತಿ ನಿಲಯಗಳು ಕಡ್ಡಾಯವಾಗಿ ನೋಂದಣಿ ಮಾಡಿಕೊಳ್ಳುವಂತೆ ಜಿಲ್ಲಾಧಿಕಾರಿ ನಾಗೇಂದ್ರ ಪ್ರಸಾದ್ಗೆ ಸೂಚನೆ ನೀಡಿದ್ದಾರೆ. ಸಮಾಜದಲ್ಲಿ ಸಣ್ಣ ಮಟ್ಟದಲ್ಲಿ ಆರಂಭವಾಗುವ ಉತ್ತಮ ಬದಲಾವಣೆಗಳು ಭವಿಷ್ಯದಲ್ಲಿ ದೊಡ್ಡ ಮಟ್ಟದ ಸಾಮಾಜಿಕ ಪರಿವರ್ತನೆಗೆ ಕಾರಣವಾಗುತ್ತವೆ ಎಂದು ಯಾದಗಿರಿ ಮತಕ್ಷೇತ್ರದ ಶಾಸಕ ಚೆನ್ನಾರೆಡ್ಡಿ ಪಾಟೀಲ್ ತುನ್ನೂರ್ ಅಭಿಪ್ರಾಯಪಟ್ಟಿದ್ದಾರೆ. ಮಹತ್ವಾಕಾಂಕ್ಷೆಯ ಜಲಧಾರೆ ಯೋಜನೆಯ ಕಾಮಗಾರಿ 81.25% ಮಾತ್ರ ಪ್ರಗತಿ ಸಾಧಿಸಿದ್ದಕ್ಕೆ ವಿಜಯಪುರ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ರಿಷಿ ಆನಂದ್ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. 2027 ಫೆಬ್ರವರಿಯ ಒಳಗೆ ಪೂರ್ಣಗೊಳಿಸಿ ಯೋಜನೆಯನ್ನು ಕಾರ್ಯರೂಪಕ್ಕೆ ತರಬೇಕು ಎಂದು ಗುತ್ತಿಗೆದಾರರಿಗೆ ಸೂಚನೆ ನೀಡಿದ್ದಾರೆ. ನವನಗರದ ಬಾಗಲಕೋಟೆ ಜಿಲ್ಲಾ ಬಾಲಭವನದಲ್ಲಿ 15-16 ವರ್ಷದ ಮಕ್ಕಳಿಗಾಗಿ ಯೋಜಿಸಿರುವಂತಹ 15 ದಿನಗಳ ಉಚಿತ ಬೇಸಿಗೆ ಶಿಬಿರಕ್ಕೆ ಜಿಲ್ಲಾಧಿಕಾರಿ ಸಂಗಪ್ಪ ಚಾಲನೆಯನ್ನು ನೀಡಿದರು. ಗಿಡ ನೆಡುವ ಮೂಲಕ ಪ್ರತಿಯೊಬ್ಬರೂ ಹಸಿರು ಸಮೃದ್ಧಿಯ ಕಡೆ ಹೆಜ್ಜೆ ಹಾಕುವ ಮೂಲಕ ಪರಿಸರ ಸಂರಕ್ಷಣೆಯ ಹೊಣೆಗಾರಿಕೆಯನ್ನು ನಿಭಾಯಿಸುವ ಅಗತ್ಯವಿದೆ ಎಂದು ಚಿಕ್ಕಬಳ್ಳಾಪುರ ಜಿಲ್ಲಾ ಪ್ರಧಾನ ಮತ್ತು ಸತ್ರ ನ್ಯಾಯಾಧೀಶರಾದಂತಹ ಟಿಪಿ ರಾಮಲಿಂಗೇಗೌಡ ತಿಳಿಸಿದ್ದಾರೆ. ಚಾಮರಾಜನಗರ ಜಿಲ್ಲೆಯಲ್ಲಿರುವಂತಹ ಕ್ರೀಡಾ ಸಂಸ್ಥೆಗಳು ನಿಯಮದ ಅನುಸಾರ ನೋಂದಾಯಿಸಿಕೊಳ್ಳಬೇಕು. ಇದರಿಂದ ರಾಜ್ಯ ಕ್ರೀಡಾ ಸಂಸ್ಥೆಗಳಿಂದ ಮಾನ್ಯತೆ ದೊರೆಯುವುದಲ್ಲದೆ ಎಲ್ಲ ಸಹಕಾರ ಸಿಗಲಿದೆ ಎಂದು ಕರ್ನಾಟಕ ಕ್ರೀಡಾ ಪ್ರಾಧಿಕಾರದ ಉಪಾಧ್ಯಕ್ಷ ಸಿಎಸ್ ಅರುಣ್ ಮಾಚಯ್ಯ ತಿಳಿಸಿದ್ದಾರೆ. ಭಾರತೀಯ ವಿಶಿಷ್ಟ ಗುರುತಿನ ಪ್ರಾಧಿಕಾರ ಇಂದು ವಿಜಯಪುರದಲ್ಲಿ ಹೊಸ UIDAI ಸೇವಾ ಕೇಂದ್ರ ಲೋಕಾರ್ಪಣೆಗೊಳಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸೂರ್ಯಕಾಂತಿ, ಹತ್ತಿ, ತೊಗರಿ ಸೇರಿದಂತೆ 14 ಮುಂಗಾರು ಬೆಳೆಗಳಿಗೆ ಕನಿಷ್ಠ ಬೆಂಬಲ ಬೆಲೆ ಹೆಚ್ಚಿಸಲು ಕೇಂದ್ರ ಸಂಪುಟ ನಿರ್ಧಾರ. ಡಿಜಿಲಾಕರ್ ಅನುಷ್ಠಾನದಲ್ಲಿ ರಾಜ್ಯಕ್ಕೆ ಅಗ್ರಸ್ಥಾನ, ಕೇಂದ್ರ ಸರ್ಕಾರದಿಂದ ರಾಷ್ಟ್ರೀಯ ಪ್ರಶಸ್ತಿ. ಇದೇ 16ರಿಂದ ಬೆಂಗಳೂರಿನಲ್ಲಿ ಭೂ ಗ್ಯಾರಂಟಿ ಯೋಜನೆಯಡಿ ನನ್ನ ಖಾತಾ ನನ್ನ ಹಕ್ಕು ಅಭಿಯಾನ. ಪರಿಶಿಷ್ಟರ ಮೀಸಲಾತಿ ಪ್ರಮಾಣ ಹೆಚ್ಚಿಸುವಂತೆ ವಿಪಕ್ಷ ನಾಯಕ ಚಲವಾದಿ ನಾರಾಯಣಸ್ವಾಮಿ ಆಗ್ರಹ. ರಾಜ್ಯದ ಹಲವೆಡೆ ಇಂದು ಗುಡುಗು ಮಿಂಚು ಬಿರುಗಾಳಿ ಸಹಿತ ಮಳೆ, ಹವಾಮಾನ ಇಲಾಖೆ ಮುನ್ನೆಚ್ಚರಿಕೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35.
2: ಮ್ಯೂಸಿಕಲ್ ಇಯರ್ಸ್, ಮ್ಯಾಜಿಕಲ್ ಇಯರ್ಸ್. ಸ್ಟುಡಿಯೋದಲ್ಲಿ ಸಮಯ 6:50. ಸಂಜೆ ಅಂದ್ರೆ ಆಕಾಶ ಕಿತ್ತಳೆ ಬಣ್ಣ ಆಗೋ ಸಮಯ, ದಿನಪೂರ್ತಿ ಓಡಾಡಿದ ಮನಸ್ಸು ಸ್ವಲ್ಪ ನಿಧಾನವಾಗೋ ಸಮಯ. ಆದರೆ ನಮ್ಮ ಪಾರ್ಕ್ಗಳಲ್ಲಿ ಮಾತ್ರ ಆಗೋದು ಇದಕ್ಕಿಂತ ಬೇರೆ ಕತೆ. ಹೆಂಗಿರುತ್ತೆ ಹೇಳಿ, ಒಬ್ರು ಒಲಿಂಪಿಕ್ ರೇಸ್ಗೆ ಪ್ರಾಕ್ಟೀಸ್ ಮಾಡ್ತಿರೋ ಥರ ವಾಕ್ ಮಾಡ್ತಿದ್ರೆ ಇನ್ನೊಬ್ರು ಡಾಕ್ಟ್ರು ಹೇಳಿದ್ರು ಅಂತ ಬಲವಂತದ ವಾಕಿಂಗ್ ಮಾಡ್ತಾರೆ. ಇನ್ನು ಒಂದು ಗ್ಯಾಂಗ್ ಆಂಟೀಸ್ ಇರ್ತಾರೆ, ವಾಕಿಂಗಿಂತ ಜಾಸ್ತಿ ಟಾಕಿಂಗೆ ಮಾಡಿ ಕ್ಯಾಲೋರೀಸ್ನ ಹೆಚ್ಚು ಬರ್ನ್ ಮಾಡ್ತಾರೆ. ಇನ್ನು ಯಾರೋ ಬ್ಲೂಟೂತ್ ಆನ್ ಮಾಡಿಕೊಂಡು ಯಾವುದೋ ಕಾಣದೇ ಇರೋ ವ್ಯಕ್ತಿ ಜೊತೆ ಮಾತಾಡಿಕೊಂಡು ಜಗಳ ಆಡಿಕೊಂಡು ಇಲ್ಲ ಪ್ರೀತಿಯಲ್ಲಿ ಮಾತಾಡ್ಕೊಂಡು ಹೋಗ್ತಿರ್ತಾರೆ. ಮತ್ತು ಕೆಲವರು ವಾಕಿಂಗಿಂತ ಸೆಲ್ಫಿ ಆ್ಯಂಗಲ್ನ ಕರೆಕ್ಟ್ ಮಾಡ್ಕೊಳ್ಳೋದ್ರಲ್ಲೇ ಬ್ಯುಸಿ ಆಗಿರ್ತಾರೆ. ನಮಸ್ಕಾರ, ಇದು ನಿಮ್ಮ ಪ್ರೀತಿಯ ಎಫ್ಎಂ ರೈನ್ಬೋ ಕನ್ನಡ ಕಾಮನ ಬಿಲ್ಲು, ನಾನು ನಿಮ್ಮ ಜೊತೆ ಶಾಂತಲಾ, ಇಂದು ನಿಮ್ಮ ಸಂಜೆಯ ಸಂಗಾತಿ ಸನ್ಸೆಟ್ ಸುರಭಿ. ಇವತ್ತು ನಾವು ಹೋಗ್ತಿರೋದು ಒಂದು ಪಾರ್ಕ್ ಒಳಗೆ. ಇಲ್ಲಿರುವ ತುಂಬ ಫನ್ನಿ ಮೂಮೆಂಟು, ಕ್ಯೂಟ್ ಮತ್ತು ತುಂಬ ಪ್ರಸ್ತುತವಾಗಿರುವ ಲೋಕದೊಳಗೆ ಈವ್ನಿಂಗ್ ವಾಕರ್ಸ್ ಕ್ಲಬ್. ವೆಲ್ಕಮ್ ಟು ಈವ್ನಿಂಗ್ ವಾಕರ್ಸ್ ಕ್ಲಬ್. ಇವತ್ತಿನ ಸನ್ಸೆಟ್ ಸುರಭಿಯಲ್ಲಿ ನಾವು ಇದ್ರ ಬಗ್ಗೆ ಮಾತಾಡ್ತಾ ಒಳ್ಳೆ ಸೂಪರ್ ಹಾಡನ್ನ ಕೇಳ್ತಾ ಸಾಗೋಣ. ಸೊ ನೀವು ಕೂಡ ಪ್ರತಿದಿನ ಸಂಜೆ ಪಾರ್ಕ್ಗೆ ಹೋಗ್ತೀರಾ? ಪಾರ್ಕಲ್ಲಿ ಏನು ಚಿಕ್ಕ ಪುಟ್ಟ ದೊಡ್ಡ ವಿಷಯಗಳು ನಡೆಯುತ್ತೆ ನಮಗೂ ಕೂಡ ಕಳಿಸಿ. ನಮ್ಮ ವಾಟ್ಸಪ್ ಸಂಖ್ಯೆ 9480901013. ನೀವು ಈವ್ನಿಂಗ್ ವಾಕರ್ಸ್ ಆಗಿದ್ರೆ ನಿಮ್ಮ ಅನುಭವಗಳನ್ನು ನನ್ನ ಜೊತೆ ಹಂಚ್ಕೊಳ್ಳಿ. ಇದು ಎಫ್ ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು.

ಇದು ಸನ್ಸೆಟ್ ಸುರಭಿ ಕಾರ್ಯಕ್ರಮ. ನಾವು ಮಾತಾಡ್ತಾ ಇದ್ದೀವಿ ಪಾರ್ಕ್ ಬಗ್ಗೆ ಮತ್ತು ಈವ್ನಿಂಗ್ ವಾಕರ್ಸ್ ಬಗ್ಗೆ. ನಾನು ಕೇಳಿದೆ, ನೀವು ಮಾರ್ನಿಂಗ್ ವಾಕರ್ಸಾ ಅಥವಾ ಈವ್ನಿಂಗ್ ಸಂಜೆ ಪಾರ್ಕಲ್ಲಿ ಹೋಗಿ ವಾಕ್ ಮಾಡೋರಾ ಅಂತ. ಸೊ ನೀವು ಒಂದು ಪಾರ್ಕ್ ಒಳಗೆ ಹೋದರೆ ಒಂದು ಸುಮಾರು ಜನ ಕ್ಯಾಟಗರಿ ಇರುತ್ತೆ. ಫಸ್ಟ್ ವಾಕರ್ಸ್ ಹೆಂಗಿರ್ತಾರೆ ಅಂದರೆ, ಫಸ್ಟು ಫಾಸ್ಟಾಗಿ ವಾಕ್ ಮಾಡೋರು ಇರ್ತಾರೆ. ಅವರಿಗೆ ಅದು ವಾಕಿಂಗ್ ಆಗೇ ಇರೋದಿಲ್ಲ, ಅದೊಂದು ಏನೋ ಸಾಧನೆ ಮಾಡಬೇಕು, ಇವತ್ತು ಇಷ್ಟು ಸ್ಟೆಪ್ಸು ಮುಗಿಸ್ಬೇಕು ಅಂತ ತುಂಬ ಫಾಸ್ಟಾಗಿ ಜೋರಾಗಿ ಕೈ ಬೀಸ್ಕೊಂಡು ಸೀರಿಯಸ್ ಫೇಸು ಸ್ಮಾರ್ಟ್ ವಾಚ್ ಹಾಕ್ಕೊಂಡು ಎಷ್ಟು ಕ್ಯಾಲೋರೀಸು ಎಷ್ಟು ಸ್ಟೆಪ್ಸ್ ಮಾಡಿದ್ವಿ ಅಂತ ಫಾಸ್ಟಾಗಿ ಹೋಗ್ತಾ ಇದ್ರೆ, ಇನ್ನೊಂದು ಕಡೆ ಸ್ಲೋ ಆಗಿ ನಿಧಾನವಾಗಿ ತಂಪಾಡಿಗೆ ತಾವು ಖುಷಿಯಾಗಿ ಪಾರ್ಕ್ನೆಲ್ಲ ಎಂಜಾಯ್ ಮಾಡಿಕೊಂಡು ವಾಕ್ ಮಾಡೋರು ಕೂಡ ಇರ್ತಾರೆ. ಅವ್ರಿಗೂ ಕೂಡ ಒಂದು ದೊಡ್ಡ ಸಲಾಮ್. ಇನ್ನೊಂದು ಕ್ಯಾಟಗರೀಸ್ ಯಾವ್ದು ಹೇಳಿ, ರಿಲ್ಯಾಕ್ಸ್ ಆಗಿ ತುಂಬ ಶಾಂತವಾಗಿ ಒಂದು 4 ರೌಂಡ್ ಕಂಪ್ಲೀಟ್ ಮಾಡಿದ್ರೆ ಸಾಕು, ಇವತ್ತು ಇಷ್ಟೇ ಒಂದು ದೊಡ್ಡ ಫಿಲಾಸಫಿ ಮಾಡ್ದಂಗೆ ಆಗುತ್ತೆ ಅಂತ ಮರ ನೋಡ್ತಾ ಮಕ್ಕಳು ನೋಡ್ತಾ ಕೊನೆಗೆ ಬೆಂಚ್ ಮೇಲೆ ಕೂತ್ಕೊಂಡು ವಾಕಿಂಗಿಗೆ ಬಂದಿದ್ದೀವಿ ಅಂತ ಆಮೇಲೆ ಮತ್ತೆ ನೆನಪಿಸ್ಕೊಂಡು ಮತ್ತಿನ್ನೆರಡು ರೌಂಡು ವಾಕ್ ಮಾಡೋಂತಹ ವಾಕಿಂಗ್ ಫ್ರೆಂಡ್ಸ್ ವಾಕರ್ಸಿಗೆ ಇವತ್ತಿನ ಈ ಸನ್ಸೆಟ್ ಸುರಭಿ ಕಾರ್ಯಕ್ರಮ ಅರ್ಪಿತವಾಗಿದೆ. ನೀವು ಕೂಡ ಈವ್ನಿಂಗ್ ವಾಕರ್ಸಾ ಮಾರ್ನಿಂಗ್ ವಾಕರ್ಸಾ, ಹೇಗಿರುತ್ತೆ ನಿಮ್ಮ ಪಾರ್ಕ್ ಒಳಗೆ ಒಂದು ಪಯಣ ಅಂತ ನಮಗೆ ಸಂದೇಶ ಕಳಿಸಿ 9480901013.

ಈ ಸಂಜೆ ಯಾಕಾಗಿದೆ ಸನ್ಸೆಟ್ ಸುರಭಿ ಸಮಯ ಇದು. ನಾವು ಪಾರ್ಕ್ ಒಳಗೆ ಒಂದು ಪಯಣ ಮಾಡ್ಕೊಂಡು ಬರ್ತಾ ಇದ್ವಿ ಈವ್ನಿಂಗ್ ವಾಕರ್ಸ್ ಬಗ್ಗೆ ಮಾತಾಡ್ತಾ. ಆದರೆ ಪಾರ್ಕ್ನ ಹಾರ್ಟ್ ಬೀಟ್ ಯಾರು ಗೊತ್ತಾ? ಆ್ಯಕ್ಚುಲಿ ಆ ಲೇಡೀಸ್ ಗ್ಯಾಂಗ್ ಇರುತ್ತಲ್ಲ, ಅದೇ. ಸುಮಾರು ಸಲ ಒಂದೇ ಕಲರ್ ಡ್ರೆಸ್ ಹಾಕೊಂಡ್ಬರ್ತಾರೆ, ಒಂದೇ ಥರ ವಾಕಿಂಗ್ ಸ್ಪೀಡ್ ಕೂಡ ಇರುತ್ತೆ. ಆದರೆ ಅವ್ರ ಡಿಸ್ಕಷನ್ ಲೆವೆಲ್ ಮಾತ್ರ ವರ್ಲ್ಡ್ ಲೆವೆಲ್ ಆಗಿರುತ್ತೆ. ಬರೀ ಮನೆ ವಿಚಾರ ಮಾತಾಡಲ್ಲ, ಸಾಹಿತ್ಯ, ಸಂಗೀತ, ಪುಸ್ತಕ, ಓದಿನ ಹವ್ಯಾಸಗಳ ಬಗ್ಗೆ ಕೂಡ ಮಾತಾಡ್ತಾ ಇರ್ತಾರೆ. ಆದರೂ ಕೂಡ ಹೇರ್ ಫಾಲ್ ಆಯಿತು, ಸ್ವಲ್ಪ ನಾಳೆ ರೆಸಿಪಿ ಬಗ್ಗೆನೂ ಮಾತಾಡಿಕೊಂಡು ಅದನ್ನು ಕೂಡ ಮನೇಲಿ ಟ್ರೈ ಮಾಡ್ತಿರ್ತಾರೆ. ಈಗ ಯೋಗ ಟೀಚರ್ಗೂ ಹೇರ್ ಫಾಲ್ ಆಗಿದೆಯತ್ತೆ ಗೊತ್ತಾ ಅನ್ನೋ ಗಾಸಿಪ್ ಕೂಡ ಇರುತ್ತೆ. ವಾಕಿಂಗ್ ಟ್ರ್ಯಾಕ್ಗಿಂತ ಇನ್ಫಾರ್ಮೇಶನ್ ಟ್ರ್ಯಾಕೇ ದೊಡ್ಡದಾಗಿರುತ್ತೆ. ಫನಿ ಪಾರ್ಟ್ ಏನು ಗೊತ್ತಾ? ಒಬ್ಬರು ಲೇಡೀಸ್ ಯಾರು ಆ ಗ್ರೂಪಲ್ಲಿ ಮಿಸ್ ಆಗಿದ್ರೆ ಮಾರನೇ ದಿವಸ ಅಟೆಂಡೆನ್ಸ್ ಎನ್ಕ್ವೈರಿ ಮಾಡ್ತಾರೆ, ಯಾಕೆ ಬರಲಿಲ್ಲ, ಏನಾಯಿತು ಅಂತ. ಅವ್ರ ಮನೆ ವಿಚಾರಗಳನ್ನೆಲ್ಲ ಕೇಳಿಕೊಂಡು ಏನಾದರೂ ಸಮಾಧಾನ ಆದರೆ ಅದನ್ನೂ ಕೊಡ್ತಾರೆ. ನಿಜ ಹೇಳಬೇಕಂದ್ರೆ ಏನು ಗೊತ್ತಾ, ಅವ್ರ ಫ್ರೆಂಡ್ಶಿಪ್ ನೋಡಿದ್ರೆ ತುಂಬಾ ಕ್ಯೂಟ್ ಅನಿಸುತ್ತೆ ರೀ. ಮನೆ ಕೆಲಸ, ಸ್ಟ್ರೆಸ್ಸು, ರೆಸ್ಪಾನ್ಸಿಬಿಲಿಟೀಸ್ ಮಧ್ಯೆ ಆ ಒಂದು ಗಂಟೆ ಅವರ ಓನ್ ವರ್ಲ್ಡ್ ವಾಕಿಂಗ್ ವರ್ಲ್ಡ್ನಲ್ಲಿ ಅವರು ಕೂಡ ತೇಲಾಡ್ತಿರ್ತಾರೆ. ಅವ್ರಿಗೂ ಕೂಡ ಆ ಹಕ್ಕು, ಆ ಪ್ರೀತಿ ಬೇಕೇ ಬೇಕಲ್ವಾ?

ಸನ್ಸೆಟ್ ಸುರಭಿ ಕಾರ್ಯಕ್ರಮದಲ್ಲಿ ಸಾಕ್ತಾ ಇದ್ದೀವಿ ನಾವು. ಇವತ್ತು ಪಾರ್ಕಿನೊಳಗೆ ಒಂದು ಪಯಣ ಮಾಡ್ತಾ ಪಾರ್ಕಿನಲ್ಲಿ ಯಾವ ಕ್ಯೂಟ್ ಮೂಮೆಂಟ್ಸ್ ಇರುತ್ತೆ, ಯಾವ ಯಾವ ಹೊಸ ಹೊಸ ವಿಚಾರಗಳನ್ನು ಅಲ್ಲಿ ಮಾತಾಡ್ತಿರ್ತಾರೆ, ಯಾವ ಥರ ವಾಕ್ ಮಾಡ್ತಿರ್ತಾರೆ ಬಗ್ಗೆ ಮಾತಾಡ್ತಾ ಇದ್ವಿ. ಹಾಗೆ ಇನ್ನೊಂದು ಕ್ಯಾಟಗರಿನೇ ಇರುತ್ತೆ, ಅವರು ಫೋನಲ್ಲಿ ಮಾತಾಡಿಕೊಂಡೇ ವಾಕ್ ಮಾಡೋ ಕ್ಯಾಟಗರಿ, ಅದು ಬೇರೆ. ಇಯರ್ಪಾಡ್ ಹಾಕೊಂಡ್ಬಿಟ್ಟು ಕೇಳಲೇಬೇಡಿ, ಒಬ್ಬರೇ ನಗ್ತಾ ಇರ್ತಾರೆ ಇಲ್ಲ ಯಾರ ಜೊತೆನೂ ಪ್ರೀತಿಯಾಗಿ ಮಾತಾಡ್ತಿರ್ತಾರೆ. ಇನ್ನು ಕೆಲವರು ಜಗಳನೇ ಮಾಡ್ತಾ ಒಬ್ಬರೊಬ್ಬರು ಮೀಟಿಂಗ್ ಮಾಡ್ತಾ ವಾಕ್ ಮಾಡ್ತಾ ಇರ್ತಾರೆ. ನಾವೇನಾದ್ರು ಅವ್ರ ಪಕ್ಕ ಹೋಗ್ತಿದ್ರೆ ನಮ್ಮನ್ನೇ ಮಾತಾಡಿಸ್ಬಿಟ್ರ ಏನು ಅಂತ ಕನ್ಫ್ಯೂಸ್ ಆಗಿ ಹೋಗ್ತೀವಿ. ಆಮೇಲೆ ಗೊತ್ತಾಗುತ್ತೆ ಅವರು ವಾಕಿಗಿಂತ ಜಾಸ್ತಿ ಕಾಲಲ್ಲೇ ತುಂಬ ಬ್ಯುಸಿಯಾಗಿರ್ತಾರೆ ಅಂತ. ಪಾಪ ಇನ್ನು ಹೆಣ್ಮಕ್ಕಳು ಅತ್ತೆ ಮನೆಯಲ್ಲಿರೋರು ಮನೇಲಿ ಮಾತಾಡೋಕ್ಕಾಗಲ್ಲ ಅಂತ ಪಾರ್ಕಿಗೆ ಬಂದು ಅವ್ರ ತಾಯಿ ಜೊತೆ ಮಾತಾಡ್ತಿರೋದು ಇರುತ್ತೆ. ಮತ್ತು ಇನ್ನು ಅಮ್ಮಂದಿರು ಮಕ್ಕಳು ಆಫೀಸಿಂದ ಬಂದಿದ್ದರೋ ಇಲ್ವೋ ಅಂತ ಕಾಲ್ ಮಾಡ್ತಿರ್ತಾರೆ, ಅದೆಲ್ಲ ಒಂಥರ ಕ್ಯೂಟ್ ಮೂಮೆಂಟ್ಸ್ ಅಲ್ವಾ. ಹಾಗೆ ಮನೆಗೆ ಬರ್ತಾವ, ಹಾಲು ತಗೊಂಡು ಬಾ, ಮಗ ಊಟ ಮಾಡಿದ್ಯಾ ಅಂತ ಎಲ್ಲ ಮಾತಾಡ್ತಿರ್ತಾರೆ. ಈ ವಾಕಿಂಗ್ ಟ್ರ್ಯಾಕ್ಗಳಲ್ಲಿ ಎಷ್ಟು ಸಣ್ಣ ಸಣ್ಣ ಜೀವನಗಳು ಓಡ್ತಾ ಇರುತ್ತೆ, ನಾವು ಅದನ್ನು ಗಮನಿಸಬೇಕಷ್ಟೇ. ನಾವು ಕೂಡ ಫೋನೊಳಗೆ ಮುಳುಗೋದ್ರೆ ಇಂತಹ ಒಳ್ಳೊಳ್ಳೆ ಕ್ಷಣಗಳನ್ನ ಮಿಸ್ ಮಾಡ್ತೀವಿ ಅಂತ ಅನ್ಕೋತೀನಿ. ಹಾಗೆ ಡಾಕ್ಟರ್ ಗ್ರಾಮ್ ಪುರೋಹಿತ್ ಬಿಡಿಎಂ ಲೇಔಟಿಂದ ಸಂದೇಶ ಕಳಿಸಿದರೆ, ಸಂಜೆ ವೇಳೆ ಅಂತೂ ನಾನಂತೂ ತುಂಬ ವಾಕ್ ಮಾಡ್ತೀನಿ, ಐ ಮೀನ್ ಈವ್ನಿಂಗ್ ವಾಕರ್ ಅಂತ ಹೇಳಿದ್ದಾರೆ. ಬಿಕಾಸ್ ಅದು ಮಾನಸಿಕ ಆರೋಗ್ಯಕ್ಕೆ ಬಹಳ ಒಳ್ಳೆಯದು, ತುಂಬ ತಂಪಾದ ಗಾಳಿ ಇರುತ್ತೆ, ನಮಗಂತೂ ತುಂಬ ಖುಷಿಯಾಗುತ್ತೆ, ದೇಹ ಕೂಡ ಒಂಥರ ತೂಕ ನಿಯಂತ್ರಣದಲ್ಲಿರುತ್ತೆ, ನಿದ್ರೆ ಚೆನ್ನಾಗಿ ಬರುತ್ತೆ. ಇನ್ನು ಮಕ್ಕಳು ಕೂಡ ಸಂಜೆ ವಾಕ್ ಮಾಡಿದ್ರೆ ವಿದ್ಯಾರ್ಥಿಗಳು ಒಂದು ಸ್ವಲ್ಪ ಅವ್ರಿಗೂ ಬೆಳಗಿನ ಸ್ಟ್ರೆಸ್ ಕಡಿಮೆ ಆಗುತ್ತೆ ಅಂತ ಬಿ ಟಿ ಎಂ ಲೇಔಟ್ನಿಂದ ಡಾಕ್ಟರ್ ಗ್ರಾಮ್ ಪುರೋಹಿತ್ ಅವರು ಸಂದೇಶ ಕಳಿಸಿದ್ದಾರೆ. ಸೊ ಹಾಗೆ ಸನ್ಸೆಟ್ ಸುರಭಿಯಲ್ಲಿ ಮಾತಾಡ್ತಾ ಮುಂದಿನ ಹಾಡನ್ನು ಕೇಳ್ತಾ ಮತ್ತೆ ವಾಪಸ್ಸಾಗೋಣ.

ಸನ್ಸೆಟ್ ಸುರಭಿ ಕಾರ್ಯಕ್ರಮದಲ್ಲಿ ಸಾಕ್ತಾ ಇದ್ದೀವಿ, ಮತ್ತೆ ಮಾತಾಡ್ತಾ ಇದ್ದೀವಿ. ಪಾರ್ಕ್ ಒಳಗೆ ಒಂದು ಪ್ರಯಾಣ ಮಾಡ್ಕೊಂಡು ಬಂದಿದ್ವಿ. ಹೇಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ವಾಕರ್ಸ್ ಇರ್ತಾರೆ ಅಂತ. ಇನ್ನು ಜನ್ವರಿ ತಿಂಗಳು ಪಾರ್ಕ್ ಅಟೆಂಡೆನ್ಸ್ ಅಂತೂ ಫುಲ್ ಇರುತ್ತೆ ಅಲ್ವಾ. ಹೊಸ ಶೂಸು, ಹೊಸ ಟ್ರ್ಯಾಕ್ ಪ್ಯಾಂಟು, ಮತ್ತು ಇನ್ಮೇಲಿಂದ ರೆಸೊಲ್ಯೂಷನ್ ತೊಗೊಂಡ್ಬಿಡ್ತಾರೆ ಡೈಲಿ ವಾಕಿಂಗ್ ಮಾಡ್ತೀನಿ ಅಂತ. ಸ್ವಲ್ಪ ದಿನ ಎನರ್ಜಿ ಅಂತೂ ಹೈ ಆಗಿರುತ್ತೆ, ಆಮೇಲೆ ಬೆಂಚ್ ಜೊತೆ ಫ್ರೆಂಡ್ಶಿಪ್ ಮಾಡಿಕೊಂಡು ಇನ್ನೊಂದು ಸ್ವಲ್ಪ ದಿವಸ ಹಾಸಿಗೆ ಜೊತೆನೇ ಫ್ರೆಂಡ್ಶಿಪ್ ಮಾಡ್ಕೊಂಡ್ಬಿಡ್ತೀವಿ. ಮತ್ತು ಕೆಲವರು ಸಂಜೆ ವಾಕಿಂಗ್ ಬಂದಮೇಲೆ ಮನೆಗೆ ಹೋಗ್ಬೇಕಾದ್ರೆ ಏನಾದರೂ ಸ್ವಲ್ಪ ಐಸ್ ಕ್ರೀಮು, ಪಾನಿಪುರಿ ಕೂಡ ತಿನ್ಕೊಂಡು ಆಮೇಲೆ ತಿಂದ್ಬಿಟ್ವಲ್ಲ ಅಂತ ಅಂದ್ಬಿಟ್ಟು ಇನ್ನೊಂದೆರಡು ಎಕ್ಸ್ಟ್ರಾ ರೌಂಡ್ ವಾಕಿಂಗ್ ಮಾಡಿ ಕ್ಯಾಲೋರಿ ಬರ್ನ್ ಮಾಡೋದು ಕೂಡ ಇದ್ದೇ ಇರುತ್ತೆ. ಈ ಈವ್ನಿಂಗ್ ವಾಕರ್ಸ್ ಕ್ಲಬ್ ಇದೆಯಲ್ಲ, ತುಂಬ ಬ್ಯೂಟಿಫುಲ್ ರೀ. ಯಾರೋ ಹೆಲ್ತ್ಗಾಗಿ ಬಂದರೆ, ಯಾರೋ ಲೋನ್ಲಿನೆಸ್ ಕಡಿಮೆ ಮಾಡ್ಕೊಳ್ಳೋಕ್ಕೆ ಬರ್ತಾರೆ, ಯಾರೋ ಡಾಕ್ಟ್ರು ಫೋರ್ಸ್ ಮಾಡಿ ವಾಕಿಂಗ್ ಮಾಡಲೇಬೇಕು ಅಂತಾರೆ, ಇನ್ಯಾರೋ ಸನ್ಸೆಟ್ ನೋಡೋಕ್ಕೆ ಬರ್ತಾರೆ. ಆದರೆ ಎಲ್ಲರೂ ಒಂದೇ ರೀಸನ್ಗಾಗಿ ಉಳ್ಕೋತಾರೆ, ಅದೇ ಒಂದು ಪೀಸ್ಫುಲ್ ಸಂಜೆ ಫೀಲಿಂಗಾಗಿ. ಏನಂತೀರಾ?

ಓಪನ್ ಹೇರ್ ಬಿಟ್ಕೊಂಡು ಯಾರು ನೋಡಿದ್ರ ಇವತ್ತು ಪಾರ್ಕಲ್ಲಿ ಜೀವ ಝಲ್ ಅಂತ ನಾವು ಸಾಕ್ತಾ ಇದೀವಿ ಸನ್ಸೆಟ್ ಸುರಭಿ ಕಾರ್ಯಕ್ರಮದ ಅಂತಿಮ ಹಂತಕ್ಕೆ. ಹೌದು, ಸಂಜೆ ಆಕಾಶ ಹೇಗೆ ದಿನದ ದಣಿವನ್ನು ನಿಧಾನವಾಗಿ ಕಾಮ್ ಮಾಡುತ್ತೋ ಹಾಗೆ ಈ ವಾಕಿಂಗ್ ಟ್ರ್ಯಾಕ್ಸ್ ಕೂಡ. ಸಾವಿರ ತೋರಿಸಿರುವ ಮನಸ್ಸನ್ನು ಸ್ವಲ್ಪ ಲೈಟ್ ಮಾಡುತ್ತೆ ಒಂದು ಸ್ಮೈಲ್, ಒಂದು ಹಲೋ, ಒಂದು ರೌಂಡ್ ವಾಕ್. ಕೆಲವೊಮ್ಮೆ ಲೈಫ್ಗೆ ಅಷ್ಟೇ ಸಾಕು. ಇವತ್ತು ಪಾರ್ಕ್ನಲ್ಲಿ ನಿಮಗೆ ಯಾರು ನೆನಪಾದ್ರ, ಆಂಟಿ ನೆನಪಾದ್ರ, ಅಥವಾ ಫಾಸ್ಟ್ ವಾಕರ್ ಯಾರು ನೆನಪಾದ್ರ, ಅದ ಯಾವಾಗಲೂ ಫೋನಲ್ಲಿ ಬ್ಯುಸಿ ಆಗಿರುವ ಅಂಕಲ್ಲ. ಇದು ಸನ್ಸೆಟ್ ಸುರಭಿ, ನಿಮ್ಮ ಜೊತೆ ನಿಮ್ಮ ಸಂಜೆ ಇಷ್ಟೊತ್ತರಲ್ಲಿ ನಿಮ್ಮ ಜೀವನದ ಸಣ್ಣ ಸಣ್ಣ ಮೂಮೆಂಟ್ಸ್ಗೂ ಕಲರು ತಂದವಳು ನಾನು ಆರ್ ಜೆ ಶಾಂತಲಾ. ಇದು ಎಫ್ ಎಂ ರೈನ್ಬೋ ಕನ್ನಡ ಕಾಮಿನ ಬಿಲ್ಲು. ಟೇಕ್ ಅ ಸ್ಮಾಲ್ ವಾಕ್, ಬ್ರೀದ್ ಅ ಲಿಟಲ್ ಡೀಪರ್, ಮತ್ತೆ ನಗದನ್ನ ಮರಿಲೇಬೇಡಿ.

ಸ್ಟುಡಿಯೋದಲ್ಲಿ ಸಮಯ ಆಗಿದೆ 7:35. ಇನ್ನು ಕೆಲವೇ ಕ್ಷಣಗಳಲ್ಲಿ ನೀವು ಕೇಳಲಿದ್ದೀರಿ ಕನ್ನಡದಲ್ಲಿ ವಾರ್ತೆಗಳು. ಇದು ಆಕಾಶವಾಣಿ FM ರೇನ್ಬೋ, ಮ್ಯೂಸಿಕಲಿ ಯೋರ್ಸ್, ಮ್ಯಾಜಿಕಲಿ ಯೋರ್ಸ್.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. 14 ಮುಂಗಾರು ಬೆಳೆಗಳಿಗೆ ಕನಿಷ್ಠ ಬೆಂಬಲ ಬೆಲೆ ಹೆಚ್ಚಿಸಲು ಕೇಂದ್ರ ಸಚಿವ ಸಂಪುಟ ಅನುಮೋದನೆ. ನೀಟ್ ಯುಜಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣ, ಸಿಬಿಐನಿಂದ 5 ಆರೋಪಿಗಳ ಬಂಧನ. ಚೀನಾ ಅಧ್ಯಕ್ಷರೊಂದಿಗೆ ಉನ್ನತ ಮಟ್ಟದ ಶೃಂಗಸಭೆಗಾಗಿ ಬೀಜಿಂಗ್ ತಲುಪಿದ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ನವದೆಹಲಿಯಲ್ಲಿ ನಾಳೆಯಿಂದ ಬ್ರಿಕ್ಸ್ ವಿದೇಶಾಂಗ ಸಚಿವರ ಸಭೆ. ಐಪಿಎಲ್ ಟಿ20 ಕ್ರಿಕೆಟ್ ಇಂದಿನ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಕೋಲ್ಕತ್ತಾ ನೈಟ್ ರೈಡರ್ಸ್ ಮುಖಾಮುಖಿ. ವಾರ್ತೆಗಳ ವಿವರ. 2026-27 ಮಾರುಕಟ್ಟೆ ಋತುವಿನಲ್ಲಿ 14 ಮುಂಗಾರು ಬೆಳೆಗಳಿಗೆ ಕನಿಷ್ಠ ಬೆಂಬಲ ಬೆಲೆಯನ್ನು ಹೆಚ್ಚಿಸಲು ಕೇಂದ್ರ ಸಚಿವ ಸಂಪುಟ ಅನುಮೋದನೆ ನೀಡಿದೆ. ಈ ಕುರಿತು ಮಾಧ್ಯಮಗಳಿಗೆ ಮಾಹಿತಿ ನೀಡಿದ ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ಸಚಿವ ಅಶ್ವಿನಿ ವೈಷ್ಣವ್, ಬೆಳೆಗಾರರಿಗೆ ತಮ್ಮ

0: ಉತ್ಪನ್ನಗಳಿಗೆ ಲಾಭದಾಯಕ ಬೆಳೆಗಳನ್ನು ಖಚಿತಪಡಿಸಿಕೊಳ್ಳಲು ಕೇಂದ್ರ ಸರ್ಕಾರ ಮುಂಗಾರು ಬೆಳೆಗಳ ಕನಿಷ್ಠ ಬೆಂಬಲ ಬೆಲೆಯನ್ನು ಹೆಚ್ಚಿಸಿದೆ. ಮುಂಗಾರು ಋತುವಿನಲ್ಲಿ ರೈತರಿಗೆ ಅಂದಾಜು ಪಾವತಿ 266,000 ಕೋಟಿ ರೂಪಾಯಿಗಳಾಗಿರುತ್ತದೆ ಎಂದು ತಿಳಿಸಿದ್ದಾರೆ. ಈ ಋತುವಿನಲ್ಲಿ ಅಂದಾಜು 824 ಲಕ್ಷ ಮೆಟ್ರಿಕ್ ಟನ್ ಬೆಳೆಯನ್ನು ಖರೀದಿ ಮಾಡಲಾಗುವುದು. ಸೂರ್ಯಕಾಂತಿ ಬೀಜಕ್ಕೆ ಪ್ರತಿ ಕ್ವಿಂಟಾಲ್ಗೆ 622 ರೂಪಾಯಿಗಳ ಕನಿಷ್ಠ ಬೆಂಬಲ ಬೆಲೆ ಹೆಚ್ಚಳವನ್ನು ಶಿಫಾರಸು ಮಾಡಲಾಗಿದೆ. ಇದೇ ರೀತಿ ಹತ್ತಿಗೆ ಕ್ವಿಂಟಾಲ್ಗೆ 557 ರೂಪಾಯಿ ಮತ್ತು ಎಳ್ಳಿಗೆ ಕ್ವಿಂಟಾಲ್ಗೆ 500 ರೂಪಾಯಿಗಳ ಹೆಚ್ಚಳವನ್ನು ಶಿಫಾರಸು ಮಾಡಿದೆ ಎಂದು ಅವರು ಮಾಹಿತಿ ನೀಡಿದ್ದಾರೆ. ಎ ದರ್ಜೆಯ ಭತ್ತಕ್ಕೆ ಕ್ವಿಂಟಾಲ್ಗೆ 2461 ರೂಪಾಯಿ, ಹೈಬ್ರಿಡ್ ಜೋಳ ಕ್ವಿಂಟಾಲ್ಗೆ 4023 ರೂಪಾಯಿ, ಸಜ್ಜೆ ಕ್ವಿಂಟಾಲ್ಗೆ 2900 ರೂಪಾಯಿ ಮತ್ತು ತೊಗರಿ ಬೆಳೆ ಕ್ವಿಂಟಾಲ್ಗೆ 8450 ರೂಪಾಯಿ ಕನಿಷ್ಠ ಬೆಂಬಲ ಬೆಲೆ ಇರಲಿದೆ ಎಂದು ಸಚಿವ ಅಶ್ವಿನಿ ವೈಷ್ಣವ್ ತಿಳಿಸಿದ್ದಾರೆ. ತಮಿಳುನಾಡು ವಿಧಾನಸಭೆಯಲ್ಲಿ ಇಂದು ನಡೆದ ವಿಶ್ವಾಸಮತ ಪರೀಕ್ಷೆಯಲ್ಲಿ ಮುಖ್ಯಮಂತ್ರಿ ಸಿ ಜೋಸೆಫ್ ವಿಜಯ್ ನೇತೃತ್ವದ ತಮಿಳಿಗ ವೆಟ್ರಿಕಳಗಂ ಟಿವಿಕೆ ಸರ್ಕಾರ ಜಯ ಸಾಧಿಸಿದೆ. ಸದನದಲ್ಲಿ ವಿಶ್ವಾಸಮತ ಯಾಚನೆ ವೇಳೆ ಒಟ್ಟು 144 ಶಾಸಕರು ಸರ್ಕಾರದ ಪರವಾಗಿ ಮತ ಚಲಾಯಿಸುವ ಮೂಲಕ ಬಹುಮತ ಸಾಬೀತುಪಡಿಸಿದರು. ವಿಶ್ವಾಸಮತ ನಿರ್ಣಯದ ವಿರುದ್ಧ 22 ಶಾಸಕರು ಮತ ಚಲಾಯಿಸಿದ್ದಾರೆ. 5 ಶಾಸಕರು ಮತದಾನದಿಂದ ದೂರ ಉಳಿದರು. ಪ್ರಮುಖ ಪ್ರತಿಪಕ್ಷವಾದ ಡಿಎಂಕೆ ವಿಶ್ವಾಸಮತ ಪ್ರಕ್ರಿಯೆ ವೇಳೆ ಸಭಾತ್ಯಾಗ ಮಾಡಿತು. ಪ್ರತಿಪಕ್ಷಗಳ ಗೈರು ಹಾಜರಿ ನಡುವೆ ನಡೆದಂತಹ ಮತದಾನದಲ್ಲಿ ಟಿವಿಕೆ ಸರ್ಕಾರ ಬಹುಮತ ಪಡೆಯುವಲ್ಲಿ ಯಶಸ್ವಿಯಾಯಿತು. ಎನ್ಡಿಎ ಮೈತ್ರಿಕೂಟದ ಆಲ್ ಇಂಡಿಯಾ ಎನ್ಆರ್ ಕಾಂಗ್ರೆಸ್ ಪಕ್ಷದ ಮುಖಂಡ ಎನ್ ರಂಗಸ್ವಾಮಿ ದಾಖಲೆಯ 5ನೇ ಬಾರಿಗೆ ಪುದುಚೇರಿ ಮುಖ್ಯಮಂತ್ರಿಯಾಗಿ ಇಂದು ಪ್ರಮಾಣ ವಚನ ಸ್ವೀಕರಿಸಿದರು. ಲೋಕಭವನದಲ್ಲಿ ನಡೆದ ಸಮಾರಂಭದಲ್ಲಿ ಲೆಫ್ಟಿನೆಂಟ್ ಗವರ್ನರ್ ಕೆ ಕೈಲಾಶನಾಥನ್ ಅಧಿಕಾರ ಮತ್ತು ಗೌಪ್ಯತೆಯ ಪ್ರಮಾಣ ವಚನ ಬೋಧಿಸಿದರು. ನೀಟ್ ಯುಜಿ 2026 ಪರೀಕ್ಷೆಯಲ್ಲಿ ನಡೆದಿದೆ ಎನ್ನಲಾದ ಅಕ್ರಮಗಳು ಮತ್ತು ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೇಂದ್ರೀಯ ತನಿಖಾ ದಳ ಸಿಬಿಐ ಇಂದು ದೇಶದಾದ್ಯಂತ ವ್ಯಾಪಕ ಶೋಧವನ್ನು ನಡೆಸಿ 5 ಆರೋಪಿಗಳನ್ನು ಬಂಧಿಸಿದೆ. ತನಿಖಾ ಸಂಸ್ಥೆಯು ರಾಜಸ್ಥಾನದ ಜೈಪುರದಿಂದ 3, ಹರಿಯಾಣದ ಗುರುಗ್ರಾಮದಿಂದ 1 ಮತ್ತು ಮಹಾರಾಷ್ಟ್ರದ ನಾಸಿಕ್ನಿಂದ 1 ವ್ಯಕ್ತಿಯನ್ನು ಬಂಧಿಸಿದೆ. ಇದೇ ವೇಳೆ ದೇಶದ ವಿವಿಧ ಸ್ಥಳಗಳಲ್ಲಿ ಏಕಕಾಲದಲ್ಲಿ ದಾಳಿ ನಡೆಸಿರುವ ಸಿಬಿಐ ಅಧಿಕಾರಿಗಳು ಪರೀಕ್ಷಾ ಅಕ್ರಮಕ್ಕೆ ಸಂಬಂಧಪಟ್ಟಂತೆ ಮಹತ್ವದ ದಾಖಲೆಗಳು ಮತ್ತು ಎಲೆಕ್ಟ್ರಾನಿಕ್ ಪುರಾವೆಗಳನ್ನು ವಶಪಡಿಸಿಕೊಂಡಿದ್ದಾರೆ. ಪರೀಕ್ಷಾ ಪಾರದರ್ಶಕತೆಯನ್ನು ಕಾಯ್ದುಕೊಳ್ಳುವ ನಿಟ್ಟಿನಲ್ಲಿ ಈ ಜಾಲದ ಹಿಂದಿರುವ ಇತರ ವ್ಯಕ್ತಿಗಳ ಪತ್ತೆಗಾಗಿ ತೀವ್ರ ತನಿಖೆ ನಡೆಸಲಾಗುತ್ತಿದೆ. ಚೀನಾ ಅಧ್ಯಕ್ಷ ಜಿ ಜಿನ್ಪಿಂಗ್ ಅವರೊಂದಿಗೆ ಉನ್ನತ ಮಟ್ಟದ ಶೃಂಗಸಭೆಗಾಗಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇಂದು ಬೀಜಿಂಗ್ ತಲುಪಿದ್ದಾರೆ. ನಾಳೆಯಿಂದ ಪ್ರಾರಂಭವಾಗುವ 2 ದಿನಗಳ ಸಭೆಯಲ್ಲಿ ಉಭಯ ನಾಯಕರು ಇರಾನ್ಗೆ ಸಂಬಂಧಪಟ್ಟಂತಹ ಯುದ್ಧ, ತೈವಾನ್ಗೆ ಅಮೆರಿಕದ ಶಸ್ತ್ರಾಸ್ತ್ರ ಮಾರಾಟ, ವ್ಯಾಪಾರ ಮತ್ತು ಕೃತಕ ಬುದ್ಧಿಮತ್ತೆ ಹಾಗೂ ವಿಶ್ವದ 2 ದೊಡ್ಡ ಆರ್ಥಿಕತೆಗಳ ನಡುವೆ ಬೆಳೆಯುತ್ತಿರುವಂತಹ ಆರ್ಥಿಕ ಮತ್ತು ತಾಂತ್ರಿಕ ಪೈಪೋಟಿಯ ನಡುವೆ ಸುಂಕ ಸೇರಿದಂತೆ ಹಲವಾರು ನಿರ್ಣಾಯಕ ವಿಷಯಗಳ ಕುರಿತು ಚರ್ಚಿಸುವ ನಿರೀಕ್ಷೆ ಇದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರೊಂದಿಗೆ ಎನ್ವಿಡಿಯಾ ಸಿಇಒ ಜೆನ್ಸನ್ ಹುವಾಂಗ್, ಆಪಲ್ ಸಿಇಒ ಜಿಮ್ ಕುಕ್, ಟೆಸ್ಲಾ ಮತ್ತು ಸ್ಪೇಸ್ ಎಕ್ಸ್ ಮುಖ್ಯಸ್ಥ ಎಲಾನ್ ಮಸ್ಕ್ ಮತ್ತು ಬ್ಲ್ಯಾಕ್ ರಾಕ್ ಸಿಇಒ ಲಾರಿ ಪಿಂಗ್ ಸೇರಿದಂತೆ ಮೆಟಾ, ವೀಸಾ, ಜೆಪಿ ಮೋರ್ಗಾನ್ ಮತ್ತು ಬೋಯಿಂಗ್ ಕಂಪನಿಗಳ ಹಿರಿಯ ಪ್ರತಿನಿಧಿಗಳು ನಿಯೋಗದ ಭಾಗವಾಗಿ ಇರಲಿದ್ದಾರೆ. 2017 ನಂತರ ಚೀನಾಗೆ ಟ್ರಂಪ್ ಅವರ ಮೊದಲ ಅಧಿಕೃತ ಭೇಟಿ ಇದಾಗಿದೆ. ಅಲ್ಲದೆ 2ನೇ ಅವಧಿಗೆ ಅಮೆರಿಕ ಅಧ್ಯಕ್ಷರಾದ ನಂತರ ಚೀನಾಗೆ ಅವರ ಮೊದಲ ಭೇಟಿ ಇದಾಗಿದೆ. ಇಂಡೋನೇಷ್ಯಾದ ವಿದೇಶಾಂಗ ಸಚಿವ ಸುಗಿಯೋನೋ ಅವರು ಇಂದು ಬೆಳಗ್ಗೆ ದೆಹಲಿಯ ಇಂದಿರಾಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಆಗಮಿಸಿದರು. ನಾಳೆಯಿಂದ ಪ್ರಾರಂಭವಾಗುವಂತಹ 2 ದಿನಗಳ ಬ್ರಿಕ್ಸ್ ವಿದೇಶಾಂಗ ಸಚಿವರ ಸಭೆಯಲ್ಲಿ ಪಾಲ್ಗೊಳ್ಳುವ ಅವರು ಭಾರತಕ್ಕೆ ಭೇಟಿ ನೀಡಿದ್ದಾರೆ. ಬ್ರಿಕ್ಸ್ ವಿದೇಶಾಂಗ ಸಚಿವರ ಸಭೆಯ ಅಧ್ಯಕ್ಷತೆಯನ್ನು ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ವಹಿಸಲಿದ್ದು, ಬ್ರಿಕ್ಸ್ ವಿದೇಶಾಂಗ ಸಚಿವರು, ಸದಸ್ಯ ಮತ್ತು ಪಾಲುದಾರ ರಾಷ್ಟ್ರಗಳ ನಿಯೋಗದ ಮುಖ್ಯಸ್ಥರು ಸಭೆಯಲ್ಲಿ ಭಾಗಿಯಾಗಲಿದ್ದಾರೆ. ಬ್ರಿಕ್ಸ್ ವಿದೇಶಾಂಗ ಸಚಿವರು ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಸಹ ಭೇಟಿ ಮಾಡಲಿದ್ದಾರೆ. ಸಭೆಯಲ್ಲಿ ಬ್ರಿಕ್ಸ್ ಸದಸ್ಯ ರಾಷ್ಟ್ರಗಳ ವಿದೇಶಾಂಗ ಸಚಿವರು ಪರಸ್ಪರ ಆಸಕ್ತಿಯ ಜಾಗತಿಕ ಮತ್ತು ಪ್ರಾದೇಶಿಕ ವಿಷಯಗಳ ಕುರಿತು ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಳ್ಳಲಿದ್ದಾರೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಇಂದು ಚಿಲಿ ವಿದೇಶಾಂಗ ಸಚಿವ ಫ್ರಾನ್ಸಿಸ್ಕೋ ಪೆರೆಜ್ ಮೆಕನ್ನಾ ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸಿದರು.

ಬ್ರಿಕ್ಸ್ ವಿದೇಶಾಂಗ ಸಚಿವರ ಸಭೆಯಲ್ಲಿ ಪಾಲ್ಗೊಳ್ಳಲು ಚಿಲಿ ವಿದೇಶಾಂಗ ಸಚಿವರು ಭಾರತಕ್ಕೆ ಭೇಟಿ ನೀಡಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿಯವರು ಇದೇ ಶುಕ್ರವಾರದಿಂದ 6 ದಿನಗಳ ಕಾಲ ಯುನೈಟೆಡ್ ಅರಬ್ ಎಮಿರೇಟ್ಸ್, ಯುಎಇ, ನೆದರ್ಲ್ಯಾಂಡ್ಸ್, ಸ್ವೀಡನ್, ನಾರ್ವೆ ಮತ್ತು ಇಟಲಿಗೆ ಭೇಟಿ ನೀಡಲಿದ್ದಾರೆ. ಈ ಕುರಿತು ನವದೆಹಲಿಯಲ್ಲಿ ಇಂದು ಮಾಧ್ಯಮಗಳಿಗೆ ಮಾಹಿತಿ ನೀಡಿದ ವಿದೇಶಾಂಗ ಸಚಿವಾಲಯದ ಕಾರ್ಯದರ್ಶಿ ಸಿಬಿ ಜಾರ್ಜ್, ತಮ್ಮ 5 ರಾಷ್ಟ್ರಗಳ ಭೇಟಿಯ ಮೊದಲ ಹಂತದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಶುಕ್ರವಾರ ಯುಎಇ ತಲುಪಲಿದ್ದಾರೆ. ಅಲ್ಲಿ ಅವರು ಯುಎಇ ಅಧ್ಯಕ್ಷ ಶೇಖ್ ಮೊಹಮ್ಮದ್ ಬಿನ್ ಜಾಯೆದ್ ಅಲ್ ನಹ್ಯಾನ್ ಅವರನ್ನು ಭೇಟಿ ಮಾಡಲಿದ್ದಾರೆ ಎಂದು ಮಾಹಿತಿ ನೀಡಿದ್ದಾರೆ. ಉಭಯ ನಾಯಕರು ದ್ವಿಪಕ್ಷೀಯ ಸಹಕಾರದ ಬಗ್ಗೆ, ವಿಶೇಷವಾಗಿ ಇಂಧನ ಸಹಕಾರದ ಬಗ್ಗೆ ಹಾಗೂ ಪರಸ್ಪರ ಆಸಕ್ತಿಯ ಪ್ರಾದೇಶಿಕ ಮತ್ತು ಅಂತಾರಾಷ್ಟ್ರೀಯ ವಿಷಯಗಳ ಬಗ್ಗೆ ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಳ್ಳಲಿದ್ದಾರೆ ಎಂದು ಅವರು ತಿಳಿಸಿದ್ದಾರೆ. ಅಸ್ಸಾಂ ಸರ್ಕಾರ ಈ ತಿಂಗಳ 26ರಂದು ರಾಜ್ಯ ವಿಧಾನಸಭೆಯಲ್ಲಿ ಏಕರೂಪ ನಾಗರಿಕ ಸಂಹಿತೆ ಯುಸಿಸಿ ಮಸೂದೆಯನ್ನು ಮಂಡಿಸಲಿದೆ. ನೂತನ ಸರ್ಕಾರದ ಮೊದಲ ಸಂಪುಟ ಸಭೆಯ ಅಧ್ಯಕ್ಷತೆ ವಹಿಸಿದ ನಂತರ ಮಾಧ್ಯಮಗಳನ್ನು ಉದ್ದೇಶಿಸಿ ಮಾತನಾಡಿದ ಮುಖ್ಯಮಂತ್ರಿ ಹೇಮಂತ ಬಿಸ್ವಾಸ ಶರ್ಮಾ ಈ ಘೋಷಣೆ ಮಾಡಿದ್ದಾರೆ. ಮೇ 21ರಿಂದ 26ರವರೆಗೆ ಅಸ್ಸಾಂ ವಿಧಾನಸಭೆಯ ವಿಶೇಷ ಅಧಿವೇಶನ ನಡೆಯಲಿದ್ದು, ಈ ಸಂದರ್ಭದಲ್ಲಿ ನೂತನವಾಗಿ ಆಯ್ಕೆಯಾದ ಶಾಸಕರು ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಅಧಿವೇಶನದ ಮುಕ್ತಾಯದ ದಿನದಂದು ಯುಸಿಸಿ ಮಸೂದೆಯನ್ನು ಮಂಡಿಸಲಾಗುವುದು ಎಂದು ಮುಖ್ಯಮಂತ್ರಿ ಹೇಮಂತ ಬಿಸ್ವಾಸ ಶರ್ಮಾ ಮಾಹಿತಿ ನೀಡಿದ್ದಾರೆ. ಮಹಾರಾಷ್ಟ್ರ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್, ಉಪಮುಖ್ಯಮಂತ್ರಿಗಳಾದಂತಹ ಏಕನಾಥ್ ಶಿಂದೆ ಮತ್ತು ಸುನೇತ್ರಾ ಪವಾರ್ ಅವರು ಇಂದು ನಾಸಿಕ್ ತ್ರಯಂಬಕೇಶ್ವರ ಸಿಂಹಸ್ಥ ಕುಂಭಮೇಳದ ಲಾಂಛನವನ್ನು ಅನಾವರಣಗೊಳಿಸಿದರು. ಈ ಲಾಂಛನ ನಾಸಿಕ್ನ ಪ್ರಸಿದ್ಧ ತ್ರಯಂಬಕೇಶ್ವರ ದೇಗುಲದ ಪ್ರಾತಿನಿಧ್ಯವಾದ ತ್ರಿಶೂಲ ಮತ್ತು ಶಿವಲಿಂಗದ ಆಕಾರದಲ್ಲಿರುವಂತಹ ಗೋದಾವರಿ ನದಿಯನ್ನು ಚಿತ್ರಿಸುತ್ತದೆ. ಈ ಸಂದರ್ಭದಲ್ಲಿ ಮಾತನಾಡಿದ ದೇವೇಂದ್ರ ಫಡ್ನವೀಸ್, ಈ ಲಾಂಛನ ಭಾರತದ ಸಾಂಸ್ಕೃತಿಕ ಪರಂಪರೆ, ಸಂಪ್ರದಾಯ ಮತ್ತು ರಾಷ್ಟೀಯ ಏಕೀಕರಣದ ಬಲವಾದ ಸಂದೇಶವನ್ನು ಸಾರುತ್ತದೆ ಎಂದು ಹೇಳಿದ್ದಾರೆ. ನವರಾಯ್ಪುರದ ಶಹೀದ್ ವೀರನಾರಾಯಣ ಸಿಂಗ್ ಅಂತಾರಾಷ್ಟ್ರೀಯ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ನಡೆಯಲಿರುವಂತಹ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಹಾಗೂ ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡಗಳು ಮುಖಾಮುಖಿಯಾಗಲಿವೆ. ಮಳೆಯ ಕಾರಣ ಟಾಸ್ ವಿಳಂಬವಾಗಿದೆ. ಬ್ಯಾಂಕಾಕ್ನಲ್ಲಿ ನಡೆಯುತ್ತಿರುವಂತಹ ಥೈಲ್ಯಾಂಡ್ ಓಪನ್ ಬ್ಯಾಡ್ಮಿಂಟನ್ ಪಂದ್ಯಾವಳಿಯಲ್ಲಿ ಭಾರತದ ಪಿವಿ ಸಿಂಧು ಮತ್ತು ಕಿಡಂಬಿ ಶ್ರೀಕಾಂತ್ ಪ್ರೀ ಕ್ವಾರ್ಟರ್ ಫೈನಲ್ಗೆ ಲಗ್ಗೆ ಇಟ್ಟಿದ್ದಾರೆ. ಮಹಿಳೆಯರ ಸಿಂಗಲ್ಸ್ ಪಂದ್ಯದಲ್ಲಿ 2 ಬಾರಿಯ ಒಲಿಂಪಿಕ್ ಪದಕ ವಿಜೇತೆ ಪಿವಿ ಸಿಂಧು ಕೇವಲ 33 ನಿಮಿಷಗಳಲ್ಲಿ ಚೈನೀಸ್ ತೈಪೆಯ ತುಂಕ್ ಸಿಯೋ ಟಾಂಗ್ ಅವರನ್ನು 21-9, 21-12 ನೇರ ಸೆಟ್ಗಳಿಂದ ಪರಾಭವಗೊಳಿಸಿದರು. 16ನೇ ಸುತ್ತಿನಲ್ಲಿ ಅವರು ಡೆನ್ಮಾರ್ಕ್ನ ಅಮಾನೆ ತುಲ್ಜಾ ಅವರನ್ನು ಎದುರಿಸಲಿದ್ದಾರೆ. ಇದೇ ವೇಳೆ ಪುರುಷರ ಸಿಂಗಲ್ಸ್ ವಿಭಾಗದಲ್ಲಿ ಕಿಡಂಬಿ ಶ್ರೀಕಾಂತ್ ಅವರು ಸಿಂಗಾಪುರದ ಲೋಹ್ ಕೀನ್ ಯು ಅವರನ್ನು 21-14, 21-15 ಸೆಟ್ಗಳಿಂದ ಸೋಲಿಸಿದರು. ಮುಂದಿನ ಸುತ್ತಿನಲ್ಲಿ ಅವರು ಚೈನೀಸ್ ತೈಪೆಯ ಸು ಲೀ ಯಾಂಗ್ ಅವರನ್ನು ಎದುರಿಸಲಿದ್ದಾರೆ. ಇನ್ನೊಂದೆಡೆ ಭಾರತದ ಆಯುಷ್ ಶೆಟ್ಟಿ ಅವರು ಜಪಾನ್ನ ಕೊಡೆ ನೊರೋಕಾ ಅವರ ವಿರುದ್ಧ ಪರಾಭವಗೊಂಡ ನಂತರ ಪಂದ್ಯದಿಂದ ನಿರ್ಗಮಿಸಿದರು. ಅಂತಾರಾಷ್ಟ್ರೀಯ ವಿಮಾನಯಾನಗಳನ್ನು ಕಡಿಮೆ ಮಾಡಲು ಏರ್ ಇಂಡಿಯಾ ನಿರ್ಧರಿಸಿದ್ದು, ಕೆಲವು ವಿದೇಶಿ ಮಾರ್ಗಗಳಲ್ಲಿ ಸೇವೆಗಳನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಿದೆ. ವಾಯು ಪ್ರದೇಶದ ನಿರ್ಬಂಧಗಳು ಮತ್ತು ವಿಮಾನ ಇಂಧನ ಬೆಲೆ ಏರಿಕೆ ಹಿನ್ನೆಲೆಯಲ್ಲಿ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 14 ಮುಂಗಾರು ಬೆಳೆಗಳಿಗೆ ಕನಿಷ್ಠ ಬೆಂಬಲ ಬೆಲೆ ಹೆಚ್ಚಿಸಲು ಕೇಂದ್ರ ಸಚಿವ ಸಂಪುಟ ಅನುಮೋದನೆ. ನೀಟ್ ಯುಜಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣ, ಸಿಬಿಐನಿಂದ 5 ಆರೋಪಿಗಳ ಬಂಧನ. ಚೀನಾ ಅಧ್ಯಕ್ಷರೊಂದಿಗೆ ಉನ್ನತ ಮಟ್ಟದ ಶೃಂಗಸಭೆಗಾಗಿ ಬೀಜಿಂಗ್ ತಲುಪಿದ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ನವದೆಹಲಿಯಲ್ಲಿ ನಾಳೆಯಿಂದ ಬ್ರಿಕ್ಸ್ ವಿದೇಶಾಂಗ ಸಚಿವರ ಸಭೆ. ಐಪಿಎಲ್ ಟಿ20 ಕ್ರಿಕೆಟ್, ಇಂದಿನ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡಗಳು ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05 ಕ್ಕೆ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ನೀವು ಕೇಳ್ತಾ ಇದ್ದೀರಾ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು 101.3 ಮೆಗಾಹರ್ಟ್ಸ್, ಮತ್ತು ಇದು ಒಲವಿನ ಆಲಾಪ.

ಜೀವನದಲ್ಲಿ ಕೆಲವರು ಬರ್ತಾರೆ, ಸ್ವಲ್ಪ ಸಮಯ ಮಾತ್ರ ಇರ್ತಾರೆ, ಆದರೆ ಅವರು ನಮ್ಮನ್ನ ಬಿಟ್ಟು ಹೋಗ್ತಾರೆ. ಅವರು ಬಿಟ್ಟು ಹೋದ ಮೇಲೂ ಅವರ ನೆನಪು ಒಂದು ಹಾಡಾಗಿ ನಮ್ಮ ಜೊತೆ ಉಳಿದು ಬಿಡುತ್ತೆ ಅಲ್ವಾ ಫ್ರೆಂಡ್ಸ್? ಕೆಲವು ಹಾಡುಗಳು ನಮ್ಮ ಬಾಲ್ಯವಾಗಿರುತ್ತೆ, ಕೆಲವು ಮೊದಲ ಪ್ರೀತಿಯಾಗಿರುತ್ತೆ, ಕೆಲವು ಕಳೆದುಕೊಂಡವರ ನೆನಪಾಗಿರುತ್ತೆ. ಹಾಡುಗಳು ಬದಲಾಗ್ತಾನೆ ಇರುತ್ತೆ, ಆದರೆ ಅದು ನಮ್ಮ ಹೃದಯದ ಭಾವನೆ ಮಾತ್ರ ಯಾವತ್ತೂ ಹಳೆಯದ್ ಆಗೋದೇ ಇಲ್ಲ. ಹಾಡು ಹಳೆಯದಾದರೂ ಭಾವ ನವನವೀನವಾಗಿರುತ್ತದೆ. ಹೀಗಾಗಿ ಇವತ್ತಿನ ಒಲವಿನ ಆಲಾಪ ನಮ್ಮ ಜೀವನದ ಪ್ರತಿಯೊಂದು ಹಂತವನ್ನು ನೆನಪಿಸುವ ಆ ಹಾಡುಗಳಿಗಾಗಿ.

0: ಗೆಳತಿಯೇ.
1: ಬಾಲ್ಯದಲ್ಲಿ ಅರ್ಥ ಗೊತ್ತಿರಲಿಲ್ಲ, ಆದರೂ ಕೆಲವು ಹಾಡುಗಳು ತುಂಬಾ ಇಷ್ಟ ಆಗ್ತಿತ್ತಲ್ಲ. ಈಗ ದೊಡ್ಡವರಾದ ಮೇಲೆ ಅದೇ ಹಾಡು ಕೇಳಿದಾಗ ಅದು ಹಾಡಾಗಿ ಕೇಳಿಸೋದೇ ಇಲ್ಲ, ಒಂದು ಸಂಪೂರ್ಣ ಬಾಲ್ಯವಾಗಿ ಕಣ್ಮುಂದೆ ಬರುತ್ತಲ್ಲ. ಮತ್ತೆ ಒಂದು ವಯಸ್ಸು ಬರುತ್ತೆ, ಆಗ ಆ ಹಾಡುಗಳು ಸಡನ್ಲಿ ಸ್ಪೆಷಲ್ ಆಗಿ ಬಿಡುತ್ತೆ. ಯಾರೋ ಒಬ್ರು ನೆನಪಾಗ್ತಾರೆ, ಒಂದು ಸಾಲು ಕೇಳಿದ್ರೆ ಸ್ಮೈಲ್ ಬರುತ್ತೆ, ಅವರ ಜೊತೆ ಮಾತನಾಡಿದ ಕ್ಷಣಗಳು ರಿಪೀಟ್ ಆಗುತ್ತೆ. ಒಂದು ಹಾಡು ಕೇಳಿದಾಗ ನಿಮಗೂ ಯಾರೋ ನೆನಪಾಗ್ತಾರಾ?

ಕೆಲವು ಹಾಡುಗಳು ಪ್ರೀತಿಗಿಂತಲೂ ಜಾಸ್ತಿ ಸ್ನೇಹದ ನೆನಪು, ಒಟ್ಟಿಗೆ ಟ್ರಿಪ್ ಹೋಗಿದ್ದು, ಕ್ಯಾಂಟೀನ್ನಲ್ಲಿ ಹಾಡಿದ್ದು, ಲೇಟ್ ನೈಟ್ ಕಾಲ್ಸ್, ಇವೆಲ್ಲ ಒಂದು ಹಾಡಿನೊಳಗೆ ಬದುಕಿರುತ್ತೆ ಅಲ್ವಾ? ಒಂದು ಕಾಲದಲ್ಲಿ ಸ್ಮೈಲ್ ಕೊಟ್ಟ ಹಾಡೆ ಒಂದು ದಿನ ಕಣ್ಣೀರು ತರಿಸಬಹುದು. ಹಾಡು ಬದಲಾಗೋದಿಲ್ಲ, ಆದರೆ ಕೇಳುವ ಹೃದಯ ಮಾತ್ರ ಬದಲಾಗ್ಬಿಡುತ್ತೆ. ಮಳೆ ಇರಬಹುದು, ರಾತ್ರಿ ಇರಬಹುದು, ಒಂದು ಹೆಡ್ಫೋನ್ ಮತ್ತೆ ಸಾವಿರ ಸಾವಿರ ನೆನಪುಗಳು. ಕೆಲವೊಮ್ಮೆ ಹಾಡುಗಳು ನಮ್ಮ ಜೊತೆ ಮಾತಾಡ್ತಾ ಇದೆಯಾ ಅಂತ ಅನ್ನಿಸ್ಬಿಡುತ್ತೆ ಅಲ್ವಾ?

ಜನರು ಬಿಟ್ಟು ಹೋಗ್ಬೋದು, ಆದರೆ ಹಾಡುಗಳು ಯಾವತ್ತೂ ನಮ್ಮನ್ನು ಒಬ್ಬರನ್ನಾಗಿ ಬಿಡೋದೇ ಇಲ್ಲ. ಮನಸ್ಸು ತುಂಬ ನೋವಾಗಿದ್ದಾಗ ಕೆಲವು ಹಾಡುಗಳು ನಿಧಾನವಾಗಿ ನಮ್ಮನ್ನೇ ಸಮಾಧಾನ ಮಾಡುತ್ತೆ. ನಾವು ಹಾಡು ಕೇಳೋದೇ ಇಲ್ಲ, ನಮ್ಮ ಜೀವನವನ್ನೇ ಕೇಳ್ತೀವಿ. ಯಾಕೆಂದರೆ ಪ್ರತಿ ಹಾಡಿನೊಳಗೆ ನಮ್ಮ ಹೃದಯದ ಒಂದು ತುಣುಕು ಅಡಗಿರುತ್ತೆ. ನಿಮ್ಮ ಜೀವನದಲ್ಲೂ ಅಂತಹ ನೆನಪಿಸುವ ಒಂದು ಹಾಡು, ಅದರ ತುಣುಕು ಏನಾದರೂ ಇದೆ?

ಹಾಡುಗಳು ಕೇವಲ ಸಂಗೀತವಲ್ಲ, ಅವು ನಮ್ಮ ಜೀವನದ ಡೈರಿ. ಯಾರನ್ನೂ ಪ್ರೀತಿಸಿದ ಕ್ಷಣ, ಯಾರನ್ನೂ ಕಳೆದುಕೊಂಡ ನೋವು, ಯಾರನ್ನೂ ನೆನೆದು ನಗು ಬಂದ ರಾತ್ರಿ, ಇವೆಲ್ಲವೂ ಒಂದು ಹಾಡಿನೊಳಗೆ ಬದುಕ್ತಿರುತ್ತೆ. ಹೀಗಾಗಿ ನಿಮ್ಮ ಜೀವನದಲ್ಲಿ ಯಾವ ಹಾಡೇ ಬಂದರೂ ಅದನ್ನು ಮನಸಾರೆ ಕೇಳಿ. ಯಾಕಂದರೆ ಕೆಲವರು ನಮ್ಮ ಜೊತೆ ಇರೋದಿಲ್ಲ, ಆದರೆ ಅವರ ನೆನಪು ಒಂದು ಹಾಡಾಗಿ ಯಾವತ್ತೂ ಉಳಿಯುತ್ತೆ. ಚಿಕ್ಕ ವಯಸ್ಸಿನಲ್ಲಿ ಅಪ್ಪ ಅಮ್ಮ ಕೇಳ್ತಿದ್ದ ಹಾಡುಗಳು ಎಷ್ಟು ಬೋರಿಂಗ್ ಅನಿಸ್ತಿತ್ತಲ್ವಾ? ಆದರೆ ಇಂದು ಅದೇ ಹಾಡನ್ನ ನಾವು ಮತ್ತೆ ಕೇಳಿದಾಗ ಆಹಾ, ಮನೆಯ ಆ ಸುಗಂಧ ನೆನಪು ಬರುತ್ತೆ, ಆ ದಿನಗಳು ಮತ್ತೆ ನಮಗೆ ನೆಮ್ಮದಿಯ ನೆನಪಾಗುತ್ತೆ. ನಿಮ್ಮ ಮನೆಯ ನೆನಪಿನ ಹಾಡು ಕೂಡ ಇರಬಹುದು ಅಂತಲೇ ಅನ್ಕೋತೀನಿ.

ಕಾಲೇಜ್ ಲೈಫ್ ಅಂದರೆ ಅಸೈನ್ಮೆಂಟ್ಸ್ಗಿಂತ ಜಾಸ್ತಿ ನೆನಪಾಗೋದು ಸಾಂಗ್ಸೇ ಅಲ್ವಾ? ಫೇರ್ವೆಲ್ ಆಗಿರ್ಬೋದು, ನಾವು ಬಸ್ನಲ್ಲಿ ಹೋಗ್ತಿದ್ದಿರ್ಬೋದು, ಅಥವಾ ಯಾವ್ದಾದ್ರು ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ನಾವು ಅಲ್ಲಿ ಪ್ರಾಕ್ಟೀಸ್ ಮಾಡ್ತಿದ್ದಿದ್ದಿರ್ಬೋದು, ಪ್ರತಿ ಮೆಮೊರಿಗೂ ಒಂದು ಬ್ಯಾಕ್ಗ್ರೌಂಡ್ ಸಾಂಗ್ ಇದ್ದೇ ಇರುತ್ತೆ. ಹಗಲು ತುಂಬ ಬ್ಯುಸಿ ಆಗೋಗ್ಬಿಟ್ಟಿರುತ್ತೆ, ರಾತ್ರಿ ಮಾತ್ರ ನಿಧಾನವಾಗಿ ನಮ್ಮ ಮನಸ್ಸು ಫೀಲ್ ಮಾಡೋಕ್ಕೆ ಶುರು ಮಾಡುತ್ತೆ. ಆ ಸಮಯದಲ್ಲಿ ಕೇಳುವ ಹಾಡುಗಳು ಕೆಲವೊಮ್ಮೆ ಕಂಪನಿ ಅನ್ಸುತ್ತೆ, ಕೆಲವೊಮ್ಮೆ ಒಂಥರ ಥೆರಪಿ ಅನ್ಸುತ್ತೆ. ಕೆಲವು ಹಾಡುಗಳು ಪ್ಲೇಲಿಸ್ಟ್ನಲ್ಲಿ ಬರೋದೇ ಇಲ್ಲ, ಅವು ನೇರವಾಗಿ ಹೃದಯಕ್ಕೆ ಬರುತ್ತೆ. ಎಷ್ಟೇ ಬ್ಯುಸಿ ಇದ್ರೂ ಆ ಹಾಡು ಬಂದರೆ ಸ್ಕಿಪ್ ಮಾಡೋಕ್ಕೆ ಮನಸ್ಸೇ ಆಗಲ್ಲ ಅಲ್ಲ, ಯಾಕೆಂದರೆ ಅದರೊಳಗೆ ಆ ಹಾಡಿನೊಳಗೆ ಯಾರೋ ಒಬ್ಬರು ಇರುತ್ತಾರೆ.

ಇದಾಗಿತ್ತು ಇವತ್ತಿನ ಮನಸ್ಸುಗಳ ಮಾತು ಮಧುರ ಕಾರ್ಯಕ್ರಮ. ನಿಮಗೂ ಕೂಡ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಕೇಳ್ತಾರಿ ಕೇಳಿಸ್ತಾರಿ ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3 ಮೆಗಾಹರ್ಟ್ಸ್. ಮ್ಯೂಸಿಕಲಿ ಯಾರ್ಸ್, ಮ್ಯಾಜಿಕಲಿ ಯಾರ್ಸ್.

0: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ಸ್ಟುಡಿಯೋದಲ್ಲಿ ಸಮಯ 8:45. ಇನ್ನು ಕೆಲವೇ ಕ್ಷಣಗಳಲ್ಲಿ ಕೇಳಿ ಸಂಧ್ಯಾ ಸಮಾಚಾರ ಮತ್ತು ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.
2: ಆಕಾಶವಾಣಿ ಸೇ ಸಮಾಚಾರ ಸಂಧ್ಯಾ ಕೆ ಸಾಥ್ ಮೇ ಪ್ರಿಯಾಂಕಾ ಅರೋಡಾ. ಮುಖ್ಯ ಸಮಾಚಾರ. ಕೇಂದ್ರೀಯ ಮಂತ್ರಿಮಂಡಲ್ ನೇ ವಿಪಣನ್ ಸತ್ರ 2026-27 ಕೆ ಲಿ 14 ಖರೀಫ್ ಫಸಲೋ ಕೆ ನ್ಯೂನತಮ ಸಮರ್ಥನ ಮೂಲ್ಯ ಮೇ ಬಢೋತರಿ ಕೋ ಮಂಜೂರಿ ದಿ. ಮಂತ್ರಿಮಂಡಲ್ ನೇ 37,500 ಕರೋಡ್ ರೂಪಾಯಿ ಕಿ ಕೋಯ್ಲಾ ಔರ್ ಲಿಗ್ನೈಟ್ ಗ್ಯಾಸೀಕರಣ ಪರಿಯೋಜನಾ ಕೆ ಸಂವರ್ಧನ್ ಕೋ ಭಿ ಸ್ವೀಕೃತಿ ದಿ. ಸಿಬಿಐ ನೇ ನೀಟ್ ಯುಜಿ 2026 ಪೇಪರ್ ಲೀಕ್ ಮಾಮಲೆ ಮೇ 5 ಲೋಗೋ ಕೋ ಗಿರಫ್ತಾರ್ ಕಿಯಾ. ದೇಶಭರ್ ಮೇ ಕೈ ಸ್ಥಾನೋ ಪರ್ ಛಾಪೇಮಾರಿ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇ ಅಪ್ನೆ ಕಾಫಿಲೆ ಕಾ ಆಕಾರ ಕಮ್ ಕಿಯಾ. ಭಾಜಪಾ ಶಾಸಿತ ರಾಜ್ಯೋ ಕೆ ಕೈ ಮುಖ್ಯಮಂತ್ರಿಯೋ ಔರ್ ಅನ್ಯ ನೇತಾವೋ ನೇ ಭಿ ಮಿತ್ ವ್ಯಯತಾ ಕೆ ಉಪಾಯ ಶುರು ಕಿಯೆ. ಪಶ್ಚಿಮ ಬಂಗಾಳ ಸರ್ಕಾರ ಕಾ ಭರ್ತಿ ಘೋಟಾಲೋ ಕಿ ಜಾಂಚ್ ಸಿಬಿಐ ಕೋ ಸೌಂಪನೆ ಕಾ ಫೈಸಲಾ. ಅವಶ್ಯಕ ವಸ್ತುಓ ಕಿ ಆವಾಜಾಹಿ ಪರ್ ಸಭಿ ಅಂತರ ರಾಜ್ಯ ಪ್ರತಿಬಂಧ ಹಟಾಯೆ. ಔರ್ ಗುಜರಾತ್ ಕೆ ಗಾಂಧಿನಗರ ಮೇ ಏಷ್ಯಾಯಿ ಸೀನಿಯರ್ ಭಾರತೋಲನ್ ಚಾಂಪಿಯನ್ಶಿಪ್ ಮೇ ಜ್ಞಾನೇಶ್ವರ್ ಯಾದವ್ ನೇ 2 ಪದಕ ಜೀತೆ. अब समाचार विस्तार से. केंद्रीय मंत्रिमंडल ने विपणन सत्र 2026-27 के लिए 14 खरीफ फसलों के न्यूनतम समर्थन मूल्य में बढ़ोतरी को मंजूरी दे दी है. नई दिल्ली में मंत्रिमंडल की बैठक के बाद सूचना और प्रसारण मंत्री अश्विनी वैष्णव ने कहा कि सरकार ने किसानों को उनके उपज का लाभकारी मूल्य सुनिश्चित करने के लिए खरीफ फसलों का न्यूनतम समर्थन मूल्य बढ़ा दिया है.
3: खरीफ के लिए जो फैसला लिया

ಯೋಜನೆ ಗ್ರಾಮೀಣ ಕಾಯ್ದೆ 2025, ಕೂಲಿ ಉದ್ಯೋಗವನ್ನು ಸುಸ್ಥಿರ ಅಭಿವೃದ್ಧಿ ಮತ್ತು ವಿಕಸಿತ ಭಾರತ 2047 ದೂರದೃಷ್ಟಿಯೊಂದಿಗೆ ಜೋಡಿಸುವ ಮೂಲಕ ಗ್ರಾಮೀಣ ಉದ್ಯೋಗ ಚೌಕಟ್ಟನ್ನು ಪರಿವರ್ತಿಸಲು ಪ್ರಯತ್ನಿಸುತ್ತದೆ. ಈ ಕಾಯ್ದೆಯು ಎಲ್ಲ ಗ್ರಾಮೀಣ ಕುಟುಂಬಗಳಿಗೆ ಪ್ರತಿ ಹಣಕಾಸು ವರ್ಷದಲ್ಲಿ ಶಾಸನಬದ್ಧ ಉದ್ಯೋಗ ಖಾತ್ರಿಯನ್ನು 100 ರಿಂದ 125 ದಿನಗಳಿಗೆ ಹೆಚ್ಚಿಸುತ್ತದೆ. ಈ ಚೌಕಟ್ಟು ಫಲಿತಾಂಶ ಆಧಾರಿತ ಕೆಲಸಗಳು ಮತ್ತು ಡಿಜಿಟಲ್ ಸಂಯೋಜಿತ ಯೋಜನೆಯ ಮೂಲಕ ಜಲಭದ್ರತೆ, ಗ್ರಾಮೀಣ ಮೂಲಸೌಕರ್ಯ, ಜೀವನೋಪಾಯದ ಆಸ್ತಿಗಳು ಮತ್ತು ವಿಪತ್ತು ಸನ್ನದ್ಧತೆಗೆ ಆದ್ಯತೆ ನೀಡುತ್ತದೆ. ಬಯೋಮೆಟ್ರಿಕ್ ದೃಢೀಕರಣ, ಜಿಯೋ ರೆಫರೆನ್ಸಿಂಗ್, ಡಿಜಿಟಲ್ ಮೇಲ್ವಿಚಾರಣೆ ಮತ್ತು ಸಮಯಕ್ಕೆ ಸರಿಯಾಗಿ ವೇತನ ಪಾವತಿಗಳ ಮೂಲಕ ತಂತ್ರಜ್ಞಾನ ಚಾಲಿತ ಆಡಳಿತವು ಪಾರದರ್ಶಕತೆ ಮತ್ತು ಹೊಣೆಗಾರಿಕೆಯನ್ನು ಬಲಪಡಿಸುವ ಗುರಿಯನ್ನು ಹೊಂದಿದೆ. ಕಡ್ಡಾಯ ಸಾಮಾಜಿಕ ಲೆಕ್ಕ ಪರಿಶೋಧನೆಗಳು, ವ್ಯವಸ್ಥಿತ ಮೇಲ್ವಿಚಾರಣಾ ಕಾರ್ಯವಿಧಾನಗಳು ಮತ್ತು ಕುಂದುಕೊರತೆ ನಿವಾರಣಾ ವ್ಯವಸ್ಥೆಗಳು ಅನುಷ್ಠಾನವನ್ನು ಮತ್ತಷ್ಟು ಬಲಪಡಿಸುತ್ತವೆ. ಈ ಕಾಯ್ದೆಯು ಗ್ರಾಮೀಣ ಉದ್ಯೋಗವನ್ನು ಸುಸ್ಥಿರ ಗ್ರಾಮದ ಅಭಿವೃದ್ಧಿ ಮತ್ತು ಬಾಳಿಕೆ ಬರುವ ಆಸ್ತಿ ಸೃಷ್ಟಿಯ ಉತ್ಪಾದಕ ಪ್ರೇರಕ ಶಕ್ತಿಯನ್ನಾಗಿ ರೂಪಿಸುತ್ತದೆ. ಭಾರತ ಸರ್ಕಾರವು ವಿಕಸಿತ ಭಾರತ ಉದ್ಯೋಗ ಮತ್ತು ಜೀವನೋಪಾಯದ ಖಾತ್ರಿ ಯೋಜನೆ ಗ್ರಾಮೀಣ ಕಾಯ್ದೆ 2025 2026 ಜುಲೈ 1 ಜಾರಿಗೆ ಬರುವಂತೆ ದೇಶದಾದ್ಯಂತ ಎಲ್ಲಾ ಗ್ರಾಮೀಣ ಪ್ರದೇಶಗಳಲ್ಲಿ ಅಧಿಸೂಚಿಸಿದೆ. ವಿಬಿಜಿ ರಾಮ್ಜಿ ಕಾಯ್ದೆಯು ಜಾರಿಗೆ ಬರುವುದರೊಂದಿಗೆ ಮಹಾತ್ಮ ಗಾಂಧಿ ರಾಷ್ಟೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಕಾಯ್ದೆ 2005 ಅದೇ ದಿನಾಂಕದಿಂದ ರದ್ದಾಗುತ್ತದೆ. ಕೌಶಲ್ಯರಹಿತ ಶಾರೀರಿಕ ಕೆಲಸವನ್ನು ಮಾಡಲು ಸ್ವಯಂ ಪ್ರೇರಿತರಾಗಿ ಮುಂದೆ ಬರುವ ಪ್ರತಿಯೊಂದು ಗ್ರಾಮೀಣ ಕುಟುಂಬಕ್ಕೆ ಪ್ರತಿ ಹಣಕಾಸು ವರ್ಷದಲ್ಲಿ 125 ದಿನಗಳ ಕೂಲಿ ಉದ್ಯೋಗದ ಶಾಸನಬದ್ಧ ಖಾತ್ರಿಯನ್ನು ಈ ಕಾಯ್ದೆಯು ಪ್ರಸ್ತಾಪಿಸುತ್ತದೆ. ಈ ವರ್ಧಿತ ಕ್ರಾಂತಿಯು ಗ್ರಾಮೀಣ ಕುಟುಂಬದ ಆದಾಯ, ಜೀವನೋಪಾಯದ ಭದ್ರತೆ, ಗ್ರಾಮ ಮಟ್ಟದ ಮೂಲಸೌಕರ್ಯ ಸೃಷ್ಟಿ ಮತ್ತು ಸುಸ್ಥಿರ ಗ್ರಾಮೀಣಾಭಿವೃದ್ಧಿಗೆ ನೂತನ ಚೈತನ್ಯವನ್ನು ನೀಡುವ ನಿರೀಕ್ಷೆ ಇದೆ. ಅದೇ ಸಮಯದಲ್ಲಿ ಇದು ಜಲಭದ್ರತೆ, ಗ್ರಾಮೀಣ ಮೂಲಸೌಕರ್ಯ, ಗ್ರಾಮೀಣ ಜೀವನೋಪಾಯಗಳು, ಸ್ಥಳೀಯ ಆರ್ಥಿಕ ಬೆಳವಣಿಗೆ ಮತ್ತು ಹವಾಮಾನ ಸಂಬಂಧಿತ ಸವಾಲುಗಳ ವಿರುದ್ಧ ಸ್ಥಿತಿಸ್ಥಾಪಕತ್ವವನ್ನು ಬಲಪಡಿಸುವ, ಬಾಳಿಕೆ ಬರುವ ಮತ್ತು ಉತ್ಪಾದಕ ಗ್ರಾಮೀಣ ಮೂಲಸೌಕರ್ಯವನ್ನು ಸೃಷ್ಟಿಸಲು ಪ್ರಯತ್ನಿಸುತ್ತದೆ. ಹಲವು ದಶಕಗಳಿಂದ ಕೂಲಿ ಉದ್ಯೋಗ ಕಾರ್ಯಕ್ರಮಗಳು ಭಾರತದ ಗ್ರಾಮೀಣಾಭಿವೃದ್ಧಿ ಕಾರ್ಯತಂತ್ರದ ಅವಿಭಾಜ್ಯ ಅಂಗವಾಗಿವೆ. ಅರೆ ಉದ್ಯೋಗ ಮತ್ತು ಜೀವನೋಪಾಯದ ಅಭದ್ರತೆಯನ್ನು ಎದುರಿಸುತ್ತಿರುವಂತಹ ಗ್ರಾಮೀಣ ಕುಟುಂಬಗಳಿಗೆ ಆದಾಯದ ಬೆಂಬಲವನ್ನು ನೀಡುತ್ತವೆ. ಕಾಲಾನಂತರದಲ್ಲಿ ವಿಸ್ತರಿತ ಸಾಮಾಜಿಕ ರಕ್ಷಣೆ, ಸುಧಾರಿತ ಭೌತಿಕ ಮತ್ತು ಡಿಜಿಟಲ್ ಸಂಪರ್ಕ, ವರ್ಧಿತ ಹಣಕಾಸು ಒಳಗೊಳ್ಳುವಿಕೆ ಮತ್ತು ಜೀವನೋಪಾಯದ ವೈವಿಧೀಕರಣಗಳಿಂದಾಗಿ ಗ್ರಾಮೀಣ ಆರ್ಥಿಕತೆಯು ಗಮನಾರ್ಹ ರೂಪಾಂತರಕ್ಕೆ ಒಳಗಾಗಿದೆ. ವರ್ಧಿತ ಖಾತ್ರಿಯು ಗ್ರಾಮೀಣಾಭಿವೃದ್ಧಿಯ ವೇಗವರ್ಧಿತ ಗತಿಗೆ ಬೆಂಬಲ ನೀಡಲು, ಹೆಚ್ಚಿನ ಆದಾಯದ ಭದ್ರತೆಯನ್ನು ಒದಗಿಸಲು ಮತ್ತು ವಿಸ್ತರಿತ ಉದ್ಯೋಗದ ಅವಕಾಶಗಳ ಮೂಲಕ ಗ್ರಾಮೀಣ ಕುಟುಂಬಗಳನ್ನು ಸಬಲೀಕರಣಗೊಳಿಸಲು ಉದ್ದೇಶಿಸಿದೆ. ವಿಬಿಜಿ ರಾಮ್ಜಿ ಕಾಯ್ದೆ 2025 ಎಂಬುದು ಗ್ರಾಮೀಣ ಉದ್ಯೋಗವನ್ನು ವಿಕಸಿತ ಭಾರತ 2047 ರಾಷ್ಟೀಯ ದೂರದೃಷ್ಟಿಯೊಂದಿಗೆ ಜೋಡಿಸಲು ವಿನ್ಯಾಸಗೊಳಿಸಲಾದಂತಹ ಸಮಗ್ರ ಶಾಸನಾತ್ಮಕ ಮರುಹೊಂದಿಕೆಯಾಗಿದೆ. ಡಿಸೆಂಬರ್ 2025 ಸಂಸತ್ತಿನಿಂದ ಅಂಗೀಕರಿಸಲ್ಪಟ್ಟ ಈ ಕಾಯ್ದೆಯು 2 ದಶಕಗಳ ಹಳೆಯದಾದ ಮಹಾತ್ಮ ಗಾಂಧಿ ರಾಷ್ಟೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಕಾಯ್ದೆ 2005 ಬದಲಿಸುತ್ತದೆ. ಇದು ಕೇವಲ ಕಲ್ಯಾಣ ಮಧ್ಯಸ್ಥಿಕೆಯ ಬದಲಾಗಿ ಅಭಿವೃದ್ಧಿ ಮತ್ತು ಅಭಿವೃದ್ಧಿ ಮೂಲಸೌಕರ್ಯದ ಸಮಗ್ರ ಸಾಧನವಾಗಿ ಗಮನವನ್ನು ಬದಲಾಯಿಸುತ್ತದೆ. ಈ ವರ್ಧಿತ ಖಾತ್ರಿಯು ಜೀವನೋಪಾಯದ ಭದ್ರತೆಯನ್ನು ಬಲಪಡಿಸಲು, ಆದಾಯದ ಸ್ಥಿರತೆಯನ್ನು ಸುಧಾರಿಸಲು, ಗ್ರಾಮೀಣ ಬಳಕೆಯನ್ನು ಬೆಂಬಲಿಸಲು ಮತ್ತು ದುರ್ಬಲ ಕುಟುಂಬಗಳಿಗೆ ಹೆಚ್ಚಿನ ಆರ್ಥಿಕ ಸ್ಥಿತಿಸ್ಥಾಪಕತ್ವವನ್ನು ಒದಗಿಸಲು ಉದ್ದೇಶಿಸಿದೆ. ಈ ಚೌಕಟ್ಟನ್ನು ಉದ್ಯೋಗ್ ಭಿ ಸಮ್ಮಾನ್ ಭಿ, ಅಂದರೆ ಉದ್ಯೋಗವೂ ಕೂಡ ಗೌರವವೂ ಕೂಡ, ಅಂದರೆ ಗೌರವದೊಂದಿಗೆ ಉದ್ಯೋಗ ಎಂಬ ತತ್ವದ ಸುತ್ತ ವಿನ್ಯಾಸಗೊಳಿಸಲಾಗಿದೆ. ಇದರ ಉದ್ದೇಶ ಕೇವಲ ಕೂಲಿ ಉದ್ಯೋಗವನ್ನು ಒದಗಿಸುವುದು ಮಾತ್ರವಲ್ಲದೆ ದೀರ್ಘಕಾಲೀನ ಗ್ರಾಮದ ಅಭಿವೃದ್ಧಿಗೆ ಕೊಡುಗೆ ನೀಡುವ, ಬಾಳಿಕೆ ಬರುವ ಮತ್ತು ಉತ್ಪಾದಕ ಸಾರ್ವಜನಿಕ ಆಸ್ತಿಯ ಸೃಷ್ಟಿಯಲ್ಲಿ ಗ್ರಾಮೀಣ ಕಾರ್ಮಿಕರು ಸಕ್ರಿಯ ಭಾಗಿಯಾಗುವುದನ್ನು ಖಚಿತಪಡಿಸಿಕೊಳ್ಳುವುದಾಗಿದೆ. ಮಹಾತ್ಮ ಗಾಂಧಿ ನರೇಗಾದಿಂದ ನೂತನ ಚೌಕಟ್ಟಿಗೆ ಪರಿವರ್ತನೆಯನ್ನು ತಡೆರಹಿತ ಮತ್ತು ಕಾರ್ಮಿಕ ಸ್ನೇಹಿ ರೀತಿಯಲ್ಲಿ ವಿನ್ಯಾಸಗೊಳಿಸಲಾಗಿದೆ. ಅಸ್ತಿತ್ವದಲ್ಲಿರುವಂತಹ ಇ ಕೆವೈಸಿ ಪರಿಶೀಲಿಸಿದ ಜಾಬ್ ಕಾರ್ಡ್ಗಳು ಗ್ರಾಮೀಣ ಉದ್ಯೋಗ ಖಾತ್ರಿ ಕಾರ್ಡ್ಗಳನ್ನು ವಿತರಿಸುವವರೆಗೆ ಮಾನ್ಯವಾಗಿರುತ್ತದೆ. ಪ್ರಸ್ತುತ ಜಾಬ್ ಕಾರ್ಡ್ಗಳನ್ನು ಹೊಂದಿರದ ಕಾರ್ಮಿಕರು ನೋಂದಣಿ ಮತ್ತು ನೂತನ ಕಾರ್ಡ್ಗಳ ವಿತರಣೆಗಾಗಿ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಅರ್ಜಿ ಸಲ್ಲಿಸಬಹುದಾಗಿದೆ. ಕೇವಲ ಈ ಕೆವೈಸಿ ಬಾಕಿ ಇರುವ ಕಾರಣಕ್ಕಾಗಿ ಕಾರ್ಮಿಕರಿಗೆ ಉದ್ಯೋಗವನ್ನು ನಿರಾಕರಿಸಲಾಗುವುದಿಲ್ಲ ಮತ್ತು ಅಗತ್ಯವಿರುವ ಕಡೆಗಳಲ್ಲಿ ಕೆಲಸದ ಸ್ಥಳಗಳೂ ಸೇರಿದಂತೆ ಈ ಕೆವೈಸಿ ಪೂರ್ಣಗೊಳಿಸಲು ಸುಗಮಗೊಳಿಸುವ ಕಾರ್ಯವಿಧಾನಗಳನ್ನು ಒದಗಿಸಲಾಗಿದೆ.
ಕಾರ್ಮಿಕರು ಮೌಖಿಕವಾಗಿ ಅಸ್ತಿತ್ವದಲ್ಲಿರುವಂತಹ ಫಾರ್ಮ್ 6 ಚೌಕಟ್ಟಿನ ಮೂಲಕ ಲಿಖಿತವಾಗಿ ಅಥವಾ ಡಿಜಿಟಲ್ ವೇದಿಕೆಗಳ ಮೂಲಕ ಉದ್ಯೋಗಕ್ಕಾಗಿ ಬೇಡಿಕೆಯನ್ನು ಮುಂದುವರಿಸಬಹುದು. ನಿಗದಿತ ಕಾಲಮಿತಿಯ ಒಳಗೆ ಉದ್ಯೋಗವನ್ನು ಒದಗಿಸುವುದನ್ನು ಮುಂದುವರಿಸಲಾಗುವುದು. ಒಂದು ವೇಳೆ ವಿಫಲವಾದಲ್ಲಿ ಕಾರ್ಮಿಕರು ಕಾಯ್ದೆಯ ನಿಬಂಧನೆಗಳ ಪ್ರಕಾರ ನಿರುದ್ಯೋಗ ಭತ್ಯೆಗೆ ಅರ್ಹರಾಗಿರುತ್ತಾರೆ. ನಿರುದ್ಯೋಗ ಭತ್ಯೆಯು ಹಣಕಾಸು ವರ್ಷದ ಮೊದಲ 30 ದಿನಗಳವರೆಗೆ ಅಧಿಸೂಚಿತ ವೇತನ ದರದ 1/4 ಭಾಗಕ್ಕಿಂತ ಕಡಿಮೆ ಇಲ್ಲದಂತೆ ಮತ್ತು ಹಣಕಾಸು ವರ್ಷದ ಉಳಿದ ಅವಧಿಗೆ ಅಧಿಸೂಚಿತ ವೇತನ ದರದ 1/2 ಕಡಿಮೆ ಇಲ್ಲದಂತೆ ಪಾವತಿಸಬೇಕಾಗುತ್ತದೆ. ಆ ಮೂಲಕ ಉದ್ಯೋಗದ ಕಾನೂನು ಖಾತ್ರಿ ಮತ್ತು ಅನುಷ್ಠಾನ ಚೌಕಟ್ಟಿನ ಹೊಣೆಗಾರಿಕೆಯನ್ನು ಬಲಪಡಿಸಲಾಗುತ್ತದೆ. ಈ ಕಾಯ್ದೆಯು ಸಕಾಲಿಕ, ಪಾರದರ್ಶಕ ಮತ್ತು ಜವಾಬ್ದಾರಿಯುತ ವೇತನ ಪಾವತಿಗಳಿಗೆ ಹೆಚ್ಚಿನ ಮಹತ್ವ ನೀಡುತ್ತದೆ. ಪಾರದರ್ಶಕತೆಯನ್ನು ಬಲಪಡಿಸಲು ಮತ್ತು ವಿಳಂಬವನ್ನು ಕಡಿಮೆ ಮಾಡಲು ವೇತನವನ್ನು ನೇರ ಲಾಭ ವರ್ಗಾವಣೆ ಮೂಲಕ ಕಾರ್ಮಿಕರ ಬ್ಯಾಂಕ್ ಅಥವಾ ಅಂಚೆ ಕಚೇರಿ ಖಾತೆಗಳಿಗೆ ನೇರವಾಗಿ ವರ್ಗಾಯಿಸುವುದನ್ನು ಮುಂದುವರಿಸಲಾಗುವುದು. ಈ ಚೌಕಟ್ಟಿನ ಅಡಿಯಲ್ಲಿ ವೇತನವನ್ನು ವಾರಕ್ಕೊಮ್ಮೆ ಅಥವಾ ಮಸ್ಟರ್ ರೋಲ್ ಮುಚ್ಚಿದ 15 ದಿನಗಳ ಒಳಗೆ ಪಾವತಿಸಬೇಕು. ನಿಗದಿತ ಅವಧಿಗಿಂತ ವೇತನ ಪಾವತಿ ವಿಳಂಬವಾದ ಸಂದರ್ಭಗಳಲ್ಲಿ ಕಾರ್ಮಿಕರು ಕಾಯ್ದೆಗಳ ನಿಬಂಧನೆಗಳ ಪ್ರಕಾರ ವಿಳಂಬ ಪರಿಹಾರಕ್ಕೆ ಅರ್ಹರಾಗಿ

ಿರುತ್ತಾರೆ. ಮಸ್ಟರ್ ರೋಲ್ ಮುಚ್ಚಿದ ದಿನಾಂಕದಿಂದ 15 ದಿನಗಳ ಒಳಗೆ ವೇತನ ಪಾವತಿ ಮಾಡದಿದ್ದರೆ ಉದ್ಯೋಗದ ಆಕಾಂಕ್ಷಿಗಳು 16ನೇ ದಿನದಿಂದ ಅನ್ವಯವಾಗುವಂತೆ ವಿಳಂಬದ ಪ್ರತಿದಿನಕ್ಕೆ ಪಾವತಿಸಬೇಕಾದ ವೇತನದ ಶೇಕಡ 0.05% ದರದಲ್ಲಿ ವಿಳಂಬ ಪರಿಹಾರ ಪಡೆಯಲು ಅರ್ಹರಾಗಿರುತ್ತಾರೆ ಎಂದು ಕಾಯ್ದೆಯು ಮತ್ತಷ್ಟು ನಿಬಂಧನೆ ನೀಡುತ್ತದೆ. ಈ ಕ್ರಮಗಳು ವೇತನ ವಿತರಣೆಯಲ್ಲಿ ಹೊಣೆಗಾರಿಕೆಯನ್ನು ಬಲಪಡಿಸಲು ಮತ್ತು ಕಾರ್ಮಿಕರಿಗೆ ಸಕಾಲಿಕ ಪಾವತಿಯನ್ನು ಖಚಿತಪಡಿಸಿಕೊಳ್ಳಲು ಉದ್ದೇಶಿಸಲಾಗಿದೆ. ಕೆಲಸದ ಸ್ಥಳಗಳಲ್ಲಿ ಹಾಜರಾತಿಯನ್ನು ಎನ್ಎಂಎಂಎಸ್ ಸಕ್ರಿಯಗೊಳಿಸಿದ ವ್ಯವಸ್ಥೆಗಳು ಮತ್ತು ಮುಖದ ದೃಢೀಕರಣ ಆಧಾರಿತ ಹಾಜರಾತಿ ಕಾರ್ಯವಿಧಾನಗಳ ಮೂಲಕ ಸೆರೆ ಹಿಡಿಯಲಾಗುತ್ತದೆ. ಅದೇ ಸಮಯದಲ್ಲಿ ತಾಂತ್ರಿಕ ಅಥವಾ ನೆಟ್ವರ್ಕ್ ಸಂಪರ್ಕ ಸಂಬಂಧಿತ ಸಮಸ್ಯೆಗಳಿಂದಾಗಿ ನೈಜ ಕಾರ್ಮಿಕರಿಗೆ ತೊಂದರೆಯಾಗದಂತೆ ನೋಡಿಕೊಳ್ಳಲು ಸೂಕ್ತವಾದ ವಿನಾಯಿತಿ ನಿರ್ವಹಣೆ ನಿಬಂಧನೆಗಳನ್ನು ಸಹ ಸೇರಿಸಲಾಗಿದೆ. ಕಾಯ್ದೆಯ ಅಡಿಯಲ್ಲಿ ಗ್ರಾಮೀಣ ಕಾರ್ಮಿಕರ ಹಿತಾಸಕ್ತಿಗಳನ್ನು ರಕ್ಷಿಸುವ ಒಂದು ಸುಗಮ ಪರಿವರ್ತನೆಯೇ ಸರ್ಕಾರದ ಪ್ರಾಥಮಿಕ ಉದ್ದೇಶವಾಗಿದೆ. ಈ ಕಾಯ್ದೆಯ ನಿಬಂಧನೆಗಳು ಪ್ರಾರಂಭವಾದ ದಿನಾಂಕದಿಂದ ದೇಶದಾದ್ಯಂತ ಎಲ್ಲಾ ಗ್ರಾಮೀಣ ಪ್ರದೇಶಗಳಲ್ಲಿ ಏಕಕಾಲದಲ್ಲಿ ಜಾರಿಗೆ ಬರುತ್ತವೆ. ಅದೇ ಸಮಯದಲ್ಲಿ ಮಹಾತ್ಮ ಗಾಂಧಿ ನರೇಗಾ ಅದೇ ದಿನಾಂಕದಿಂದ ಅಂದರೆ ಜುಲೈ 1, 2026 ಜಾರಿಗೆ ಬರುವಂತೆ ರದ್ದಾಗುತ್ತದೆ. ವಿಬಿಜಿ ರಾಮ್ಜಿ ಕಾಯ್ದೆ ಪ್ರಾರಂಭವಾಗುವವರೆಗೆ ಮಹಾತ್ಮ ಗಾಂಧಿ ನರೇಗಾ ಅಡಿಯಲ್ಲಿ ಉದ್ಯೋಗವು ತಡೆರಹಿತ ಮತ್ತು ಸುಗಮ ರೀತಿಯಲ್ಲಿ ಮುಂದುವರಿಯುತ್ತದೆ. ಸರ್ಕಾರದ ಅತ್ಯುನ್ನತ ಆದ್ಯತೆಯು ಉದ್ಯೋಗದ ಸಕಾಲಿಕ ಲಭ್ಯತೆ ಮತ್ತು ಕಾರ್ಮಿಕರಿಗೆ ತ್ವರಿತವಾಗಿ ವೇತನ ಪಾವತಿಯನ್ನು ಖಚಿತಪಡಿಸಿಕೊಳ್ಳುವುದಾಗಿದೆ. ಅಡೆತಡೆ ಇಲ್ಲದ ಉದ್ಯೋಗದ ಅವಕಾಶಗಳನ್ನು ಖಚಿತಪಡಿಸಿಕೊಳ್ಳಲು ಬೇಡಿಕೆಯ ಮಾದರಿಗಳು ಮತ್ತು ಕ್ಷೇತ್ರಗಳ ಅಗತ್ಯಗಳಿಗೆ ಅನುಗುಣವಾಗಿ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ಸಾಕಷ್ಟು ಕಾರ್ಮಿಕ ಅನುದಾನವನ್ನು ಲಭ್ಯವಾಗುವಂತೆ ಮಾಡಲಾಗಿದೆ. ನೂತನ ಗ್ರಾಮೀಣ ಉದ್ಯೋಗ ಖಾತ್ರಿ ಕಾರ್ಡ್ಗಳನ್ನು ನೀಡುವವರೆಗೆ ಈ ಕೆವೈಸಿ ಪೂರ್ಣಗೊಳಿಸಿದ ಕಾರ್ಮಿಕರ ಅಸ್ತಿತ್ವದಲ್ಲಿರುವಂತಹ ಜಾಬ್ ಕಾರ್ಡ್ಗಳು ಪರಿವರ್ತನೆಯ ಅವಧಿಯಲ್ಲಿ ಮಾನ್ಯವಾಗಿರುತ್ತವೆ. ಪ್ರಾರಂಭವಾದ ದಿನಾಂಕದಂದು ನರೇಗಾ ಅಡಿಯಲ್ಲಿ ನಡೆಯುತ್ತಿರುವಂತಹ ಕಾಮಗಾರಿಗಳು ನೂತನ ಕಾಯ್ದೆಯ ಅಡಿಯಲ್ಲಿ ಮುಂದುವರಿಯಬಹುದು. ಉದ್ಯೋಗದ ಬೇಡಿಕೆಯನ್ನು ಪೂರೈಸಲು ನಡೆಯುತ್ತಿರುವಂತಹ ಕಾಮಗಾರಿಗಳು ಸಾಕಾಗದೇ ಇರುವಲ್ಲಿ ಹೊಸ ಕಾಯ್ದೆಯ ಅನುಸೂಚಿ 1ಕ್ಕೆ ಅನುಗುಣವಾಗಿ ಹೊಸ ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ಳಬಹುದಾಗಿದೆ. ದೇಶಾದ್ಯಂತ ಹೊಸ ಚೌಕಟ್ಟಿನ ಅನುಷ್ಠಾನಕ್ಕಾಗಿ ಭಾರತ ಸರ್ಕಾರವು ವ್ಯಾಪಕವಾದ ಹಣಕಾಸಿನ ನಿಬಂಧನೆಗಳನ್ನು ಮಾಡಿದೆ. ಈ ಕಾರ್ಯತಂತ್ರದ ಅಡಿಯಲ್ಲಿ 2026-27 ಹಣಕಾಸು ವರ್ಷಕ್ಕೆ ಕೇಂದ್ರದ ಪಾಲಾಗಿ 95,692.31 ಕೋಟಿ ರೂಪಾಯಿಗಳ ನಿಬಂಧನೆಯನ್ನು ಮಾಡಲಾಗಿದೆ. ಇದು ಗ್ರಾಮೀಣ ಉದ್ಯೋಗ ಕಾರ್ಯಕ್ರಮವೊಂದಕ್ಕೆ ಬಜೆಟ್ ಅಂದಾಜು ಹಂತದಲ್ಲಿ ಈವರೆಗೆ ನೀಡಲಾದ ಅತಿ ದೊಡ್ಡ ಹಂಚಿಕೆಯಾಗಿದೆ. ಈ ನಿಬಂಧನೆಯು ಸರ್ಕಾರದ ಆದ್ಯತೆ, ಪ್ರಮಾಣ ಮತ್ತು ಬದ್ಧತೆಯನ್ನು ಸ್ಪಷ್ಟವಾಗಿ ಪ್ರತಿಬಿಂಬಿಸುತ್ತದೆ. ಇದರ ಮೂಲಕ ಗ್ರಾಮೀಣ ಪ್ರದೇಶಗಳಲ್ಲಿ ಉದ್ಯೋಗ ಮತ್ತು ಜೀವನೋಪಾಯದ ಅವಕಾಶಗಳು ನೂತನ ವೇಗವನ್ನು ಪಡೆಯುವ ನಿರೀಕ್ಷೆ ಇದೆ. ಅಂದಾಜು ರಾಜ್ಯದ ಪಾಲನ್ನು ಒಳಗೊಂಡಂತೆ ಒಟ್ಟು ಕಾರ್ಯಕ್ರಮದ ವೆಚ್ಚವು 151,000 ಕೋಟಿಗಿಂತ ಹೆಚ್ಚಾಗುವ ನಿರೀಕ್ಷೆ ಇದೆ. ಈ ಬೃಹತ್ ಹಣಕಾಸು ಒದಗಿಸುವಿಕೆಯು ಗ್ರಾಮೀಣ ಆರ್ಥಿಕತೆಯಲ್ಲಿ ದೊಡ್ಡ ಪ್ರಮಾಣದ ರೂಪಾಂತರವನ್ನು ತರುವ, ಉದ್ಯೋಗ ಸೃಷ್ಟಿಯನ್ನು ಉತ್ತೇಜಿಸುವ, ಗ್ರಾಮ ಮಟ್ಟದಲ್ಲಿ ಬಾಳಿಕೆ ಬರುವ ಆಸ್ತಿಗಳನ್ನು ಸೃಷ್ಟಿಸುವ ಮತ್ತು ಗ್ರಾಮೀಣ ಕುಟುಂಬಗಳ ಆದಾಯದಲ್ಲಿ ಗಮನಾರ್ಹ ಬೆಳವಣಿಗೆಯನ್ನು ಖಚಿತಪಡಿಸುವ ಸರ್ಕಾರದ ವಿಶ್ವಾಸಾರ್ಹ ಬದ್ಧತೆಯನ್ನು ಪ್ರತಿಬಿಂಬಿಸುತ್ತದೆ. ಪಿಇಒಗಳು, ಮೇಟ್ಗಳು ಮತ್ತು ಗ್ರಾಮ ಉದ್ಯೋಗ ಸೇವಕರು ಮತ್ತು ಇತರ ಕ್ಷೇತ್ರ ಮಟ್ಟದ ಸಿಬ್ಬಂದಿಗಳ ಪಾತ್ರವು ವಿಬಿಜಿ ರಾಮ್ಜಿಗೆ ಸುಗಮವಾಗಿ ಪರಿವರ್ತನೆಯಾಗುವಲ್ಲಿ ಪ್ರಮುಖವಾಗಿದೆ. ಈ ಕಾಯ್ದೆಯಡಿ ಆಡಳಿತಾತ್ಮಕ ವೆಚ್ಚವನ್ನು 6%-9% ಹೆಚ್ಚಿಸಲಾಗಿದೆ. ಇದು ಸಾಮರ್ಥ್ಯ ವೃದ್ಧಿ, ತರಬೇತಿ, ಮಾನವ ಸಂಪನ್ಮೂಲಗಳ ಬಲವರ್ಧನೆ, ಸಂಭಾವನೆ ಪಾವತಿ ಮತ್ತು ಕ್ಷೇತ್ರ ಮಟ್ಟದಲ್ಲಿ ಸುಧಾರಿತ ಅನುಷ್ಠಾನವನ್ನು ಉತ್ತೇಜಿಸುತ್ತದೆ. ಈ ವ್ಯವಸ್ಥಿತ ಸುಧಾರಣೆಯು ತಳಮಟ್ಟದಲ್ಲಿ ಕೆಲಸ ಮಾಡುವ ಸಿಬ್ಬಂದಿಗಳು ಹೆಚ್ಚು ದಕ್ಷರು ಮತ್ತು ಸಬಲೀಕರಣಗೊಳ್ಳುವುದನ್ನು ಖಚಿತಪಡಿಸಿಕೊಳ್ಳುತ್ತದೆ. ಕೆಲಸಗಳನ್ನು 4 ಪ್ರಮುಖ ವಿಷಯಾಧಾರಿತ ಕ್ಷೇತ್ರಗಳನ್ನಾಗಿ ವಿಂಗಡಿಸಲಾಗಿದೆ. ಜಲಭದ್ರತೆ, ಪ್ರಮುಖ ಗ್ರಾಮೀಣ ಮೂಲಸೌಕರ್ಯ, ಜೀವನೋಪಾಯಕ್ಕೆ ಸಂಬಂಧಿಸಿದ ಮೂಲಸೌಕರ್ಯ ಮತ್ತು ವಿಪರೀತ ಹವಾಮಾನ ಘಟನೆಗಳನ್ನು ತಗ್ಗಿಸುವ ಕೆಲಸಗಳು, ಇದು ಅನುಷ್ಠಾನದಲ್ಲಿ ಹೆಚ್ಚು ಫಲಿತಾಂಶ ಆಧಾರಿತ ಮತ್ತು ಸುಸಂಘಟಿತ ವಿಧಾನವನ್ನು ಶಕ್ತಗೊಳಿಸುತ್ತದೆ. ಕಾಯ್ದೆಯಡಿ ಅನುಮತಿಸಲಾದ ಕೆಲಸಗಳು ಕೇವಲ ಸಾಂಪ್ರದಾಯಿಕ ಕಾರ್ಮಿಕ ಆಧಾರಿತ ಚಟುವಟಿಕೆಗಳಿಗೆ ಸೀಮಿತವಾಗಿಲ್ಲ. ಆದರೆ ಗ್ರಾಮೀಣ ಜೀವನದ ಗುಣಮಟ್ಟವನ್ನು ನೇರವಾಗಿ ಹೆಚ್ಚಿಸುವ ಬಹು ಆಯಾಮದ ಕೆಲಸಗಳನ್ನು ಒಳಗೊಂಡಿವೆ. ಇದು ಹೆಚ್ಚಿನ ಜೀವನೋಪಾಯದ ಅವಕಾಶಗಳನ್ನು ಸೃಷ್ಟಿಸುವ, ಬಾಳಿಕೆ ಬರುವ ಆಸ್ತಿಗಳನ್ನು ಸೃಷ್ಟಿಸುತ್ತದೆ. ಈ ವಿಧಾನವು ಉದ್ಯೋಗದ ಜೊತೆಗೆ ಗೌರವ ಎಂಬ ತತ್ವವನ್ನು ಆಧರಿಸಿದೆ. ಇದರಲ್ಲಿ ಕಾರ್ಮಿಕರು ಅಭಿವೃದ್ಧಿ ಪ್ರಕ್ರಿಯೆಯಲ್ಲಿ ಸಕ್ರಿಯ ಭಾಗಿಗಳಾಗಿರುತ್ತಾರೆ. ಪ್ರತಿದಿನದ ಉದ್ಯೋಗವು ಬಾಳಿಕೆ ಬರುವ ಮತ್ತು ಉತ್ಪಾದಕ ಗ್ರಾಮೀಣ ಮೂಲಸೌಕರ್ಯಗಳ ಸೃಷ್ಟಿಗೆ ಕೊಡುಗೆ ನೀಡುವುದನ್ನು ಖಚಿತಪಡಿಸಿಕೊಳ್ಳಲು ಕೆಲಸಗಳ ವಿಷಯಾಧಾರಿತ ಆದ್ಯತೆಯನ್ನು ಪರಿಚಯಿಸಲಾಗಿದೆ. ಈ ಕೆಲಸಗಳು ಉದ್ಯೋಗ ಸೃಷ್ಟಿ, ಮೌಲ್ಯವರ್ಧನೆ, ಕೃಷಿ ಆಧಾರಿತ ಕೈಗಾರಿಕೆಗಳ ವಿಸ್ತರಣೆ ಮತ್ತು ಸುಧಾರಿತ ಸೇವೆಗಳ ಲಭ್ಯತೆಯನ್ನು ಖಚಿತಪಡಿಸುತ್ತದೆ. ಆ ಮೂಲಕ
ಗ್ರಾಮೀಣ ಆರ್ಥಿಕತೆಗೆ ಸ್ಥಿರತೆಯನ್ನು ತರುತ್ತದೆ ಮತ್ತು ಆದಾಯದ ಮೂಲಗಳನ್ನು ವೈವಿಧ್ಯಗೊಳಿಸುತ್ತದೆ.

ಬಿತ್ತನೆ ಮತ್ತು ಕೊಯ್ಲು ಕಾಲದಲ್ಲಿ ಕೃಷಿ ಕಾರ್ಮಿಕರ ಪೂರೈಕೆಯನ್ನು ಸುಗಮಗೊಳಿಸಲು ಒಂದು ಹಣಕಾಸು ವರ್ಷದಲ್ಲಿ ಒಟ್ಟು 60 ದಿನಗಳವರೆಗೆ ವಿರಾಮದ ಅವಧಿಯನ್ನು ಅಧಿಸೂಚಿಸಲು ಕಾಯ್ದೆಯು ರಾಜ್ಯಗಳಿಗೆ ಅಧಿಕಾರ ನೀಡುತ್ತದೆ. ಯೋಜನಾ ಪ್ರಕ್ರಿಯೆಯನ್ನು ಕೆಳಗಿನಿಂದ ಮೇಲಕ್ಕೆ ಎಂಬ ವಿಧಾನದಲ್ಲಿ ರೂಪಿಸಲಾಗಿದೆ. ಇಲ್ಲಿ ಗ್ರಾಮ ಪಂಚಾಯಿತಿಗಳು ಗ್ರಾಮ ಸಭೆಗಳ ಮೂಲಕ ಸ್ಥಳೀಯ ಅಗತ್ಯಗಳ ಆಧಾರದ ಮೇಲೆ ಕೆಲಸಗಳನ್ನು ಗುರುತಿಸುತ್ತವೆ ಮತ್ತು ಆದ್ಯತೆಯನ್ನು ನೀಡುತ್ತವೆ. ಈ ವ್ಯವಸ್ಥೆಯು ಪಿಎಂ ಗತಿಶಕ್ತಿ, ಜಿಐಎಸ್ ಮತ್ತು ಡಿಜಿಟಲ್ ಪ್ಲಾಟ್ಫಾರ್ಮ್ಗಳೊಂದಿಗೆ ಸಂಯೋಜಿಸಲ್ಪಟ್ಟಿದೆ. ಇದು ವೈಜ್ಞಾನಿಕ ಮತ್ತು ಪ್ರಾದೇಶಿಕ ಯೋಜನೆಯನ್ನು ಖಚಿತಪಡಿಸುತ್ತದೆ. ವಿಕಸಿತ ಭಾರತ ಜಿರಾಮ್ಜಿ ಕಾಯ್ದೆ 2025 ಅನುಸೂಚಿ 2 ಅಡಿಯಲ್ಲಿ ಕೆಲಸದ ಸ್ಥಳದ ಸೌಲಭ್ಯಗಳಿಗೆ ಕಾನೂನು ಖಾತ್ರಿ ನೀಡಲಾಗಿದೆ. ಇದು ಕೇವಲ ಆಡಳಿತಾತ್ಮಕ ವ್ಯವಸ್ಥೆಯಾಗಿ ಉಳಿಯದೆ ಕಾರ್ಮಿಕರ ಗೌರವ ಮತ್ತು ಮಾನವ ಗೌರವದ ಪ್ರಬಲ ಸಂಕೇತವಾಗಿದೆ. ಈ ನಿಬಂಧನೆಯ ಅಡಿಯಲ್ಲಿ ಪ್ರತಿ ಕೆಲಸದ ಸ್ಥಳದಲ್ಲಿ ಶುದ್ಧ ಕುಡಿಯುವ ನೀರಿನ ಲಭ್ಯತೆಯನ್ನು ಕಡ್ಡಾಯಗೊಳಿಸಲಾಗಿದೆ. ಕಾರ್ಮಿಕರನ್ನು ಬಿಸಿಲಿನಿಂದ ರಕ್ಷಿಸಲು ನೆರಳು ಮತ್ತು ವಿಶ್ರಾಂತಿ ಸ್ಥಳಗಳಿಗೆ ಸಾಕಷ್ಟು ವ್ಯವಸ್ಥೆಗಳನ್ನು ಖಚಿತಪಡಿಸಲಾಗಿದೆ. ಹೆಚ್ಚುವರಿಯಾಗಿ ಪ್ರತಿ ಕೆಲಸದ ಸ್ಥಳದಲ್ಲಿ ಪ್ರಥಮ ಚಿಕಿತ್ಸಾ ಪೆಟ್ಟಿಗೆಯ ಲಭ್ಯತೆಯನ್ನು ಖಚಿತಪಡಿಸಲಾಗಿದೆ. ಇದರಿಂದ ಕಾರ್ಮಿಕರ ಸುರಕ್ಷತೆ ಮತ್ತು ಆರೋಗ್ಯಕ್ಕೆ ಆದ್ಯತೆ ನೀಡಲಾಗುತ್ತದೆ. ಮಹಿಳಾ ಕಾರ್ಮಿಕರ ಭಾಗವಹಿಸುವಿಕೆಯನ್ನು ಉತ್ತೇಜಿಸಲು ಕಾಯ್ದೆಯಲ್ಲಿ ಪ್ರಮುಖ ನಿಬಂಧನೆಗಳನ್ನು ಸೇರಿಸಲಾಗಿದೆ. ಇದು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ 5 ಅಥವಾ ಅದಕ್ಕಿಂತ ಹೆಚ್ಚು ಮಕ್ಕಳು ಇರುವ ಕೆಲಸದ ಸ್ಥಳಗಳಲ್ಲಿ ಮಕ್ಕಳನ್ನು ನೋಡಿಕೊಳ್ಳಲು ಒಬ್ಬ ಮಹಿಳಾ ಕಾರ್ಮಿಕರನ್ನು ನೇಮಿಸಲಾಗುತ್ತದೆ ಮತ್ತು ಅವರಿಗೆ ನಿಗದಿತ ವೇತನದ ದರದಲ್ಲಿ ಹಣ ಪಾವತಿಸಲಾಗುತ್ತದೆ. ಇದರ ಜೊತೆಗೆ ಕಾರ್ಮಿಕರ ಸುರಕ್ಷತೆಯನ್ನು ಖಚಿತಪಡಿಸಿಕೊಳ್ಳಲು ಅಪಘಾತಗಳ ಸಂದರ್ಭದಲ್ಲಿ ಉಚಿತ ವೈದ್ಯಕೀಯ ಚಿಕಿತ್ಸೆಯ ಹಕ್ಕನ್ನು ನೀಡಲಾಗಿದೆ. ಆಸ್ಪತ್ರೆಗೆ ದಾಖಲಿಸಬೇಕಾದ ಅಗತ್ಯವಿದ್ದರೆ ವಸತಿ, ಚಿಕಿತ್ಸೆಯ ಔಷಧಗಳು ಮತ್ತು ವೇತನ ದರದ ಅರ್ಧದಷ್ಟು ದೈನಂದಿನ ಭತ್ಯೆಗೆ ಅವಕಾಶ ಕಲ್ಪಿಸಲಾಗುತ್ತದೆ. ಸಾವು ಅಥವಾ ಶಾಶ್ವತ ಅಂಗವೈಕಲ್ಯದ ಸಂದರ್ಭದಲ್ಲಿ ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆಯ ನಿಬಂಧನೆಗಳ ಪ್ರಕಾರ ಪರಿಹಾರ ಧನ ಪಾವತಿಸಲಾಗುತ್ತದೆ. ಮಂಜೂರಾದ ಕೆಲಸಗಳು, ಕಾರ್ಮಿಕರ ಅಂದಾಜುಗಳು, ವೆಚ್ಚ ಮತ್ತು ಸಾಮಗ್ರಿಗಳ ಬಳಕೆಗೆ ಸಂಬಂಧಿಸಿದ ವಿವರಗಳನ್ನು ಪ್ರದರ್ಶಿಸುವ ಕಡ್ಡಾಯ ಜನತಾ ಬೋರ್ಡ್ಗಳ ಮೂಲಕ ಕೆಲಸದ ಸ್ಥಳಗಳಲ್ಲಿ ಪಾರದರ್ಶಕತೆ ಮತ್ತು ಹೊಣೆಗಾರಿಕೆಯನ್ನು ಬಲಪಡಿಸಲಾಗುತ್ತದೆ. ಈ ಚೌಕಟ್ಟು ಸಾಪ್ತಾಹಿಕ ಸಾರ್ವಜನಿಕ ಬಹಿರಂಗಪಡಿಸುವಿಕೆ ವ್ಯವಸ್ಥೆಗಳು, ಆಸ್ತಿಗಳ ಜಿಯೋ ಟ್ಯಾಗಿಂಗ್, ನೈಜ ಸಮಯದ ಡ್ಯಾಶ್ಬೋರ್ಡ್ಗಳು, ಮೊಬೈಲ್ ಆಧಾರಿತ ಮೇಲ್ವಿಚಾರಣೆ ಮತ್ತು ತಳಮಟ್ಟದಲ್ಲಿ ಪಾರದರ್ಶಕತೆ, ಸಮುದಾಯದ ಭಾಗವಹಿಸುವಿಕೆ ಮತ್ತು ಪರಿಣಾಮಕಾರಿ ಸಾರ್ವಜನಿಕ ಮೇಲ್ವಿಚಾರಣೆಯನ್ನು ಖಚಿತಪಡಿಸಿಕೊಳ್ಳಲು ಬಲಪಡಿಸಿದ ಸಾಮಾಜಿಕ ಲೆಕ್ಕ ಪರಿಶೋಧನೆಗಳಿಗೆ ಅವಕಾಶ ನೀಡುತ್ತದೆ. ಸಂರಕ್ಷಣಾ ರಚನೆಗಳು, ನೀರಾವರಿ ಬೆಂಬಲ, ಅಂತರ್ಜಲ ಮರುಪೂರಣ, ಜಲಮೂಲಗಳ ಪುನಶ್ಚೇತನ, ಜಲಾನಯನ ಅಭಿವೃದ್ಧಿ ಮತ್ತು ಅರಣ್ಯೀಕರಣದಂತಹ ನೀರು ಸಂಬಂಧಿತ ಕಾಮಗಾರಿಗಳು ಗ್ರಾಮೀಣ ಪ್ರದೇಶಗಳಲ್ಲಿ ಜಲಭದ್ರತೆಯನ್ನು ಬಲಪಡಿಸುತ್ತವೆ. ಇದುವರೆಗೂ ಪ್ರಚಲಿತ ವಿದ್ಯಮಾನ ಕೇಳಿದಿರಿ. ಬರಹ ಕೃಪೆ ಭಾರತ ಸರ್ಕಾರದ ವಾರ್ತಾ ಶಾಖೆ. ಓದಿದವರು ಚೇತನ್ ಸಿವಿ. ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ಸುಹಾಸ್ ಆರ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಕೊಡುಗೆ.

ಮ್ಯೂಸಿಕಲಿ ಯೋರ್ಸ್, ಮ್ಯಾಜಿಕಲಿ ಯೋರ್ಸ್. ಸಮಯ 9:30. ಒಂದು ದಿನ ಪೂರ್ತಿ ಗದ್ದಲ, ಕೆಲಸ, ಟ್ರಾಫಿಕ್, ಟೆನ್ಷನ್ ಎಲ್ಲ ಮುಗಿದ್ಮೇಲೆ ರಾತ್ರಿ ಸ್ವಲ್ಪ ನಿಶಬ್ದವಾಗ್ತಾ ಬರುತ್ತೆ. ನಗರ ನಿಧಾನವಾಗಿ ಮಲಗೋಕೆ ಸಿದ್ಧವಾಗಿದೆ. ಅಂತಹ ಸಮಯದಲ್ಲಿ ಕೆಲವರು ಮನೆಯ ಟೆರೆಸ್ ಮೇಲೆ ಹೋಗಿ ತಂಪಾದ ಗಾಳಿ ತಗೊಳ್ತಾ ಆಕಾಶ ನೋಡ್ತಾ ಇರ್ತಾರೆ. ಜೀವನದ ಜೊತೆ ಸ್ವಲ್ಪ ಮಾತಾಡ್ತಾರೆ. ನಮಸ್ಕಾರ, ಇದು ಸುಕೂನ್ ಕೆ ಪಲ್. ಇವತ್ತಿನ ನಮ್ಮ ವಿಷಯ ಟೆರೆಸ್ ಟಾಕ್ಸ್, ಮಹಡಿ ಮೇಲೆ ಕಳೆದ ಕ್ಷಣಗಳು. ಟೆರೆಸ್ ಅಂದ್ರೆ ಚಂದ್ರನ ಬೆಳಕು, ರಾತ್ರಿಯ ಗಾಳಿ ಎಷ್ಟೋ ನೆನಪಿಗಳಿಗೆ ಸಾಕ್ಷಿಯಲ್ಲವಾ? ಕೆಲವರು ಅಲ್ಲಿ ಫ್ರೆಂಡ್ಸ್ ಜೊತೆ ಗಂಟೆಗಟ್ಟಲೆ ಹರಟೆ ಹೊಡೆದ್ರೆ, ಇನ್ನು ಕೆಲವರು ಹೆಡ್ಫೋನ್ ಹಾಕೊಂಡು ಒಬ್ಬರೇ ಕೂತಿರ್ತಾರೆ. ಇನ್ನು ಕೆಲವರು ಜೀವನದ ದೊಡ್ಡ ದೊಡ್ಡ ನಿರ್ಧಾರಗಳನ್ನು ಮಹಡಿ ಮೇಲೆ ತಗೋತಾರೆ. ಇವತ್ತು ಅಂತಹ ಮಹಡಿಗಳ ನೆನಪುಗಳ ಬಗ್ಗೆ ಮಾತಾಡೋಣ. ನಿಮ್ಮ ಟೆರೆಸ್ ಅಥವಾ ಮಹಡಿ ಮೇಲೆ ಕಳೆದ ಕ್ಷಣಗಳು ಏನು? ಬೇಸಿಗೆ ರಾತ್ರಿಗಳಾಗಿತ್ತಾ, ಫೋನ್ ಕಾಲ್ ಆಗಿತ್ತಾ, ಓದಿನ ದಿನಗಳ, ಇಲ್ಲ ಅಂದರೆ ಚಂದ್ರನ ಜೊತೆಗಿನ ಮೌನ ಮಾತುಗಳ? ನನಗೆ ಮೆಸೇಜ್ ಮಾಡಿ. ಮೆಸೇಜ್ ಮಾಡೋಕ್ಕೆ ಸಂಖ್ಯೆ ಗೊತ್ತಿದೆಯಲ್ಲ, 9489 0103. ಯಾಕೆಂದ್ರೆ ಇವತ್ತಿನ ರಾತ್ರಿ ನೆನಪುಗಳಿಗೂ ಹಾಡುಗಳಿಗೂ ಮೀಸಲು. ಇದು ಸುಕೂನ್ ಕೆ ಪಲ್ ಹಿಂದಿ ಹಾಡಿನ ಕಾರ್ಯಕ್ರಮ.

ಇದು ಸುಕೂನ್ ಕಿಪಲ್ ಕಾರ್ಯಕ್ರಮ. ನಾವು ಮಾತಾಡ್ತಾ ಇದ್ದೀವಿ ಸುಕೂನ್ ಅಂದರೆ ನೆಮ್ಮದಿ ಕೊಡುವಂತಹ ವಿಷಯಗಳು. ಹೌದು, ಇವತ್ತಿನ ಸುಕೂನ್ ಕೆ ಪಲ್ಲಲ್ಲಿ ಮಹಡಿ ಮೇಲೆ ಕಳೆದಂತಹ ಕ್ಷಣಗಳ ಬಗ್ಗೆ ಮಾತಾಡ್ತಾ ಸಾಕ್ತಾ ಇದ್ದೀವಿ. ಬೇಸಿಗೆ ರಜಾ ದಿನಗಳಾಗಿರಬಹುದು, ಕರೆಂಟ್ ಹೋಗಿದ್ರೆ ನಾವೆಲ್ಲರೂ ಮಹಡಿ ಮೇಲೆ ಹೋಗಿ ಮಲಗೋದು, ಕೂತ್ಕೊಂಡು ಮಾತಾಡೋದು ಅದೆಲ್ಲ ಮಾಡಿದ್ವಿಯಲ್ಲ. ನಿಮಗೂ ಕೂಡ ನೆನಪಿದೆಯಾ ಮಹಡಿ ಮೇಲೆ ಕಳೆದಂತಹ ಕ್ಷಣಗಳು? ಇನ್ನು ಬೇಸಿಗೆಗಾಲದಲ್ಲಿ ಹಾಸಿಗೆ ಹಾಸ್ಕೊಂಡು, ಸೊಳ್ಳೆ ಬತ್ತಿ ಹಚ್ಕೊಂಡು, ಆಮೇಲೆ ನಕ್ಷತ್ರನ ಎಣಿಸ್ತಾ ನಿದ್ದೆಗೆ ಜಾರಿರಬಹುದು, ಅಥವಾ ಹಾಗೆ ಕರೆಂಟ್ ಹೋಗಿದೆ ಅಂತ ಅಪ್ಪ ಅಮ್ಮನ ಕತೆಗಳು ಕೇಳ್ತಾ ಮಾಡಿ ಮೇಲೆ ಕೂತಿರಬಹುದು. ಎಲ್ಲರೂ ನೆಂಟರು ಮನೆಗೆ ಬಂದಾಗ ಕಸಿನ್ಸ್ ಎಲ್ಲ ಒಟ್ಟಿಗೆ ಸೇರಿ ಮಾಡಿ ಮೇಲೆ ಕೂತು ಮಾತಾಡಿದ್ದಿರಬಹುದು ಅಲ್ವಾ? ದೂರದಲ್ಲಿ ಯಾರೋ ರೇಡಿಯೋ ಹಾಕಿರೋ ಸೌಂಡ್ಸ್ ಇರ್ಬೋದು, ಎಲ್ಲನೂ ಇರ್ಬೋದು. ಈಗ ಎಲ್ಲರ ಕೈಯಲ್ಲೂ ಮೊಬೈಲ್ ಇದೆ, ಎಸಿ ರೂಮ್ಸ್ ಇದೆ. ಆದರೂ ಆ ಮಹಡಿ ಮೇಲೆ ಕೊಟ್ಟಂತಹ ಸುಖ, ಆ ಮಹಡಿ ಮೇಲೆ ಕೊಟ್ಟಂತಹ ನೆಮ್ಮದಿ ಯಾವತ್ತೂ ಮರೆಯೋಕ್ಕಾಗಲ್ಲ. ನಿಮಗೂ ಕೂಡ ಹಾಗೆ ಅನಿಸುತ್ತಾ? ಹಾಗಾದರೆ ನಮ್ಮ ವಾಟ್ಸಪ್ ಸಂಖ್ಯೆ 9480901013ಗೆ ನೀವು ಮಹಡಿ ಮೇಲೆ ಕಳೆದಂತಹ ಕ್ಷಣಗಳ ಬಗ್ಗೆ ನಮಗೆ ನಿಮ್ಮ ವಿಚಾರಗಳನ್ನು, ಕತೆಗಳನ್ನು ಮತ್ತು ನಿಮ್ಮ ನೆಮ್ಮದಿಯ ಕ್ಷಣಗಳನ್ನು ಈ ಸುಕೂನ್ ಕೆಪಲ್ ಕಾರ್ಯಕ್ರಮದಲ್ಲಿ ಬರೆದು ಕಳಿಸಿ. ನಾನು ಕೂಡ ನಿಮ್ಮ ಕತೆಗಳನ್ನು ಓದಿ ಹಂಚಿಕೊಂಡು ಖುಷಿ ಪಡ್ತೀನಿ.

ಕೆಲವೊಮ್ಮೆ ಮನೆಯಲ್ಲಿ ಯಾರ ಜೊತೆಗೂ ಮಾತಾಡಕ್ಕೆ ಆಗಲ್ಲ, ಆದ್ರೆ ಟೆರೆಸ್ ಮೇಲೆ ಹೋಗಿ ಸ್ವಲ್ಪ ಹೊತ್ತು ನಿಂತ್ರೆ ಸಾಕು, ಮನಸ್ಸು ತುಂಬಾ ಹಗುರವಾಗ್ಬಿಡುತ್ತೆ ಅಲ್ವಾ? ಆ ತಂಪಾದ ಗಾಳಿ, ಆ ನಿಶಬ್ದ, ಆಕಾಶದ ಕಡೆ ನೋಡುತ್ತಾ ಜೀವನದ ಬಗ್ಗೆ ಯೋಚಿಸೋ ಕ್ಷಣಗಳು. ಕೆಲವರು ಅಲ್ಲಿ ಅಳಬಹುದು, ಇನ್ನು ಕೆಲವರು ಟೆರೆಸ್ ಮೇಲೆ ಅಥವಾ ಮಾಡಿ ಮೇಲೆ ಹೀಲ್ ಆಗ್ಬೋದು. ಕೆಲವರಿಗೆ ಅಲ್ಲಿ ಹೊಸ ಧೈರ್ಯ ಸಿಗುತ್ತೆ, ಕೆಲವರಿಗೆ ಅಲ್ಲಿ ಹೊಸ ಅಧ್ಯಾಯ ಸಿಗುತ್ತೆ. ನೀವು ಹೇಳಿ ನೋಡೋಣ, ಮೊಬೈಲ್ ಇಲ್ಲದೆ ಕೊನೆ ಸಲ ಮಹಡಿ ಮೇಲೆ ಹೋಗಿ ಸುಮ್ಮನೆ ಕೂತಿದ್ದು ಯಾವಾಗ ಅಂತ ಅಲ್ವಾ? ಹೌದು, ಆ ಕ್ಷಣಗಳು ತುಂಬಾ ರೇರ್ ಆಗಿಬಿಟ್ಟಿದೆ ಅಂತ ಅನ್ನಿಸ್ತಾ ಇದೆ. ಯಾವಾಗ ನೋಡಿದ್ರು ಫೋನ್ ಹಿಡ್ಕೊಂಡೇ ಇರ್ತೀವ. ಹಾಗಾಗಿ ನೀವು ಕೂಡ ಒಂದ್ಸಲ ನಿಮ್ಮ ಮಹಡಿ ಮೇಲೆ ಹೋಗಿ ಚಂದ್ರನನ್ನು ನೋಡ್ತಾ ತಂಪಾದ ಗಾಳಿಯನ್ನು ಸವಿಯುತ್ತಾ ಮೊಬೈಲ್ ಇಲ್ಲದೆ ಕೆಲವು ಕ್ಷಣಗಳನ್ನು ನಿಮಗಾಗಿ ನಿಮಗೋಸ್ಕರ ಇಡಿ ಅಂತ ಹೇಳ್ತಾ ಈ ಹಾಡು ನಿಮ್ಮೆಲ್ಲರಿಗೋಸ್ಕರ.

ನೀವು ಕೇಳ್ತಾ ಇದ್ದೀರಾ ಸುಕೂನ್ ಕೆ ಪಲ್, ಹಿಂದಿ ಹಾಡುಗಳ ಕಾರ್ಯಕ್ರಮ. ಹೌದು, ನಾವು ಮಾತಾಡ್ತಾ ಇದ್ದೀವಿ ಮಹಡಿ ಮೇಲೆ ಕಳೆದಂತಹ ಕ್ಷಣಗಳು. ಹೂವಿನ ಹಡಗಲಿ ತಾಲೂಕು ವಿಜಯನಗರ ಜಿಲ್ಲೆಯ ಪೂರ್ವಕಾವಲಿ ಗ್ರಾಮದಿಂದ ರಮೇಶ್ ಅವರು ನಮಗೆ ಸಂದೇಶ ಕಳಿಸಿದ್ದಾರೆ. ಹಾಹಾ, ಆ ನೆನಪುಗಳನ್ನು ಮರೆಯಲು ಸಾಧ್ಯವೇ ಇಲ್ಲ. ಹಳ್ಳಿಗಳಲ್ಲಿ ರಾತ್ರಿ ವಿಶಾಲವಾದ ಮನೆಯ ಅಂಗಳದಲ್ಲಿ ಮಹಡಿ ಮೇಲೆ ಕೂಡ ಮಲಕೊಂಡು ನಕ್ಷತ್ರಗಳ ಲೋಕ ನೋಡ್ತಾ ಅಮ್ಮ ಅಪ್ಪ ಅಜ್ಜ ಅಜ್ಜಿ ಅವರು ಹೇಳ್ತಿದ್ದ ಕತೆಗಳು ನಮ್ಮ ಕಣ್ಮುಂದೆ ಇದೆ ಎಂಬಂತೆ ಕೇಳುತ್ತಿದೆ. ಒಗಟುಗಳು ಮರೆಯಲು ಸಾಧ್ಯವೇ ಇಲ್ಲ. ಈಗಿನ ಸ್ಮಾರ್ಟ್ ಫೋನ್ ಯುಗಕ್ಕಿಂತ ಅದೇ ತುಂಬ ಚಂದವಾಗಿತ್ತು ಅಂತ. ಹೌದು, ಬಹಳ ಚಂದವಾದ ಸಂದೇಶ ಕಳಿಸಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಹಾಗೆ ಶಾಂತಾ ಅವರು ಬ್ಯಾಂಕ್ ಕಾಲೋನಿಯಿಂದ, ನಾವು ಕೂಡ ಹಾಗೇನೆ ಮಹಡಿ ಮೇಲೆ ಮಲ್ಕೋತಿದ್ವಿ ಅಂತ ಸಂದೇಶ ಕಳಿಸಿದ್ರೆ, ಮಂಗಳ ಮೈಸೂರಿನಿಂದ ಹೇಳ್ತಾರೆ, 1995-98 ಸಮಯದಲ್ಲಿ ಅವ್ರ ಮಕ್ಕಳು ಚಿಕ್ಕವರಿದ್ದಾಗ ಬೇಸಿಗೆ ರಜದಲ್ಲಿ ಅವ್ರನ್ನ ತಾರಸಿ ಮೇಲೆ ಕರ್ಕೊಂಡೋಗಿ ಚಾಪೆ, ದಿಂಬು, ನೀರು, ಆ ಸೊಳ್ಳೆಗೆ ಹಾಕುವಂಥ ಕಾಯಿಲು ಎಲ್ಲವನ್ನು ಹಾಕ್ಕೊಂಡು ಅಂತ್ಯಾಕ್ಷರಿ ಹಾಡ್ತಾ ಮಕ್ಕಳಿಗೆ ಕೈ ತುತ್ತು ಕೊಡ್ತಾ ಕಳೆದಿದ್ದೆ. ಹಳೆಯ ನೆನಪನ್ನು ಮರುಕಳಿಸಿದ್ದಕ್ಕೆ ಥ್ಯಾಂಕ್ ಯು ಅಂತ ಹೇಳಿದ್ದಾರೆ. ಒಳ್ಳೆ ಮಧುರವಾದ ಹಾಡುಗಳು ಅಂತ ಮಂಗಳ ಅವರು ಮೈಸೂರಿನಿಂದ ನಮಗೆ ಸಂದೇಶ ಕಳಿಸಿದ್ದಾರೆ. ಹಾಗೆ ಶಾಂತಾಚಾರ್ ಬಡಿಗೇರ್ ಕೊಕ್ಕನೂರು ಹರಿಹರದಿಂದ ಆಕಾಶವಾಣಿ FM ರೈನ್ಬೋದಲ್ಲಿ ಸುಕೂನ್ ಕೆಪಲ್ ಕಾರ್ಯಕ್ರಮದ ಮೂಲಕ ತಂಪಾದ ಸಮಯವನ್ನು ಮತ್ತಷ್ಟು ಆಹ್ಲಾದಕರವಾಗಿಸಲು ಸಾಧ್ಯವಾಗುತ್ತಿರುವುದು ನಿಜಕ್ಕೂ ಸಂತೋಷದ ವಿಷಯ. ಹಳೆಯ ಹಿಂದಿ ಹಾಡುಗಳಿಗೆ ಮನಸ್ಸಿನ ಆಯಾಸ ಹೋಗಲಾಡಿಸಿ ಹೊಸ ಚೈತನ್ಯ ನೀಡುವ ಅದ್ಭುತ ಶಕ್ತಿ ಇದೆ. ಖಂಡಿತವಾಗ್ಲೂ ಅಂತಹ ಮೆಲೋಡಿ ಹಾಡುಗಳು ಮತ್ತು ನಿರೂಪಣೆ ನಮಗೆ ಇಷ್ಟವಾಗ್ತಿದೆ, ಧನ್ಯವಾದಗಳು ಅಂತ ನಮಗೆ ಸಂದೇಶ ಕಳಿಸಿದ್ದಾರೆ ಶಾಂತಾಚಾರ್ ಅವರು. ಹಾಗೆ ಬೆಳಗಲಿಯಿಂದ ಶ್ವೇತಾ, ಚಿನ್ಮಯ್, ಸುಮಾ, ಮಹಂತೇಶ್ ಗಾಡವಿಯವರು ಕೂಡ ನಮ್ಮ ಮನೆಯ ಮಹಡಿ ಮೇಲೆ ಮನೆಯ ಸದಸ್ಯರೆಲ್ಲರೂ ಬೆಳದಿಂಗಳ ರಾತ್ರಿಯಲ್ಲಿ ಊಟ ಮಾಡಿ ಮಾತಾಡ್ತಾ ಪರಸ್ಪರ ಆ ದಿನದ ಘಟನೆಗಳನ್ನು ಚರ್ಚಿಸುತ್ತೇವೆ. ವೆರಿ ಗುಡ್, ಸೋ ನೈಸ್. ಬೇಸಿಗೆಯ ದಿನಗಳಲ್ಲಿ ಟೆರೆಸ್ ಮೇಲೆ ಮಲಗುವ ಸುಖವೇ ಬೇರೆ ಅಂತ. ಖಂಡಿತವಾಗ್ಲೂ ಶ್ವೇತಾ, ಚಿನ್ಮಯ್, ಸುಮಾ ಹಾಗೂ ಮಹಂತೇಶ್ ಅವರು ಖಂಡಿತವಾಗ್ಲೂ ಮಹಡಿ ಮೇಲೆ ಕಳೆದಂತಹ ಕ್ಷಣಗಳು ಅಥವಾ ನಾವು ಕಳೆಯುವಂತಹ ಕ್ಷಣಗಳು ಬಹಳನೇ ಅದ್ಭುತ ಅಂತ ಹೇಳಬೇಕು ಅಲ್ವಾ, ಏನಂತೀರಾ? ಸೊ ಇನ್ನೊಂದು ಸುಂದರವಾದ ಹಾಡು, ಯಾಕೆಂದರೆ ಈ ಕ್ಷಣ ಸುಕೂನ್ ಕೆಪಲ್ ಈ ಹಾಡು ಕೂಡ ಹಾಗೇ ಇದೆ, ನೆಮ್ಮದಿ ಕೊಡುವಂಥದ್ದು. ಮಹಡಿ ಮೇಲಿನ ಕ್ಷಣಗಳನ್ನು ನಾವು ಯಾರು ಅದನ್ನು ಹೋಗಕ್ಕೆ ಬಿಡಬಾರ್ದು.

ಸುಕೂನ್ ಕೆ ಪಲ್ ಹಿಂದಿ ಚಿತ್ರದ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳ್ತಾ ಇದ್ವಿ, ಹಾಗೆ ಮಾತಾಡ್ತಾ ಇದ್ವಿ ಮಹಡಿ ಮೇಲೆ ಕಳೆಯುವಂತಹ ಕ್ಷಣಗಳ ಬಗ್ಗೆ. ಹೌದು, ಕೆಲವು ಈ ಮಹಡಿ ಮೇಲಿನ ಮೂಮೆಂಟ್ಸ್ ಇರುತ್ತಲ್ಲ, ಅದಕ್ಕೆ ಮಾತುಗಳೇ ಬೇಕಾಗಲ್ಲ. ಒಬ್ಬರೇ ಕೂತ್ಕೊಂಡು ಚಂದ್ರನ ನೋಡ್ತಾ ಒಂದಿಷ್ಟು ಹಾಡು ಕೇಳ್ಬೋದು, ಇಲ್ಲ ಅಂದರೆ ಸುಮ್ಮನೆ ಯೋಚನೆಗಳಲ್ಲೇ ಕಳೆದು ಹೋಗ್ಬೋದು. ಆ ಕ್ಷಣಗಳಲ್ಲಿ ನಾವು ನಮಗೆ ಸಿಗ್ತೀವಿ ಅನ್ಸುತ್ತಲ್ವಾ? ಜೀವನ ತುಂಬ ಫಾಸ್ಟಾಗಿ ಹೋಗಿದೆ, ಆದರೆ ಕೆಲವು ಉತ್ತರಗಳು ಇನ್ನೂ ಮಹಡಿ ಮೇಲಿನ ಮೌನದಲ್ಲೇ ಸಿಗುತ್ತೆ ಅಂತ ಹೇಳ್ತೀನಿ. ಹಾಗೆ ಜಯ ಪುಟ್ಟಸ್ವಾಮಿ ಕೆನಡಾಯಿಂದ ಸಂದೇಶ ಕಳಿಸಿದ್ದಾರೆ, ಸುಕೂನ್ ಕೆಪಲ್ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಮೂಡಿ ಬರ್ತಾ ಇದೆ, ಹಾಡುಗಳಂತೂ ನಮಗೆ

ಸಖತ್ ಇಷ್ಟ ಆಗ್ತಾ ಇದೆ. ನಿಮ್ಮ ಆಯ್ಕೆಯ ಎಲ್ಲ ಹಾಡುಗಳು, ಎಸ್ಪೆಷಲಿ ಬ್ಲ್ಯಾಕ್ ಮೇಲ್ ಚಿತ್ರದ ಪಲ್ ಪಲ್ ದಿಲ್ ಕೆ ಪಾಸ್, ಆರಾಧನಾ ಚಿತ್ರದ ಹಾಡು, ಎಲ್ಲನೂ ಬಹಳ ಒಳ್ಳೆ ಹಾಡುಗಳನ್ನು ಕೇಳಿ ಖುಷಿಯಾಯಿತು. ಮಹಡಿ ಮೇಲೆ ಒಂದು ಸ್ವಲ್ಪ ಹೊತ್ತು ಫೋನ್ ಇಟ್ಬಿಟ್ಟು ಹಾಡು ಕೇಳ್ತಾ ಗಿಡಗಳಿಗೆ ನೀರು ಹಾಕ್ತಾ ಇದ್ದೀನಿ, ಅಲ್ಲೇ ಸ್ವಲ್ಪ ಹೊತ್ತು ವಾಕಿಂಗ್ ಕೂಡ ಮಾಡಿಬಿಟ್ಟು ಬರ್ತೀನಿ. ಸೊ ಮಹಡಿ ಮೇಲಿನ ಈ ಮಧುರವಾದ ಕ್ಷಣಗಳನ್ನು ಕಳೀತಾ ಇದ್ದೀನಿ ಅಂತ ನಮಗೆ ಕೆನಡಾದಿಂದ ಜಯ ಪುಟ್ಟಸ್ವಾಮಿ ಅವರು ಸಂದೇಶ ಕಳಿಸಿದ್ದಾರೆ. ಹಾಗೆ ಮಂಗಳ ಅವರು ಕೂಡ ಮೈಸೂರಿನಿಂದ ನಮಗೆ ಸಂದೇಶ ಕಳಿಸಿ ಕಾರ್ಯಕ್ರಮ ಚೆನ್ನಾಗಿ ಬರ್ತಾ ಇದೆ ಅಂತ ಹೇಳ್ತಾರೆ. ಇನ್ನೇನು ಈ ಸುಕೂನ್ ಗೆಪಲ್ ಕಾರ್ಯಕ್ರಮ ಮುಗಿಸ ಸಮಯ ಬಂತು. ಮಹಡಿ ಅಂದರೆ ಸುಮ್ಮನೆ ಮನೆ ಮೇಲಿರುವ ಜಾಗ ಅಂತ ಮಾತ್ರ ಹೇಳೋಕ್ಕೆ ಆಗಲ್ಲ, ಅದು ನೆನಪುಗಳ ಜಾಗ, ಕನಸುಗಳ ಜಾಗ, ಮನಸ್ಸು ನೆಮ್ಮದಿ ಕಂಡುಕೊಳ್ಳುವ ಜಾಗ. ಎಷ್ಟೋ ಸ್ನೇಹಗಳು ಅಲ್ಲಿ ಶುರುವಾಗಿದೆ, ಎಷ್ಟೋ ಲವ್ ಸ್ಟೋರೀಸ್ ಅಲ್ಲಿ ಹುಟ್ಟಿದೆ, ಇನ್ನು ಎಷ್ಟೋ ಬ್ರೋಕನ್ ಹಾರ್ಟ್ಸ್ ಅಲ್ಲಿ ಸಮಾಧಾನ ಕಂಡುಕೊಂಡಿದೆ. ಇವತ್ತಿನ ಸುಕೂನ್ ಕೆಪಲ್ ನಿಮಗೆ ಒಂದು ತಂಪಾದ ಗಾಳಿ ಥರ ಅನಿಸಿದರೆ ಅದೇ ನನ್ನ ಖುಷಿ. ಇಂದು ರಾತ್ರಿ ಸ್ವಲ್ಪ ಸಮಯ ಸಿಕ್ಕರೆ ಒಮ್ಮೆ ಟೆರಸ್ಗೆ ಹೋಗ್ಬಿಟ್ಟು ಮಹಡಿ ಮೇಲೋಗಿ ಆಕಾಶ ನೋಡಿ ಡೀಪ್ ಬ್ರೆತ್ ತಗೊಳ್ಳಿ, ನಮ್ಮ ಆಕಾಶವಾಣಿ ಕೇಳಿ. ಬಹುಶಃ ಜೀವನ ಇಷ್ಟೊಂದು ಕಾಂಪ್ಲಿಕೇಟೆಡ್ ಅಲ್ವೇ ಅಲ್ಲ ಅನ್ನಿಸ್ಬೋದು. ಏನಂತೀರಾ? ಸಿಹಿ ಕನಸುಗಳು, ಹಾಡುಗಳು ಮನಸ್ಸಲ್ಲೇ ಇರಲಿ. ಇನ್ನು ಕಾರ್ಯಕ್ರಮ ನಡೀತಾನೆ ಇರುತ್ತೆ ಇವತ್ತು 11 ಗಂಟೆ ತನಕ. ಮುಂದಿನ ಕಾರ್ಯಕ್ರಮ ಇರುತ್ತೆ ಕನಸಿನ ಲೋಕ, ಅಲ್ಲಿ ತನಕ ಈ ಹಿಂದಿ ಹಾಡನ್ನು ಎಂಜಾಯ್ ಮಾಡಿ ಮತ್ತೆ ಕನಸಿನ ಲೋಕದಲ್ಲಿ ಪ್ರಯಾಣವನ್ನು ಬೆಳೆಸೋಣ. ನಾನು ನಿಮ್ಮ ಜೊತೆ ಇರ್ತೀನಿ, ಶಾಂತಲಾ.

ಇದು ಸುಕೂನ್ ಕೆ ಪಲ್ ಕಾರ್ಯಕ್ರಮ. ಹಾಗೆ ಶ್ರೀಮತಿ ಬಿ ಎಸ್ ದೀಪಿಕಾ ಅನಿಲ್ ಕುಮಾರ್ ಶಿಕ್ಷಕರವರು ದಾವಣಗೆರೆಯಿಂದ ನಮಗೆ ಸಂದೇಶ ಕಳಿಸಿದ್ದಾರೆ. ಮಹಡಿ ಇರಲಿಲ್ಲ, ನಾವು ಹಂಚಿನ ಮನೆ ಮೇಲೆ ನೋಡಬನ್ನಿ ಆಕಾಶ ಎಂಬ ಕಾರ್ಯಕ್ರಮವನ್ನು ಕೇಳ್ತಾ ನಕ್ಷತ್ರಗಳು ಅವುಗಳು ಗೋಚರಿಸುವ ದಿಕ್ಕುಗಳ ಬಗ್ಗೆ ಅಪ್ಪನಿಂದ ತಿಳಿದು ಬೆಳೆದ್ವು ಅಂತ. ಪ್ರಕೃತಿಯ ಬಗ್ಗೆ ಒಳ್ಳೆಯ ಒಲವು ಬರಲು ಅದೇ ಕಾರಣ. ಪ್ರತಿದಿನ ಮೋಡಗಳು ಬೆಟ್ಟಗುಡ್ಡಗಳು ನೋಡುತ್ತಾ ಸೂರ್ಯ ಉದಯ ಅಸ್ತ ನೋಡುವ ಮೂಲಕ ನನ್ನ ಕವಿತೆ ಬರೆಯುವ ಜೀವನ ಆರಂಭ ಆಗಿತ್ತು. ಇನ್ನು ಕೂಡ ನನ್ನ ಭಾವನೆಗೆ ಸ್ಫೂರ್ತಿ ಆಕಾಶವಾಣಿ ನಡೆಸಿಕೊಟ್ಟ ಕಾರ್ಯಕ್ರಮಗಳು ಹಾಗೂ ನನ್ನ ಅಪ್ಪ ಅಮ್ಮ ಹೇಳಿಕೊಟ್ಟ ಪಾಠಗಳು ಅಂತ ನಮಗೆ ಸಂದೇಶ ಕಳಿಸಿದ್ದಾರೆ ಶ್ರೀಮತಿ ದೀಪಿಕಾ ಅವರು. ಅವರಿಗೂ ಕೂಡ ಸುಕೂನ್ ಕೆಪಲ್ ಕಾರ್ಯಕ್ರಮದಿಂದ ಧನ್ಯವಾದಗಳು. ಸೊ ಇದಾಗಿತ್ತು ಇವತ್ತಿನ ಸುಕೂನ್ ಕೆಪಲ್ ಕಾರ್ಯಕ್ರಮ. ನಿಮಗೂ ಕೂಡ ಇಷ್ಟ ಆಯಿತು ಈ ನೆಮ್ಮದಿಯ ಕ್ಷಣಗಳು. ಹಾಗೆ ಒಮ್ಮೆ ನಿಮ್ಮ ಮಹಡಿ ಮೇಲೆ ಹೋಗಿ ಇವತ್ತು ಚಂದ್ರನನ್ನು ನೋಡಿ ತಂಗಾಳಿಯನ್ನು ಸವಿದು ಒಳ್ಳೆ ಹಾಡುಗಳನ್ನು ಕೇಳಿ ಅಂತ ಹೇಳ್ತೀನಿ.

ಹೃದಯವು ತುಂಬಿ ಹಾಡ್ತಾ ಇದೆ. ಯಾಕೆ ಅಂದರೆ ರಾತ್ರಿ ಅಂದರೆ ಕೆಲವರಿಗೆ ನಿದ್ರೆ, ಕೆಲವರಿಗೆ ಕನಸು, ಆದರೆ ಇನ್ನು ಕೆಲವರಿಗೆ ಅದು ಕೆಲಸದ ಸಮಯ, ಬದುಕಿನ ಜವಾಬ್ದಾರಿ ಹೊತ್ತ ಸಮಯ. ನಮಗೆಲ್ಲ ಸುಖವಾಗಿ ನಿದ್ರೆ ಬರೋಕೆ ಯಾರೋ ಒಬ್ರು ಜಾಗ್ರತೆಯಿಂದ ಕೆಲಸ ಮಾಡ್ತಾ ಇರ್ತಾರೆ. ರಾತ್ರಿ 2 ಗಂಟೆಗೆ ಓಡೋ ಟ್ರಕ್ ಡ್ರೈವರ್ ಆಗಿರ್ಬೋದು, ಏರ್ಪೋರ್ಟ್ನಲ್ಲಿ ಸ್ಮೈಲ್ ಕೊಡೋ ಏರ್ ಹೋಸ್ಟೆಸ್ ಆಗಿರ್ಬೋದು, ಪೈಲಟ್ ಆಗಿರ್ಬೋದು, ಡಾಕ್ಟ್ರು ಬೇಗ ಬನ್ನಿ ಅಂತ ಕರೆಗಾಗಿ ಕಾಯುವ ವೈದ್ಯರಿರ್ಬೋದು, ನರ್ಸ್ಗಳಿರ್ಬೋದು, ಪೊಲೀಸರಿರ್ಬೋದು, ನಮ್ಮ ದೇಶದ ಸೈನಿಕರಿರ್ಬೋದು, ಐಟಿ ಕಂಪನಿಗಳಲ್ಲಿ ವರ್ಕ್ ಮಾಡ್ತಿರೋ ಸಾಫ್ಟ್ವೇರ್ ಇಂಜಿನಿಯರ್ಸ್ ಆಗಿರ್ಬೋದು, ಹಾಗೆ ಅನೇಕ ಲಿಸ್ಟ್ ಹಾಗೆ ಕಂಟಿನ್ಯೂ ಆಗುತ್ತೆ. ಅಥವಾ ರೇಡಿಯೋದಲ್ಲಿ ನಿಮ್ಮ ಜೊತೆ ಮಾತಾಡೋ ಆರ್ಜೆಗಳು ಆಗಿರಬಹುದು. ಇವತ್ತು ನ್ಯಾಷನಲ್ ನೈಟ್ ಶಿಫ್ಟರ್ ವರ್ಕರ್ಸ್ ಡೇ. ಹೌದು, ಇವತ್ತು ನ್ಯಾಷನಲ್ ನೈಟ್ ಶಿಫ್ಟ್ ವರ್ಕರ್ಸ್ ಡೇ. ಈ ರಾತ್ರಿ ಈ ಕಾರ್ಯಕ್ರಮ ರಾತ್ರಿಯನ್ನು ಕೆಲಸದ ಬೆಳಕಾಗಿಸಿದ ಎಲ್ಲರಿಗೂ ಒಂದು ಚಿಕ್ಕ ಸಲಾಂ ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀನಿ ಒಂದು ಒಳ್ಳೆ ಗೀತೆಯಿಂದ.

ಒಲವಿನ ಪ್ರಿಯಲತೆ ಕುಲವದು ಚಿತ್ರದ ಗೀತೆಯನ್ನ ಕೇಳಿದ್ರಿ. ಹಾಡಿದವರು ಪಿ ಬಿ ಶ್ರೀನಿವಾಸ್, ಸಾಹಿತ್ಯ ಕಣಗಲ್ ಪ್ರಭಾಕರ ಶಾಸ್ತ್ರಿ, ಸಂಗೀತ ಜಿ ಕೆ ವೆಂಕಟೇಶ್ ತವರದಾಗಿತ್ತು. ಹಾಗೆ ನಾವಿವತ್ತು ಮಾತಾಡ್ತಾ ಇದ್ದೀವಿ ಕನಸಿನ ಲೋಕದಲ್ಲಿ. ಇವತ್ತು ನ್ಯಾಷನಲ್ ನೈಟ್ ಶಿಫ್ಟ್ ವರ್ಕರ್ಸ್ ಡೇ ಅಂತ. ಈ ರಾತ್ರಿ ಈ ಕಾರ್ಯಕ್ರಮ ರಾತ್ರಿಯನ್ನು ಕೆಲಸದ ಬೆಳಗಾಗಿಸಿದ ಎಲ್ಲರಿಗೂ ಒಂದು ಚಿಕ್ಕ ಸಲಾಂ ಅಂತ ಶುರು ಮಾಡಿದ್ವಿ. ನಿಮ್ಮನೆಯಲ್ಲೂ ಯಾರಾದರೂ ನೈಟ್ ಶಿಫ್ಟ್ ಮಾಡ್ತಾರಾ? ನಿಮ್ಮ ಮನೆಯಲ್ಲಿ ಯಾರಾದರೂ ನೈಟ್ ಶಿಫ್ಟ್ ಮಾಡಿ ಅವರು ಬೆಳಗ್ಗೆ ಬರಬೇಕಾದ್ರೆ ಅವ್ರಿಗೆ ನೀವು ಗುಡ್ ಮಾರ್ನಿಂಗ್ ಅಂತಿರ್ಬೋದು, ಆದರೆ ಅವರಿಗೆ ಗುಡ್ ನೈಟೇ ಆಗಿರುತ್ತೆ. ಅವರ ಸಮಯ ಬೇರೆ, ಅವರ ಜಗತ್ತೇ ಬೇರೆ. ಒಮ್ಮೆ ನೋಡಿ, ರಾತ್ರಿ 12 ಗಂಟೆಗೆ 2 ಗಂಟೆಗೆ ಕಾಫಿ ಕುಡಿಯುತ್ತಾ ಕೆಲಸ ಮಾಡೋದು ಅಂದರೆ ಸುಲಭ ಅಲ್ವೇ ಅಲ್ಲ ಅಲ್ವಾ? ಅವರ ಕಣ್ಣಲ್ಲೂ ನಿದ್ರೆ ಇರಬಹುದು, ಅವರ ಮನಸ್ಸಿನಲ್ಲಿ ಆದರೆ ಒಂದೇ ಮಾತಿರುತ್ತೆ, ನನ್ನ ಕುಟುಂಬ ಸುಖವಾಗಿರಬೇಕು ಅಂತ. ಇವತ್ತು ನಿಮ್ಮ ಮನೆಯಲ್ಲಿ ಇದ್ದ ಆ ರಾತ್ರಿ ಯೋಧರಿಗೆ ಒಂದು ಚಿಕ್ಕ ಹಗ್ ಕೊಡಿ, ಒಂದು ಥ್ಯಾಂಕ್ ಯು ಹೇಳಿ ಅಲ್ವಾ? ಯಾರು ನಿಮ್ಮ ಮನೆಯಲ್ಲೂ ಇಂತಹ ರಾತ್ರಿ ಯೋಧರು ಇದ್ದಾರಾ, ರಾತ್ರಿ ಶಿಫ್ಟಲ್ಲಿ ಕೆಲಸ ಮಾಡೋರು? ನಮಗೂ ಕೂಡ ಮೆಸೇಜ್ ಮಾಡಿ ಕಳಿಸಿ. ನಮ್ಮ ಮೆಸೇಜ್ ನಂಬರ್ ಯಾವುದು ಅಂತ ಗೊತ್ತಿದೆಯಲ್ಲ, 9480901013. ನಿಮ್ಗೇನಾದರೂ ನಮ್ಮ ಸಂಖ್ಯೆ ಗೊತ್ತಿಲ್ಲ ಅಂದರೆ ಮತ್ತೊಮ್ಮೆ ಹೇಳ್ತೀನಿ, 9480901013. ಇದು ಆಕಾಶವಾಣಿ FM ರೈನ್ಬೋ, ಕನ್ನಡ ಕಾಮನಬಿಲ್ಲು. ನೀವು ಕೇಳ್ತಾ ಇದ್ದೀರಾ ಕನಸಿನ ಲೋಕ.

ಹೌದು, ಬೆಳಿಗ್ಗೆ ರಾತ್ರಿ ಅಂತ ಏನು ವ್ಯತ್ಯಾಸ ಇಲ್ಲದೆ ಕೆಲಸ ಮಾಡುವ ನೈಟ್ ವರ್ಕರ್ಸ್ ಡೇ ಬಗ್ಗೆ ಮಾತಾಡ್ತಾ ಇದ್ವಿ. ನೈಟ್ ಶಿಫ್ಟಲ್ಲಿ ವರ್ಕ್ ಮಾಡುವಂತಹ ನ್ಯಾಷನಲ್ ನೈಟ್ ಶಿಫ್ಟ್ ವರ್ಕರ್ಸ್ ಡೇ ಬಗ್ಗೆ ಮಾತಾಡ್ತಾ ಒಮ್ಮೆ ಯೋಚಿಸಿ ನೋಡ್ಬೇಕು, ನಾವು ರಾತ್ರಿ 1 ಗಂಟೆಗೆ ಹೆದ್ದಾರಿಯಲ್ಲಿ ಟ್ರಕ್ ಓಡಿಸ್ಕೊಂಡು ಬರ್ತಿರೋ ಡ್ರೈವರ್ ಆಗಿರಬಹುದು, ಅಥವಾ ಹಾಸ್ಪಿಟಲ್ನಲ್ಲಿ ಎಮರ್ಜೆನ್ಸಿ ವಾರ್ಡ್ನಲ್ಲಿ ಓಡೋಡೋ ನರ್ಸು, ಡಾಕ್ಟರ್ ಆಗಿರ್ಬೋದು, ಅಥವಾ ಒಬ್ಬ ಪೈಲಟ್ ಸಾವಿರಾರು ಜನರ ಸುರಕ್ಷತೆಗೆ ಜಾಗೃತಿಯಾಗಿರುವುದು, ಅಥವಾ ಒಬ್ಬ ಸೆಕ್ಯೂರಿಟಿ ಗಾರ್ಡು ರಾತ್ರಿ ಮೌನವಾಗಿ ಗೇಟ್ ಬಳಿ ನಿಂತಿರಬಹುದು, ಅಥವಾ ನಮ್ಮ ಯೋಧರು ದೇಶವನ್ನ ಕಾಯ್ತಾ ಇರ್ಬೋದು, ಅವರಿಂದಲೇ ಈ ಜಗತ್ತು 24 ಗಂಟೆ ಓಡ್ತಾ ಇದೆ ಅಂತಲೇ ಹೇಳ್ಬೋದು. ಅದೇ ಸಂದೇಶವನ್ನು ಅನುಷಾ ಕೂಡ ಕಳಿಸಿದ್ದಾರೆ. ಸೈನಿಕರಿಗೆ ರಜಾ ದಿನವೇ ಇಲ್ಲ, ಹಗಲು ಇರುಳು ಇಲ್ಲದೆ ಕಾರ್ಯ ಮಾಡ್ತಾ ಇರ್ತಾರೆ. ಅಟ್ಲೀಸ್ಟ್ ನಮಗೆ ವಾರಕ್ಕೆ 1 ದಿವಸನಾದ್ರೂ ರಜಾ ಇದೆ ಅಂತ. ಹಾಗೆ ನಮಗೂ ಬಹಳಷ್ಟು ಜನ ಬಂಧುಗಳಿದ್ದಾರೆ, ಅವರು ಕೂಡ ನಾವು ಕಾಣದ ಇರುಳು ಪ್ರಪಂಚವನ್ನು ಅವರು ಕಾಣ್ತಾರೆ ಅಂತ ಅನುಷಾ ಅವರು ಸಂದೇಶ ಕಳಿಸಿದ್ರೆ, ಸಚ್ಚಿದಾನಂದ ಮೂರ್ತಿ ಬೆಂಗಳೂರಿನಿಂದ ಮೆಸೇಜ್ ಮಾಡಿದ್ದಾರೆ, ನನ್ನ ಮಗಳು ತನುಶ್ರೀ IBM ನಲ್ಲಿ ರಾತ್ರಿ ಹೊತ್ತಿನಲ್ಲಿ ಕೆಲಸ ಮಾಡ್ತಾಳೆ ಅಂತ. ಅಲ್ವಾ ಸಚ್ಚಿದಾನಂದ ಮೂರ್ತಿ ಅವರೇ, ನಿಮ್ಮ ಮಗಳು ಕೂಡ ಯಾವ ಗಂಡು ಮಗುಗೂ ಕಮ್ಮಿ ಇಲ್ಲದೆ ಕೆಲಸ ಮಾಡಿ ನಿಮ್ಮನ್ನ ತುಂಬ ಪ್ರೌಡ್ ಮಾಡ್ತಾ ಇದ್ದಾಳೆ. ವಿ ಶುಡ್ ಬಿ ಪ್ರೌಡ್ ಆಫ್ ಆಲ್ ದೋಸ್ ಲೇಡೀಸ್ ಅಲ್ವಾ. ಹಾಗೆ ಕಾರ್ಯಕ್ರಮ ಸೂಪರ್ ಆಗಿ ಚೆನ್ನಾಗಿ ನಡೆಸ್ಕೊಡ್ತಾ ಇದ್ದೀರಾ, ತುಂಬ ಚೆನ್ನಾಗಿದೆ ಅಂತ ಯಶಸ್ವಿನಿ ಗಿರಿಜಮ್ಮ ಅನ್ನಪೂರ್ಣ ಅವರು ಹೊಸದುರ್ಗದಿಂದ ಸಂದೇಶ ಕಳಿಸಿದ್ದಾರೆ. ಹೌದು, ಇವತ್ತಿನ ಡೇ ನ್ಯಾಷನಲ್ ನೈಟ್ ವರ್ಕರ್ಸ್ ಡೇಗೆ ಅವರಿಗೆ ಒಂದು ಸಲಾಂ ಹೇಳ್ತಾ ಮತ್ತೊಂದು ಸುಂದರವಾದ ಗೀತೆಯನ್ನು ಕೇಳೋಣ.

ಸ್ಟುಡಿಯೋದಲ್ಲಿ ಸಮಯ 10:27. ನೀವು ಕೇಳ್ತಾ ಇದ್ದೀರಾ FM ರೈನ್ಬೋ ಕನ್ನಡ ಕಾಮನ ಬಿಲ್ಲು, ಇದು ಕನಸಿನ ಲೋಕ. ಮತ್ತು ಇವತ್ತು ಕನಸಿನ ಲೋಕದಲ್ಲಿ ನಾವು ನಿದ್ರೆಯಲ್ಲಿದ್ದಾಗ ಕರ್ತವ್ಯದಲ್ಲಿ ಇರುವ ಎಲ್ಲ ನೈಟ್ ಶಿಫ್ಟ್ ವರ್ಕರ್ಸ್ಗೆ ಒಂದು ಹೃದಯಪೂರ್ವಕ ಸಲಾಮ್ ಹೇಳ್ತಾ ಸಾಕ್ತಾ ಇದ್ದೀವಿ. ಹೌದು, ಹಾಗೆ ನಮಗೆ ಸಂದೇಶ ಬಂದಿದೆ ಚಿದಾನಂದ್ TB ಸರ್ಕಲ್ನಿಂದ. ನಮ್ಮ ಮನೆಯಲ್ಲಿ ರಾತ್ರಿ ಪಾಳ್ಯದಲ್ಲಿ ಕೆಲಸ ಮಾಡೋರು ಯಾರೂ ಇಲ್ಲ, ಆದರೂ ರಾತ್ರಿಯೆಲ್ಲ ದುಡಿಯುವ ಸೈನಿಕರಿಗೆ ಒಂದು ಸಲಾಮ್ ಅಂತ ಸಂದೇಶ ಕಳಿಸಿದರೆ ಪೂಜಾ ಅವರು ತೋರಣಗಟ್ಟೆಯಿಂದ ನಮಗೆ ಸಂದೇಶ ಕಳಿಸಿದ್ದಾರೆ. KSRTC, BMTC ಅವರಿಗೂ ಕೂಡ ನಾವು ಸಲಾಮ್ ಹೇಳಲೇಬೇಕು, ಅವ್ರಿಗೊಂದು ಹ್ಯಾಟ್ಸ್ ಆಫ್ ಹೇಳಬೇಕು. ಅವರು ಕೂಡ ನೈಟ್ ಶಿಫ್ಟ್ ಮಾಡ್ತಾರೆ, ನಮ್ಮನ್ನ ಸೇಫ್ ಆಗಿ ಎಲ್ಲ ಕಡೆ ಕರ್ಕೊಂಡು ಹೋಗ್ತಾರೆ ಅಂತ. ಹೌದು, ವೆರಿ ಟ್ರೂ. ಅವರಿಗೂ ಕೂಡ ನಮ್ಮ FM ರೈನ್ಬೋ ಕಡೆಯಿಂದ ಒಂದು ಸಲಾಮ್, ಹಾಗೆ ಹ್ಯಾಟ್ಸ್ ಆಫ್, ಹಾಗೆ ನಮ್ಮ ರೆಸ್ಪೆಕ್ಟ್ ಅಂತ ಹೇಳ್ತೀವಿ. ಹಾಗೆ ಶಾಂತಾ ಅವರು ಬ್ಯಾಂಕ್ ಕಾಲೋನಿಯಿಂದ ಕೂಡ ನಮಗೆ ಸಂದೇಶ ಕಳಿಸಿದ್ದಾರೆ. ಸೊ ನಿಮ್ಮೆಲ್ಲರ ಸಂದೇಶಕ್ಕೆ FM ರೈನ್ಬೋ ಕಡೆಯಿಂದ ಧನ್ಯವಾದಗಳು ಅಂತ ಹೇಳ್ತಾ ಈ ರಾತ್ರಿ FM ರೈನ್ಬೋ ಕಡೆಯಿಂದ ಎಲ್ಲ ನೈಟ್ ಶಿಫ್ಟ್ ವರ್ಕರ್ಸ್ಗೆ ಒಂದು ಹೃದಯಪೂರ್ವಕ ಸಲಾಮ್ ಹೇಳೋಣ. ರಾತ್ರಿ ತುಂಬ ಕತ್ತಲಾಗಿರ್ಬೋದು, ಆದರೆ ಪ್ರತಿ ರಾತ್ರಿ ನಂತರ ಬೆಳಿಗ್ಗೆ ಖಂಡಿತ ಬರುತ್ತಲ್ವಾ? ಹೌದು, ನೈಟ್ ಶಿಫ್ಟರ್ ವರ್ಕರ್ಸ್ ಕೂಡ ಹಾಗೆ ಸ್ವಲ್ಪ ಟೈರ್ಡ್ ಇರ್ಬೋದು, ಒಂದೊಂದ್ಸಲ ಲೋನ್ಲಿ ಆಗಬಹುದು, ಆದರೆ ಅವರ ಪರಿಶ್ರಮ ಒಂದು ಕುಟುಂಬಕ್ಕೆ ಬೆಳಕು ಕೊಡುತ್ತೆ. ನಿಮ್ಮ ಕೆಲಸ ಯಾರಿಗೂ ಕಾಣಿಸದೇ ಇರ್ಬೋದು, ಆದರೆ ಅದರ ವ್ಯಾಲ್ಯೂ ಇದೆಯಲ್ಲ, ತುಂಬಾ ದೊಡ್ಡದು. ಸೊ ಟುನೈಟ್ ನೀವೇನಾದರೂ ಇವತ್ತು FM ರೈನ್ಬೋ ಕೇಳ್ತಾ ಇದ್ರೆ ದಯವಿಟ್ಟು ಇದನ್ನು ನೆನಪಲ್ಲಿಟ್ಕೊಳ್ಳಿ, ನೀವು ಒಬ್ಬರೇ ಅಲ್ಲ, ಈ ಎಂಟೈರ್ ಸಿಟಿ ನಿಮ್ಮ ಜೊತೆ ಇದೆ, ರಾತ್ರಿ ಕೆಲಸ ಮಾಡುವ ವರ್ಕರ್ಸ್ ಜೊತೆ ಅಂತ ಹೇಳ್ತಾ ಇನ್ನೊಂದು ಸುಂದರ ಹಾಡು.

AK-47 ಚಿತ್ರದಿಂದ ಯಾರಿ ಅಂಜುಬ್ರಿಕಿ ಚಿತ್ರದ ಗೀತೆಯನ್ನ ಕೇಳಿದ್ರಿ. ಹಾಡಿದವರು ರಾಜೇಶ್ ಕೃಷ್ಣನ್, ಮತ್ತು ಚಿತ್ರ ಸಾಹಿತ್ಯ ಹಾಗೂ ಸಂಗೀತ ಹಂಸಲೇಖದವರದಾಗಿತ್ತು. ನಾವು ಕನಸಿನ ಲೋಕದಲ್ಲಿ ಪ್ರಯಾಣ ಮಾಡ್ತಾ ಮಾತಾಡ್ತಾ ಇದ್ವಿ ನ್ಯಾಷನಲ್ ನೈಟ್ ಶಿಫ್ಟರ್ ವರ್ಕರ್ಸ್ ಡೇ ಬಗ್ಗೆ. ಹಾಗೆ ನಮಗೆ ಸಂದೇಶ ಕಳಿಸಿದ್ದಾರೆ ಅಂಜನಪ್ಪ, ಎನ್ ಲಿಶಿತಾ, ಮಲಮನ ಚನ್ನಹಳ್ಳಿ ಸಿದ್ಲಘಟ್ಟ ತಾಲೂಕಿನಿಂದ. ಕನಸಿನ ಲೋಕದಲ್ಲಿ ನಾವು ತೇಲುತ್ತಾ ಮಧುರವಾದ ಹಾಡುಗಳನ್ನು ಕೇಳುತ್ತಾ ಖುಷಿ ಪಡ್ತಾ ಇದ್ದೇವೆ, ಪ್ರಸಾರ ಮಾಡಿದ್ದಕ್ಕೆ ಧನ್ಯವಾದಗಳು ಅಂತ ಸಂದೇಶ ಕಳಿಸಿದ್ರೆ, ಅನುಷಾ ಅವರು ನಮಗೆ ಸಂದೇಶ ಕಳಿಸಿದ್ದಾರೆ, ನಾವು ಹಗಲಲ್ಲಿ ನಗ್ತಿದ್ರೆ ಇವರು ರಾತ್ರಿ ಕೂಡ ನಗ್ತಾ ಕೆಲಸ ಮಾಡ್ತಾರೆ, ತಂಪಾದ ಹೊತ್ತಲ್ಲಿ ಚಳಿ ಇರಲಿ ಶೆಕೆ ಇರಲಿ ಅವರು ತುಂಬ ಚೆನ್ನಾಗಿ ಕೆಲಸ ಮಾಡ್ತಾರೆ ಅಂತ ಕಳಿಸಿದ್ರೆ, ಮಂಗಳೂರಿನಿಂದ ಕುಮಾರ್ ಅವರು, ಮೊದಲಿಗೆ ಸೈನಿಕರಿಗೆ ನನ್ನ ಸಲಾಂ, ಆಮೇಲೆ ನಮ್ಮ ಆಕಾಶವಾಣಿಯ ರಾತ್ರಿ ಪ್ರಸಾರದ ಎಲ್ಲ ಸಿಬ್ಬಂದಿಗಳಿಗೂ ನನ್ನ ಸಲಾಂ ಅಂತ ಥ್ಯಾಂಕ್ ಯು ಸೋ ಮಚ್ ಕುಮಾರ್ ರಾವ್ ಅವರೇ ಅಂತ ಹೇಳ್ತಾ ಇನ್ನೊಂದು ಸಂದೇಶ. ಜೈ ಶ್ರೀ ಗೋಪಾಲಕೃಷ್ಣ, ಕೆಎಸ್ ಟೌನ್ ಬೆಂಗಳೂರಿನಿಂದ. ರಾತ್ರಿ ಹಗಲು ರಾತ್ರಿ ಎನ್ನದೆ ದೇಶ ಕಾಯುತ್ತಾ ಇರುವ ಸೈನಿಕರಿಗೆ ಒಂದು ಸಲಾಂ ಹೇಳುತ್ತಾ ಈ ದಿನ ಚಂದದ ಕಾರ್ಯಕ್ರಮ ನಡೆಸಿಕೊಡುತ್ತಿರುವ ನಿಮಗೂ ಧನ್ಯವಾದ ಹೇಳ್ತಾ ಇದ್ದೀನಿ. ಪ್ರಸಾರ ಮಾಡುತ್ತಿರುವ ಎಲ್ಲ ಹಾಡುಗಳು ತುಂಬ ಸುಮಧುರವಾಗಿದೆ ಅಂತ ಜಯೇಶ್ವರಿ ಗೋಪಾಲಕೃಷ್ಣ ಅವರು ಸಂದೇಶ ಕಳಿಸಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಜಯೇಶ್ವರಿ ಅವರೇ. ಹಾಗೆ ಜಯ ಪುಟ್ಟಸ್ವಾಮಿ ಕೆನಡಾದಿಂದ ಕನಸಿನ ಲೋಕ ಕಾರ್ಯಕ್ರಮದಲ್ಲಿ ನೀವು ಪ್ರಸಾರ ಮಾಡುತ್ತಿರುವ ಹಾಡುಗಳು ಸೂಪರ್ ಅಂತ ಸಂದೇಶ ಕಳಿಸಿದ್ರೆ, ಕಲಬುರಗಿ ಜಿಲ್ಲೆ ಕಡಗಂಚಿನಿಂದ ಧರ್ಮಣ್ಣ ಧನ್ನಿ, ನಿದ್ರೆಗೆ ಜಾರುವ ಹೊತ್ತಿನಲ್ಲಿ ಮನಕ್ಕೆ ಮುದ ನೀಡುವಂತಹ ಗೀತೆಗಳನ್ನು ಕೇಳ್ತಾ ಇದ್ದೀವಿ, ಥ್ಯಾಂಕ್ ಯು ಧನ್ಯವಾದಗಳು ಅಂತ. ಹಾಗೆ ಶಾಂತಾಚಾರ್ ಬಡಿಗೇರ್ ಕೊಕ್ಕನೂರು ಹರಿಹರ, ನಮಸ್ತೆ ಮೇಡಮ್, ಆಕಾಶವಾಣಿ ರೈನ್ಬೋದಲ್ಲಿ ಕೇಳಿ ಬರುವ ಈ ಹಿಂಪಾದ ಹಾಡುಗಳಿಗೆ ಮನಸ್ಸು ಅರಳಿಸುವ ಅದ್ಭುತ ಶಕ್ತಿ ಇದೆ. ರಾತ್ರಿಯ ನಿಶ್ಶಬ್ದದಲ್ಲಿ ರೇಡಿಯೋದಿಂದ ಹೊರಹೊಮ್ಮುವ ಹಳೆಯ ಮಧುರ ಗೀತೆಗಳು ಕಿವಿಗೆ ಬಿದ್ದಾಗ ಆಗುವ ಆನಂದವೇ ಬೇರೆ. ಆ ಅನುಭವ ನಿಜಕ್ಕೂ ವರ್ಣನಾತೀತ. ಅಬ್ಬಬ್ಬಾ, ಏನು ರೀ ಫುಲ್ ಸಾಹಿತ್ಯ ರೀ ನಿಮ್ಮದು, ಪೋಯಂ ಥರ ಸಖತ್ತಾಗಿ ಬರೆದಿದ್ದೀರಾ. ಕನಸಿನ ಲೋಕಕ್ಕೆ ಪಯಣ ಬೆಳೆಸಲು ಒಳ್ಳೆ ಸುಂದರ ಹಾಡುಗಳನ್ನು ಕೇಳ್ತೇವೆ. ಹಳೆಯ ಹಾಡುಗಳ ಸಾಹಿತ್ಯದಲ್ಲಿ ಒಂದು ತೂಕವಿರುತ್ತೆ ಖಂಡಿತವಾಗ್ಲೂ. ಅಲೆ ಅಲೆಯಾಗಿ ಬರುವ ಆ ಸಂಗೀತದ ಮಾಧುರ್ಯವು ಹಳೆಯ ನೆನಪುಗಳನ್ನು ಮರುಕಳಿಸುವಂತೆ ಮಾಡುತ್ತದೆ. ರೇಡಿಯೋ ನಿರೂಪಕರು ಆ ಪ್ರಶಾಂತ ಧ್ವನಿ ಮತ್ತು ಮಧ್ಯೆ ಬರುವ ಹಾಡುಗಳ ನಡುವೆ ನಮಗೆ ತಿಳಿಯದಂತೆ ನಾವು ನಿದ್ರೆಯ ಮಡಿಲಿಗೆ ಜಾರುತ್ತೇವೆ. ಧನ್ಯವಾದಗಳು. ಖಂಡಿತ ಶಾಂತಾಚಾರ್ ಅವರೇ, ನೀವು ಒಳ್ಳೆ ನಿದ್ದೆ ಮಾಡಲಿ ಅಂತಾನೆ ನಾವು ಕೂಡ ಹಾರೈಸ್ತೇವೆ. ನಿಮ್ಮ ಇಷ್ಟೊಂದು ಎಫರ್ಟ್ ಹಾಕಿ ಬರೆದಂತಹ ಸಂದೇಶಕ್ಕೆ ನಾವು ಕೂಡ ಒಂದು ಸಲಾಮನ್ನು ಹೇಳೇ ಹೇಳ್ತೀವಿ. ಹಾಗೆ ಕನಸಿನ ಲೋಕ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿಬರ್ತಾ ಇದೆ ಅಂತ ಸಿಹಿ ಕನಸು ಅಂತ ಕಿಶನ್ ರೋಷನ್, ಶಿವರಾಣಿ, ಹನುಮಂತೇಗೌಡ ಹಾಡ್ಲಿ, ಮಳವಳ್ಳಿ ತಾಲೂಕು ಮಂಡ್ಯ ಜಿಲ್ಲೆಯಿಂದ ಸಂದೇಶ ಕಳಿಸಿದ್ರೆ, ಹನುಮಂತ ನಾಗರ ಬೆಂಚಿಯವರು, ಸೂಪರೋ ಸೂಪರು, ಹಾಡುಗಳಂತೂ ಒಂದಕ್ಕಿಂತ ಒಂದು ಸೂಪರ್ ಆಗಿದೆ ಅಂತ ಸಂದೇಶ ಕಳಿಸಿದ್ದಾರೆ. ಮುಂದಿನ ಹಾಡು ನಿಮ್ಮೆಲ್ಲರಿಗೋಸ್ಕರ, ಕೇಳ್ತಾ ಎಂಜಾಯ್ ಮಾಡಿ.

ಕನಸಿನ ಲೋಕದಲ್ಲಿ ನೈಟ್ ಶಿಫ್ಟ್ ವರ್ಕರ್ಸ್, ನ್ಯಾಷನಲ್ ನೈಟ್ ಶಿಫ್ಟ್ ವರ್ಕರ್ಸ್ ಡೇ ಬಗ್ಗೆ ಮಾತಾಡ್ತಾ ಎಲ್ಲ ಹೀರೋಗಳಿಗೆ, ಅಂದರೆ ರಾತ್ರಿ ಕೆಲಸ ಮಾಡುವ ಹೀರೋಗಳಿಗೆ ಒಂದು ಹ್ಯಾಟ್ಸ್ ಆಫ್ ಮಾಡ್ತಾ ಸಲಾಂ ಹೇಳ್ತಾ ಸಾಕ್ತಾ ಇದ್ವಿ. ಹಾಗೆ ಇಮ್ಯಾಜಿನ್ ಮಾಡ್ಕೊಳ್ಳಿ, ಮಗ ಮಕ್ಕಳು ಸ್ಕೂಲಿಗೆ ಹೋಗೋ ಹೊತ್ತಿಗೆ ಅಪ್ಪ ಅಥವಾ ಅಮ್ಮ ಮನೆಗೆ ಬರ್ತಾ ಇರ್ತಾರೆ, ಅಮ್ಮ ಆಫೀಸ್ ನೈಟ್ ಡ್ಯೂಟಿ ಮುಗಿಸಿ ಕ್ವೈಟ್ಲಿ ಊಟ ಮಾಡ್ತಿರ್ತಾರೆ, ಮಕ್ಕಳು ಮಲಗಿರೋ ಸಮಯದಲ್ಲಿ ಪೇರೆಂಟ್ಸ್ ಕೆಲಸಕ್ಕೆ ಹೊರಡ್ತಾರೆ. ಕೆಲವೊಮ್ಮೆ ನೈಟ್ ಶಿಫ್ಟ್ ವರ್ಕರ್ಸ್ಗೆ ತುಂಬ ಕಷ್ಟ ಅಂದರೆ ಏನು ಗೊತ್ತೇನ್ರಿ, ಟೈಮ್ ಮಿಸ್ ಮ್ಯಾಚ್ ಆಗೋಗಿರುತ್ತೆ. ಫ್ಯಾಮಿಲಿ ಜೊತೆ ಏನೋ ಫೋಟೋ ಇರುತ್ತೆ, ಆದರೆ ಸಮಯ ಮ್ಯಾಚೇ ಆಗಲ್ಲ ಅಲ್ವಾ. ಹಬ್ಬ ಮಿಸ್ ಮಾಡ್ತಾರೆ, ಮೀಡಿಯಾದಲ್ಲಿ ಕೆಲಸ ಮಾಡ್ತಿರೋರು ಅಂತೂ ತುಂಬಾ ಹಬ್ಬ ಮಿಸ್ ಮಾಡ್ತಾರೆ, ಫಂಕ್ಷನ್ನ ಮಿಸ್ ಮಾಡ್ತಾರೆ, ನಿದ್ದೆ ಅಂತೂ ಮಿಸ್ ಮಾಡೋದಂತೂ ಇದ್ದಿದ್ದೆ. ಯಾಕೆ ಹೇಳಿ, ರಾತ್ರಿ ನಿದ್ದೆ ಮಾಡಿದ ಥರ ಬೆಳಿಗ್ಗೆ ನಿದ್ದೆ ಮಾಡಿದ್ರೆ ಸಂಪೂರ್ಣ ಅನಿಸಲ್ಲ ಅಲ್ವಾ. ಆದರೂ ಕೂಡ ಒಂದು ಸ್ಮೈಲ್ ಇಟ್ಟು ಡ್ಯೂಟಿ ಅಂತ ಮಾತ್ರ ಹೊರಟೆ ಹೊಡ್ತಾರೆ. ಇವತ್ತಿನ ರಾತ್ರಿ ಅಂತಹ ಎಲ್ಲ ಇನ್ವಿಸಿಬಲ್, ಕಾಣಿಸದ ಹೀರೋಗಳಿಗೆ ನಮ್ಮ ಪ್ರೀತಿ ಅಲ್ವೇನ್ರಿ? ಏನಂತೀರಾ ನೀವು ಕೂಡ? ಹಾಗೆ ಸಂದೇಶ ಕಳಿಸಿದ್ದಾರೆ ಬಹಳಷ್ಟು ಜನ. ಯಾರದು? ಎ ಪಿ ಎಂ ಸಿ ಸಾಗರದಿಂದ ಲಕ್ಷ್ಮೀ ವೆಂಕಟೇಶ ಫ್ಯಾಮಿಲಿಯವರು ಸಂದೇಶ ಕಳಿಸಿದ್ರೆ, ಹಾಗೆ ನಮಗೆ ವಿಜ್ಞಾನ ನಗರದಿಂದ ಎ ಹರಿಹರನ್ ಅವರು ಸಂದೇಶ ಕಳಿಸಿದ್ದಾರೆ. ಕಾಮನಬಿಲ್ಲು ಹಾಡುಗಳು ಕನಸಿನ ಲೋಕಕ್ಕೆ ಕರೆದೊಯ್ಯುವಂತಿದೆ, ಕಿವಿಗೆ ಬಹಳನೇ ಇಂಪಾಗಿದೆ ಅಂತ ಸಂದೇಶ ಮಾಡಿದರೆ, ಟಿ ವಿ ಸರ್ಕಲ್ ದಿಂದ ಚಿದಾನಂದ ಅವರು ಸಂದೇಶ ಕಳಿಸಿದ್ದಾರೆ, ಮಧುರವಾದ ಹಾಡುಗಳ ಸರಮಾಲೆ ಮನಸ್ಸಿಗೆ ತುಂಬಾ ಖುಷಿ ಕೊಡ್ತಾ ಇದೆ ಅಂತ ಸಂದೇಶ ಮಾಡಿದ್ದಾರೆ. ಹಾಗೆ ಊಟಕ್ಕೆ ಬನ್ನಿ ಅಂತ ಕಿಶನ್ ರೋಷನ್ ಶೋಭಾರಾಣಿ ಅವರು ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕಿನಿಂದ ರಾಗಿ ಮುದ್ದೆ

ಬೆಂಡೆಕಾಯಿ ಸಾರು ಬಾಳೆಕಾಯಿ ಬಜ್ಜಿ, ಅಬ್ಬಬ್ಬಾ ಸೂಪರ್ ಆಯ್ತಲ್ರಿ ಕಿಶನ್ ರೋಷನ್ ಅವರೇ, ಥ್ಯಾಂಕ್ ಯು, ನೀವು ಕರೆದಿದ್ದು ನಮಗೆ ಖುಷಿ ಆಯಿತು ಅಂತ ಹೇಳ್ದ. ಹಾಗೆ ಉದಯ್ ಬ್ಯಾಂಕ್ ಕಾಲೋನಿಯಿಂದ ಧನ್ಯವಾದಗಳು, ಎಲ್ಲ ಹಾಡುಗಳು ಸೂಪರ್ ಆಗಿದೆ, ಖುಷಿ ಆಯಿತು ಕನಸಿನ ಲೋಕ ಕೇಳಿ ಅಂತ ಸಂದೇಶವನ್ನು ಕಳಿಸಿದ್ದಾರೆ.

ರಾತ್ರಿ ಅಂದರೆ ಕೆಲವರಿಗೆ ವಿಶ್ರಾಂತಿ, ಆದರೆ ಕೆಲವರಿಗೆ ಅದು ರೆಸ್ಪಾನ್ಸಿಬಿಲಿಟಿ. ನಾವು ಸುಖವಾಗಿ ಮಲಗುವ ಸಮಯದಲ್ಲಿ ಯಾರೋ ಒಬ್ಬರು ತುಂಬ ಜಾಗ್ರತೆಯಿಂದ ಕೆಲಸ ಮಾಡ್ತಿರ್ತಾರೆ ಅಲ್ವಾ. ಹಾಸ್ಪಿಟಲಲ್ಲಿ ಲೈಟ್ಸ್ ಆಫೇ ಆಗಲ್ಲ, ರೇಡಿಯೋ ಸೈಲೆಂಟ್ ಆಗದೇ ಇಲ್ಲ, ನಗರವಂತೂ ಸಂಪೂರ್ಣವಾಗಿ ನಿಲ್ಲೋದೇ ಇಲ್ಲ. ಅದರ ಹಿಂದಿನ ಇರುವ ಜನರಿಗೆ ಇವತ್ತಿನ ಈ ರಾತ್ರಿ ಒಂದು ಚಿಕ್ಕ ಗೌರವ. ಯಾವ ಶಿಫ್ಟ್ ಆದರೂ ನಿಮ್ಮ ಶ್ರಮ ವ್ಯರ್ಥ ಆಗಲ್ಲ, ಯಾಕಂದರೆ ಈ ರಾತ್ರಿ ನಿಮ್ಮದೇ.

0: ಕಿನ್ನರಿ.
1: ಸರಿಗಮ ಸರಿಗಮ ಸರಿಗಮ ನೀಸಾ.
0: ಹಾಡೇ ಹಾಡೇ ಕಿನ್ನರಿ ಜೋಡಿ ತಾಳ ಕಂಜರಿ.
1: ಮೈಸೂರು ದಸರಾ.

ಕೆದಾಳಿಂದೆ ಆ ನೀನು ನನ್ನ ನಂಬೆ. ಹೋ ಮೈಸೂರು ಆಹಾ ಮೈಸೂರು ಆಹಾ ಮೈಸೂರು ದಸರಾ ಬೊಂಬೆ.

0: mai turda tra bombe.
1: ರಾತ್ರಿ ಅಂದ್ರೆ ಮೌನ ಅಂತಾರೆ, ಆದ್ರೆ ಆ ಮೌನದ ಹಿಂದೆ ಸಾವಿರಾರು ಜನರ ಪರಿಶ್ರಮದ ಸದ್ದು ಇದ್ದೇ ಇರುತ್ತೆ. ಇವತ್ತು ಅವರ ಬಗ್ಗೆ ಮಾತನಾಡಿದ್ದು, ಅವರನ್ನ ನೆನಪಿಸಿಕೊಂಡಿದ್ದು ನಮ್ಮ ಸಣ್ಣ ಗೌರವ ಅಷ್ಟೇ. ನೈಟ್ ಶಿಫ್ಟ್ ವರ್ಕರ್ಸ್, ಯು ಆರ್ ದ ಸೈಲೆಂಟ್ ಹೀರೋಸ್ ಆಫ್ ದ ನೈಟ್ ಆಫ್ ದ ಸಿಟಿ ಅಂತ ಹೇಳ್ತಾ, ಈ ಕನಸಿನ ಲೋಕದಲ್ಲಿ ಇವತ್ತು ಕನಸುಗಳಿಗಿಂತ ಹೆಚ್ಚು ಕರ್ತವ್ಯನೇ ಜಾಗೃತವಾಗಿತ್ತು ಅಲ್ವಾ? ಎಷ್ಟೊತ್ತು ಸಂಜೆಯಿಂದ ಎಷ್ಟೊತ್ತು ನಿಮ್ಮ ಜೊತೆಯಾಗಿದ್ದು ನಿಮ್ಮ ರೇಡಿಯೋ ಜಾಕಿ ಶಾಂತಲಾ. ಮತ್ತೆ ಭೇಟಿಯಾಗ್ತೀರಿ ಇನ್ನೊಂದು ದಿವಸ. ಅಲ್ಲಿವರೆಗೆ ರಾತ್ರಿ ಸುಂದರವಾಗಿರಲಿ, ಮನಸ್ಸು ಶಾಂತವಾಗಿರಲಿ. ಗುಡ್ ನೈಟ್.